ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 18 ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ. 2026 ಇಸವಿ ಜೂನ್ ತಿಂಗಳ 8 ತಾರೀಕು ಸೋಮವಾರ. ಈಗ ಸಮಯ 5:58:27. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ ಭಾರತಿ ವಸ್ತ್ರದವರಿಂದ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದ. ಪಾಲ್ಗೊಳ್ಳುವವರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೊಡಗುಂಟಿ, ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಂಕಜ್ ದ್ವಿವೇದಿ. ನಡೆಸಿಕೊಡುತ್ತಾರೆ ಹಿರಿಯ ಸಂಪನ್ಮೂಲ ಅಧಿಕಾರಿ ವಿಜಯಲಕ್ಷ್ಮಿ ಎಫ್ ಪಾಟೀಲ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 4:45. ಈ ಬೆಳಿಗ್ಗೆ 7:30 ಸೇವಾ ವಾಹಿನಿ, 7:45, 8:45, ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಬಹುದು. 9:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿಗೆ 90 ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರವಿದೆ. ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಕಾರ್ಯಕ್ರಮದಲ್ಲಿ ವಿದ್ವಾನ್ ರಮಣ ಬಾಲಚಂದ್ರನ್ ಅವರ ವೀಣಾವಾದನ ಕೇಳಬಹುದು. ಅರ್ಜುನ್ ಕುಮಾರ್ ಅವರಿಂದ ಮೃದಂಗ, ಜಿ ಗುರುಪ್ರಸನ್ನ ಅವರಿಂದ ಖಂಜಿರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:05 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪುತ್ತೂರು ಗಣೇಶ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳು ಮೂಡಿಬರಲಿವೆ. 10:35 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಗೇಮ್ ಶೋ. ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನ ವಿ ಹಾಗೂ ಚಿನ್ಮಯಿ ಕೆ ಎಸ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ವಿ ಸಮೀಕ್ಷಾ ಅವರು ಹಾಡಿರುವ ದೇವರ ನಾಮಗಳು. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗೆಡ್ಡೆ ಲಕ್ಷಣಗಳು, ಕಾರಣಗಳು ಹಾಗೂ ಚಿಕಿತ್ಸೆ ಕುರಿತು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ತೇಜಸ್ವಿನಿ ಗಿರೀಶ್. ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳನ್ನು ಕುರಿತು ಮಾಹಿತಿ ನೀಡುತ್ತಾರೆ ಅಶೋಕ್ ಜೋಶಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಸುಷ್ಮಿತಾ ಎಲ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CAET ಹಾಗೂ NCERT ನವದೆಹಲಿ. 4:00 ಮಹಿಳಾ ರಂಗ, ಡಾಕ್ಟರ್ ಸಮಯ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಮಹಿಳೆಯರಲ್ಲಿ ರಕ್ತಹೀನತೆ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಕೀರ್ತನಾ ವಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ರೇಣುಕಟಾರ್ಯ. West Bengal is set to become the 36th state to implement Ayushman Bharat Pradhan Mantri Jan Arogya Yojana ABPMJ, which is the world's largest publicly funded health assurance scheme. National Health Authority and Government of West Bengal will sign a memorandum of understanding today for the implementation of ABPMJ in the state. The MOU will be signed in New Delhi in presence of Union Minister for Health and Family Welfare, JP Nadda, and West Bengal Chief Minister, Suvendu Adhikari. The development marks a major milestone in the journey towards achieving equitable and accessible healthcare for all citizens across the nation. The implementation of ABPMJ in West Bengal is expected to extend financial protection against catastrophic health expenditure to millions of eligible beneficiaries in the state while enabling seamless portability of healthcare benefits across the country. It will also strengthen the state's healthcare ecosystem by enhancing access to quality and affordable healthcare services. Ayushman Bharat PMJ provides health cover of up to 5 lakh rupees per family per year for secondary and tertiary care hospitalization to eligible beneficiaries. Since its launch, the scheme has emerged as a cornerstone of India's healthcare transformation, reducing out-of-pocket expenditure and improving access to quality treatment through a vast network of empaneled public and private hospitals. The National Testing Agency, NTA, has released the exam city intimation slip for the NEET UG 2026 re-examination, scheduled to be held on 21st of this month. The re-examination will be conducted in pen and paper mode from 2 p.m. to 5:15 p.m. across 551 cities in India and 14 cities abroad. The NTA clarified that the exam city intimation slip is not the admit card and is being issued solely to inform candidates about the city where their examination center will be located. The NTA has urged candidates to stay updated through its official websites for the latest announcements regarding the examination and admit card release. The NEET UG for admissions into medical courses took place on May 3rd this year, but was cancelled by the NTA on May 12th amid allegations of paper leak. The CBI is currently investigating this matter and a retest is scheduled for June 21st. Lok Sabha Speaker Om Birla will inaugurate the three-day Zone 2 conference of the Commonwealth Parliamentary Association, CPA, India region in Chandigarh today. The conference is being hosted by the Haryana Legislative Assembly. The event will be attended by Rajya Sabha Deputy Chairman Harivansh, Haryana Chief Minister Naib Singh Saini, Haryana Assembly Speaker Harvinder Kalyan, presiding and deputy presiding officers from 15 legislatures across the country, as well as members of legislative assemblies. During the inaugural session, Haryana Vidhan Sabha Speaker Harvinder Kalyan will deliver the welcome address. A special documentary showcasing the history and development of Haryana will also be screened on the occasion. This will be followed by address from Lok Sabha Speaker Om Birla, Rajya Sabha Deputy Chairman Harivansh and Chief Minister Naib Singh Saini. Iran has launched missiles at Israel, marking its first such attack since the 8th of April ceasefire, according to the Israel Defense Forces. Iran's state broadcaster also confirmed the launches. Following the Iranian launches, U.S. President Donald Trump said he will tell Israeli Prime Minister Netanyahu not to carry out a retaliatory strike after Iran fired missiles at Israeli targets. President Trump said he wants Iran to stop firing missiles and return to negotiations. He also said Israel's earlier strikes were not coordinated with Washington and that he was not happy about it. The IDF said air raid sirens sounded in several areas after missiles were detected heading towards Israel. Israeli air defense systems intercepted two missiles with no immediate reports of casualties or damage. The Israeli military later warned of possible additional barrages. In tennis, Germany's Alexander Zverev clinched his maiden Grand Slam title, defeating Italy's Flavio Cuboli in a thrilling five-set final to win the French Open crown at Roland Garros. The world number three prevailed 6-1, 4-6, 6-4, 6-7, 6-1 in a 4-hour and 20-minute contest on court Philippe Chatrier. And that is the end of this news bulletin.
0: ಸಮಯ ಸರಿಯಾಗಿ 6:10. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುವ ಸಮಯ. ಪ್ರಾರಂಭಕ್ಕೆ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕನಕದಾಸರ ರಚನೆ ದಾಸನಾಗಬೇಕು ಸದಾಶಿವನ ದಾಸನಾಗಬೇಕು.

ಶಿವ ಶಿವ ಶಿವ ಎನ್ನಿರು, ಮೂ ಜಗದವರೆಲ್ಲ ಶಿವ ಶಿವ ಶಿವ ಎನ್ನಿರೋ. ಕನಕದಾಸರ ಮತ್ತೊಂದು ರಚನೆ, ಹಾಡಿರುವವರು ಕಾಂಚನ ಸಹೋದರಿಯರು.

ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಬಸವಣ್ಣನವರ ಈ ವಚನವನ್ನು ಹಾಡಿದ್ದಾರೆ ಬೆಳ್ಳೂರು ಸಹೋದರಿಯರು.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ವೃಂದಗಾನದಲ್ಲಿ ವಾಸಂತಿ ಚಂದ್ರ ವಿರಚಿತ ದೇಶಭಕ್ತಿಗೀತೆ ಬೆಳಕಿನ ಕಡೆಗೆ ಮುನ್ನಡೆಸೆನ್ನುತ್ತ ಭಾರತೀಯ ಕುವರ ಕಳವಳ ಕಳೆದು ನಾಡನ್ನು ಬೆಳೆಸಲು ದೀಕ್ಷೆಯ ಪಡೆವೀರ.

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ಆಗಲಿದೆ. ಇನ್ನು ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನಾ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಚಿಂತನ, ಭಾರತಿ ವಸ್ತ್ರದ್ ಅವರಿಂದ.
1: ಮಾನವನು ಸಮಾಜ ಜೀವಿಯಾಗಿದ್ದು ಹಲವು ಬಗೆಯ ಸಂಬಂಧಗಳು ಅವನ ಜೀವನಕ್ಕೆ ಬುನಾದಿಯಾಗಿವೆ. ಒಂದು ಸಮಾಜವು ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದಾಗ ಅದಕ್ಕೆ ತನ್ನದೇ ಆದ ಶಿಸ್ತು, ನೀತಿ, ನಡೆ, ನುಡಿಗಳು ಅವಶ್ಯಕವಾಗುತ್ತವೆ. ತತ್ವ ಪದಕಾರರು ಸಾಮಾಜಿಕ ಸಂಬಂಧವನ್ನು ನೀತಿಯ ಚೌಕಟ್ಟಿನಲ್ಲಿ ಗುರುತಿಸಲು ಪ್ರಯತ್ನಿಸಿದ್ದಾರೆ. ಅಂತೆಯೇ ಮಡಿವಾಳಪ್ಪನವರು ಮಾನವನ ಮಹತಿಯನ್ನು ಸಾಧಿಸಲು ಕೆಲವು ವಿಶಿಷ್ಟ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕೆಂದು ತಿಳಿಸಿದ್ದು ಹೀಗೆ: ಕಳ್ಳತನ ಮಾಡಬಾರದು ಎಲೆಮನವೇ, ಸುಳ್ಳತನ ಹೇಳಬಾರದು ಎಲೆಮನವೇ, ಬಲ್ಲಂತ ಜ್ಞಾನಗಳು ಬಲ್ಲಷ್ಟು ಹೇಳಿದರೆ ಅಲ್ಲಂತ ಅನಬಾರದು ಎಲೆಮನವೇ, ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆಮನವೇ. ಅಷ್ಟೇ ಅಲ್ಲದೆ ನಡೆ ನುಡಿ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಅದೇ ರೀತಿ ಬಸವಲಿಂಗ ಶರಣರು ಕೂಡ ಭೋಗ ತ್ಯಾಗ ಮಾಡಿದವರಲ್ಲಿ, ನಾಯಿಯಂತೆ ಬೊಗಳುವವರಲ್ಲಿ, ಕಳ್ಳತನ ಮಾಡುವವರಲ್ಲಿ, ಚಾಡಿ ಹೇಳುವವರಲ್ಲಿ ಹೋಗಬಾರದೆಂದು ವಿಧಿ ನಿಷೇಧಗಳನ್ನು ಗುರುತಿಸಿದ್ದಾರೆ. ಇದೇ ಬಗೆಯಲ್ಲಿ ಶಿಶುನಾಳ ಶರೀಫ ಸಾಹೇಬರು ಕೂಡ

0: ಕೂಡಿದ ಸಮಾಜವನ್ನು ನಿರ್ಮಾಣ ಮಾಡುವುದಾಗಿದೆ. ಅದಕ್ಕಾಗಿಯೇ ಕೆಲವರು ತಮ್ಮ ಮತಗಳಲ್ಲಿದ್ದುಕೊಂಡೇ ಪಾರಮಾರ್ಥಿಕ ಪಥವನ್ನು ಹಿಡಿದರೆ ಕೆಲವರು ಅನ್ಯ ಮತಗಳನ್ನು ಪ್ರವೇಶಿಸುವುದರ ಮುಖಾಂತರ ಪಾರಮಾರ್ಥಿಕ ಪಥವನ್ನು ಹಿಡಿದಿದ್ದಾರೆ. ಆದರೆ ಅವರ ಗುರಿ ಷಟ್ಭ್ರಮೆಗಳಿಂದ ಜೀವಿಗಳನ್ನು ಮುಕ್ತರನ್ನಾಗಿಸಿ ದೈವ ಸಾಕ್ಷಾತ್ಕಾರಕ್ಕೆ ಬಾಗಿಲು ತೆರೆಯುವುದಾಗಿದೆ. ಅಂದವಾದ ಶ್ರೀ ಗಂಧಗಿಡದೊಳು ಎಂಬ ಅಜ್ಞಾತ ತತ್ವ ಪದಕಾರನ ಹಾಡಿನಲ್ಲಿ ಅಲ್ಲಮ ಪ್ರಭು ಅಲ್ಲಮ ಸಾಹೇಬನೆಂದು ಉಲ್ಲೇಖಗೊಂಡಿದ್ದಾನೆ. ಜಂಗಮನಾದ ಮೇಲೆ ಮನವಲಿಂಗವ ಮಾಡಿಕೊಂಡಿರಬೇಕು ಎಂದು ಜಲಾಲ ಸಾಹೇಬರು ಪರಮತ ಸಹಿಷ್ಣುತೆಗೆ ತೋರು ಬೆರಳಾಗಿದ್ದಾರೆ. ಅಂತೆಯೇ ಅವರು ಸಬ್ ಕಹತೆ ಈಶ್ವರ ಅಲ್ಲ, ಇದರ ಬೇಷ್ ಯಾರಿಗೆ ತಿಳಿಯಲಿಲ್ಲ. ಹಂಬಿ ಕಹತೆ ತುಂಬಿ ಕಹತೆ ಮಾಡಬ್ಯಾಡ್ರಿ ಜಾತಿಶೀಲ, ಗುರಿ ಮಡಿವಾಳನ್ನು ಹೊಕ್ಕರೆ ಪಹಲೆ ತೊಳೆಯಬೇಕ್ರಿ ಒಳಗಿನ ಮೈಲ ಎಂದು ಹಿಂದೂ ಮುಸ್ಲಿಂ ಧರ್ಮೀಯರಿಬ್ಬರಿಗೂ ಸಂಬೋಧಿಸಿ ನುಡಿದಿರುವ ಈ ಮಾತುಗಳಲ್ಲಿ ಮತೀಯ ಸಾಮರಸ್ಯದ ಅನುಕರಣೀಯ ಮಾದರಿಗಳನ್ನು ಅವಲೋಕಿಸಬಹುದಾಗಿದೆ. ಅಲ್ಲವೇ ಕನ್ನಡ ಹಾಗೂ ಉರ್ದು ಭಾಷೆಗಳ ಬೆರಿಕೆಯಲ್ಲಿಯೂ ಭಾಷಾ ಸಾಮರಸ್ಯದ ಮನೋಭಾವವನ್ನು ಕಾಣಬಹುದಾಗಿದೆ. ಸರ್ವಧರ್ಮ ಸಮನ್ವಯದ ಹರಿಕಾರರಾದ ಶಿಶುನಾಳ ಶರೀಫ ಸಾಹೇಬರು ಸರ್ವ ಧರ್ಮಗಳ ಅಧಿದೇವತೆಗಳನ್ನು ಕುರಿತು ಮಂಗಳ ಪದ್ಯ ರಚಿಸಿದ್ದಾರೆ. ಅಂತೆಯೇ ಹಾವು ತುಳಿದನೆ ಮಾನಿನಿ ಹಾವು ತುಳಿದನೆ ಎಂಬ ತತ್ವ ಶೈವ ವೈಷ್ಣವರಿಗೆ ಶಿವ ಸರ್ವೋತ್ತಮ ಮತ್ತು ವಿಷ್ಣು ಸರ್ವೋತ್ತಮ ಎಂಬ ಪರಸ್ಪರ ವಿರುದ್ಧವಾದದ ಮೇಲೆ ಬಳಕೆಯಾಗಿರುವ ಹಾವು ಪರಿಹರಿಸಬಹುದಾಗಿದೆ. ಹಾಗೆ ಶಂಕರನಾದ ಶಿವಯೋಗೀಶ್ವರರು ಜಾತಿ ಮಾಡುವವರನ್ನು ಟೀಕಿಸುತ್ತ ಜ್ಞಾನ ಮಾರ್ಗಿಗಳಿಗೆ ಜಾತಿ ಸೂತಕಗಳಿಲ್ಲ, ಅವರೇ ಶ್ರೇಷ್ಠರು ಎಂಬ ವಿಶಾಲ ದೃಷ್ಟಿಯನ್ನು ಮೆರೆದಿದ್ದಾರೆ. ಒಟ್ಟಿನಲ್ಲಿ ತತ್ವ ಪದಕಾರರ ಚಿಂತನೆಯನ್ನು ನೋಡಿದಾಗ ವ್ಯಕ್ತಿಯು ತನ್ನ ಸಾಧನೆಯ ಮೂಲಕ ದೇವ ಮಾನವ ಆಗಬಹುದೆಂಬುದನ್ನು ತತ್ವ ಪದಕಾರರು ತೋರಿಸಿಕೊಟ್ಟಿದ್ದಾರೆ. ಅಲ್ಲದೆ ಸಹಬಾಳ್ವೆಯ ಮುಖಾಂತರ ಐಕ್ಯತೆಯನ್ನು ಸಾಧಿಸಿ ಸಮಾನತೆಯ ಆಧಾರದ ಮೇಲೆ ಸುಂದರವಾದ ಸಮಾಜವು ನಿರ್ಮಾಣವಾಗಬಲ್ಲದೆಂಬ ಸಂದೇಶವನ್ನು ಸಾರಿದ್ದಾರೆ. ಮತ ಧರ್ಮ ದೇವರುಗಳ ಹೆಸರಿನಲ್ಲಿ ಮುಗ್ಧ ಜನರನ್ನು ಶೋಷಣೆ ಮಾಡುತ್ತಾ ಸಮಾಜವನ್ನು ಹೋಳು ಮಾಡುತ್ತಿರುವ ಇಂದಿನ ಧಾರ್ಮಿಕ ಹಾಗೂ ರಾಜಕೀಯ ಧುರೀಣರಿಗೆ ಈ ತತ್ವ ಪದಕಾರರ ನಡೆನುಡಿಗಳು ಆದರ್ಶಪ್ರಾಯವಾಗಿವೆ ಅಲ್ಲವೇ?
1: ಇದುವರೆಗೂ ಭಾರತಿ ವಸ್ತ್ರದ ಅವರಿಂದ ಚಿಂತನವನ್ನು ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಸಮಯ 6:35
3: ಆಕಾಶವಾಣಿ ಮೈಸೂರು.
4: ಓಂ ಧನ್ ಧನ್ವಂತರಯೇ ನಮಃ.
3: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ.
4: ನಮೋ ಭಗವತೇ ವಾಸುದೇವಾಯ ಧನ್ವಂತರಯೇ.
3: ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್.

ಶ್ರೋತೃಗಳೇ, ಇಂದು ಎರಡು ಔಷಧೀಯ ಆಹಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೆಯದು ಹಾಗಲಕಾಯಿ. ತಮಗೆಲ್ಲ ಗೊತ್ತೇ ಇದೆ, ಹಾಗಲಕಾಯಿ ಒಂದು ಉತ್ತಮವಾದ ತರಕಾರಿ. ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ ಹಾಗೂ ಆರೋಗ್ಯ ನೀಡುವಂಥ ಅಂಶಗಳು ಕೂಡ ಹೆಚ್ಚಾಗಿದೆ. ಆಯುರ್ವೇದದಲ್ಲಿ ಇದನ್ನು ಕಾರವೆಲ್ಲಕ ಅಂತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಮೊಮೊರಡಿಕಾ ಚರಂಚಿಯ ಅಂತ. ಕೇವಲ ಹಾಗಲಕಾಯಿ ಅಷ್ಟೇ ಅಲ್ಲ, ಇದರ ಚಿಗುರಿನಲ್ಲಿಯೂ ಸಹ ಔಷಧೀಯ ಗುಣ ಇದೆ. ಆದರೆ ನಾವು ಹಾಗಲಕಾಯಿಯನ್ನು ಮಾತ್ರ ತರಕಾರಿಯಾಗಿ ಬಳಸ್ತೀವಿ, ಚಿಗುರನ್ನು ಬಳಸುವ ಪದ್ಧತಿ ಇಲ್ಲ. ಚಿಗುರಿನಲ್ಲಿಯೂ ಸಹ ನಾವು ಆಹಾರವನ್ನು ತಯಾರು ಮಾಡಬಹುದು, ಅದನ್ನು ಇವತ್ತು ತಿಳಿಸ್ಕೊಡ್ತೇನೆ. ಹಾಗಲಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮದ ವ್ಯಾಧಿಗಳು ದೂರ ಆಗುತ್ತೆ. ಚರ್ಮದ ಅಲರ್ಜಿ, ಚರ್ಮದಲ್ಲಿ ಗಂದೆಗಳು ಹೇಳುವುದು, ಇಂಥ ಪರಿಸ್ಥಿತಿಗಳಲ್ಲಿ ಹಾಗಲಕಾಯಿ ಒಂದು ಉತ್ತಮವಾದ ಪಥ್ಯವಾಗಿದೆ. ಹಾಗಲಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಿಯಂತ್ರಣಕ್ಕೆ ಬರುತ್ತೆ. ಆದ ಕಾರಣ ಹಾಗಲಕಾಯಿಯ ಚಿಗುರನ್ನು ಸಹ ನಾವು ಆಹಾರವಾಗಿ ಬಳಸಬಹುದು. ಹಾಗಲಕಾಯಿಯಿಂದ ತಂಬುಳಿ ತಯಾರಿಸ್ತಾರೆ. ತಯಾರಿಕೆ ವಿಧಾನ ಬಹಳ ಸರಳ. ಒಂದು ಹಿಡಿಯಷ್ಟು ಹಾಗಲ ಚಿಗುರನ್ನು ತೆಕ್ಕೊಂಡು ಶುದ್ಧೀಕರಿಸಿ, ಅಂದರೆ ತೊಳೆದು ಒಣಗಿಸಿ, ಕಾಯಿ ತುರಿ, ಕಾಳುಮೆಣಸಿನೊಂದಿಗೆ ಜೀರಿಗೆಯನ್ನು ಬೆರೆಸಿ ರುಬ್ಬಿಟ್ಕೋಬೇಕು. ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ ಮತ್ತು ಉಪ್ಪನ್ನು ಸೇರಿಸಿ, ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ಬೆರೆಸಿದರೆ ರುಚಿಕಟ್ಟಾದ ಹಾಗಲ ಚಿಗುರಿನ ತಂಬುಳಿ ಸಿದ್ಧ ಆಗುತ್ತೆ. ಇದನ್ನು ನಿಯಮಿತವಾಗಿ ಬಳಸುವುದರಿಂದ ದೇಹ ಶುದ್ಧೀಕರ ಆಗುತ್ತೆ, ರಕ್ತ ಶುದ್ಧಿಯಾಗುತ್ತೆ, ಚರ್ಮದ ಕಾಯಿಲೆಗಳು ನಿಯಂತ್ರಣಕ್ಕೆ ಬರುತ್ತೆ ಹಾಗೂ ರಕ್ತದ ಸಕ್ಕರೆ ಪ್ರಮಾಣವನ್ನು ಸಹ ನಿಯಂತ್ರಿಸಬಹುದು. ಹಾಗೆ ಇನ್ನೊಂದು ರುಚಿಕಟ್ಟಾದ ಹಾಗೂ ಆರೋಗ್ಯದಾಯಕ ತಂಬುಳಿ ಅಂದರೆ ನೇರಳೆ ಚಿಗುರಿನ ತಂಬುಳಿ. ನೇರಳೆ ಹಣ್ಣು ನಮ್ಮೆಲ್ಲರಿಗೂ ಚಿರಪರಿಚಿತ. ಇದು ಪೋಷಕಾಂಶಗಳ ಆಗರ ಹಾಗೂ ವಿಶಿಷ್ಟವಾದ ರುಚಿ ಇರುವಂತಹ ಒಂದು ಹಣ್ಣು. ನೇರಳೆ ಹಣ್ಣನ್ನು ಆಯುರ್ವೇದದಲ್ಲಿ ಜಂಬು

0: ಫಲ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೈಜೀಸಿಯಂ ಜಂಬೋಲಾನಾ ಅಂತ. ಹಣ್ಣಿನಲ್ಲಿ ಅನೇಕ ಪೋಷಕಾಂಶ ಇದೆ. ದೇಹದ ತೂಕವನ್ನು ನಿಯಂತ್ರಿಸುವ ಅಂಶಗಳು ಸಹ ನೇರಳೆ ಹಣ್ಣಿನಲ್ಲಿದೆ. ನೇರಳೆ ಹಣ್ಣಿನ ಬೀಜದ ಪುಡಿ ಮಧುಮೇಹ ಪೀಡಿತರಲ್ಲಿ ರಕ್ತ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಮೂತ್ರ ಸಂಬಂಧಿತ ಎಲ್ಲಾ ಕಾಯಿಲೆಗಳಲ್ಲೂ ಸಹ ನೇರಳೆ ಹಣ್ಣು ಉತ್ತಮವಾದ ಮನೆಮದ್ದು. ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಹಾರ ಜೀರ್ಣ ಆಗುತ್ತೆ ಹಾಗೂ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ, ಹಸು ಹೆಚ್ಚಾಗುತ್ತೆ. ದೇಹದಲ್ಲಿ ಕಫ ಇದ್ರೆ ಅದನ್ನು ಕರಗಿಸಲು ಸಹ ಈ ನೇರಳೆ ಹಣ್ಣು ಉತ್ತಮವಾದ ಮನೆಮದ್ದು. ಈ ಎಲ್ಲಾ ಔಷಧೀಯ ಗುಣಗಳು ನೇರಳೆ ಚಿಗುರಿನಲ್ಲೂ ಸಹ ಇದೆ. ಹಾಗಾಗಿ ಈ ನೇರಳೆ ಹಣ್ಣು ಒಂದು ಋತುಮಾನದಲ್ಲಿ ಮಾತ್ರ ಸಿಗುತ್ತೆ, ಆದರೆ ನೇರಳೆ ಚಿಗುರು ಎಲ್ಲ ಋತುಮಾನದಲ್ಲಿ ಸಿಗುತ್ತೆ. ಈ ನೇರಳೆ ಚಿಗುರನ್ನು ಬಳಸೋದ್ರಿಂದ ಈ ಎಲ್ಲ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಹೇಗೆ ತಯಾರಿಕಾ ವಿಧಾನ ಅಂದರೆ, ಒಂದು ಹಿಡಿಯಷ್ಟು ನೇರಳೆ ಚಿಗುರನ್ನು ತಕ್ಕೊಂಡು ಶುದ್ಧೀಕರಿಸಿ ಸ್ವಲ್ಪ ಉರಿದಿಟ್ಕೋಬೇಕು. ಇದಕ್ಕೆ ಕಾಳುಮೆಣಸು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ರುಬ್ಬಿದ ನಂತರ ಅದಕ್ಕೆ ಮಜ್ಜಿಗೆಯನ್ನು ಬೆರೆಸಿ ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಒಣಮೆಣಸಿನ ತುಪ್ಪದ ಒಗ್ಗರಣೆ ನೀಡಿದರೆ ನೇರಳೆ ಚಿಗುರಿನ ತಂಬುಳಿ ಸವಿಯಲು ಸಿದ್ಧ. ಇದನ್ನು ತಯಾರಿಸಿ ಆಹಾರವಾಗಿ ಬಳಸಿ ಎಲ್ಲ ಔಷಧೀಯ ಪ್ರಯೋಜನಗಳನ್ನು ತಾವು ಪಡೆಯಬಹುದಾಗಿದೆ.
1: ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ. ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮವನ್ನು ಮತ್ತೆ ಇಂದು ಸಂಜೆ 6:10 ನೀವು ಆಲಿಸಬಹುದು.

0: ಶ್ರೋತೃಗಳ ಗಮನಿಸಿ, ಇಂದು ಸಂಜೆ 6:51 ಕೃಷಿರಂಗ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಬಹುದು. ಭತ್ತದ ತಳಿಗಳು ಹಾಗೂ ಸಸಿಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಎ ದೀಪಕ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ಹರ್ಷಿತಾ ಎನ್ ಕೆ ಅವರೊಂದಿಗಿನ ಮಾತುಕತೆ ಕೇಳಬಹುದು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ದಿಗ್ವಿಜಯ್ ಬಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿ ವಿಜಯಲಕ್ಷ್ಮಿ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಸಮಯ ಸರಿಯಾಗಿ 6:40.
1: ಆಕಾಶವಾಣಿ
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು
3: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಎನ್ ಕೆ ರಾಮಶೇಷನ್. ಪದಪರಿಚಯ.
4: ಮೊದಲಿಗೆ ಅನಾದಿ ಎಂಬುವ ಪದ. ಅನಾದಿ ಕಾಲದಿಂದಲೂ ಈ ಸ್ಥಳ ಬಹಳ ಹೆಸರಾಗಿದೆ ಸ್ವಾಮಿ. ಹೀಗೆಲ್ಲ ಮಾತನ್ನು ನಾವು ಕೇಳಿದ್ದೇವೆ. ಅನಾದಿ ಎಂದರೆ ಆದಿಯೇ ಇಲ್ಲದ, ಮೊದಲು ಇಲ್ಲದ, ಮೂಲವಿಲ್ಲದ, ಶಾಶ್ವತವಾದ. ಹಾಗೂ ಸ್ವರ್ಗ ಎಂಬ ಅರ್ಥವೂ ಕೂಡ ಇದೆ. ಸಂತ ಕನಕದಾಸರು ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿದೆಯೋ ನರಹರಿಯೇ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಎಂಬುದಾಗಿ ಹಾಡಿದ್ದಾರೆ. ಇದೇ ರೀತಿಯಲ್ಲಿ ವಿಷ್ಣು ಸಹಸ್ರನಾಮದ ಒಂದು ಸಾಲು ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಎಂಬುದಾಗಿ ಬರುತ್ತದೆ. ಗ್ರಾಮೀಣ ಪರಿಸರದಲ್ಲಿ, ಜಾನಪದರಲ್ಲಿ ಕೂಡ ಅನಾದಿ ಕಾಲದಿಂದ ಎಂಬುವ ಪದ ತುಂಬ ಬಳಕೆಯಲ್ಲಿದೆ. ಅಂದರೆ ಒಂದು ಪರಾತ್ಪರ ವಸ್ತುವೋ ಅಥವಾ ಒಂದು ರೂಢಮೂಲ ಸಂಪ್ರದಾಯವೋ ಅಥವಾ ಆಚಾರವೋ ಶತಶತಮಾನಗಳಿಂದ ಜನತೆಯಲ್ಲಿ ಬಳಕೆಯಲ್ಲಿ ಇದೆ, ಅದು ಅನಾದಿ ಎಂದು ಅರ್ಥೈಸಬಹುದು. ಎರಡನೆಯ ಪದ ಬೆಪ್ಪುತ ಕಡೆಯಿಂದ. ಈ ಪದವನ್ನು ಯಾರಾದರೂ ಅವರಿಗೆ ಅರಿವಿಲ್ಲ ಎನ್ನುವಾಗ, ಹಾಗೂ ಸಾಮಾನ್ಯವಾಗಿ ಬೈಗುಳ ಶಬ್ದವಾಗಿ ಈ ಪದವನ್ನು ಬಳಸ್ತೇವೆ. ತಿಳುವಳಿಕೆಯ ತೂಕ ತಪ್ಪಿದವನು. ಏಕೆಂದರೆ ಇಲ್ಲಿ ಎರಡು ಪದ ಇದೆ, ಒಂದು ಬೆಪ್ಪು, ಇನ್ನೊಂದು ತಕ್ಕಡಿ. ತಕಡಿ ತೂಕದ ಸಾಧನ. ಬೆಪ್ಪು ಬೆಪ್ಪ ಎಂದರೆ ಹೆದರುವವ, ಬೆದರ್ಪನ್, ಅರಿವುಗೇಡಿ, ಮಂಕ, ಹೌಹಾರಿದವ ಎಂದೆಲ್ಲ ಬಳಕೆ ಇದೆ. ಒಂದು ತಿಳಿವಳಿಕೆಯ ಆ ತೂಕ ಇಲ್ಲದರೆ ಆವಾಗ ತಕಡಿ ಬೆಪ್ಪು ತಕಡಿ ಎಂದು ಆಗುತ್ತದೆ. ಹೀಗೆ ಎರಡು ಪದವು ಸೇರಿ ಬೆಪ್ಪು ತಕಡಿ ಎಂಬುದೇ ಒಂದು ಪದವಾಗಿ ನಾವು ಬಳಸುತ್ತೇವೆ.
1: ತಪ್ಪು ಒಪ್ಪು.
4: ಇಲ್ಲಿ ಕಾಂಪೌಂಡ್ ಗೋಡೆ, ಕಾಮ ಗೇಟ್ ಬಾಗಿಲು. ಈ ಪದಗಳಂತೂ ನಮ್ಮಲ್ಲಿ ಬಹಳ ಬಳಕೆ ಇರುವಂಥ ಪದ ಸಮುಚ್ಚಯ. ಅನ್ಯ ಭಾಷೆ ಬೆರೆತು ಜನರಲ್ಲಿ ಬಳಕೆ ಆಗುತ್ತಾ ಆಗುತ್ತಾ ಸ್ವೀಕರಣೆ ಆಗಿಬಿಡುತ್ತದೆ ಎನ್ನಲು ಇದೊಂದು ಉದಾಹರಣೆ ಆದೀತು. ಕಾಂಪೌಂಡ್ ಎನ್ನುವುದು ಇಂಗ್ಲಿಷ್ ಪದ, ಎಲ್ಲರಿಗೂ ಗೊತ್ತು. ಕಟ್ಟಡಗಳು ಇರುವ, ಆವರಣ ಹಾಕಿರುವ ಪ್ರದೇಶ. ಎರಡು ಅಥವಾ ಹೆಚ್ಚು ವಸ್ತುಗಳಿಂದ ಆದದ್ದು ಕಾಂಪೌಂಡ್, ಸಂಯುಕ್ತ. ಕಾಂಪೌಂಡ್ ಗೋಡೆ ದಾಟಿ ಹೋದ, ಹಾರಿ ಹೋದ ಎಂದು ಬಳಸುತ್ತೇವೆ. ಬರೀ ಗೋಡೆ ಎಂಬುದು ನಮಗೆ ಗೊತ್ತೇ ಇದೆ. ಭಿತ್ತಿ, ಕೋಟೆ, ರಕ್ಷಣೆಯ ಸಾಧನ ಎಂಬ ಅರ್ಥದಲ್ಲಿಯೂ ಈ ಬಳಕೆ ಗೋಡೆ ಎಂಬ ಪದ ಶಬ್ದಕ್ಕೆ ಇದೆ. ಮನೆಗೆ ಆವರಣ ಭದ್ರತೆಗಾಗಿ ನಿರ್ಮಿಸುವುದು ಕಾಂಪೌಂಡ್. ಇಲ್ಲಿಯೇ ಗೋಡೆ ಎಂಬುದು ಕೂಡ ಸೇರಿದೆ. ಆದ್ದರಿಂದ ಕಾಂಪೌಂಡ್ ಗೋಡೆ ಎಂದು ಹೇಳುವುದು ಇಲ್ಲಿ ಭಾಷಾದೃಷ್ಟಿಯಿಂದ ಸರಿಯಾಗುವುದಿಲ್ಲ. ಇನ್ನು ಗೇಟ್ ಬಾಗಿಲು. ಇಲ್ಲಿಯೂ ಇಂಗ್ಲಿಷ್ ಪದ ಗೇಟ್ ಕನ್ನಡದ ಬಾಗಿಲಿನ ಜೊತೆ ಸೇರ್ಪಡೆಯಾಗಿ ಕಾಂಪೌಂಡ್ ಗೇಟ್ ಬಾಗಿಲು, ಗೇಟ್ ಬಾಗಿಲು ಎಂಬುದಾಗಿ ಬಳಕೆ ಆಗ್ತಾ ಇದೆ. ಗೇಟ್ ಎಂದರೇನೆ ದ್ವಾರ, ಪ್ರವೇಶ ದ್ವಾರ, ಊರು ಬಾಗಿಲು, ಅಗಸೆ ಬಾಗಿಲು, ಹೆಬ್ಬಾಗಿಲು ಎಂಬೆಲ್ಲ ಅರ್ಥ ಇದೆ. ಹಾಗಿರುವಾಗ ಬಾಗಿಲು ಎಂಬುದು ಇಲ್ಲಿ ಸೇರಿದ್ದಾಗ ಮತ್ತೆ ಗೇಟ್ ಬಾಗಿಲು ಎಂದು ಹೇಳುವುದು ಆ ಪದ ತಪ್ಪಾಗಿ ಬಳಕೆಯಾಗುತ್ತದೆ ಎಂದು ಎನಿಸುವುದಿಲ್ಲವೇ?
1: ಸುಮಧುರ.
4: ವರಕವಿ ಪೂತಿನ ಅವರ ಅಕೋಶ್ಯಾಮ ಅವಳೆ ರಾಧೆ ನಲಿಯುತಿಹರು ಕಾಣಿರೆ ಎಂಬುವ ಒಂದು ಗೀತೆ.

0: ಒಂದು ಕಾಲಕ್ಕೆ ಬಹು ಜನಜನಿತವಾಗಿದ್ದ ಗೋಕುಲ ನಿರ್ಗಮನ ಗೇಯ ರೂಪಕದ ಒಂದು ಗೀತ ಇದು. ರಾಧೆ, ಶ್ಯಾಮ, ಬೃಂದಾವನ, ಯಮುನಾ ನದಿ ತರದ ಪರಿಸರದಲ್ಲಿ ಸಂತಸದಿಂದ ನಲೆಯುತ್ತಿದ್ದಾರೆ. ನೋಡಿದೆ, ನಾವೂ ರಾಧೆ ಆಗೋಣ. ರಾಧೆ ಕೃಷ್ಣ ಪವಿತ್ರ ಪ್ರೇಮಕ್ಕೆ ಉದಾಹರಣೆಯಾಗಿದೆ. ಕವಿ ತಾದಾತ್ಮ್ಯ ಭಾವದಿಂದ ನಾವೇ ರಾಧೆ, ಅವನೇ ಶ್ಯಾಮ ಎಂದು ಭಾವಿಸಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಮನಸ್ಸನ್ನು ಬಿಟ್ಟು ಬಿಡಿರಿ, ಮಾಡಿರೇ ಒಂದು ಆಗೋಣ. ಒಂದು ಪ್ರೇಮ ಮಿಲನದ ಅದ್ವೈತ ಅದು. ಅದು ಪೂತಿನ ದೃಷ್ಟಿಯಲ್ಲಿ ದೈವ ಭಕ್ತ ಮಿಲನವೂ ಹೌದು. ಯಮುನಾ ನದಿ ಜುಳುಜುಳನೆ ಹರಿಯುತ್ತಾ ಒಂದು ಸುಂದರವನ್ನು ಸೃಜಿಸಿದ್ದಾಳೆ. ತಟದ ದಟ್ಟವಾದ ಹೊಂಗೆಯ ಮುಂತಾದ ಮರಗಳು ರಾಧಾಶ್ಯಾಮರ ಪ್ರೇಮ ಮಿಲನಕ್ಕೆ ಮಂಗಳದ ಸೋಬಾನೆ ಹಾಡುತ್ತಿವೆ. ಸೋಬಾನೆ ಎಂಬುದು ಗ್ರಾಮಗಳ ಎಡೆ ಬೆಳೆಸುವ ಮಂಗಳಕಾರಕ ಪದ. ಸುವ್ವಿ, ಸೋಬಾನೆ, ಶೋಭಾನೆ ಹೀಗೆಲ್ಲ ಪದ ಬಳಕೆ ಇದೆ. ವಾದಿರಾಜರು ಶೋಭನ ಪದ ಎಂದಾಗಿ ಒಂದು ಹಾಡನ್ನು ಬರೆದಿದ್ದಾರೆ. ಜನಪದರಲ್ಲಿ ಸೋಬಾನೆ ಎಂಬುವ ಪದದ ಒಂದು ಪರಂಪರೆಯೇ ಇದೆ. ಹೊಲಗದ್ದೆಗಳ ಭತ್ತ, ರಾಗಿ ಮೊದಲಾದ ಪೈರು ತೆನೆಗಳಲ್ಲಿ ಮಂಗಳದ ಧ್ವನಿ ರಾಧಾಶ್ಯಾಮರ ನಲುವಿಕೆಗೆ ಮಂಗಳದ ಪದವಾಗಿ ಕೇಳುತ್ತಾ ಇದೆ. ಇದು ಜಗದ ಮಂಗಳ ಕೂಡ. ಹಾಗೆಯೇ ಇದೆಲ್ಲಕ್ಕೂ ಪೂರಕ, ಪ್ರೇರಕ, ಪ್ರಚೋದಕ, ಪೋಷಕ, ಹೆಚ್ಚಳಗೊಳಿಸುವಂತೆ ಜೊನ್ನ ಬೆಳದಿಂಗಳು ತಂಪಾಗಿ ಆಕಾಶದಿಂದ ಭೂಮಿಗೆ ಈ ಯಮುನೆಯ ದಡದ ಪರಿಸರಕ್ಕೆ ಇಳಿದು ರಾಧಾ ಕೃಷ್ಣರ ಪ್ರೇಮದ ಮಿಲನಕ್ಕೆ ತಂಪಿನ ಕಿರಣಗಳನ್ನು ಪೋಷಕವಾಗಿ ಬೀರಿದೆ ಎಂಬ ಒಂದು ಗೀತೆಯ ನುಡಿಯು ಬರುತ್ತದೆ. ಹೂವಿನ ದಳಗಳು ವಿಕಸಿಸುತ್ತಾ ತಮ್ಮ ನರುಗಂಪನ್ನು ಬಿಟ್ಟುಕೊಡುತ್ತಾ ಪರಿಸರ ಸುಗಂಧವಾಗಿಸಿದಂತೆ ಅರಳಿ ಹೂ ಆದ ಹಾಗೆ ಪ್ರೀತಿ ಎಂಬುದಕ್ಕೆ ಪ್ರಭಾವಳಿಯ ರೀತಿಯಲ್ಲಿ ಈ ಹೂವುಗಳು, ಹಾಗೆಯೇ ನೀವು ಕೂಡ ಈ ಗೋಪಿ ನಂದನನನ್ನು ಬಳಸಿ ನಿಂತಿರಿ, ರಾಸಕ್ರೀಡೆಗೆ ಕಾತರಿಸಿರಿ. ಕವಿಯು ಹಾಡುತ್ತಾರೆ, ರಾಧಾಶ್ಯಾಮರ ಈ ನೆಲುವಿಕೆಗೆ ಎದೆಯ ಹೃದಯ ಸಾ ಪಾ ಸಾ ನುಡಿದಂತೆ ನಕ್ಷತ್ರಗಳು ಮಿಡಿಯುತ್ತವೆ. ಅಂತೆಯೇ ಈ ಮಾತು ಸೊಗಸಾದದ್ದು, ಧ್ವನ್ಯಾತ್ಮಕವಾದದ್ದು. ಕೊಳಲನ್ನು ನುಡಿಸುತ್ತಾ ಶ್ಯಾಮನು ನಲಿಯುತ್ತಿದ್ದಾನೆ, ನಾವು ಕೂಡ ಅವನ ಜೊತೆಗೆ ಬೆರೆತು ಒಂದಾಗೋಣ ಎಂಬುವ ಶೃಂಗಾರ, ಪ್ರೇಮ ಭಕ್ತಿ ಬೆರೆತ ಮಿಲಿನ ಈ ಒಂದು ಅಕೋಶ್ಯಾಮ ಅವಳೆ ರಾಧೆ ಎಂಬುವ ಸೊಗಸಾದ ಹಾಡಿನಲ್ಲಿ ತಾನೇ ತಾನಾಗಿ ಹೊನಲಾಗಿದೆ ಎನ್ನಬೇಕು.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಎನ್ ಕೆ ರಾಮಶೇಷನ್.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
5: ಸೊ ಯಾವಾಗ ನಮ್ಮಲ್ಲಿ ಬ್ಲಡ್ ಕೊರತೆ ಇದೆಯೋ ಇವು ಮೂರೂ ಕಂಪೋನೆಂಟ್ ಎಷ್ಟಿದೆ ಅಂತ ನೋಡಿ ಮೂರನ್ನು ಕರೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
4: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
6: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50 ಈಗ ಕೇಳೋಣ ರೈತರಿಗೆ ಸಲಹೆ.
7: ಮುಂಗಾರು ಹಂಗಾಮಿನಲ್ಲಿ ಭತ್ತವನ್ನು ಬೆಳೆಯುವಂತಹ ಕೃಷಿಕರು ಒಂದಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೋಬೇಕು. ಈಗ ದೀರ್ಘ ಅವಧಿಯ ಭತ್ತದ ತಳಿಯನ್ನು ಬೆಳೆಯುವಂತಹ ಕೃಷಿಕರು, ವಿಶೇಷವಾಗಿ ಬಿಟಿ ತಳಿ, ಜೂನ್ ತಿಂಗಳ ಒಳಗಾಗಿ ಸಸಿ ಮಡಿಯನ್ನು ಮಾಡ್ಕೋಬೇಕಾಗತ್ತೆ ಅಥವಾ ಜುಲೈ ಮೊದಲ ವಾರದ ಒಳಗಾಗಿ ಸಸಿ ಮಡಿಯನ್ನು ಮಾಡಿಕೊಂಡು ಜುಲೈ ಅಂತ್ಯದ ಒಳಗಾಗಿ ಸಸಿಗಳನ್ನು ನಾಟಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ 140 ದಿವಸದವರೆಗೆ ಈ ತಳಿಯ ಅವಧಿ ಇರುತ್ತೆ. ತಡವಾಗಿ ನಾಟಿ ಮಾಡಿದ್ರೆ ಈ ತಳಿಗಳಲ್ಲಿ ಇರುವಂತಹ ಬಹುದೊಡ್ಡ ಸಮಸ್ಯೆ ಅಂತಂದರೆ ಚಳಿಗಾಲದಲ್ಲಿ ಇದು ಕುತ್ತಿಗೆ ಬೆಂಕಿ ರೋಗಕ್ಕೆ ತುತ್ತಾಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ತೆನೆ ಹೊರಗಡೆನೇ ಬರೋದಿಲ್ಲ, ಹೀಗಾಗಿ ಬಹಳಷ್ಟು ನಷ್ಟ ಆಗುತ್ತೆ. ಯಾವಾಗಲೂ ಅಷ್ಟೇ, ಸಣ್ಣ ಕಾಳಿನ ಭತ್ತದ ತಳಿಯನ್ನು ಬೆಳೆಯುವಾಗ ಇವು ಕೀಟ ರೋಗದ ಬಾಧೆಗೆ ಬಹಳ ಸುಲಭವಾಗಿ ತುತ್ತಾಗ್ತವೆ. ದಪ್ಪ ಕಾಳಿನ ಭತ್ತದ ತಳಿಗಳು ಕೀಟ ಹಾಗೂ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ. ಹೀಗಾಗಿ ಭಾಳಷ್ಟು ಜನರಿಗೆ ಅನಿಸುತ್ತೆ, ನಾವ್ಯಾಕೆ ದಪ್ಪ ಅಕ್ಕಿ ಊಟ ಮಾಡಬೇಕು, ಸಣ್ಣ ಅಕ್ಕಿನೇ ಊಟ ಮಾಡ್ಬೋದಲ್ಲ ಅಂತ. ಆ ತರಹ ನಿಮ್ಮ ಮನೆ ಮಟ್ಟಿಗೆ ಅಥವಾ ಮಾರಾಟಕ್ಕೆ ಬಿಟಿ ಭತ್ತದ ತಳಿಯನ್ನು ಬೆಳ್ಕೊಳ್ಳೋವಂಥವ್ರು BPT ಅಂತ ಹೇಳಿ ಬಹಳ ಖ್ಯಾತಿಯನ್ನು ಪಡ್ಕೊಂಡಿದೆ. ಜೂನ್ ಅಂತ್ಯದ ಒಳಗೆ ಸಸಿ ಮಡಿಯನ್ನು ಮಾಡಿಕೊಳ್ಳಿ. ಇನ್ನು ಮಧ್ಯಮ ಅವಧಿಯ ತಳಿಯನ್ನು ಬೆಳೆಯುವಂಥವರು ಜುಲೈ 15ರಿಂದ ಆಗಸ್ಟ್ 15ರವರೆಗೂ ಕೂಡ ನೀವು ಬಿತ್ತನೆಯನ್ನು ಮಾಡ್ಕೋಬಹುದು. ಇನ್ನು ಚಳಿ ನಿರೋಧಕ ತಳಿಗಳು ಸಾಕಷ್ಟಿದ್ದಾವೆ, ಆಗಸ್ಟ್ ಅಂತ್ಯದ ನಂತರ ಅದನ್ನು ತಾವು ಬಳಕೆ ಮಾಡ್ಕೋಬಹುದು. ಭತ್ತದ ಬಿತ್ತನೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ರೈತ ಸಂಪರ್ಕ ಕೇಂದ್ರದಿಂದ ಅಥವಾ ವಲಯ ಕೃಷಿ ಸಂಶೋಧನಾ ಕೇಂದ್ರ VC Farm ಇಲ್ಲಿಂದ ಅಥವಾ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳೇನಾದರೂ ಮಾರಾಟ ಮಾಡ್ತಿದ್ರೆ ಅಲ್ಲಿಂದ ಅಥವಾ ಅಧಿಕೃತ ಮಾರಾಟಗಾರರಿಂದಲೇ ಖರೀದಿ ಮಾಡಿಕೊಳ್ಳಿ. ಏಕೆಂದರೆ ಬಿತ್ತನೆ ಬೀಜದ ಗುಣಮಟ್ಟ ಬಹಳ ಮುಖ್ಯ. ನೀವೇ ಬೀಜೋತ್ಪಾದಕರಾಗಿ ಅಥವಾ ನಿಮ್ಮ ಸಮೀಪದಲ್ಲಿ ಯಾರಾದರೂ ಬೀಜೋತ್ಪಾದಕರಿದ್ದರೆ ಅವರ ಬಳಿ ಒಳ್ಳೆಯ ಗುಣಮಟ್ಟದ ಬೀಜ ಸಿಗ್ತಾ ಇದೆ ಅಂತ ನಿಮಗನ್ಸಿದರೆ ಅವರಿಂದ ತಾವು ಖರೀದಿ ಮಾಡಬಹುದು. ಆದರೆ ನೀವೇ ಬೆಳೆದಿರುವಂತಹ ಬೆಳೆಯಿಂದ ನೀವೇನಾದರೂ ಬಿತ್ತನೆಯನ್ನು ಇಟ್ಕೊಂಡಿದ್ದರೆ ಅದನ್ನು ಬಳಸೋದಕ್ಕಿಂತ ಮುಂಚೆ ಎರಡೆರಡು ಬಾರಿ ಯೋಚನೆ ಮಾಡಿ. ಮೊದಲಿಗೆ ಆ ಬೆಳೆ ಕೀಟ ರೋಗದ ಬಾಧೆಗೆ ತುತ್ತಾಗಿತ್ತ ಇಲ್ವ, ಬೆಂಕಿ ರೋಗ ಬಂದಿತ್ತ ಇಲ್ವ, ಒಳ್ಳೆ ತೆನೆಯಿಂದಷ್ಟೇ ಕಾಳುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಇದನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ನಂತರ ಮೊಳಕೆ ಪರೀಕ್ಷೆಯನ್ನು ಮಾಡಿ 95-98%ವರೆಗೆ ಮೊಳಕೆ ಬರಬೇಕು ಅಂತಹ ಬಿತ್ತನೆಯನ್ನು ಮಾತ್ರ ಬಿತ್ತನೆಗೆ ಉಪಯೋಗಿಸಬೇಕು. ಮತ್ತು ಬೀಜೋಪಚಾರ ಮಾಡದಲೇ ಅಂತಹ ಬೀಜವನ್ನು ಬಿತ್ತನೆ ಮಾಡ್ಕೋಬಾರ್ದು. ಇನ್ನು ಭತ್ತ ಬೆಳೆಯುವಂತಹ ಜಮೀನು ಏನಿದೆಯಲ್ಲ ಅಲ್ಲಿ ಈಗ ನೀವು ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಬೆಳ್ಕೋಬೇಕು. ಒಂದು ಕಡೆ ನೀವು ಸಸಿಮಡಿಯಲ್ಲಿ ಬೀಜವನ್ನು ಬಿತ್ತನೆ ಮಾಡ್ತೀರಿ, ಇನ್ನೊಂದು ಕಡೆ ಮುಖ್ಯ ಜಮೀನಿನಲ್ಲಿ ಹಸಿರು ಎಲೆ ಗೊಬ್ಬರದ ಬೆಳೆಗಳನ್ನು ಖಂಡಿತವಾಗೂ ಬೆಳ್ಕೊಳ್ಳಬೇಕು. ಈಗ ಮೇವಿನ ಅಲಸಂದೆ ಬಂದಿದೆ, ಗೊಬ್ಬರಕ್ಕಾಗಿ ಇದು ಬಹಳ ಉತ್ತಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರೈತರಿಗೆ ಗೊತ್ತಿರುವಂತಹ ಚಂಬೆ ಇದೆ ಮತ್ತು ಅಬ್ಸೆಣಬಿದೆ, ಇದನ್ನು ಎಕರೆಗೆ 25 kg ಬಳಕೆ ಮಾಡ್ಕೋಬೋದು. ಸುಮಾರು 4-5 ಟನ್ ಹಸಿರು ಸೊಪ್ಪನ್ನು ಮಣ್ಣಿಗೆ ಸೇರಿಸಿದಂತಾಗುತ್ತೆ. ಭತ್ತದ ಗದ್ದೆಗಳಲ್ಲಿ ಇವತ್ತು ಉಪ್ಪಿನಂಶ ಜಾಸ್ತಿ ಇದೆ, ಹಾಗೆ ಸತು ಹಾಗೂ ಕಬ್ಬಿಣ ಬೋರಾನ್ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದನ್ನು ಸರಿದೂಗಿಸಬೇಕು ಅಂತಾದರೆ ಹಸಿರು ಎಲೆ ಗೊಬ್ಬರದ ಬೆಳೆಯನ್ನು ಬೆಳೆದು 45 ದಿವಸದಲ್ಲಿ ಅದನ್ನು ಮಣ್ಣಿಗೆ ತಾವು ಸೇರಿಸಬೇಕಾಗತ್ತೆ. ಈ ಎರಡು ಕೆಲಸವನ್ನು ಮಾಡಿಕೊಳ್ಳಿ, ಒಳ್ಳೆಯ ಮೂಲದಿಂದ ಬೀಜವನ್ನು ತನ್ನಿ, ಹಸಿರು ಎಲೆ ಗೊಬ್ಬರದ ಬೆಳೆಯನ್ನು ಬೆಳೆದು ಮಣ್ಣಿಗೆ ಸೇರಿಸಿ, ನಂತರ ಭತ್ತವನ್ನು ನಾಟಿ ಮಾಡಿಕೊಂಡ್ರೆ ಖರ್ಚು ಕಡಿಮೆ ಆಗುತ್ತೆ, ಇಳುವರಿ ಜಾಸ್ತಿ ಸಿಗುತ್ತೆ.
8: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:51 ಕೃಷಿ ರಂಗದಲ್ಲಿ ಕೃಷಿ ದೇವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಭತ್ತದ ತಳಿಗಳು ಹಾಗೂ ಸಸಿಮಡಿ ಸಿದ್ಧತೆ ಕುರಿತು ಮಂಡ್ಯದ VC Farm ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ CA Deepak ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು NK Shivamurthy. ಇದು ಆಕಾಶವಾಣಿಯ ಮೈಸೂರು FM 100.6. ಸಮಯ 6:55 ಆಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಫ್ಎಂ 100.65 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್ ಎಂಸಿಐ, ಮೀನಾ ಎಂದು ಕರೆಯಲ್ಪಡುವ ಕಾರ್ಯಕ್ರಮ ದಕ್ಷಿಣ ಏಷ್ಯಾದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ, ಹಕ್ಕುಗಳು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸಲು ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಪ್ರಾರಂಭಿಸಿದ ಸಮೂಹ ಮಾಧ್ಯಮ ಮತ್ತು ಶೈಕ್ಷಣಿಕ ಅಭಿಯಾನ. ಈ ಕುರಿತು ಒಂದು ವರದಿ.
1: ಮೀನಾ ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಹೆಣ್ಣು ಮಕ್ಕಳ ಸಬಲೀಕರಣದ ಮಹತ್ವಾಕಾಂಕ್ಷಿ ಯೋಜನೆಯೆಂದು ಪರಿಗಣಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಹಾಗೂ ಯುನಿಸೆಫ್ ಸಹಯೋಗದಲ್ಲಿ 1998 ಮಹಿಳೆಯರ ಸಾಕ್ಷರತಾ ಪ್ರಮಾಣ ಕಡಿಮೆ ಇದ್ದ ಉತ್ತರ ಪ್ರದೇಶದಲ್ಲಿ ಮೊದಲು ಪ್ರಾರಂಭಿಸಿತು. 2008-09 ದೇಶಾದ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಜಾರಿಗೊಳಿಸಲಾಯಿತು. ಕ್ರಮೇಣ 2010-2012 ಕರ್ನಾಟಕ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳು, ಎಲ್ಲಾ ತಾಲೂಕುಗಳಿಗೂ ವಿಸ್ತರಿಸಲಾಯಿತು. ಹೆಣ್ಣು ಮಕ್ಕಳು ಶಿಕ್ಷಣವಂತರಾಗಲು ಇರುವ ಅಡೆತಡೆಗಳನ್ನು ನಿವಾರಿಸುವ ಮೂಲಕ ನಿರಂತರ ಶಿಕ್ಷಣ ಪಡೆಯಲು ತನ್ನನ್ನು ತಾನೇ ಸಬಲೀಕರಿಸಿಕೊಳ್ಳುವ ಉದ್ದೇಶವನ್ನು ಮೀನಾ ಕಾರ್ಯಕ್ರಮ ಹೊಂದಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಜರಿ.
2: ಮೀನಾ ತಂಡ ಅಥವಾ ಮೀನಾ ಕ್ಲಬ್ ಪ್ರಾಥಮಿಕ ಶಾಲೆಯ 5-8 ತರಗತಿಯ ವಿದ್ಯಾರ್ಥಿನಿಯ ಸದಸ್ಯರನ್ನ ಒಳಗೊಂಡಿದ್ದು ಶಾಲೆಯಿಂದ ಹೊರಗುಳಿದ ಹೆಣ್ಣು ಮಕ್ಕಳನ್ನು ಪುನಃ ಶಾಲೆಗೆ ಸೇರಿಸಲು ಪೋಷಕರ ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣದ ಉತ್ತೇಜನ, ಲಿಂಗ ಸಮಾನತೆ, ಸಾಮಾಜಿಕ ಕೆಟ್ಟ ಆಚರಣೆಗಳಾದ ಬಾಲ್ಯ ವಿವಾಹ, ಬಾಲ ಕಾರ್ಮಿಕತೆಯ ವಿರುದ್ಧ ಜಾಗೃತಿ, ಹೆಣ್ಣು ಮಕ್ಕಳ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯ ಖಂಡನೆ, ಹೆಣ್ಣು ಮಕ್ಕಳಲ್ಲಿ ನಾಯಕತ್ವದ ಅಭಿವೃದ್ಧಿ, ವೈಯಕ್ತಿಕ ಸ್ವಚ್ಛತೆ, ಪೌಷ್ಟಿಕತೆ ಹಾಗೂ ಮಾನಸಿಕ ಆರೋಗ್ಯ, ಇವುಗಳ ಕುರಿತು ಕಿರು ನಾಟಕಗಳು, ಬೀದಿ ನಾಟಕಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಗ್ರಾಮ ಮಟ್ಟದ ಸಭೆಗಳು, ಪೋಷಕರ ಸಭೆಗಳು, ಸಮುದಾಯದ ವಿಶೇಷ ಸಭೆಗಳಲ್ಲಿ ಭಾಗವಹಿಸುವ ಮೂಲಕ ಮೀನಾ ತಂಡದ ಸದಸ್ಯರು ಅರಿವು ಮೂಡಿಸುತ್ತಿದ್ದಾರೆ. ಭೇಟಿ ಬಚಾವೋ ಭೇಟಿ ಪಡಾವೋ ಹಾಗೂ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಸ್ವರಕ್ಷಣಾ ತಂತ್ರ ಸಮಿತಿ, ಹೆಣ್ಣು ಮಕ್ಕಳ ಶಿಕ್ಷಣದ ಜಾಗೃತಿ, ಪಾಲಕರಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇರುವ ಮನೋಭಾವ ದೂರಗೊಳಿಸುವಿಕೆ, ಸುರಕ್ಷತೆ ಮತ್ತು ಸುಭದ್ರತೆ ಕುರಿತಾಗಿ ವಿವಿಧ ಇಲಾಖೆಗಳ ಯೋಜನೆಗಳ ಜಾಗೃತಿ ಕಾರ್ಯಕ್ರಮವನ್ನ ಎಲ್ಲಾ ವಿದ್ಯಾರ್ಥಿನಿಯರಿಗೆ, ಪೋಷಕರಿಗೆ, ಸಮುದಾಯಕ್ಕೆ ತಿಳಿಸುವ ಪ್ರಯತ್ನ ಮಾಡುತ್ತಿದೆ.
0: ರಾಯಚೂರು ತಾಲೂಕಿನ 100 ಸರ್ಕಾರಿ ಶಾಲೆಗಳು ಹಾಗೂ ರಾಯಚೂರು ಜಿಲ್ಲೆಯ 30 ಹೆಚ್ಚು ಶಾಲೆಗಳಿಗೆ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ರಾಯಚೂರು ನಗರ ವ್ಯಾಪ್ತಿಯ ವಾರ್ಡ್ ನಂಬರ್ 35 ಶ್ರೀರಾಮನಗರ ಕ್ಯಾಂಪ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಲಭ್ಯಗಳನ್ನು ವಿತರಿಸಿ ಅವರು ಮಾತನಾಡಿದರು. ಯರಮರಸ್ ಡಯಟ್ ತರಬೇತಿ ಕೇಂದ್ರದ ಉಪನಿರ್ದೇಶಕ ಚಂದ್ರಶೇಖರ ಭಂಡಾರಿ ಮಾತನಾಡಿ, ರಾಯಚೂರು ತಾಲೂಕಿನ 70 ಶಾಲೆಗಳಿಗೆ ಹಾಗೂ ಲಿಂಗಸುಗೂರು, ದೇವದುರ್ಗ, ಮಸ್ಕಿ ತಾಲೂಕಿನ 30 ಶಾಲೆಗಳಿಗೆ 10 ಲಕ್ಷ ರೂಪಾಯಿ ಮೌಲ್ಯದ ಸಲಕರಣೆ ವಿತರಿಸಲಾಗಿದೆ ಎಂದರು. ಧಾರವಾಡದ ಡಾ ದರಾ ಬೇಂದ್ರೆ ರಾಷ್ಟೀಯ ಸ್ಮಾರಕ ಟ್ರಸ್ಟ್ಗೆ ಬೆಳಗಾವಿ ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ಭೇಟಿ ನೀಡಿ ಗ್ರಂಥಾಲಯ, ಬೇಂದ್ರೆ ದರ್ಶನ ಪ್ರದರ್ಶನಾಲಯ ಹಾಗೂ ವರಕವಿ ಬೇಂದ್ರೆ ನಿವಾಸವನ್ನು ವೀಕ್ಷಿಸಿದರು. ಟ್ರಸ್ಟ್ ಅಧ್ಯಕ್ಷ ಡಾ ಸರ್ಜು ಕಾಟ್ಕರ್ ಟ್ರಸ್ಟ್ನ ಕಾರ್ಯಚಟುವಟಿಕೆ ವಿವರಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ವಿಭಾಗದ ಜಂಟಿ ನಿರ್ದೇಶಕ ಕೆಎಚ್ ಚನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರೋಗ್ಯವಂತ ಹಾಗೂ ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪಕ್ಕೆ ಪೂರಕವಾಗಿ ಗ್ರಾಮೀಣ ಜನರಿಗೆ ಅತ್ಯಾಧುನಿಕ ಹಾಗೂ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸೌಲಭ್ಯಗಳನ್ನು ಸ್ಥಳೀಯವಾಗಿ ದೊರಕಿಸುವಲ್ಲಿ ಬಿವಿಜಿ ವೆಲ್ನೆಸ್ ಸೆಂಟರ್ ಕೇಂದ್ರ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗದಗ್ ಜಿಲ್ಲೆ ನರಗುಂದ ತಾಲೂಕು ವಾಸನ ಗ್ರಾಮದ ಸ್ವಯಂ ಸಂಜೀವಿನಿ ಆಶ್ರಮದಲ್ಲಿ ಬಿವಿಜಿ ಇಂಡಿಯಾ ಸಂಸ್ಥೆಯ ಅಂಗಸಂಸ್ಥೆಯಾದ ಕರ್ನಾಟಕದ ಪ್ರಥಮ ಚಿಕಿತ್ಸಾಲಯ ಬಿವಿಜಿ ವೆಲ್ನೆಸ್ ಸೆಂಟರ್ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಗ್ರಾಮೀಣ ಆರೋಗ್ಯ ಸೇವಾ ಸಂಸ್ಥೆಗಳು ಸಮಾಜದ ಆರೋಗ್ಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಹಂಚಾಟೆ ಸಂಜೀವ್ ಕುಮಾರ್, ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಕೇರಳ ಮಹಾಪೀಠದ ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಜೂನ್ ತಿಂಗಳ ಮೊದಲ ಭಾನುವಾರ ಕ್ಯಾನ್ಸರ್ ಕಾಯಿಲೆ ಗೆದ್ದವರ ದಿನ. ಕ್ಯಾನ್ಸರ್ದಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ. ಕ್ಯಾನ್ಸರ್ಗೆ ಆತ್ಮವಿಶ್ವಾಸವೇ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್

0: ಸರ್ವೈವರ್ಸ್ ಡೇ ಅರ್ಥಪೂರ್ಣವಾಗಿ ನಿನ್ನೆ ಆಚರಿಸಲಾಯಿತು. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಯಶಸ್ವಿಯಾದ ತಮ್ಮ ಅನುಭವ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ತುಂಬುತ್ತಿರುವ ಮೈಸೂರಿನ ಹಿರಿಯ ಪತ್ರಕರ್ತೆ ಕೃಷ್ಣಿ ಶಿರೂರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನೊಬ್ಬ ಕ್ಯಾನ್ಸರ್ ಸರ್ವೈವರ್. 10 ವರ್ಷಗಳ ಹಿಂದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಗೆದ್ದವಳು. ಪ್ರಸ್ತುತ ದಿನಮಾನದಲ್ಲಿ ಕ್ಯಾನ್ಸರ್ ಅನ್ನೋದು ಕಾಮನ್ ಡಿಸೀಸ್ ಆಗಿದೆ. ಕ್ಯಾನ್ಸರ್ ಬರದಂತೆ ಜಾಗೃತಿ ವಹಿಸುವುದು ತುಂಬಾ ಮುಖ್ಯ. ಕ್ಯಾನ್ಸರ್ ಅನ್ನ ಎದುರಿಸಿ ನಿಲ್ಲೋದು ಸುಲಭದ ಮಾತಲ್ಲ. ಒಮ್ಮೆ ಕ್ಯಾನ್ಸರ್ ನಿಂದ ಮುಕ್ತವಾಗಿದ್ದೇವೆ ಅಂದುಕೊಂಡ್ರೂ ಚಿಕಿತ್ಸೆಯ ಅಡ್ಡ ಪರಿಣಾಮಗಳು ಕ್ಯಾನ್ಸರ್ ಸಂತ್ರಸ್ತರನ್ನ ಹೈರಾಣಾಗಿಸಲಿದೆ. ಜೀವನ ಪೂರ್ತಿ ಅಡ್ಡ ಪರಿಣಾಮಗಳ ವಿರುದ್ಧವೂ ಹೋರಾಡಲು ಸದಾ ಸಿದ್ಧರಾಗಿರಬೇಕು. ಕೊಂಚ ಯಾಮಾರಿದರೂ ಮತ್ತೆ ಕ್ಯಾನ್ಸರ್ ಬಾಯಿಗೆ ಬೀಳುವ ಸಂಭವ ಹೆಚ್ಚಿದೆ. ನಾವು ಕ್ಯಾನ್ಸರ್ ಸಂತ್ರಸ್ತರು ಅನ್ನೋ ಪದದ ಬದಲು ಕ್ಯಾನ್ಸರ್ ವಿರುದ್ಧದ ಹೋರಾಟಗಾರರು ಎಂದು ಹೇಳಬಹುದು. ಈ ಹೋರಾಟದ ಬದುಕಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮುಖ್ಯ. ಈ ಹೋರಾಟವನ್ನ ಸುಲಭ ಮತ್ತು ಸರಳಗೊಳಿಸಲು ನಮಗೆ ಯೋಗ, ಪ್ರಾಣಾಯಾಮ, ಧ್ಯಾನ, ಮುದ್ರೆಗಳು ಸಾಥ್ ನೀಡಲಿವೆ. ಪಾರ್ಟ್ ಆಫ್ ಲೈಫ್ ಮಾಡಿಕೊಂಡು ನಿತ್ಯವೂ ಅನುಸರಿಸಿದರೆ ನಮಗೆ ದೈಹಿಕ ಹಾಗೂ ಮಾನಸಿಕವಾಗಿ ಒಂದು ಸದೃಢತೆ ಸಿಗಲಿದೆ. ಎಲ್ಲ ಸಮಸ್ಯೆಗೂ ಮನಸ್ಸೇ ಮೂಲ ಕಾರಣ. ಅದಕ್ಕಾಗಿ ಮಾನಸಿಕವಾಗಿ ನಾವು ಬಲವಾಗಲು ಯೋಗ ಪರಿಣಾಮಕಾರಿ ಮಾರ್ಗ. ಸಕಾರಾತ್ಮಕತೆಯೆಡೆಗೆ ಒಯ್ಯಲಿದೆ. ಆತ್ಮವಿಶ್ವಾಸ ಧೈರ್ಯವನ್ನು ವೃದ್ಧಿಸಲಿದೆ.
0: ನಮಗೆ ತಿಳಿದಿರುವ ಪ್ರಪಂಚದ ಆಚೆಗೆ ನಮ್ಮ ಸಾಗರದೊಂದಿಗೆ ಹೊಸ ಸಂಬಂಧವನ್ನು ಮರುಕಲ್ಪಿಸಿಕೊಳ್ಳಿ ಎಂಬ ವಿಶ್ವಸಂಸ್ಥೆ ಧ್ಯೇಯದೊಂದಿಗೆ ಇಂದು ವಿಶ್ವ ಸಾಗರ ದಿನಾಚರಣೆ. ನಿಷ್ಕ್ರಿಯ ಗ್ರಾಹಕರಿಂದ ಸಕ್ರಿಯ ಕರ್ಮಯೋಗಿ ರಕ್ಷಕರಾಗಿ ಬದಲಾಗುವ ಮನೋಭಾವ ಉದ್ದೀಪಿಸುವ ಮೂಲಕ ಸಮುದ್ರ ಮತ್ತು ನಮ್ಮ ನಡುವಿನ ಗ್ರಹಿಕೆಯ ಅಂತರವನ್ನು ಕುಗ್ಗಿಸಲು ಮಾನವತೆಯ ಸ್ಪರ್ಶ ನೀಡುವಂತೆ ಕರೆ ನೀಡಲಾಗಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕು ಬಸವನಗರ ಗ್ರಾಮದ ಮರಂ ಕ್ವಾರಿಯ ಗುಂಡಿಯಲ್ಲಿ ಬಟ್ಟೆ ತೊಳೆಯುವಾಗ ಕಾಲುಜಾರಿ ಬಿದ್ದು 3 ಮೃತಪಟ್ಟಿದ್ದಾರೆ. ಮೃತರನ್ನು 35 ವರ್ಷದ ಗುಂಡಮ್ಮ, 9 ವರ್ಷದ ಸುಜಾತ ಹಾಗೂ 10 ವರ್ಷ ವಯಸ್ಸಿನ ಶಿವಲೀಲಾ ಎಂದು ಗುರುತಿಸಲಾಗಿದೆ. ವಡಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಇಂದಿನಿಂದ 2-3 ದಿನಗಳ ಕಾಲ ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ 8 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಹಾವೇರಿ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಪ್ರಕಟಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವಸಂಸ್ಥೆಯ ಮಕ್ಕಳ ನಿಧಿ, ಮೀನಾ ಕಮ್ಯುನಿಕೇಷನ್ ಇನಿಷಿಯೇಟಿವ್, ಹೆಣ್ಣು ಮಕ್ಕಳ ಶೈಕ್ಷಣಿಕ ಅಭಿಯಾನಕ್ಕೆ 15 ವರ್ಷಗಳು ಪೂರ್ಣ. ರಾಯಚೂರು ಜಿಲ್ಲೆಯ 100 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಸಿಎಸ್ಆರ್ ನಿಧಿ ಅಡಿ ನಲಿ ಕಲಿ ರೌಂಡ್ ಟೇಬಲ್ ಮ್ಯಾಟ್ ಉಚಿತ ವಿತರಣೆ. ವೆಲ್ನೆಸ್ ಸೆಂಟರ್, ಗ್ರಾಮೀಣರಿಗೆ ಗುಣಮಟ್ಟದ ಪ್ರಕೃತಿ ಚಿಕಿತ್ಸೆ ಸ್ಥಳೀಯವಾಗಿ ಲಭ್ಯ, ಸಚಿವ ಪ್ರಹ್ಲಾದ್ ಜೋಶಿ. ಇಂದು ವಿಶ್ವ ಸಾಗರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:15.
3: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಭಾಷಾಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೋಡಗುಂಟಿ ಹಾಗೂ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಂಕಜ್ ದ್ವಿವೇದಿ. ಸಂವಾದವನ್ನು ನಡೆಸಿಕೊಡುತ್ತಾರೆ ಹಿರಿಯ ಸಂಪನ್ಮೂಲ ಅಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಎಫ್ ಪಾಟೀಲ್.
1: ನಮಸ್ಕಾರ ಶ್ರೋತಾವೋ, ಆಕಾಶವಾಣಿ ಮೈಸೂರು ಔರ್ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಕಿ ಓರ್ ಸೇ ಆಪ್ ಸಭಿ ಕಾ ಹಾರ್ದಿಕ್ ಸ್ವಾಗತ ಹೈ. ಆಜ್ ಹಮ್ ಏಕ್ ವಿಶೇಷ ಹಿಂದಿ ಶಿಕ್ಷಣ ಶೃಂಖಲಾ ಹಿಂದಿ ಬಾನುಲಿ ಪಾಠ್ಯ ಸರಣಿ ಕಾ ಪರಿಚಯ ಲೇಕರ್ ಆಯೇ ಹೈ. ಯಹ ಶೃಂಖಲಾ ವಿಶೇಷ ರೂಪ ಸೇ ಕರ್ನಾಟಕ ಕೆ ಕನ್ನಡ ಭಾಷೀ

0: श्रोताओं के लिए तैयार की गई है जो प्रारंभिक स्तर से हिंदी सीखना चाहते हैं। इस श्रृंखला में कुल 90 ऑडियो पाठ होंगे। आज के इस परिचयात्मक कार्यक्रम में हमारे साथ हैं भारतीय भाषा संस्थान के निदेशक प्रोफेसर बसवराज कोडगुंटी जी और इस कार्यक्रम के समन्वयक डॉक्टर पंकज द्विवेदी जी। सर तम्मी पुरुगो ई स्टूडियो के आदरद स्वागत।
1: आकाशवाणी एल्ला केळुगरिगे नमनगळु।
2: नमस्कार श्रोताओं, आप सभी को मेरा सादर अभिवादन।
0: प्रोफेसर कोडगुंटी जी, यह 90 पाठों की हिंदी शिक्षण श्रृंखला क्यों तैयार की है?
1: ಕರ್ನಾಟಕದ ಆಕಾಶವಾಣಿಯ ಕೇಳುಗರಿಗೆ ಮನೆಯಲ್ಲೇ ಇದ್ದುಕೊಂಡು ಹಿಂದಿಯನ್ನು ಕಲಿಯುವುದಕ್ಕೆ ಸರಳವಾದ ರೀತಿಯಲ್ಲಿ ಈ ಯೋಜನೆಯನ್ನು ನಾವು ತಯಾರಿಸಿದ್ದೀವಿ.
0: ಡಾಕ್ಟರ್ ಪಂಕಜ್, ಕೃಪಯಾ ಬತಾಯಿಯೇ ಕಿ ಯಹ ಶೃಂಖಲಾ ಕಿಸ್ ಪ್ರಕಾರ ತಯಾರ್ ಕಿ ಗಯಿ ಹೈ?
2: ಇಸ್ ಶೃಂಖಲಾ ಕೋ ಕನ್ನಡ ಭಾಷಿ ಆರಂಭಿಕ ಶಿಕ್ಷಾರ್ಥಿಯೋ ಕೋ ಧ್ಯಾನ್ ಮೇ ರಖಕರ್ ತಯಾರ್ ಕಿಯಾ ಗಯಾ ಹೈ. ಹಮಾರಾ ಪ್ರಯಾಸ ಹೈ ಕಿ ಶ್ರೋತಾ ಪಹಲೆ ಸರಳ ಶಬ್ದ ಸೀಖೆ, ಫಿರ್ ಛೋಟೆ ವಾಕ್ಯ ಬೋಲೆ ಔರ್ ಧೀರೆ ಧೀರೆ ಛೋಟಿ ಬಾತ್ಚೀತ್ ಕರ್ನೆ ಲಗೆ. ಇಸ್ ಪೂರೀ ಶೃಂಖಲಾ ಕೋ ತೀನ್ ಸ್ತರೋ ಮೇ ರಖಾ ಗಯಾ ಹೈ. पहला है आसान स्तर, इसमें कुल 25 पाठ होंगे. ये पाठ रोजमर्रा के जीवन, घर परिवार, बाजार, यात्रा, स्वास्थ्य, पर्यटन और कर्नाटका के लोक जीवन से जुड़े हैं. दूसरा है मध्यम स्तर, इसमें पाठ संख्या 26 से 53 तक होंगे. इस स्तर में कर्नाटका की संस्कृति, कला, स्थापत्य, भाषाएं, लोक नाट्य, मैसूरू तथा बेंगलुरु विश्वविद्यालय, महिला सशक्तिकरण, भारतीय भाषिक विविधता, राष्ट्रीय योजनाएं और वैज्ञानिक उपलब्धियां जैसे विषय होंगे. और तीसरा स्तर जो हमने रखा है उसे हम कहते हैं कठिन या उन्नत स्तर, इसमें पाठ संख्या 54 से 90 तक होंगे. यह स्तर साहित्य, इतिहास, भूगोल, पर्यावरण, राजभाषा, राष्ट्रीय एकता, कल्याणकारी योजनाओं, कर्नाटका के संतों, वैज्ञानिकों, व्याकरण और देशभक्ति वाले गीतों पर आधारित होगा.
1: ಪ್ರತಿದಿನ ಏನಾಗುತ್ತೆ ಅಂತಂದ್ರೆ, ನಾವು ಹಿಂದಿ ಕಲಿಕೆಯ ಕ್ರಮಗಳು ಮತ್ತು ವಿಧಾನಗಳು ಬೇರೆ ಬೇರೆ ಹೆಚ್ಚಾಗ್ತಾ ಹೋಗ್ತವೆ. ಮೊದಲಿಗೆ ದಿನ ಜೀವನದ ಭಾಷೆಯ ಬಗೆಗೆ ಇದ್ರೆ, ಆನಂತರ ಸಂಸ್ಕೃತಿ, ಇತಿಹಾಸ, ಸಮಾಜ, ಹೀಗೆ ರಾಷ್ಟ್ರೀಯ ವಿಚಾರಗಳು, ಬೇರೆ ಬೇರೆ ವಿಚಾರಗಳನ್ನ ಒಳಗೊಳ್ಳುತ್ತೆ.
0: ಅಬ್ ಆಸಾನ್ ಸ್ತರ್ ಸೆ ಶುರುವಾತ್ ಕರ್ತೆ ಹೈ. ಡಾಕ್ಟರ್ ಪಂಕಜ್, ಕೃಪಯಾ ಬತಾಯಿಯೆ ಕಿ ಪಹಲೆ 25 ಪಾಠೋ ಮೇ ಶ್ರೋತಾ ಕ್ಯಾ ಕ್ಯಾ ಸೀಖೆಂಗೆ?
2: अब देखिए, जो आसान स्तर है उसकी शुरुआत बहुत बुनियादी शब्दों से हम करेंगे. पहले पाठों में श्रोता को फलों और सब्जियों के कन्नड़ा हिंदी नाम सीखेंगे, फिर पालतू और जंगली जानवरों के नाम आएंगे, इसके बाद सगे संबंधियों के कन्नड़ा हिंदी में नाम सिखाए जाएंगे. इन पाठों का उद्देश्य यह है कि श्रोता अपने आसपास की वस्तुओं, जीवों और रिश्तों को हिंदी में पहचानना शुरू करें. जब शब्दों की समझ बन जाती है तब बातचीत करना आसान हो जाता है. इसके बाद बातचीत पर आधारित पाठ होंगे, जैसे मित्रों के मध्य बातचीत, पिता और पुत्र के मध्य बातचीत, माता तथा पुत्री के मध्य बातचीत, पति और पत्नी के बीच के होने वाली बातचीत, शिक्षक और छात्र के बीच की बातचीत, शिक्षक और अभिभावक के बीच बातचीत. इससे श्रोता परिवार, विद्यालय और समाज में उपयोग होने वाली सरल हिंदी समझेंगे.
1: ಸಾಮಾನ್ಯವಾಗಿ ಭಾಷೆಯ ಕಲಿಕೆ ಅಂದ್ರೆ ಸರಳವಾದ ಶಬ್ದಗಳು ದಿನಜೀವನದ ಸಾಮಾನ್ಯ ವಾಕ್ಯಗಳ ಜೊತೆಗೆ ಶುರುವಾಗುತ್ತೆ. ಹೀಗೆ ಹಿಂದಿಯ ಕಲಿಕೆಯನ್ನು ಕೂಡ ನಾವು ಮುಂದುವರಿಸಬಹುದು.
0: ಘರ್ ಔರ್ ಪರಿವಾರ್ ಕಿ ಭಾಷಾ ತೋ ಬಹುತ್ ಉಪಯೋಗಿ ಹೈ, ಲೇಕಿನ್ ಜಬ್ ಕೋಯಿ ವ್ಯಕ್ತಿ ಬಾಜಾರ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಅಸ್ಪತಾಲ್ ಯಾ ಹೋಟೆಲ್ ಜಾತಾ ಹೈ, ತಬ್ಬಿ ಹಿಂದಿ ಕಿ ಜರುರತ್ ಪಡ್ ಸಕ್ತಿ ಹೈ. ಕ್ಯಾ ಐಸೆ ಪಾಠ ಭೀ ಇಸ್ ಶೃಂಖಲಾ ಮೇ ಹೈ?
2: जी, आपका प्रश्न बिल्कुल सही है. आसान स्तर पर ऐसे कई व्यवहारिक पाठ रखे गए हैं. उदाहरण के लिए ग्राहक और दुकानदार के बीच बातचीत, ग्राहक और डिलीवरी बॉय के बीच बातचीत, यात्री और बस कर्मी आपस में कैसे बातचीत करते हैं, यात्री तथा टैक्सी चालक आपस में कैसे बातचीत करते हैं, यात्री अगर रेलवे स्टेशन जाता है तो वहां वह किस प्रकार से बात करता है, यात्री अगर होटल जाता है तो वहां पर वह किस प्रकार से बातचीत करेगा. और इसके अलावा स्वास्थ्य से जुड़े पाठ भी हैं, जैसे कि रोगी और डॉक्टर के बीच में बातचीत कैसे होगी, रोगी और स्वास्थ्य कर्मी के बीच में बातचीत कैसे होगी, अगर किसी कोई व्यक्ति रास्ता पूछना चाहता है, कोई राहगीर है तो वो स्थानीय नागरिक से कैसे बात कर सकता है रास्ता पूछने के लिए, पर्यटन के लिए पर्यटक और गाइड के बीच में कैसे बात हो, इस पे भी हमने पाठ रखा है. अगर कोई टेनेंट और लैंडलॉर्ड है, जिसको हम हिंदी पे कहते हैं कि किराएदार और मकान मालिक, इनके बीच में भी संवादों को रखा गया है. और आसान स्तर के अंत में कर्नाटका के जो लोक जीवन है उससे जुड़े विषय आएंगे, जैसे कि त्योहार, मेले और अन्य उत्सव, कर्नाटका का खान पान, कर्नाटका की पारंपरिक वेशभूषा, कर्नाटक के प्रमुख खेल और मनोविनोद, कर्नाटका के प्रसिद्ध व्यंजन और मिठाइयां। इस तरह पहले 25 पाठ श्रोता को हिंदी के बिल्कुल प्रारंभिक और व्यवहारिक प्रयोग से जोड़ेंगे।
1: ಬಹಳ ಶ್ರೀಮಂತವಾದಂತಹ ಸಂಸ್ಕೃತಿ ಕರ್ನಾಟಕದಲ್ಲಿ ಇರುವಂತಹದ್ದನ್ನ ನಾವು ನೋಡಬಹುದು. ಕೇಳುಗರು ಸಂಸ್ಕೃತಿಯ ವಿಚಾರಗಳನ್ನ ಹಿಂದಿಯಲ್ಲಿ ಮಾತನಾಡುವುದಕ್ಕೆ ಶುರುವಾದ ಮೇಲೆ ಹಿಂದಿ ಬಳಸುವುದು ಸರಳವಾಗಿ ಸಾಧ್ಯವಾಗುತ್ತೆ.
0: ಅಬ್ ಮಧ್ಯಮ ಸ್ತರ್ ಕಿ ಬಾತ್ ಕರ್ತೆ ಹೈ ಪ್ರೊಫೆಸರ್ ಕೋಡ್ಗುಂಟಿ ಜಿ, ಆಸಾನ್ ಸ್ತರ್ ಕೆ ಬಾದ್ ಮಧ್ಯಮ ಸ್ತರ್ ಕಿ ಅವಶ್ಯಕತಾ ಕ್ಯೂ ಹೈ?
1: ಸಾಮಾನ್ಯವಾಗಿ ಸರಳವಾದ ವಾಕ್ಯಗಳನ್ನು ನಾವು ಮೊದಲಿಗೆ ಬಳಸ್ತಾ ಆಮೇಲೆ ನಿಧಾನವಾಗಿ ಹೆಚ್ಚಿನ ವಿಚಾರಗಳನ್ನು ಮತ್ತು ಸಂಕೀರ್ಣ ವಾಕ್ಯಗಳನ್ನು ಬಳಸುವಂತಹ ರೀತಿಯಲ್ಲಿ ಭಾಷೆಯನ್ನು ಕಲಿಯುವುದು ಸರಳವಾಗುತ್ತೆ. ಸೊ ಆ ಕಾರಣಕ್ಕೆ ನಾವು ಮೊದಲಿಗೆ ಆರಂಭ ಮತ್ತು ಮಧ್ಯಮ ಸ್ತರ ಹೀಗೆ ಹಂತ ಹಂತವಾಗಿ ಭಾಷೆಯ ಕಲಿಕೆಯನ್ನು ನಾವು ತಯಾರು ಮಾಡಿದ್ದೀವಿ.
0: ಅಬ್ ಡಾಕ್ಟರ್ ಪಂಕಜ್ ಜಿ, ಕೃಪಯಾ ಮಧ್ಯಮ ಸ್ತರ ಕೆ ವಿಷಯಕ್ಕೆ ಬಾರೆ ಮೇ ವಿಸ್ತಾರ ಸೆ ಬತಾಯಿಯೇ.
2: ಜಿ ಬಹುತ್ ಬಡಿಯಾ. ಮಧ್ಯಮ ಸ್ತರ ಮೇ ಪಾಠ ಸಂಖ್ಯಾ 26-53 ತಕ್ ರಹೆಂಗೆ. ಇಸ್ ಸ್ತರ ಮೇ ಭಾಷಾ ಕೆ ಸಾಥ್ ಸಾಥ್ ಜ್ಞಾನ ಔರ್ ಭಿ ಜಾನ್ಕಾರಿ ಮಿಲೇಗಿ. ಸಬ್ಸೆ ಪಹಲೆ ಕರ್ನಾಟಕ ಕಿ ಲೋಕ ಸಂಸ್ಕೃತಿ ಪರ್ ಪಾಠ ಹೋಂಗೆ, ಜೆಸೆ ಕರ್ನಾಟಕ ಕೆ ಲೋಕ ಗೀತ ಔರ್ ಲೋಕ ನೃತ್ಯ, ಕರ್ನಾಟಕ ಕಿ ಹಸ್ತಕಲಾಯೆ, ಕರ್ನಾಟಕ ಕಿ ಕಲಾ ಔರ್ ಸ್ಥಾಪತ್ಯ, ಫಿರ್ ಕರ್ನಾಟಕ ಕಿ ವಿಭಿನ್ನ ಭಾಷಾಯೆ ಔರ್ ಬೋಲಿಯೋ ಪರ್ ಪಾಠ ಹೋಗಾ. ಇಸ್ಕೆ ಬಾದ್ ಹಿಂದಿ ಔರ್ ಕನ್ನಡ ಕಿ ಸಮಾನ ಶಬ್ದಾವಲಿ ಪರ್ ಏಕ್ ಮಹತ್ವಪೂರ್ಣ ಪಾಠ ರಖಾ ಗಯಾ ಹೈ. ಇಸ್ ಪಾಠ ಸೆ ಶ್ರೋತಾಓ ಕೋ ಪತಾ ಚಲೇಗಾ ಕಿ ಹಿಂದಿ ಔರ್ ಕನ್ನಡ ಮೇ ಕೈ ಶಬ್ದ ಭಾವ ಔರ್ ಅಭಿವ್ಯಕ್ತಿಯಾ ಏಕ್ ದೂಸರೆ ಸೆ ಜುಡ್ತಿ ಹೈ. ಇಸಿ ಕ್ರಮ ಮೇ ಸಂಪರ್ಕ ಭಾಷಾ ಹಿಂದಿ ಪರ್ ಭಿ ಪಾಠ ಹೋಗಾ. ಇಸ್ಮೇ ಶ್ರೋತಾ ಸಮಜೆಂಗೆ ಕಿ ಹಿಂದಿ ಭಾರತ ಕಿ ಅಲಗ್ ಅಲಗ್ ಭಾಷಾ ಭಾಷಿ ಲೋಗೋ ಕೆ ಬೀಚ ಸಂವಾದ ಕಿ ಭಾಷಾ ಕೆ ರೂಪ ಮೇ ಕೇಸೆ ಉಪಯೋಗ ಕಿ ಜಾತಿ ಹೈ. ಇಸ್ಕೆ ಬಾದ್ ಹಮಾರಾ ದೇಶ ಭಾರತ ವಿಷಯ ಆಯೇಗಾ, ಫಿರ್ ಕರ್ನಾಟಕ ಸೆ ಜುಡೆ ಕೈ ಮಹತ್ವಪೂರ್ಣ ವಿಷಯ ಹೋಂಗೆ, ಕರ್ನಾಟಕ ಕಿ ಸಾಂಸ್ಕೃತಿಕ ರಾಜಧಾನಿ, ಐಟಿ ಸಿಟಿ ಬೆಂಗಳೂರು, ಕರ್ನಾಟಕ ಕೆ ಪ್ರಮುಖ ಪರ್ಯಟಕ ಸ್ಥಳ ಔರ್ ಅಭಯಾರಣ್ಯ, ಪ್ರಮುಖ ಐತಿಹಾಸಿಕ ಸ್ಥಳ, ಪ್ರಮುಖ ಪೌರಾಣಿಕ ಔರ್ ಧಾರ್ಮಿಕ ಸ್ಥಳ, ಕೃಷಿ ಬಾಗವಾನಿ ಔರ್ ಪಶುಪಾಲನ್ ಐಸೆ ವಿಷಯೋ ಪರ್ ಭಿ ಹಮ್ನೆ ಬಾತ್ಚೀತ್ ಕಿ ಹೈ. ಔದ್ಯೋಗಿಕ ತಥಾ ವ್ಯವಸಾಯಿಕ ಕೇಂದ್ರ, ನದಿಯಾ ಔರ್ ಜಲಾಶಯ, ಪಾರಂಪರಿಕ ಖೇಲ್, ಕನ್ನಡ ಸಿನಿಮಾ, ವಿಶ್ವವಿದ್ಯಾಲಯ ಔರ್ ಶೈಕ್ಷಣಿಕ ಸಂಸ್ಥಾನ್, ಐಸೆ ಅನೇಕ ವಿಷಯೋ ಪರ್ ಹಮ್ನೆ ಮಧ್ಯಮ ಸ್ತರ ಪರ್ ಬಾತ್ಚೀತ್ ಕಿ ಹೈ.
1: ಈ ಹಂತದಲ್ಲಿ ಕರ್ನಾಟಕದ ವಿವಿಧ ಆಯಾಮಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅವುಗಳನ್ನು ಹಿಂದಿಯಲ್ಲಿ ಮಾತನಾಡುವುದಕ್ಕೆ ನಾವು ಕಲ್ತ್ಕೊಳ್ತೀವಿ.
0: ಒಳ್ಳೆಯದು ಸರ್. ಈ ಲೆವೆಲಲ್ಲಿ ಭಾಷಾದ್ದು ಬರೀ ಅಭ್ಯಾಸ ಮಾತ್ರ ಅಲ್ಲ, ಅದರ ಜೊತೆಗೆ ಹೆಚ್ಚಿನ ಆತ್ಮವಿಶ್ವಾಸನೂ ಬರುತ್ತೆ ಸ್ಟೂಡೆಂಟ್ಸ್ಗೆ, ಜೊತೆಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ನು ನಾವು ಕಂಡ್ಕೋಬಹುದು. ಅರ್ಥಾತ್ ಯಹ ಸ್ತರ್ ಕೇವಲ ಭಾಷಾ ಕಾ ಅಭ್ಯಾಸ ನಹೀ ಹೈ ಬಲ್ಕಿ ಜಾನ್ಕಾರಿ ಔರ್ ಆತ್ಮವಿಶ್ವಾಸ ಬಡಾನೆ ವಾಲಾ ಸ್ತರ್ ಭಿ ಹೈ.
1: ನಿಜ, ಭಾಷೆಯ ಕಲಿಕೆಯಲ್ಲಿ ಕಠಿಣ ಅನ್ನುವಂಥದ್ದು ಇರೋದಿಲ್ಲ. ನಾವು ಮಾತಾಡ್ತಾ ಮಾತಾಡ್ತಾ ಹೋಗ್ತಿದ್ದ ಹಾಗೇನೆ ಭಾಷೆ ಸುಲಭವಾಗಿ ನಾವು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ, ಮತ್ತು ಬೇರೆ ಬೇರೆ ವಸ್ತು ವಿಷಯಗಳನ್ನು ಮಾತನಾಡುವುದಕ್ಕೆ ಪೂರಕವಾದ ಶಬ್ದಕೋಶವನ್ನು ಬೆಳೆಸ್ಕೊಳ್ತೀವಿ ಮತ್ತು ಮಾತನಾಡುವುದನ್ನು ಕೂಡ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ.
0: ಅಬ್ ತೀಸರೆ ಸ್ತರ್ ಕಿ ಬಾತ್ ಕರ್ತೆ ಹೈ ಜಿಸೆ ಕಠಿಣ ಯಾ ಉನ್ನತ ಸ್ತರ್ ಕಹಾ ಗಯಾ ಹೈ. ಕುಚ ಶ್ರೋತಾ ಕಠಿಣ ಶಬ್ದ ಸುನ್ಕರ್ ಥೋಡಾ ಡರ್ ಸಕ್ತೆ ಹೈ. ಪ್ರೊಫೆಸರ್ ಕೋಡ್ಗುಂಟಿ ಜಿ, ಇಸೆ ಕೇಸೆ ಸಮಜ್ನ ಚಾಹಿಯೆ.
1: ಭಾಷೆ ಅನ್ನೋದು ಒಂದು ಬರೀ ಸಾಧನ ಅಂತ ನಾವು ನೋಡೋದಕ್ಕೆ ಆಗೋದಿಲ್ಲ, ಬದಲಾಗಿ ಅದೊಂದು ಸಂಸ್ಕೃತಿ. ಹಾಗಾಗಿ ಭಾಷೆ, ಸಮಾಜ, ಸಂಸ್ಕೃತಿ ಮತ್ತು ಮಾನಸಿಕತೆ ಇವೆಲ್ಲವೂ ಒಟ್ಟೊಟ್ಟಿಗೆ ಇರ್ತಾವೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು.
0: ಡಾಕ್ಟರ್ ಪಂಕಜ್, ಇಸ್ ಉನ್ನತ ಸ್ತರ ಮೇ ಕೌನ್ ಕೌನ್ ಸೆ ವಿಷಯ ಹೋಂಗೆ?
2: ಜಿ ಜಬ್ ಉನ್ನತ ಔರ್ ಕಠಿಣ ಸ್ತರ್ ಕಿ ಹಮ್ ಬಾತ್ ಕರ್ತೆ ಹೈ ತೋ ಹಮ್ನೆ ಇಸ್ ಪಾಠ್ಯಕ್ರಮ ಮೇ ಪಾಠ ಸಂಖ್ಯಾ 54-90 ತಕ್ ಕೆ ಜೋ ಪಾಠ ಹೈ ಉನ್ಕೋ ಉನ್ನತ ಸ್ತರ ಪರ್ ರಖಾ ಹೈ. ಯಹ ಸ್ತರ ಶ್ರೋತಾಓ ಕೋ ಹಿಂದಿ ಮೇ ಥೋಡೆ ಗಂಭೀರ್ ವಿಷಯೋ ಕೋ ಸುನ್ನೆ ಔರ್ ಸಮಜ್ನೆ ಕಾ ಅಭ್ಯಾಸ ದೇಗಾ. ಸಬ್ಸೆ ಪಹಲೆ ಕನ್ನಡ ಸಾಹಿತ್ಯ ಪರ್ ಪಾಠ ಹೋಗಾ, ಫಿರ್ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಕನ್ನಡ ಸಾಹಿತ್ಯಕಾರೋ ಪರ್ ಪಾಠ ಹೋಂಗೆ. ಇಸ್ಕೆ ಬಾದ್ ಕರ್ನಾಟಕ ಕೆ ಮುಖ್ಯ ವ್ಯಕ್ತಿತ್ವೋ ಕೋ ತೀನ್ ಭಾಗೋ ಮೇ ಸಮಝಾಯಾ ಜಾಯೇಗಾ, ಪ್ರಾಚೀನ, ಮಧ್ಯಕಾಲೀನ್ ಔರ್ ಆಧುನಿಕ. ಇಸ್ ಪ್ರಕಾರ ಕರ್ನಾಟಕ ಕಾ ಇತಿಹಾಸ ಭಿ ತೀನ್ ಭಾಗೋ ಮೇ ಆಯೇಗಾ, ಪ್ರಾಚೀನ, ಮಧ್ಯಕಾಲೀನ್ ಔರ್ ಆಧುನಿಕ. ಫಿರ್ ಕರ್ನಾಟಕ ಕಾ ಭೂಗೋಲ್ ಔರ್ ಪರ್ಯಾವರಣ ತಥಾ ಉತ್ತರ ಭಾರತ ಕೆ ಸಾಥ್ ಕರ್ನಾಟಕ ಕೆ ಐತಿಹಾಸಿಕ ಔರ್ ಸಾಂಸ್ಕೃತಿಕ ಸಂಬಂಧೋ ಪರ್ ಭಿ ಪಾಠ ಲಿಖೆ ಗಯೆ ಹೈ. ಇನ್ ವಿಷಯೋ ಸೆ ಶ್ರೋತಾ ಸಮಝೆಂಗೆ ಕಿ ಭಾರತ ಕೆ ಅಲಗ್ ಅಲಗ್ ಕ್ಷೇತ್ರೋ ಮೇ ಸಾಂಸ್ಕೃತಿಕ ಸಂವಾದ ಬಹುತ್ ಪುರಾನಾ ಹೈ. ಭಾಷಾ ಔರ್ ರಾಷ್ಟ್ರ ಕೆ ಜುಡೆ ವಿಷಯ ಭಿ ಇಸ್ ಸ್ತರ್ ಮೇ ಹೈ. ಜೆಸೆ ಹಿಂದಿ ಕಾ ವೈಶ್ವಿಕ ಪರಿದೃಶ್ಯ, ರಾಷ್ಟ್ರೀಯ ಏಕತಾ ಕಿ ಭಾಷಾ ಹಿಂದಿ ಔರ್ ರಾಜಭಾಷಾ ಕೆ ರೂಪ ಮೇ ಹಿಂದಿ. ಇನ್ ಪಾಠೋ ಮೇ ಶ್ರೋತಾ ಹಿಂದಿ ಕಿ ಭೂಮಿಕಾ ಕೋ ಭಾರತ ಔರ್ ವಿಶ್ವ ಕೆ ವ್ಯಾಪಕ ಸಂದರ್ಭ ಮೇ ಸಮಝೆಂಗೆ.
1: ಸಮಾಜ, ಸಾಹಿತ್ಯ, ಸಂಸ್ಕೃತಿ ಈ ಎಲ್ಲವುಗಳನ್ನು ಒಟ್ಟಿಗೆ ನಾವು ಭಾಷೆಯ ಮೂಲಕ ಮಾತನಾಡ್ತಾ ಹೋದ ಹಾಗೇನೆ ನಮ್ಮ ಸಮಾಜ ಮತ್ತು ನಮ್ಮ ರಾಜ್ಯ ದೇಶದ ಬಗೆಗಿನ ಪರಿಕಲ್ಪನೆ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಹಿಂದಿಯ ಬಳಕೆಯ ಮೂಲಕ ಕರ್ನಾಟಕವನ್ನ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಇದರಲ್ಲಿ ಕಾಣಬಹುದು.
2: ಪ್ರೊಫೆಸರ್ ಕೋಟ್ ಗುಂಟಿಜಿ ಬಿಲ್ಕುಲ್ ಠೀಕ್ ಕಹ ರಹೆ ಹೈ ಔರ್ ಇಸಿ ಸ್ತರ್ ಮೇ ಕೇಂದ್ರ ಸರ್ಕಾರ ಕಿ ಜೊ ಪ್ರಮುಖ ಕಲ್ಯಾಣಕಾರಿ ಯೋಜನಾ ಹೈ ಜೈಸೆ ಕಿ ಗರೀಬ್ ಕಲ್ಯಾಣ ರೋಜಗಾರ್ ಅಭಿಯಾನ್, ಪಿಎಂ ಮತ್ಸ್ಯ ಸಂಪದ

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಸಮಯ 7:31:15. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಸೇವಾ ವಾಹಿನಿ.
0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246386.
2: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೇಗಾ ಸಾಲ ಮೇಳ. ಮೇ 4 ರಿಂದ ಆಗಸ್ಟ್ 12 ರವರೆಗೆ ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್,

0: ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ಇದೇ 10ರಂದು ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ತರಬೇತಿ ಸಂಸ್ಥೆಗಳು, ಹಾಲಿ 2026ನೇ ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರ ದೂರವಾಣಿ ಸಂಖ್ಯೆ 9945-715-787 ಇದನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾ ವಾಹಿನಿಯಲ್ಲಿ ಪ್ರಕಟಣೆ ಕೇಳಿದಿರಿ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 7:34 ಏಳು 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನಿಸ್, ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್. ವಾರ್ತೆಗಳ ವಿವರ. ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಆರೋಗ್ಯ ವಿಮಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೊಳಿಸಲು ಪಶ್ಚಿಮ ಬಂಗಾಳ ಸಜ್ಜಾಗಿದೆ. ಈ ಮೂಲಕ ಈ ಯೋಜನೆಯನ್ನು ಅಳವಡಿಸಿಕೊಂಡ ದೇಶದ 36ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಅದು ಪಾತ್ರವಾಗಲಿದೆ. ಯೋಜನೆಯ ಅನುಷ್ಠಾನಕ್ಕಾಗಿ ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ಮತ್ತು ಪಶ್ಚಿಮ ಬಂಗಾಳ ಸರ್ಕಾರ ಇಂದು ನವದೆಹಲಿಯಲ್ಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಿವೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಹಾಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಉಪಸ್ಥಿತಿಯಲ್ಲಿ ಈ ಒಪ್ಪಂದ ನಡೆಯಲಿದೆ. ಈ ಮಹತ್ವದ ನಿರ್ಧಾರದಿಂದಾಗಿ ಪಶ್ಚಿಮ ಬಂಗಾಳದ ಲಕ್ಷಾಂತರ ಅರ್ಹ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ಸೌಲಭ್ಯ ದೊರೆಯಲಿದ್ದು, ದೇಶದಾದ್ಯಂತ ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವ ಸೌಲಭ್ಯವೂ ಲಭ್ಯವಾಗಲಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅರ್ಹ ಕುಟುಂಬಗಳಿಗೆ ದ್ವಿತೀಯ ಮತ್ತು ತೃತೀಯ ಹಂತದ ಆಸ್ಪತ್ರೆ ದಾಖಲಾತಿಗಾಗಿ ವಾರ್ಷಿಕ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಆರೋಗ್ಯ ವಿಮೆ ಒದಗಿಸಲಾಗುತ್ತದೆ. ಇದು ಸಾರ್ವಜನಿಕರ ವೈದ್ಯಕೀಯ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಲಿದೆ. ಕಾಮನ್ವೆಲ್ತ್ ಸಂಸದೀಯ ಸಂಸ್ಥೆ ಸಿಪಿಎಯ ಭಾರತೀಯ ವಲಯ 2ರ 3 ದಿನಗಳ ಪ್ರಾದೇಶಿಕ ಸಮ್ಮೇಳನವನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಚಂಡೀಗಢದಲ್ಲಿ ಉದ್ಘಾಟಿಸಲಿದ್ದಾರೆ. ಹರಿಯಾಣ ವಿಧಾನಸಭೆಯು ಈ ಬಾರಿಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭೆಯ ಸ್ಪೀಕರ್ ಹರ್ವಿಂದರ್ ಕಲ್ಯಾಣ್ ಸೇರಿದಂತೆ

0: ದೇಶದ 15 ವಿವಿಧ ಶಾಸಕಾಂಗಗಳ ಸಭಾಪತಿಗಳು, ಉಪಸಭಾಪತಿಗಳು ಹಾಗೂ ಶಾಸಕರು ಭಾಗವಹಿಸಲಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಹರಿಯಾಣದ ಇತಿಹಾಸ ಮತ್ತು ಅಭಿವೃದ್ದಿಯನ್ನು ಬಿಂಬಿಸುವ ವಿಶೇಷ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗುವುದು. ಬಳಿಕ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ, ರಾಜ್ಯಸಭೆ ಉಪಸಭಾಪತಿ ಹರಿವಂಶ್ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಾರ್ವಜನಿಕ ಭಾಗವಹಿಸುವಿಕೆ, ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಸಾಮೂಹಿಕ ಸಂಕಲ್ಪದ ಮೂಲಕ ಮಾತ್ರ ವಿಕಸಿತ ಭಾರತ 2047ರ ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಸಾಧ್ಯ ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾವೇಶವೊಂದರಲ್ಲಿ ಮಾತನಾಡಿದ ಅವರು, ದೇಶದ ಪ್ರಗತಿಯ ಪ್ರಯೋಜನಗಳು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಬೇಕಾದರೆ ಉದ್ಯಮಶೀಲತೆ ಮತ್ತು ರಾಷ್ಟ ನಿರ್ಮಾಣದ ಕಾರ್ಯಗಳು ಜೊತೆಯಾಗಿ ಸಾಗಬೇಕು ಎಂದರು. ಭಾರತದ ಆಕ್ಟ್ ಈಸ್ಟ್ ನೀತಿಯಲ್ಲಿ ಇಂಡೋನೇಷ್ಯಾ ಅತ್ಯಂತ ಪ್ರಮುಖ ಸ್ತಂಭವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಭಾರತ ಪ್ರವಾಸದಲ್ಲಿರುವ ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ಸುಗಿಯೋನೋ ಅವರು ನವದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ 8ನೇ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಸಚಿವಾಲಯ ಈ ಹೇಳಿಕೆ ನೀಡಿದೆ. ಉಭಯ ದೇಶಗಳ ನಡುವಿನ ನಾಗರಿಕ ಸಂಬಂಧಗಳನ್ನು ಸ್ಮರಿಸಿದ ಸಚಿವಾಲಯವು, ಭಾರತ ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಸಾಂಪ್ರದಾಯಿಕ ಹಾಗೂ ನೂತನ ವಲಯಗಳಲ್ಲಿ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದು ತಿಳಿಸಿದೆ. 2025ರ ಜನವರಿಯಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ನಡೆಸಿದ ಮಾತುಕತೆಯು ದ್ವಿಪಕ್ಷೀಯ ಸಂಬಂಧಕ್ಕೆ ಹೊಸ ವೇಗ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಾದೇಶಿಕ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಂಡ ಉಭಯ ನಾಯಕರು ಮುಂಬರುವ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಕೈಗೊಳ್ಳಲಿರುವ ಭೇಟಿಯು ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈ ತಿಂಗಳ 21ರಂದು ನಡೆಯಲಿರುವ ನೀಟ್ ಯುಜಿ 2026 ಮರುಪರೀಕ್ಷೆಯ ಪರೀಕ್ಷಾ ನಗರ ಮಾಹಿತಿ ಚೀಟಿಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಸಂಸ್ಥೆ ಹೊರಡಿಸಿದ ಸಾರ್ವಜನಿಕ ಸೂಚನೆಯ ಪ್ರಕಾರ ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶದಲ್ಲಿರುವ 14 ನಗರಗಳಲ್ಲಿ ಮರುಪರೀಕ್ಷೆಯನ್ನು ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ ಪೆನ್ ಮತ್ತು ಪೇಪರ್ ವಿಧಾನದಲ್ಲಿ ನಡೆಸಲಾಗುವುದು. ಪರೀಕ್ಷಾ ನಗರ ಮಾಹಿತಿ ಚೀಟಿಯು ಪ್ರವೇಶ ಪತ್ರವಲ್ಲ. ಇದನ್ನು ಅಭ್ಯರ್ಥಿಗಳಿಗೆ ಅವರ ಪರೀಕ್ಷಾ ಕೇಂದ್ರ ಇರುವ ನಗರದ ಬಗ್ಗೆ ತಿಳಿಸಲು ಮಾತ್ರ ನೀಡಲಾಗುತ್ತಿದೆ ಎಂದು ಎನ್ಟಿಎ ಸ್ಪಷ್ಟಪಡಿಸಿದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಮತ್ತೊಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಪಕ್ಷವು ಮಧ್ಯಪ್ರದೇಶದಿಂದ ಮಹೇಶ್ ಕೆವಾತ್ ಮತ್ತು ಕರ್ನಾಟಕದಿಂದ ಡಾ ಎಂ ನಾಗರಾಜ ಅವರನ್ನು ಕಣಕ್ಕಿಳಿಸಿದೆ. ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆಗೆ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಅವರನ್ನು ಅಭ್ಯರ್ಥಿಗಳೆಂದು ಪಕ್ಷ ಘೋಷಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಸರ್ಕಾರವು ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಮತ್ತು ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ನಡೆಸಿದೆ. ಕಳೆದ 12 ವರ್ಷಗಳಲ್ಲಿ ಕೈಗೊಂಡ ದೃಢ ನೀತಿಗಳಿಂದಾಗಿ ಭಾರತವು ಪರಿಸರ ಮತ್ತು ಹವಾಮಾನ ಸಂರಕ್ಷಣೆಯಲ್ಲಿ ಮಹತ್ವದ ಪರಿವರ್ತನೆ ಸಾಧಿಸಿದೆ. 2014ರ ನಮಾಮಿ ಗಂಗಾ ಯೋಜನೆಯಡಿ 355 ಕಾಮಗಾರಿಗಳು ಪೂರ್ಣಗೊಂಡಿದ್ದು ಗಂಗಾ ನದಿಯ ಸ್ವಚ್ಛತೆಯಲ್ಲಿ ಪ್ರಗತಿ ಕಂಡುಬಂದಿದೆ. ಏಪ್ರಿಲ್ 8ರ ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆಯು ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತಿಕಾರದ ಜಂಟಿ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಮತ್ತೆ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೂರ್ನಿಯ ಪುರುಷರ ವಿಭಾಗದ ಫೈನಲ್ನಲ್ಲಿ ಇಟಲಿಯ ಫ್ಲವೇಯೋ ಕೊಬೋಲಿ ವಿರುದ್ಧ ಜಯ ಸಾಧಿಸಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ಸ್ನಲ್ಲಿ ಜ್ವೆರೇವ್ 4:20 ನಡೆದ ಹಣಾಹಣಿಯಲ್ಲಿ 6-1, 4-6, 6-4, 6-7, 6-1 ಸೆಟ್ಗಳಿಂದ ಜಯ ದಾಖಲಿಸಿದ್ದಾರೆ. ಮಂಗೋಲಿಯಾದಲ್ಲಿ ನಡೆದ ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನ ನೀಡಿದ್ದು ಅಂತಿಮ ದಿನವಾದ ನಿನ್ನೆ 2 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡು ತಮ್ಮ ಅಭಿಯಾನವನ್ನು ಸಂಪನ್ನಗೊಳಿಸಿದ್ದಾರೆ. ಇದರೊಂದಿಗೆ ಭಾರತ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕಗಳನ್ನು ಜಯಿಸಿ ಉತ್ತಮ ಸಾಧನೆ ಮಾಡಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿ, ಇಂದು ಒಪ್ಪಂದಕ್ಕೆ ಸಹಿ. ಚಂಡೀಗಢದಲ್ಲಿ ಇಂದು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟನೆ. ಭಾರತದ ಆಕ್ಟ್ ಈಸ್ಟ್ ನೀತಿಯ ಪ್ರಮುಖ ಸ್ತಂಭ ಇಂಡೋನೇಷ್ಯಾ, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಉಲಾನ್ ಬಾತರ್ ಓಪನ್ 2026 ಕುಸ್ತಿ ಪಂದ್ಯಾವಳಿ, ಭಾರತಕ್ಕೆ 8 ಚಿನ್ನ ಸೇರಿದಂತೆ ಒಟ್ಟು 16 ಪದಕ. ಹಾಗೂ ಫ್ರೆಂಚ್ ಓಪನ್ ಟೆನ್ನಿಸ್, ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೇವ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
4: ಸಮಯ ಸರಿಯಾಗಿ 7:45. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
5: ಹಿಂಗ್ಯಾಕವ್ವ ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
9: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-233.
4: ಸಂಗಡಿಗರೊಂದಿಗೆ ಚಂದ್ರಿಕಾ ಹಾಗೂ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆಯನ್ನು ಮೊದಲಿಗೆ ಕೇಳೋಣ. ಶ್ರೀರಾಮ್ ಅವರು ಬರೆದಿರುವ ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1% ನಿಂದ 2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ಲಕ್ಷ ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ಲಕ್ಷ ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252161.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಶಿವಕನ್ಯೆ ಚಿತ್ರದ ಹಾಡು, ಗಾಯಕಿ ಪಿ ಸುಶೀಲಾ. ಹುಣಸೂರು ಕೃಷ್ಣಮೂರ್ತಿಗಳ ಸಾಹಿತ್ಯವನ್ನು ಸಂಗೀತ ಕೇಳಿಬಿಡಿಸಿದ್ದಾರೆ ಟಿಜಿ ಲಿಂಗಪ್ಪ.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0822 1 2 4 6 3 8 6 9.

ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಕೃಷ್ಣ ನೀ ಕುಣಿದಾಗ ಚಿತ್ರದ ಹಾಡು. ಗೀತೆ ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯಾನಂದ್ ಅವರಿಂದ.

0: 2331-4444 from 9:30 p.m. onwards tonight. And now for a look at today's newspapers, it's over to Renu Kataria.
1: Thank you, Anuja. Top front page headline in the Statesman writes, Nepal signals pragmatic reset in ties with India during foreign minister's visit, backing bilateral route on border issue. Ministry of Home Affairs approves deployment of 670 companies of CAPFs, marking one of the largest ever multi-layered security arrangements for Amarnath Yatra, reports the Asian Age. An editorial in Hindustan Times states how SAARC offers India what other forums cannot. It empowers Delhi amidst global turmoil with no guarantee needed from any external actor in setting the terms of the organization. In an extraordinary arrangement, need paper setters to be in lockdown till re-exam, no phone, net, team housed at secret location, says the Times of India. The Economic Times states, lay old town to get heritage makeover to enhance infrastructure and improved public amenities. The Indian Express quoting the government says, despite second price revision of LPG gas cylinder since crisis in West Asia, oil marketing companies are still losing 700 rupees. And finally, in a historic first for Punjab, celebrated music composer and singer A.R. Rahman delivered a live performance at the Attari border on Sunday, paying tribute to the border security force through a stirring rendition of his patriotic song, Jai Ho, notes the Tribune. And with that, it's back to you, Anuja.
0: Thank you, Renu. And now before we end the bulletin, the headlines once again. West Bengal set to become 36th state or union territory to implement Ayushman Bharat Pradhan Mantri Jan Arogya Yojana. National Testing Agency releases exam city intimation slip for NEET UG 2026 re-examination scheduled to be held on the 21st of June. Lok Sabha Speaker Om Birla to inaugurate Commonwealth Parliamentary Association India Region Zone 2 conference in Chandigarh today. New Delhi says Indonesia is a key pillar of India's Act East policy. Iran fires waves of missiles at Israel for first time since April ceasefire. And in tennis, Germany's Alexander Zverev secures his maiden Grand Slam title. And with that, we end the morning news. Have
2: Samaya, 8 gante 30 nimisha 10 second galu. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
3: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ ಹಾಗಾದ್ರೆ ಆ ಫೀಸು ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ. ಯೋಗ ಶಿಕ್ಷಕ ಎಸ್ ಶಶಿಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ದಿವಾಕರ್ ಹೆಗಡೆ.
7: ಎಲ್ಲ ಕೇಳುಗರಿಗೆ ನಮಸ್ಕಾರ. ಯೋಗದತ್ತ ಜಗತ್ತು ಮಾಲಿಕೆಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂವಾದದಲ್ಲಿದ್ದಾರೆ ಯೋಗ ಶಿಕ್ಷಕರಾದಂಥ ಎಸ್ ಶಶಿಕುಮಾರ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತೇನೆ. ನಮಸ್ಕಾರ ಶಶಿಕುಮಾರ್ ಅವರೇ.
8: ನಮಸ್ಕಾರ.
7: ಎಸ್ ಶಶಿಕುಮಾರ್ ಅವರು ಮೂಲತಃ ಆರ್ಕಿಟೆಕ್ಚರ್ ಇಂಜಿನಿಯರ್ ಅವರು. ಸ್ವತಂತ್ರವಾಗಿ ಅದನ್ನೇ ಉದ್ಯೋಗ ಮಾಡಿಕೊಂಡಿದ್ದು ಸಂಗಡ ಯೋಗಾಭ್ಯಾಸವನ್ನು ಹದಿಹರೆಯದಲ್ಲೇ ಪ್ರಾರಂಭಿಸಿದವರು. ಆನಂತರ ಯೋಗ ಶಿಕ್ಷಕರಾಗಿ ಬೆಳೆದವರು. ವಿಶೇಷ ಅಂದರೆ ಅವರು ಧನುರ್ವೇದದಲ್ಲಿ ಕೂಡ ಒಂದಷ್ಟು ಅಧ್ಯಯನ ಮಾಡಿದವರು. ಅವ್ರನ್ನ ಮಾತಾಡಿಸೋಣ. ಈಗ ಈ ಯೋಗವನ್ನು ಕಲಿಯೋದಕ್ಕೆ ಹದಿಹರೆಯದಲ್ಲೇ ಪ್ರಾರಂಭ ಮಾಡಿದ್ರಿ, ಆದರೆ ಅದರಲ್ಲೇ ಒಂದು ವಿಶೇಷ ತರಬೇತಿ, ಅದರಲ್ಲೂ ಧನುರ್ವೇದದಂತಹ ಅದರ ವಿದ್ಯೆಯ ಸಂಪರ್ಕ ಬಂದಿದ್ದು ಯಾವಾಗ?
8: 1986 ದೆಹಲಿಯಲ್ಲಿ ಡಾಕ್ಟರ್ ದೇವವ್ರತ್ ಆಚಾರ್ಯ ಅವರು ರಾಮದೇವಿ ಜಿ ಅವರಿಗೂ ಕೂಡ ಕೆಲವು ಯೋಗಗಳನ್ನು ಮತ್ತು ಕೆಲವು ವ್ಯಾಯಾಮಗಳನ್ನು ಕಲಿಸಿದಂಥವರು. ಅವರು ನಮ್ಮ ಯೋಗ ಗುರುಗಳಾದಂತಹ ಆಚಾರ್ಯ ಪ್ರದ್ಯುಮ್ನ ಜಿ ಅವರ ಸಂಪರ್ಕ ನನಗೆ ಬಾಲ್ಯದಿಂದಲೂ ಇತ್ತು. ಆ ಮುಖಾಂತರ ನನಗೆ ಅವರು ಕಲೀಲಿಕ್ಕೆ ಪ್ರೇರಣೆ ಕೊಟ್ಟರು. ಮತ್ತು ಅದರ ಒಂದು ಮುಖ್ಯ ಟ್ರೈನಿಂಗ್ ಎಲ್ಲ ನಮಗೆ ದೆಹಲಿಯಲ್ಲೇ ಆಗ್ತಾಯಿತ್ತು. ನಾನು ಸಾಕಷ್ಟು ಸಮಯ ರಜಾ ಇರುವಾಗ ಗುರುಗಳ ಒಂದು ಆಶೀರ್ವಾದದಲ್ಲಿ, ಅವರ ಅನುಗ್ರಹದಲ್ಲಿ ನಾನು ಸುಮಾರು 15 ದಿನ ಅಭ್ಯಾಸಗಳು ಕಂಟಿನ್ಯೂಸ್

0: ಮಾಡಬೇಕಾಗಿತ್ತು, ಬಾಲ್ಗಳನ್ನು ಗುರಿ ಮಾಡಬೇಕಾಗಿತ್ತು. ಕಣ್ಣು ಮುಚ್ಚಿ ನಮಗೆ ಫಾರೆಸ್ಟ್ ಅಂದರೆ ಅರಣ್ಯಕ್ಕೆ ಕರ್ಕೊಂಡೋಗ್ತಾ ಇದ್ರು. ನಿಶ್ಶಬ್ದವಾದ ಸ್ಥಳದಲ್ಲಿ ನಾವು ಕಣ್ಣಲ್ಲಿ ಬಟ್ಟೆ ಕಟ್ಟಿಕೊಂಡು ಆ ಶಬ್ದದ ಕ್ರಮವನ್ನು ಕೇಳಿಕೊಂಡು ನಾವು ಅದನ್ನು ಗುರಿ ಮಾಡಬೇಕಾಗಿತ್ತು.
1: ಅಂದರೆ ಶಬ್ದವೇದಿಯನ್ನು ಕೂಡ ಕಲಿಸ್ತಾ ಇದ್ರು. ಅಂದರೆ ಇದರಲ್ಲಿ ಯೋಗ ಇರೋದು ಅಂದರೆ ಏಕಾಗ್ರತೆ, ಲಕ್ಷ್ಯ.
0: ಹೌದು,
1: ಲಕ್ಷ್ಯ ಭೇದನ ಅಂತಾನೆ ಅದಕ್ಕೆ ಹೆಸರು. ಅದನ್ನು ನಿಮಗೆ ಕಲಿಸ್ತಾ ಇದ್ರು. ನೀವು ಯೋಗ ಶಿಕ್ಷಕರಾದ್ರಿ, ಕಳೆದ 3.5 ದಶಕಗಳಿಂದ ಅನೇಕರಿಗೆ ಕಲಿಸ್ತಾ ಬಂದಿದ್ದೀರಿ. ನಾವು ಯೋಗದತ್ತ ಜಗತ್ತು ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಶಿಷ್ಯರಾಗಿ ಸಿಕ್ಕವರು, ನಿಮ್ಮ ಹತ್ರ ಯೋಗ ಕಲಿತಂಥ ವಿದೇಶಿಯರು ಎಷ್ಟು ಜನ?
0: ಸುಮಾರು 10 ಜನ ವಿದೇಶಿಯರಿಗೆ, ಅಂದರೆ ಮೂಲತಃ ಅವರು ಫ್ರಾನ್ಸು, ಜರ್ಮನಿ ಮತ್ತು ನೆದರ್ಲ್ಯಾಂಡ್ಸ್ ಇಲ್ಲಿಂದ ಬಂದಂತಹ ಸುಮಾರು 10 ಜನ 10 ತಿಂಗಳವರೆಗೆ ನಮ್ಮ ಪತಂಜಲಿ ಆರೋಗ್ಯ ಕೇಂದ್ರ ಅಂತ ನಮ್ಮದು ಕುವೆಂಪು ನಗರದಲ್ಲಿತ್ತು. ಆ ಬೋರ್ಡ್ ನೋಡಿ ಬಂದರು, ಯೋಗ ಕಲಿಸ್ಕೊಡ್ತೀರಾ ಅಂತ ಹೇಳಿದ್ರು. ಹೌದು, ಫೀಸ್ ಎಷ್ಟು ಅಂದರು. ಫ್ರೀ ಅಂತ ಹೇಳಿದ್ವು. ತಕ್ಷಣ 2 ದಿನದಲ್ಲಿ ಜಾಯಿನ್ ಆಗಿ ಬೆಳಗ್ಗೆ 5:30 ಪ್ರಾರಂಭ ಆಗಿ 7:30 ವರೆಗೂ ನಾವು ಕ್ಲಾಸು 1-10 ತಿಂಗಳು ಮಾಡಿದ್ದೀವಿ.
1: ಅಂದರೆ ಭಾರತದ ಯೋಗದತ್ತ ಲಕ್ಷ್ಯ ವಹಿಸಿ ಅದರಿಂದ ಆಕರ್ಷಿತರಾಗಿ ಬಂದಂತಹ ವಿದೇಶಿಯರನ್ನೊಂದು ದೊಡ್ಡ ಪರಂಪರೆಯೇ ಇದೆ.
0: ಖಂಡಿತ.
1: ಹಾಗೆ ಅವರು ಯೋಗಕ್ಕೆ ಆಕರ್ಷಿತರಾಗಿ ಬರಲಿಕ್ಕೆ ಆರಂಭಿಕ ಕಾರಣಗಳು ಏನಿರಬಹುದು?
0: ನನ್ನ ದೃಷ್ಟಿಯಲ್ಲಿ ಈಗ ಸಮಾಜದಲ್ಲಿ ಮಾನಸಿಕ ಒತ್ತಡ ಮತ್ತು ಸೋಷಿಯಲ್ ಪ್ರಾಬ್ಲಮ್ಸು ಬೇರೆ ಸಾಕಷ್ಟು ಇದೆ. ಅವರಿಗೆ ಮುಖ್ಯವಾಗಿ ಸ್ಟ್ರೆಸ್ ಫ್ರೀ ಲೈಫ್ ಬೇಕು, ಒತ್ತಡ ರಹಿತ ಜೀವನದ ಕ್ರಮ ಬೇಕು ಮುಖ್ಯವಾಗಿ. ಅದಕ್ಕೋಸ್ಕರ ಅವರು ಯೋಗ ಅಂದರೆ ನಾವು ಅಲ್ಲಿ ಏನು ಟೂಲ್ಸ್ ಇದೆ, ತಂತ್ರಗಳು, ಮಂತ್ರ ಇರಬಹುದು, ಮೆಡಿಟೇಷನ್ ಇರಬಹುದು, ನಮ್ಮ ಪ್ರಾಣಾಯಾಮದ ಕ್ರಿಯೆಗಳು, ಅವೆಲ್ಲ ಏನಿದೆ ಅವು ಈ ಜೀವನದ ಒಂದು ಸುಗಮ ದಾರಿಯನ್ನು ಅದು ಹಾಕಿಕೊಡ್ತಾ ಇದೆ. ಸೊ ಇದರ ಒಂದು ಲಾಭವನ್ನು ಹೆಚ್ಚಿನ ದೃಷ್ಟಿಯಲ್ಲಿ ಯುರೋಪ್ ಮತ್ತು ಅಮೇರಿಕಾ ದೇಶದಂತಹ ಪ್ರಜೆಗಳಿಗೆ ಜಾಸ್ತಿ ಇರೋದರಿಂದ ಇಲ್ಲಿಂದ ಹೋದಂತಹ ಜನರೇ ಕೂಡ ಅಲ್ಲಿ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಅದು ನಮ್ಮ ಭಾರತದತ್ತ, ಯೋಗದತ್ತ ಜಗತ್ತು ಭಾರತವನ್ನು ನೋಡ್ತಾ ಇದೆ.
1: ಒಂದು ಒತ್ತಡ ನಿವಾರಣೆ ಇರಬಹುದು ಅಥವಾ ಸಾಮಾಜಿಕ ಸಂಗತಿಗಳ ನಿರ್ವಹಣೆ ದೃಷ್ಟಿಯಿಂದ ಈ ಕಡೆ ಬಂದಿರಬಹುದು. ರೋಗಕ್ಕೆ ತಾತ್ಕಾಲಿಕವಾದ ಒಂದು ಪರಿಹಾರ ಸಿಗಬಹುದು ಅಂತ ಕೂಡ ಈ ಕಡೆ ಬಂದಿರಬಹುದು. ಆದರೆ ಅವರು ಅಷ್ಟಕ್ಕೆ ನಿಂತರ ಅಥವಾ ಯೋಗದ ಸಾಧನೆಯಲ್ಲಿ ತೊಡಕೊಂಡ್ರ?
0: ನಾನು ಡೇವಿಡ್ ಅಂಡ್ ಶರನ್ ಅಂತ ನ್ಯೂಯಾರ್ಕಲ್ಲಿ ಪ್ರಮುಖವಾದ ಒಂದು ದೊಡ್ಡ ಯೋಗ ಕೇಂದ್ರಗಳನ್ನೆಲ್ಲ ಮಾಡಿದ್ದಾರೆ. ಅವ್ರು ನಮ್ಮನೆಗೆ ರೆಗ್ಯುಲರ್ ಆಗಿ ಬರೋರು. ಅವರು ಪಟಾಬಿ ಜೋಯಿಸ್ ಅವರ ಶಿಷ್ಯಂದರು. ನಮ್ಮ ಸ್ವಾಮೀಜಿಯವ್ರಿಗೆ ತುಂಬ ಅತಿ ಸಂಪರ್ಕದಲ್ಲಿದ್ದು ಈ ವಿಷಯಗಳಲ್ಲಿ ಸುಮಾರು ಚಿಂತನೆಗಳಾಗ್ತಾ ಇತ್ತು. ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ. 3 ಶಕ್ತಿಗಳ ವೃದ್ಧಿ ಆಗ್ತದೆ. ಒಂದು ಜ್ಞಾನಾತ್ಮಕ ಶಕ್ತಿ, ಸೃಜನಾತ್ಮಕ ಶಕ್ತಿ, ಕ್ರಿಯಾತ್ಮಕ ಶಕ್ತಿಗಳು. ಇದು ಯೋಗದಿಂದ ಅತ್ಯಂತ ಶಕ್ತಿಯ ಅಂದರೆ ಇನ್ನರ್ ಸ್ಟ್ರೆಂಥ್ಸ್ ಏನು ಆಗುತ್ತೆ, ಎಫಿಷಿಯನ್ಸಿ ಆಫ್ ದಿ ವರ್ಕಿಂಗ್ ಪರ್ಫಾರ್ಮೆನ್ಸ್
1: ಅಂದರೆ ಇಚ್ಛಾ, ಕ್ರಿಯಾ, ಜ್ಞಾನ, ಈ ಮೂರಕ್ಕೂ ಕೂಡ ಒಂದು ಜಾಗೃತಿಯನ್ನು ಕೊಡ್ತದೆ ಅಂತ.
0: ಅದನ್ನು ಅಮೇರಿಕನ್ಸು, ಯುರೋಪಿಯನ್ಸು ಚೆನ್ನಾಗಿ ಅರ್ಥಕೊಂಡಿದ್ದಾರೆ. ಅದಕ್ಕೋಸ್ಕರ ಭಾರತಕ್ಕೆ, ಅದು ಮೈಸೂರಿಗೆ ತುಂಬ ಜನಗಳು ಬರ್ತಾ ಇದ್ದಾರೆ. ಸೊ
1: ಈಗಲೂ ಬರ್ತಾ ಇದ್ದಾರೆ?
0: ಈಗಲೂ ಇದ್ದಾರೆ.
1: ಹೇಗೆ ಇರ್ತದೆ ಅವರ ಶಿಕ್ಷಣ, ಅವರ ಬಂದು ಹೋಗುವ ಕ್ರಮ?
0: ಹಠಯೋಗ ಮತ್ತು ಕೆಲವು ವಿನ್ಯಾಸ ಯೋಗ, ಹೀಗೆ ಏನು ನಮ್ಮ ಮೈಸೂರಿನಲ್ಲಿ ಒಂದು 80 ಯೋಗ ಕೇಂದ್ರಗಳಿದೆ. ಹಲವಾರು ಕೇಂದ್ರಗಳಲ್ಲಿ ಹೊರದೇಶದಿಂದ ಬರ್ತಾರೆ. ಮೊದಲು ಒಂದು ಸ್ಥಿತಿ ಹೇಗಿತ್ತು ಅಂದರೆ, ಲಕ್ಷ್ಮೀಪುರಮ್ಮು ಪಟಾಬಿ ಜೋಯಿಸರವರ ಒಂದು ದೊಡ್ಡ ಕಾರ್ಯಕ್ಷೇತ್ರ ಅದು. ಆ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮನೆಗಳು ಯುರೋಪ್ನವ್ರಿಗೆ, ಅಮೇರಿಕನ್ಸ್ಗೆ ಬುಕ್ಕಿಂಗ್ ಆಗ್ತಾಯಿತ್ತು ರೆಂಟ್ಗೆ. ಅಂದರೆ ಅವರು ಬಂದು ಇಲ್ಲಿದ್ದು ನಿರಂತರ ಅಭ್ಯಾಸ ಮಾಡಿ ಮತ್ತೆ ಇದನ್ನು ಅಲ್ಲಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಅವರು ಇದರ ಒಂದು ಮಾರ್ಗದರ್ಶನವನ್ನು ಕೊಡ್ತಾಯಿದ್ರು. ಮತ್ತು ಅವರು ಕೂಡ ಇಲ್ಲಿಂದ ಯುರೋಪ್ ಮತ್ತು ಅಮೇರಿಕಾದಲ್ಲಿ ಪ್ರವಾಸಗಳು ಮಾಡಿ ಪಟಾಬಿ ಜೋಯಿಸ್ ಅವರು ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿ ಮತ್ತೆ ಬರೋರು. ಅಂದರೆ
1: ಈಗಲೂ ಕೂಡ ಬರ್ತಾ ಇದ್ದಾರಾ?
0: ಖಂಡಿತ. ಈಗ ಕೋವಿಡ್ 2 ವರ್ಷ ಬಿಟ್ಟರೆ ಇವಾಗಲೇ ಮತ್ತೆ ಪ್ರಾರಂಭ ಆಗಿದೆ. ನೀವು ಮೆಜಾರಿಟಿ ಯುರೋಪಿಯನ್ಸ್, ಅಮೇರಿಕನ್ಸ್ ಇಲ್ಲಿ ಸೈಕಲ್ ಹೊಡ್ಕೊಂಡು ಓಡಾಡ್ತಿರ್ತಾರೆ ಮತ್ತು ಯೋಗದ ಬ್ಯಾಗ್ ಹಾಕ್ಕೊಂಡು ಓಡಾಡ್ತಿರ್ತಾರೆ. ನಾವು ಅತಿ ವಿಶೇಷವಾಗಿ ಈಗ ಗೋಕುಲಂ ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿ ಕಾಣಬಹುದು ಅದನ್ನು.
1: ಅಂದರೆ ಈಗಲೂ ಕೂಡ ನಿರಂತರವಾಗಿ ಮೈಸೂರು ವಿಶ್ವದ ಯೋಗ ಕೇಂದ್ರವಾಗಿಯೇ ಇದೆ.
0: ಖಂಡಿತ.
1: ಯೋಗದ ಕಲಿಕೆಗಾಗಿ ಈಗಲೂ ಕೂಡ ಜನ ಬರ್ತಾ ಇದ್ದಾರೆ. ಇಲ್ಲಿ ಉಳಿದು ಕಲಿತು ಅಲ್ಲಿಗೆ ಹೋಗಿ ಅವರು ಕಲಿಕೆಯನ್ನು ಮುಂದುವರಿಸ್ತಾರೆ.
0: ಹೌದು.
1: ಈ ತಿಂಗಳ 21

0: ನೇ ತಾರೀಕು ವಿಶ್ವ ಯೋಗ ದಿನದ ಸಂದರ್ಭದಲ್ಲಿ ಇಡೀ ಮೈಸೂರು ಅದಕ್ಕಾಗಿ ಸಿದ್ಧತೆಯನ್ನು ಮಾಡ್ತಾ ಇದೆ. ಆ ದೃಷ್ಟಿಯಿಂದ ನಿಮ್ಮ ಭಾರತ ಸ್ವಾಭಿಮಾನಿ ಟ್ರಸ್ಟ್ ಆ ಕಾರ್ಯಕ್ರಮದ ಯಶಸ್ಸಿಗೆ ಏನು ಪ್ರಯತ್ನ ಮಾಡ್ತಾ ಇದೆ?
1: ಐಕಾನ್ ಸಿಟೀಸ್, ಪಾರಂಪರಿಕ ನಗರಗಳನ್ನು, ಅದರಲ್ಲಿ ಮೈಸೂರು ಒಂದು ಯೋಗ ನಗರಿ. ಈ ಯೋಗ ನಗರಿಯಲ್ಲಿ ನಮ್ಮಲ್ಲಿ ಸುಮಾರು 400 ಹೆಚ್ಚು ಯೋಗ ಸಂಸ್ಥೆಗಳಿವೆ. ನಮ್ಮ ಭಾರತ್ ಸ್ವಾಭಿಮಾನ್ ಟ್ರಸ್ಟ್ ಮೈಸೂರಿನಲ್ಲಿ 12 ಶಾಖೆಗಳನ್ನು ಹೊಂದಿದ್ದು, ನಮ್ಮ ಎಲ್ಲ ಕಾರ್ಯಕರ್ತರು ಯೋಗ ಶಿಕ್ಷಕರನ್ನು ಟ್ರೈನಿಂಗ್ ಮಾಡಿ ಮತ್ತು ಈ ಯೋಗ ಪ್ರೋಟೋಕಾಲ್ ಏನಿದೆ ಅದಕ್ಕೆ ತಕ್ಕಂತೆ ಅವರಿಗೂ ಕೂಡ ಸುಮಾರು ಒಂದು 40 ಸೆಂಟರ್ಸಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಯೋಗ ಫೆಡರೇಷನ್ ಆಫ್ ಮೈಸೂರು ಅದಕ್ಕೆ ಪೂರ್ವಭಾವಿ ಏನು ಸಿದ್ಧತೆಗಳಿದೆ ಅದರ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಆರ್ಗನೈಸಿಂಗ್ ಈವೆಂಟ್ಸ್ ಅಂದರೆ ನಾವು ಪೂರ್ವಾಭ್ಯಾಸಗಳನ್ನು ಮಾಡ್ತಾ ಇದ್ದೇವೆ, ಅದರೆಲ್ಲದ ಸಹಭಾಗಿತ್ವ ಮತ್ತು ಮುಖ್ಯವಾಗಿ ನಮ್ಮ ಆರ್ಗನೈಸೇಷನ್ ಪ್ರತಿಯೊಂದು ಬೇರೆ ಆರ್ಗನೈಸೇಷನ್ ಅಂದರೆ ಸ್ಕೂಲ್ಸ್, ಶಾಲೆಗಳು ಮತ್ತಿತರೆ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ ಜನಸಮೂಹವನ್ನು ಸೇರಿಸಲಿಕ್ಕೆ ಮಹತ್ವದ ಒಂದು ಕೊಡುಗೆಯನ್ನು ಕೊಡ್ತಾ ಬಂದಿದೆ.
0: ಇಷ್ಟು ರೀತಿಯಲ್ಲಿ ಸಿದ್ಧತೆ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಜನಸ್ಪಂದನ ಹೇಗಿದೆ?
1: ಅಭೂತಪೂರ್ವದ ಸ್ಪಂದನ, ನಮ್ಮ ಎಲ್ಲ ಶಾಲೆಗಳಿಂದ, ಬೇರೆ ಬೇರೆ ಸಂಸ್ಥೆಗಳಿಂದ, ನಮ್ಮ ಎಲ್ಲ ಯೋಗದ ಸಮೂಹಗಳೇ ಕೂಡ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ ಅಂದರೆ ನಾವು ಏನು ಪೂರ್ವಭಾವಿ ಸಿದ್ಧತೆಗಳಿಗೆ ಭಾಗಿಯಾಗಿ ಸುಮಾರು ಕೆಲವೇ ದಿನಗಳಲ್ಲಿ ಒಟ್ಟು 100,000 ನಮ್ಮ ಟಾರ್ಗೆಟ್ ಇದೆ. ಅದು ಪೂರ್ವಭಾವಿ ಸಿದ್ಧತೆಯ ಕ್ರಮವನ್ನು ಪೂರ್ಣವಾಗಿ ನಾವು ಅನುವು ಮಾಡಿಕೊಡ್ತೀವಿ.
0: ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಜನಜಾಗೃತಿಯನ್ನು ಮಾಡ್ತಾ ಇದ್ದೀರಿ. ಯೋಗದತ್ತ ಅವರೆಲ್ಲರೂ ಒಂದ್ಸಾರೆ ಈ ಉತ್ಸವದಲ್ಲಿ ಪಾಲ್ಗೊಳ್ಬೇಕು, ಇದರ ಪರಿಚಯ ಮಾಡಿಕೊಳ್ಬೇಕು ಅಂತ. ಅದರದು ಉತ್ಸವಕ್ಕೆ ಮುಗಿದು ಹೋಗುತ್ತಾ ಅಥವಾ ಆ ಉತ್ಸಾಹ ಅದಕ್ಕೊಂದು ಮುಂದುವರಿಕೆ ಇದೆಯಾ?
1: ಮೈಸೂರಿನ ಜನತೆ ಯಾವಾಗಲೂ ಯೋಗದ ನಡಿಗೆಗೆ ತಮ್ಮ ನಡಿಗೆಯನ್ನು ಯಾವಾಗಲೂ ಜೋಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಈ ಪೂರ್ಣ ಮೈಸೂರಿನ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಎಲ್ಲ ಕರೆಗೆ ಒಗ್ಗಟ್ಟು ಬಂದು ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮೊಡನೆ ಭಾಗವಹಿಸ್ತಾ ಇದ್ದಾರೆ. ಇದು ಇವತ್ತಿಗೆ ನಿಲ್ಲುವಂತಹ ಕಾರ್ಯಕ್ರಮ ಅಲ್ಲ. ನನ್ನ ದೃಷ್ಟಿಯಲ್ಲಿ ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಒಂದು ವಿಶ್ವ ದಾಖಲೆಯನ್ನು ಬರೆಯಲಿದ್ದೇವೆ. ಇದು ಖಂಡಿತ ನೆರವೇರುತ್ತೆ ಅಂತ ನನ್ನ ಆಶಾಭಾವನೆ.
0: ಅಂದರೆ ಸಾಮೂಹಿಕವಾಗಿ ಯೋಗ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ.
1: ಹೌದು.
0: ಇದು ಕಾರ್ಯಕ್ರಮಕ್ಕಾಗಿ ಸಿದ್ಧತೆನಾ ಅಥವಾ ಯೋಗ ಅನ್ನೋದೊಂದು ಬದುಕಿನ ಸಿದ್ಧತೆನಾ?
1: ನಾನು ಮೊದಲೇ ಹೇಳಿದಾಗೆ ಕ್ರಿಯಾತ್ಮಕ, ಸೃಜನಾತ್ಮಕ, ಜ್ಞಾನಾತ್ಮಕ ಅಭಿವೃದ್ಧಿ ಎಲ್ಲಿದೆಯೋ ಜನಗಳಿಗೆ ಬೇಕಾಗಿರುವಂತಹದೇ ವಿಷಯ. ಸೊ ಇದು ಕಾರ್ಯಕ್ರಮ ಕೇವಲ ಜನಗಳನ್ನು ಸೇರಿಸ್ಲಿಕ್ಕಾಗೇ ಅಲ್ಲ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ವಿತೌಟ್ ಯೋಗ ಪೀಸ್, ಹಾರ್ಮನಿ, ಹ್ಯಾಪಿನೆಸ್, ಪ್ರಾಸ್ಪರಿಟಿ ಆ್ಯಂಡ್ ಸಕ್ಸಸ್ಸು ಇರೋದಿಲ್ಲ. ಇದನ್ನು ಇಡೀ ಮೈಸೂರಿನ ಜನತೆಗೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಯೋಗ ಫೆಡರೇಷನ್ ಆಫ್ ಮೈಸೂರು ಎಲ್ಲ ರೀತಿಯ ಬೆಳವಣಿಗೆಗಳನ್ನು ಮತ್ತು ಅದರ ಅಭಿವೃದ್ಧಿಗೆ ಏನೇನು ನಮ್ಮ ಸಂಘದಿಂದ ಶಕ್ತಿ ಮೀರಿ ದುಡಿಯೋ ಅಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಗಳಿಗೆ ಯೋಗವನ್ನು ತಲುಪಿಸುವ ಕಾರ್ಯಕ್ರಮಗಳನ್ನು ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದರಂತೆ ನಾವು ಮುಂದುವರಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಸಮಾಜದಲ್ಲಿ ಸಾಮರಸ್ಯ, ಸಮೃದ್ಧಿ ಮತ್ತು ಇವತ್ತು ನಾವು ಒತ್ತಿ ಒತ್ತಿ ಹೇಳುತ್ತಿರುವಂತಹ ಸಮಾನತೆ, ಇವು ಮೂರನ್ನು ತರೋದಕ್ಕೆ ಯೋಗ ಒಂದು ಸಾಧನವಾಗಿ ನಮಗೆ ಒದಗುತ್ತಾ ಇದೆ. ಈ ವಿದ್ಯೆಯನ್ನು ಮನೆ ಮನೆಗೂ ತಲುಪಿಸುವಂತಹ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀರಿ, ಅದಕ್ಕಾಗಿ ಶ್ರಮಿಸುವಂತಹ ಒಂದು ಕಾರ್ಯಕರ್ತರ ಪಡೆಯನ್ನು ಸಿದ್ಧ ಮಾಡಿದ್ದೀರಿ. ಆ ರೀತಿಯಲ್ಲಿ ತರಬೇತಿ ಮತ್ತು ಉತ್ಸವದ ಸಿದ್ಧತೆ ನಡೆದಿದೆ. ಕೆಳಗರೆ ಎಸ್ ಶಶಿಕುಮಾರ್ ಅವರು ಭಾರತ ಸ್ವಾಭಿಮಾನಿ ಟ್ರಸ್ಟ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಹೇಗೆ ಯೋಗ ಉತ್ಸವವನ್ನು ಸಂಘಟಿಸೋದು ಮತ್ತು ಅದರಲ್ಲಿ ಪಾಲ್ಗೊಳ್ಳುವ ಕ್ರಮ ಹೇಗೆ ಅನ್ನೋದನ್ನು ವಿವರಿಸಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಮೈಸೂರು ಮತ್ತು ಯೋಗದ ಕೇಂದ್ರವಾಗಿ ಮುಂದುವರಿತದೆ ಅನ್ನುವ ಭರವಸೆಯನ್ನು ನೀಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ.
1: ನಮಸ್ಕಾರ.
2: ಯೋಗ ಶಿಕ್ಷಕ ಎಸ್ ಶಶಿಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದಿವಾಕರ ಹೆಗಡೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ
1: ನಡೆಯುವ ಮುಂದೆ ಮುಂದೆ ನಡೆಯುವ
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 8:43:23. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
2: ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಗೀತೆ. ಗೀತ ಬರೆದವರು ಗೀತಪ್ರಿಯ, ಸಂಗೀತ ಸಂಯೋಜನೆಯ ಜೋಡಿ ರಾಜನ್ ಮತ್ತು ನಾಗೇಂದ್ರ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
5: ಜಿ ಉದಯಶಂಕರ್ ಅವರು ಗೀತೆ ಬರೆದು ಇಳಯರಾಜ ಅವರು ಸ್ವರ ಸಂಯೋಜನೆ ಮಾಡಿರುವ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿಯವರು ಅವರ ಧ್ವನಿಯಲ್ಲಿರುವ ಈ ಗೀತೆ ನೀನನ್ನ ಗೆಲ್ಲಲಾರೆ ಚಿತ್ರದ್ದು.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ವಿವಿ ಗೋಪಾಲ್ ಅವರು ಗೀತೆ ಬರೆದು ಪ್ರಭೋಜ್ ಶ್ಯಾಮ್ ಹಾಗೂ ಹೇಮಾದ್ರಿ ಶ್ರೀನಿವಾಸ್ ಅವರು ಸಂಗೀತ ಕೇಳಬಡಿಸಿರುವ ದ್ವಿಜ ಚಿತ್ರದ ಹಾಡು. ಗಾಯಕರು ಮನೋಜವಂ ಆತ್ರೇಯ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಬಿಡುಗಡೆಯ ಬೇಡಿ ಚಿತ್ರದ ಹಾಡು. ಆರ್ ಎನ್ ಜಯಗೋಪಾಲ್ ಗೀತೆ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:05. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಸಮಯ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿಗೆ 90 ತುಂಬಿದ ಸಂಭ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಂದೇ ಕರೆ ಮಾಡಿ 0866-1216-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ.
1: ರಮಣ ಬಾಲಚಂದ್ರ ಅವರ ವೀಣಾವಾದನ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ರಮಣ ಬಾಲಚಂದ್ರ ಅವರ ವೀಣಾವಾದನದಲ್ಲಿ ಮೊದಲು ಕೇಳೋಣ ಸ್ವಾಮಿನಾಥ ಪರಿಪಾಲಯಾಶುಮಾಂ. ನಾಟರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.

0: ರಮಣ ಬಾಲಚಂದ್ರ ಅವರ ವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜಿರ ವಿದ್ವಾನ್ ಜಿ ಗುರುಪ್ರಸನ್ನ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ನ ಕಾರಣದಿಂದ ಇಂಥ ಪುಟ್ಟ ಪುಟ್ಟ ಖುಷಿಗಳು ಮಂಜಾಗ್ತಾ ಹೋದ್ರೆ ಬೇಜಾರಾಗುತ್ತೆ. ಆದ್ರೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರೆ ಈ ಸುಂದರ ಕ್ಷಣಗಳನ್ನು ಮತ್ತೆ ಮೊದಲಿನ ಹಾಗೆ ಆನಂದಿಸಬಹುದು. ನಾರಾಯಣ ನೇತ್ರಾಲಯದಲ್ಲಿ ನುರಿತ ಕಣ್ಣಿನ ತಜ್ಞರು ಸುರಕ್ಷಿತವಾಗಿ ನಿಮ್ಮ ದೃಷ್ಟಿ ಮರಳಿ ಪಡೆಯಲು ನೆರವಾಗುತ್ತಾರೆ. ಬದುಕಿನ ಸುಂದರ ಕ್ಷಣಗಳನ್ನು ಮತ್ತೆ ಕಣ್ತುಂಬಿಕೊಳ್ಳಿ. ತಪಾಸಣೆಗಾಗಿ ಇಲ್ಲೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ, ಕಣ್ಣಿನ ದೃಷ್ಟಿ ಮತ್ತು ಕಾಳಜಿಗೆ ಮತ್ತೊಂದು ಹೆಸರು. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0800-6612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಈಗ ಕೇಳಿ ಇದೇ ಸಮಯಮು ಬ್ರೋವರಾದ ನಾಟಕ ಪ್ರಿಯರಾಗ ರೂಪಕತಾಳದಲ್ಲಿ ಮೈಸೂರು ವಾಸುದೇವಾಚಾರ್ಯರ ರಚನೆ.

0: ಇದುವರೆಗೆ ರಮಣಾ ಬಾಲಚಂದ್ರ ಅವರ ವೀಣಾ ವಾದನವನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ವಿದ್ವಾನ್ ಅರ್ಜುನ್ ಕುಮಾರ್, ಕಂಜರ ನುಡಿಸಿದವರು ವಿದ್ವಾನ್ ಜಿ ಗುರುಪ್ರಸನ್ನ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂಭ್ರಮದ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರವು ಮೇ 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ನೇತ್ರದಾನ ಐ ಡೊನೇಷನ್. ಬದುಕಿನಲ್ಲಿ ನಾವೆಲ್ಲರೂ ಹೋದ ಮೇಲೂ ನಮ್ಮ ಕಣ್ಣುಗಳು ಮತ್ತೊಬ್ಬರ ಮೂಲಕ ಜಗತ್ತನ್ನ ನೋಡಬಹುದು ಅಂದ್ರೆ ಎಷ್ಟು ಸಾರ್ಥಕತೆ ಅಲ್ವಾ? ಯಾರೋ ಒಬ್ಬರಿಗೆ ಈ ಸುಂದರ ಪ್ರಪಂಚನ ಕಣ್ತುಂಬಿಕೊಳ್ಳೋಕೆ ನಮ್ಮ ಕಣ್ಣುಗಳು ಆಸರೆಯಾಗುತ್ತವೆ. ನೇತ್ರದಾನ ಕೇವಲ ಒಂದು ನಿರ್ಧಾರವಲ್ಲ, ಕತ್ತಲಲ್ಲಿರೋ ಬದುಕಿಗೆ ಬೆಳಕಾಗೋ ಸಣ್ಣ ಪ್ರಯತ್ನ. ನಾರಾಯಣ ನೇತ್ರಾಲಯವು ಡಾಕ್ಟರ್ ರಾಜ್ಕುಮಾರ್ ಐ ಬ್ಯಾಂಕ್ ಮೂಲಕ ಅನೇಕರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿದೆ. ನೇತ್ರದಾನದ ಸಂಕಲ್ಪಕ್ಕಾಗಿ ಇನ್ನೇ ಮಿಸ್ಡ್ ಕಾಲ್ ನೀಡಿ 888-401-8800. ನಿಮ್ಮ ದೃಷ್ಟಿ ಮತ್ತೊಬ್ಬರ ಮೂಲಕ ಈ ಜಗತ್ತಿನಲ್ಲಿ ಜೀವಂತವಾಗಿರಲಿ. ರೆಟಿನಾ, ಕಣ್ಣಿನ ಹಿಂಭಾಗದ ಪರದೆ. ಕಣ್ಣು ಮುಂದೆ ಕಪ್ಪು ಚುಕ್ಕೆ ತೇಲಾಡೋದು ಅಥವಾ ದಿಢೀರಂತ ಕಣ್ಣು ಮಂಜಾಗೋದು, ಇಂಥ ಲಕ್ಷಣಗಳು ಕಂಡಾಗ ನಿರ್ಲಕ್ಷ್ಯ ಬೇಡ. ಅದರಲ್ಲೂ ನಿಮಗೆ ಶುಗರ್ ಅಥವಾ ಬಿಪಿ ಇದ್ರೆ ಅದು ಕಣ್ಣಿನ ರೆಟಿನಾ ಮೇಲೆಯೂ ಪರಿಣಾಮ ಬೀರಬಹುದು. ನಾರಾಯಣ ನೇತ್ರಾಲಯದಲ್ಲಿ ಲಭ್ಯವಿರುವ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ರೆಟಿನಾ ತಜ್ಞರ ಪರಿಣಿತಿ ಕಣ್ಣಿನ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಗುರುತಿಸಲು ಸಹಕಾರಿಯಾಗಿ ದೃಷ್ಟಿ ರಕ್ಷಣೆಗೆ ನೆರವಾಗುತ್ತದೆ. ಇಂದೇ ಕರೆ ಮಾಡಿ 0806612-1615. ನಾರಾಯಣ ನೇತ್ರಾಲಯ ಬೆಂಗಳೂರು, ನಿಮ್ಮ ರೆಟಿನಾ ರಕ್ಷಣೆಗೆ ನುರಿತ ವೈದ್ಯರ ಆರೈಕೆ.
0: ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪ
1: ಎಫ್ಎಂ 100.6. ಇದು ಆಕಾಶವಾಣಿ ಮೈಸೂರು. ಸಮಯ 10:03:13. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಪುತ್ತೂರು ಗಣೇಶ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ಕೇಳೋಣ ತ್ಯಾಗರಾಜರ ಕೃತಿಗಳನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಬಾಗಾಯನಯ್ಯ, ರಾಗ ಚಂದ್ರಜ್ಯೋತಿ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಪುತ್ತೂರು ಗಣೇಶ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಿದಿರಿ. ಶ್ರೋತೃಗಳೇ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳಬಹುದು. ರಾತ್ರಿ 9:30 ಬಿತ್ತರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಿಜಯಲಕ್ಷ್ಮಿಯವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಸಮಯ 10:31:48. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಜಿ ಯೇಸುದಾಸ್ ಅವರು ಹಾಡಿರುವ ಕೆಲವು ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಚಿಟ್ ಚೋರ್ ಚಿತ್ರದಿಂದ ಆರಿಸಲಾದ ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ರವೀಂದ್ರ ಜೈನ್.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08211246369.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
4: ಆಟದ ಗತ್ತು ಗಮ್ಮತ್ತು,
5: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
4: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
5: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
4: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
5: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
4: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
5: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ನೀವೀಗ ಕೇಳುತ್ತಿರುವ ಗೀತೆ ಸ್ವಾಮಿ ಚಿತ್ರದ್ದು. ಗೀತೆಗೆ ಸಾಹಿತ್ಯ ಅಮಿತ್ ಖನ್ನಾ ಅವರದ್ದು. ಸಂಗೀತ ಕೇಳಬಡಿಸಿದ್ದಾರೆ ರಾಜೇಶ್ ರೋಷನ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
3: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ. ಸಾಜನ್ ಬಿನ ಸುಹಾಗನ್ ಚಿತ್ರಕ್ಕಾಗಿ ಇಂದಿವರವರು ಸಾಹಿತ್ಯ ಬರೆದಿದ್ದಾರೆ, ಉಷಾ ಖನ್ನಾ ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಟೂಟೆ ಕಿಲೋನೆ ಚಿತ್ರಕ್ಕಾಗಿ ಕೈಫಿ ಆಜ್ಮಿ ಅವರು ಬರೆದಿರುವ ಗೀತೆ, ಸಂಗೀತ ಬಪ್ಪಿ ಲಹರಿಯವರಿಂದ

0: ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೆಜೆ ಯೇಸುದಾಸ್ ಅವರು ಹಾಡಿದ ಗೀತೆಗಳು ಬಿತ್ತರಗೊಂಡವು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
5: ಸೊ ಯಾವಾಗ ನಮ್ಮಲ್ಲಿ ಬ್ಲಡ್ ಕೊರತೆ ಇದೆಯೋ ಇವು ಮೂರೂ ಕಂಪೋನೆಂಟ್ ಎಷ್ಟಿದೆ ಅಂತ ನೋಡಿ ಮೂರನ್ನು ಕರೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
4: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಿಲಯದ ಮುಂದಿನ ಪ್ರಸಾರ ಕಾರ್ಯದೊಂದಿಗೆ ನಾನು ನಿಮ್ಮ ರೇಡಿಯೋ ಸಖಿ ಕೀರ್ತನಾ. ಸಮಯ ಸರಿಯಾಗಿ 11 ಗಂಟೆ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ.
6: ಆಕಾಶವಾಣಿ ಮೈಸೂರು ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ.

0: ये चाकी वो जोकर एक मल्ली निगाहिडु
1: चौ चौ बात ಒಗಟುಗಳು ಗಾದೆ ಗಮ್ಮತ್ತು ರಸಪ್ರಶ್ನೆಗಳು ಹಾಡು ಹರಟೆ ಪದಬಂಧ ಲೆಕ್ಕಾಚಾರ ಎಲ್ಲದಕ್ಕೂ ಒಂದೇ ವೇದಿಕೆ ಇದು ಗೇಮ್ ಶೋ ಬನ್ನಿ ಮನಬಿಚ್ಚಿ ಮಾತನಾಡುವ ನಿಮ್ಮದೇ ಕಾರ್ಯಕ್ರಮ ಗೇಮ್ ಶೋ
2: ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಾ ಇದ್ರಿ ಎಫ್ ಎಂ 100.6 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮೈಸೂರು ಕೇಂದ್ರವನ್ನು ನೀವು ಯೋಚನೆ ಮಾಡ್ತಿರ್ತೀರಿ ಇವತ್ತಿನ ಓಪನಿಂಗ್ ಏನಿರ್ಬೋದು ಅಂಥೇಳಿ ನೀವು ಯೋಚನೆ ಮಾಡ್ತೀರಿ ಇವತ್ತು ಓಪನಿಂಗ್ ಇಲ್ಲ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ದಿಗ್ವಿಜಯ್ ಬಿ ನನ್ನ ಜೊತೆ
3: ನಾನು ಚಿನ್ಮಯಿ ಕೆ ಎಸ್
4: ಹಾಗೆ ನಾನು ಕೀರ್ತನಾ ವಿ
2: ಈ ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಮೂಡಿ ಬರ್ತಿದೆ ಅದೆಲ್ಲ ಗೊತ್ತಿದೆ ಅಂತ ಹೇಳ್ತೀರಿ ಇರಲಿ ನಾವು ಹೇಳೋದು ನಮ್ಮ ಕರ್ತವ್ಯ ಅಲ್ವಾ ಹಾಗೆ ಪ್ರತಿ ವಾರ ಕೂಡ ನಿಮ್ಮನ್ನು ರಂಜಿಸಲು ಹೊಸ ಹೊಸ ಆಟಗಳನ್ನು ತರ್ತಾ ಇರ್ತೀವಿ ಹೊಸ ಹೊಸ ಆಟಗಳ ಜೊತೆಗೆ ಹೊಸ ಹೊಸ ಮಸ್ತಿ ಮೋಜು ಈ ಕಾರ್ಯಕ್ರಮದ ವಿಶೇಷವಾದ ಒಂದು ಗೇಮ್ ಶೋ ಒಂದು ಆಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ ಕೀರ್ತನ
4: ಖಂಡಿತ ದಿಗ್ವಿಜಯ್
2: ಓಕೆ ಈಗ ಕೇಳ್ತಾ ಇದ್ದೀರಿ ನಾನು ಆಟಾಡಬೇಕು ಅಂತ ಆಸೆ ಪಡುವಂತಹ ನಮ್ಮ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಏನು ಮಾಡಬೇಕು ಅಂತ ಹೇಳಿದ್ರೆ ಕರೆ ಮಾಡಬೇಕು ಕರೆ ಮಾಡಿ ಭಾಗವಹಿಸಬೇಕು ಕರೆ ಮಾಡಬೇಕು ಅಂದರೆ ದೂರವಾಣಿ ಸಂಖ್ಯೆ ಬೇಕಲ್ವಾ ದೂರವಾಣಿ ಸಂಖ್ಯೆ ಹೀಗಿದೆ 2 5 1 2 5 8 2 2 5 1 5 0 8 9 ಎರಡು ಬೇರೆ ಬೇರೆ ಸಂಖ್ಯೆಗಳು ಓಕೆ ಎಸ್ ಡಿ ಕೋಡ್ 0 8 2 1 2 5 1 2 5 8 2 ಇನ್ನೊಂದು ಸಂಖ್ಯೆ 2 5 1 5 0 8 9 ಹಾಗೆ ಎಸ್ ಡಿ ಕೋಡ್ 0 8 2 1 0 8 2 1 ಹಾಗೆ ವಾಟ್ಸಪ್ ಸಂಖ್ಯೆ ಕೂಡ ಇದೆ ಕಳೆದ ವಾರ ನಾವು ವಾಟ್ಸಪ್ಗೆ ರಜೆ ಕೊಟ್ಟಿದ್ವಿ ಈ ವಾರ ಆ ರಜೆಯನ್ನು ಮುಕ್ತಗೊಳಿಸಿ ನಿಮಗೆ ಮುಕ್ತವಾಗಿ ಸಂದೇಶವನ್ನು ಕಳಿಸ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ ಯಾವ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೇಕು ಅಂತ ಅದರಲ್ಲಿ ಇದೇ ಸಂಖ್ಯೆ ತಗೊಳ್ಳಿ 9 4 8 0 8 5 8 5 2 3 9 4 8 0 8 5 8 5 2 3 ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಕೂಡ ನಿಮಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳಲಾಗುತ್ತೆ ಮುಖ್ಯ ಪ್ರಶ್ನೆಗೆ ಯಾರು ಉತ್ತರ ಜಲ್ದಿ ಬಹುಬೇಗ ವಾಟ್ಸಪ್ ಮುಖಾಂತರ ಕೊಡ್ತಾರೆ ಅವರಿಗೆ ಒಂದು ವಿಶೇಷವಾದಂತಹ ಆಫರ್ ಇದೆ ಏನಪ್ಪ ಗೊತ್ತಿದೆ ಈಗಾಗಲೇ ಆಕಾಶವಾಣಿಗೆ ಭೇಟಿ ಕೊಡುವಂಥ ಆಫರ್ ಅದು ಎಲ್ರಿಗೂ ಸಿಗಲ್ಲ ಕೆಲವೇ ಕೆಲವು ಮಂದಿಗೆ ಸಿಗುವಂಥದ್ದು ಅದು ಇವತ್ತು ನೀವು ಆಗುವ ಅವಕಾಶ ಖಂಡಿತ ಇದೆ ಅಂತ ಹೇಳ್ತಾ ಕಾರ್ಯಕ್ರಮ ಕೇಳ್ತಾ ಇರಿ ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ ಉತ್ತರವನ್ನು ಬೇಗ ವಾಟ್ಸಪ್ ಸಂದೇಶದ ಮುಖಾಂತರ ಕಳಿಸಿ ಸಂದೇಶ ಮಾತ್ರ ಕಳಿಸಿ ಯಾರು ಕರೆ ಮಾಡಬೇಡಿ ಹಾಗೆ ವಾಯ್ಸ್ ಮೆಸೇಜ್ ಕಳಿಸ್ಬೇಡಿ ಅನ್ನುವ ರಿಕ್ವೆಸ್ಟ್ ನಮ್ಮದು ಅಂತ ಹೇಳ್ತಾ ಈ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರ ಮುಖಾಂತರ ನೀವು ಬರೆದು ಕಳಿಸ್ಬೋದು ಈಗಾಗಲೇ ಬರೆದು ಕಳಿಸ್ತಾ ಇದ್ದೀರಿ ಇನ್ನೂ ಹೆಚ್ಚಾಗಿ ಬರೆದು ಕಳಿಸಿ ನಿಲಯ ನಿರ್ದೇಶಕರು ವಿಳಾಸವನ್ನು ಹೇಳ್ತಾ ಇದ್ದೀನಿ ಗೇಮ್ ಶೋ ವಿಭಾಗ ಯಾದವಗಿರಿ ಆಕಾಶವಾಣಿ ಮೈಸೂರು ಪಿನ್ಕೋಡ್ 5 7 0 0 2 0 ಹಾಗೆ ಇಮೇಲ್ ಕೂಡ ಮಾಡ್ಬೋದು ನಾನು ಪತ್ರ ಬರೆಯೋಕ್ಕೆ ಬರಲ್ಲ ಪತ್ರ ಯಾರು ಬರೀತಾರೆ ಈಗಿನ ಸಮಯದಲ್ಲಿ ಅನ್ನೋರಿಗೆ ತೊಂದರೆ ಇಲ್ಲ ಮಿಂಚಂಚಿ ಕಳಿಸಿ ಮಿಂಚಂಚಿಗೆ ಅಡ್ರೆಸ್ ಬೇಕಲ್ವಾ ರಿಪ್ಲೈ AIR mysore@gmail.com REPLY AIR MYSURU@gmail.com ಅಂತ ಹೇಳ್ತಾ ಕೀರ್ತನ ಮತ್ತೆ ಚಿನ್ಮಯಿ
4: ಹಾ ದಿಗ್ವಿಜಯ್
2: ಏನು ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಿ ನನಗೂ ಗೊತ್ತಿಲ್ಲ ಏನು ಕಾನ್ಸೆಪ್ಟ್ ಅಂತ ಹೇಳಿ ಕಳೆದ ವಾರ ರಜವನ್ನು ಕೊಟ್ಟಿದ್ವಿ ಯಾವುದಕ್ಕೆ
4: ವಾಟ್ಸಪ್ಗೆ
2: ಅದಕ್ಕೆ ಈ ವಾರ ನಾನು ಸ್ವಲ್ಪ ರಜೆ ತೊಗೊಂಡು ಬಂದಿದ್ದೀನಿ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ ನೀವೇ ಹೇಳಬೇಕು ಅಂತ ಹೇಳ್ತಾ ಕಾನ್ಸೆಪ್ಟ್ ಹೇಳೋದಾ ಇಲ್ಲ ಹಾಡಿಗೆ ಹೋಗ್ಬಿಡೋಣ
4: ಖಂಡಿತ ಹಾಡು ಕೇಳ್ಕೊಂಡು ಬಂದಮೇಲೆ ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀವಿ
2: ಈಗ ಹಾಡು ಕೇಳ್ತೀರಿ ಈ ಹಾಡಲ್ಲಿ ಏನಾದ್ರು ಕ್ಲೂ ಇದೆಯಾ ನೋಡೋಣ ನಿಮಗೆ ಹೌದಾ ಕೇಳ್ತಾರಾ
4: ಖಂಡಿತ

0: ಕೇಳುಗರಿಗೆಲ್ಲ ಮತ್ತೊಮ್ಮೆ ಗೇಮ್ ಶೋ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ದಿಗ್ವಿಜಯ್ ಹಾಡ್ ಹಾಕಕ್ಕೆ ಮುಂಚೆ ಹೇಳಿದ್ರಿ ಏನು ಕಾನ್ಸೆಪ್ಟ್ ಅಂತ, ಬಂದ್ಮೇಲೆ ಹೇಳ್ತೀವಿ ಅಂತ, ಹಾಡಲ್ಲಿ ಕ್ಲೂ ಸಿಗಬಹುದಾ ಅಂತ ಕೂಡ ಕೇಳಿದ್ರಿ. ಹಾಡಿನಲ್ಲಿ ನಾವು ಸಖತ್ ಆಗಿದೆ ಹಾಲಿವುಡ್ ಅಂತ ಹಾಕಿದ್ವಿ, ನಮ್ ಸ್ಯಾಂಡಲ್ವುಡ್ ಗೆ ಏನ್ ಕಡಿಮೆ ಆಗಿದೆ ಹೇಳಿ?
1: ಖಂಡಿತವಾಗ್ಲೂ ಏನ್ ಕಡಿಮೆ ಆಗಿದೆ, ಅದು ಸ್ಯಾಂಡಲ್ವುಡ್ ಹಾಡೋದು.
0: ಆದ್ರೂ ಸಖತ್ ಆಗಿದೆ ನಮ್ ಸ್ಯಾಂಡಲ್ವುಡ್ ಅಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇವತ್ತು, ಅಲ್ವಾ ಚಿನ್ಮಯಿ?
2: ಹೌದು, ಖಂಡಿತವಾಗ್ಲು.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ, ಟೈಮ್ ಕೂಡ ಆಗ್ತಾ ಬಂತು. ಏನು ಬರೀ ನಿಮ್ಮ ಕಥೆನೇ ಆಯಿತು, ನಮ್ಮನ್ನ ಕಾಲ್ ರಿಸೀವ್ ಮಾಡಲಿಲ್ಲ, ನಮ್ಮ ಜೊತೆ ಮಾತಾಡಲಿಲ್ಲ, ನಮ್ಮ ಕಾನ್ಸೆಪ್ಟ್ ಹೇಳಿಲ್ಲ ಅನ್ನೋರಿಗೆ
0: ಕಾಲ್ ರಿಸೀವ್ ಮಾಡಕ್ ಮುಂಚೆ ಕಾನ್ಸೆಪ್ಟ್ ನ ಹೇಳ್ಬಿಡ್ತೀವಿ. ಕಾನ್ಸೆಪ್ಟ್ ಏನು ಅಂದ್ರೆ, ನಾವು ಒಂದು ಪದ ಅಥವಾ ಎರಡು ಪದಗಳನ್ನ ಹೇಳ್ತೀವಿ, ಅದರ ಅರ್ಥ ಅಂದ್ರೆ ಪರ್ಯಾಯ ಪದದಿಂದ ಒಂದು ಸಿನಿಮಾ ಹೆಸರನ್ನ ನಮ್ಮ ಕೇಳುಗರು ನಮಗೆ ಹೇಳಬೇಕು.
1: ಹೇಗೆ?
0: ಉದಾಹರಣೆಗೆ ಈಗ ನಾನು ಪ್ರಶ್ನೆನ ಅಚಾನಕ್ ಅಂತ ಕೇಳಿದ್ರೆ ಉತ್ತರ ಏನಾಗತ್ತೆ?
2: ಆಕಸ್ಮಿಕ.
0: ಓಕೆ, ಅದೇ ರೀತಿ ಸಂತೋಷದ ಅಳು,
2: ಆನಂದ ಬಾಷ್ಪ.
0: ಇದು ನಮ್ಮ ಇವತ್ತಿನ ಕಾನ್ಸೆಪ್ಟ್.
1: ಈಗ ಚಿನ್ಮಯಿ ಎಲ್ಲ ಬರ್ಕ ಬಂದ್ಬಿಟ್ಟವಳೆ, ಅದಕ್ಕೆ ಕರೆಕ್ಟ್ ಆಗಿ ನಾನು ಹೇಳ್ತಾ ಇರೋದು ಅಲ್ವಾ. ಈಗ ನಮ್ಮ ಕೇಳುಗರಿಗೆ ಹೇಳಿದಾಗ ಸ್ವಲ್ಪ ನೋಡೋಣ ಉತ್ತರ ಹೆಂಗೆ ಕೇಳುಗರು ಕೊಡ್ತಾರೆ ಅನ್ನುವ ಕಾತರ ಕುತೂಹಲದಿಂದ ಇದ್ದೀವಿ. ಏನಂತಂದ್ರೆ, ನಾವು ಕೇಳುವಂತಹ ಪದಗಳಿಗೆ ಸಿನಿಮಾದ ಹೆಸರು ಅಂದ್ರೆ ಚಾಲ್ತಿಯಲ್ಲಿರುವಂತಹ ಸಿನಿಮಾದ ಹೆಸರನ್ನ ಹೇಳಬೇಕು ಅಲ್ವಾ. ಈಗ ಅಚಾನಕ್ ಅನ್ನೋದಕ್ಕೆ ಆಕಸ್ಮಿಕ, ಸಂತೋಷದ ಅಳು ಅನ್ನೋದಕ್ಕೆ ಆನಂದ ಬಾಷ್ಪ, ಇವೆಲ್ಲ ಆಕಸ್ಮಿಕ ಆನಂದ ಬಾಷ್ಪ ಅನ್ನುವಂಥದ್ದು ನಮ್ಮ ಕನ್ನಡ ಚಲನಚಿತ್ರದ ಶೀರ್ಷಿಕೆಗಳು. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಆಟ ಮಜಾ ಇರುತ್ತೆ ಅಂತ ಹೇಳ್ತಾ, ಇದು ಯಾರು ಕಾನ್ಸೆಪ್ಟ್ ಅಂತ ಹೇಳ್ಬೇಕಲ್ವಾ?
0: ಕಾನ್ಸೆಪ್ಟ್ ಇದು ಆಕ್ಚುಲಿ ಸಂಗ್ರಹ ಆಗಿತ್ತು ಮುಂಚೆ, ಆದ್ರೆ ಅದನ್ನ ಇನ್ನೂ ಒಂದು ಚೂರು ಡೆವಲಪ್ ಮಾಡಿ ನಮಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಸೇರಿಸಿ ಕೊಟ್ಟಿರೋದು ಅನಿತಾ ಅಶೋಕ್ ಅವರು.
1: ಓಕೆ, ಅನಿತಾ ಅಶೋಕ್ ಅವರು ಸಂಗ್ರಹಿಸಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಮೊದಲ ಕರೆಯ ನಿರೀಕ್ಷೆಯಲ್ಲಿ. ಹಲೋ, ನಮಸ್ಕಾರ.
3: ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
3: ಸರ್, ಶಿವಣ್ಣ, ಮೈಸೂರು ಕಾಮನ್ಕೆರೆ ಉಂಡಿಂದ ಸರ್.
1: ಶಿವಣ್ಣ, ಕೇಳ್ತಿದ್ರ ಕಾರ್ಯಕ್ರಮ?
3: ಕೇಳ್ತಾ ಇದ್ದೀನಿ ಸರ್.
1: ಓಕೆ, ಪ್ರಶ್ನೆ ಕೇಳದ
3: ಹೇಳಿ ಸರ್.
1: ಏನ್ ಕಾನ್ಸೆಪ್ಟ್ ಅನ್ಕೊಂಡಿದ್ದೀರಿ ಇವತ್ತು?
3: ಗೊತ್ತಾಯ್ತು ಸರ್, ಅದೇ ಅದಕ್ಕೆ ಸಮಾನಾರ್ಥಕವಾದ ಪದ ಹೇಳ್ಬೇಕು.
1: ಸಮಾನಾರ್ಥಕ ಪದ ಹೇಳ್ಬೇಕು, ಸರಿ, ಅದು ಫಿಲಂ ಹೆಸರಾಗಿರ್ಬೇಕು. ಆಯ್ತಾ?
3: ಗೊತ್ತಾಯ್ತು ಸರ್.
1: ಓಕೆ, ನಿಮ್ಮ ಪ್ರಶ್ನೆ ಈಗಿದೆ, ಕನಕನರ. ಕನಕನರ
3: ಕನಕನರ
1: ಕನಕನರ
0: ನೋಡಿ,
3: ಬಂಗಾರದ ಮನುಷ್ಯ ಸರ್.
0: ಕರೆಕ್ಟಾ?
3: ಹಾ ಮೇಡಮ್,
1: ಕರೆಕ್ಟ್ ಹೇಳಿ, ಅರ್ಥ ಹಂಗ ಹೇಳಿ ಸ್ವಲ್ಪ ನಮ್ಗೆ. ಈಗ ಹೆಂಗೆ ಅಂತ ಅದು?
3: ಕನಕ ಅಂದ್ರೆ ಬಂಗಾರ, ಚಿನ್ನ ಸರ್.
1: ಓಕೆ,
3: ನರ ಅಂದ್ರೆ ಮನುಷ್ಯ.
1: ಓಕೆ ಶಿವಣ್ಣ, ಚಿಂದಂತ ಉತ್ತರ ಕೊಟ್ಬಿಟ್ರಲ್ಲಪ್ಪ, ನೀವು ಒಂದ್ ರೀತಿ ಬಂಗಾರದ ಮನುಷ್ಯ ಆಗ್ಬಿಟ್ರಿ ಈಗ ನಮ್ಗೆ ಉತ್ತರ ಕೊಟ್ಟು. ಮೊದಲ ಕರೆಯ ಮೊದಲ ಉತ್ತರವೇ ಸರಿ, ಸಲೀಸಾಗಿ ಸರಾಗವಾಗಾಯ್ತು. ಆಯ್ತಾ? ಓಕೆ, ನಮಸ್ಕಾರ, ಕರೆ ಮಾಡಿದ್ಕೆ ಧನ್ಯವಾದಗಳು. ಓಕೆ ಕೀರ್ತನ.
0: ಹಾ ದಿಗ್ವಿಜಯ್,
1: ಗೊತ್ತಾಯ್ತಾ
0: ನಮ್ಮ ಕೇಳುಗರಿಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ? ಇದರಲ್ಲಿ ನೀಟಾಗಿ ಅರ್ಥ ಆಯ್ತು ನಮಗೆ.
1: ಓಕೆ, ಈಗ ವಾಟ್ಸಪ್ ಅಲ್ಲಿ ಇದೆಯೇನಾದ್ರೂ?
0: ವಾಟ್ಸಾಪ್ ನಲ್ಲಿ ಆಕ್ಚುಲಿ ಈಗ ತುಂಬಾ ಜನ ಕಳಿಸ್ತಾ ಇದ್ದಾರೆ, ಆದ್ರೆ ಇವರು ಉತ್ತರ ಕೊಡೋದಕ್ಕೆ ಮುಂಚೆ ಯಾರು ಉತ್ತರವನ್ನ ಕಳಿಸಿಲ್ಲ ಇವತ್ತು.
1: ಓಕೆ, ಮುಂದಿನ ಕರೆ ಹೋಗೋಣ.
2: ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಆಕಾಶವಾಣಿ.
1: ಹಲೋ, ನಮಸ್ಕಾರ.
0: ಹಲೋ
1: ಹಲೋ, ನಮಸ್ತೆ, ಮಾತಾಡಿ. ಹಲೋ,
4: ನೀವು ಯಾವ ಯಕ್ಕೆ?
0: ಹಲೋ,
2: ನಮಸ್ತೆ ಆಕಾಶವಾಣಿ. ಹಲೋ
5: ಹಲೋ ಹಲೋ ಮೇಡಮ್, ನಮಸ್ಕಾರ.
2: ಯಾರು ಮಾತಾಡ್ತಾ ಇರೋದು?
5: ಸೋಮಾವತಿ ಅಂತ ಹೇಳಿ ಮೇಡಮ್.
2: ಸೋಮಾವತಿ ಅವರೇ, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದೆ ಅಲ್ವಾ?
5: ಗೊತ್ತಾಯ್ತು ಮೇಡಮ್, ಆದ್ರೆ ಹೇಳ್ತೀನಿ ಮೇಡಮ್.
0: ನೋಡಿ, ಆಗುತ್ತೆ,
2: ಸುಲಭವಾಗೇ ಇದೆ,
5: ಗೊತ್ತಿದ್ರೆ ಹೇಳ್ತೀನಿ ಮೇಡಮ್.
2: ಹಾ, ನಿಮ್ಮ ಪ್ರಶ್ನೆ ಚಿನ್ನದ ಸಂಕ.
1: ರೇಡಿಯೋ ದೂರ ಇಡಿ ಸೋಮಾವತಿ ಅವರೇ, ರೇಡಿಯೋ ದೂರ ಇಡಿ.
5: ಆಯ್ತು ಸರ್.
1: ರೇಡಿಯೋ ಕೇಳಿ ಮಾತಾಡಿದ್ರೆ ಧ್ವನಿ ಸರಿಯಾಗಿ ಕೇಳಲ್ಲ. ಈಗ ರೇಡಿಯೋನ ಹಂಗೆ ಸುಮ್ನೆ ಕೂರ್ಸಿ ಸ್ವಲ್ಪ ಹೊತ್ತು, ನೀವು ಮಾತಾಡಿ.
5: ಆಯ್ತು ಮೇಡಮ್.
1: ಆಯ್ತು.
2: ಚಿನ್ನದ ಸಂಕ.
5: ಚಿನ್ನದ
2: ಸಂಕ,
1: ಬರೀ ಚಿನ್ನ ಬೆಳ್ಳಿ ಇದನ್ನೇ ಕೇಳ್ತಿದ್ರಲ್ಲ.
2: ಸಂಕ
1: ಸಂಕ, ಚಿನ್ನದ ಸಂಕ.
5: ಚಿನ್ನದ ಸರ ಅಂತ ಮೇಡಮ್.
0: ಸಂಕ
1: ಸಂಕ ಸಂಕ ಅಂತ ಹೇಳ್ತಿದೀವಿ, ಅದಕ್ಕೆ ಸಂಕಕ್ಕೆ ಶಾಲ ಸ, ಸಕ್ಕರೆ ಸಕ್ಕರೆ ಸಾ. ಓಕೆ, ಮುಂದಿನ ಕರೆ ಹೋಗ್ತಾ ಇದೀವಿ ಸೋಮಾವತಿ ಅವರೇ, ಧನ್ಯವಾದ, ನಮಸ್ಕಾರ. ಮುಂದಿನ ಕರೆ, ಹಲೋ, ನಮಸ್ಕಾರ.
4: ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
4: ದಿಗ್ವಿಜಯ್ ಸರ್, ನಾನು ಕಿರಣ್.
1: ಕಿರಣ್, ಬಹಳ ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಹೊರಗಡೆ ಬನ್ನಿ. ರೇಡಿಯೋ ಸೆಟ್ನ ದಯಮಾಡಿ ದೂರ ಇಡಿ.
4: ರೇಡಿಯೋ ಇಟ್ಕೊಂಡಿಲ್ಲ ಸರ್.
1: ಮತ್ತೆ ನಮ್ಮ ಧ್ವನಿ ಕೇಳ್ತಾ ಇದೆಯಲ್ಲ.
4: ಅಂದ್ರೆ ಕೊಲೀಗ್ಸ್ ಮಾತಾಡ್ತಾ ಇದಾರೆ.
1: ಓಕೆ, ಸ್ವಲ್ಪ ಹೊರಗಡೆ ಬನ್ನಿ.
4: ಹೇಳಿ ಸರ್.
1: ಓಕೆ ಕಿರಣ್, ಪ್ರಶ್ನೆ ಅರ್ಥ ಆಯ್ತಾ?
4: ಕಾನ್ಸೆಪ್ಟ್ ಅರ್ಥ ಆಗಿದೆ ಸರ್, ಪ್ರಶ್ನೆ ಕೇಳಿ ಸರ್.
1: ಚಿನ್ನದ ಸಂಕ.
4: ಚಿನ್ನದ ಸಂಕ?
1: ಸಂಕ
4: ಚಿನ್ನದ ಇಲ್ಲ ಸರ್, ಗೊತ್ತಾಗ್ತಾ ಇಲ್ಲ ಸರ್.
1: ಗೊತ್ತಾಗ್ತಿಲ್ವಾ?
4: ಇಲ್ಲ ಸರ್.
1: ಚಿನ್ಮಯ, ಉತ್ತರ ಹೇಳ್ಬಿಡಿ.
2: ಸರಿಯಾದ ಉತ್ತರ, ಸುವರ್ಣ ಸೇತುವೆ.
4: ಅಯ್ಯೋ,
2: ಕೇಳಿದ್ಮೇಲೆ ಅಯ್ಯೋ ಅನ್ಸುತ್ತೆ, ಫಸ್ಟೇ ನೆನಪಾಗಿರಲ್ಲ.
1: ಕಿರಣ್, ಎಷ್ಟು ಸಲ ನಮ್ಮಲ್ಲಿ ಈ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇರ್ತೀವಿ?
4: ಹೌದು ಸರ್,
1: ವಿಷ್ಣುವರ್ಧನ್ ಆರತಿ ಅವ್ರ ನಟನೆ ಮಾಡಿದಂಥದ್ದು ಅಲ್ವಾ?
4: ಹೌದು ಸರ್.
1: ಓಕೆ ಕಿರಣ್, ಕರೆ ಮಾಡಿದ್ದು ಧನ್ಯವಾದ, ನಮಸ್ಕಾರ.
4: ನಮಸ್ಕಾರ ಸರ್.
1: ಓಕೆ ಕೀರ್ತನ, ಮೋಸ್ಟ್ಲಿ ಉತ್ತರ ಇದೆ,
0: ಖಂಡಿತ ಇದೆ. ದಿಗ್ವಿಜಯ್, ಕೆಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ, ಸುಧಾರಾಜ್ ಅವರು ಜೆಎಸ್ಎಸ್ ನಗರದಿಂದ, ವಿಜಯಲಕ್ಷ್ಮಿ ಎಸ್ ಅವರು ರಾಮಕೃಷ್ಣ ನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಹಾಗೆ ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್ ಅವರು, ಕೃಪಾ ಮೈಸೂರು, ಡಾಕ್ಟರ್ ಅರುಣ್ ಗೋಕುಲಂನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎಸ್ ನಾಗಮಣಿ ಜೆಪಿ ನಗರದಿಂದ, ಶಾಂತಿನಿ ಅವರು ಹಾಸನದಿಂದ, ಪದ್ಮಾ ಅಂಕುಶಾಪುರದಿಂದ, ಶಿವಕುಮಾರ್ ಆರಾಧ್ಯ ಅವರು ಸೋಮನಾಥ ನಗರದಿಂದ, ಗೋಪಿನಾಥ ಅವರು ರಾಮಕೃಷ್ಣ ನಗರದಿಂದ, ರೇಖಾ ಶ್ರೀನಿವಾಸ್ ಅವರು ವಿಜಯನಗರ ಸೆಕೆಂಡ್ ಸ್ಟೇಜ್ನಿಂದ, ಶ್ರೀರಂಗಪಟ್ಟಣದಿಂದ ಶ್ರೀಲಕ್ಷ್ಮಿ, ರೇಖಾ ಕನಕದಾಸ ನಗರ, ಹರ್ಷಿತಾ ಶಕ್ತಿನಗರ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಹಾಗೆ ಸಂದೇಶ್ ವಿಜಯನಗರ ಮೂರನೇ ಹಂತದಿಂದ ಕಳಿಸಿದ್ದಾರೆ ನಮಗೆ.
1: ಓಕೆ, ಮುಂದಿನ ಕರೆ ಹೋಗೋಣ. ಹಲೋ ಹಲೋ,
2: ನಮಸ್ತೆ, ಮಾತಾಡಿ. ಹಲೋ
1: ಹಲೋ, ನಮಸ್ಕಾರ.
0: ಇವರು ರೇಡಿಯೋ ಆನ್ ಮಾಡಿ ಮಾತನಾಡ್ತಾ ಇಲ್ಲ ಅನ್ಸುತ್ತೆ.
1: ಹಲೋ, ನಮಸ್ಕಾರ.
6: ಹಲೋ,
1: ನಮಸ್ಕಾರ, ಹೇಳಿ ಯಾರು?
6: ಹಲೋ,
2: ನಿಮ್ ಧ್ವನಿ ಕೇಳಿಸ್ತಾ ಇದೆ, ಹೇಳಿ. ಹಲೋ, ಯಾರು ಮಾತಾಡ್ತಾ ಇರೋದು?
6: ಮಾಧವನ್ ಸರ್.
1: ನಮಸ್ಕಾರ ಮಾಧವನ್ ಅವ್ರು, ಯಾಕೆ ಫೋನ್ ಕರೆ ಮಾಡಿ ದೂರ ಹೋಗ್ಬಿಟ್ಟಿದ್ರಿ?
6: ಹಲೋ
0: ಹಲೋ ಹಲೋ, ಕೇಳಿಸ್ತಾ ಇದೆಯಾ ಮಾಧವನ್ ಅವರೇ?
6: ಕೇಳಿಸ್ತಾ ಇದೆ.
0: ಈಗ ನಿಮ್ ಪ್ರಶ್ನೆ ಕೇಳದ?
6: ಹಲೋ,
0: ನಿಮ್ಗೆ ಪ್ರಶ್ನೆ ಕೇಳದ? ನಾವು
2: ಮಾಧವನ್ ಅವ್ರಿಗೆ ಕೇಳಿಸ್ತಾ ಇದೆಯಾ ಧ್ವನಿ? ನಿಮ್ ಪ್ರಶ್ನೆ ಕೇಳ್ತಾ ಇದೀವಿ. ನಿಮ್ ಪ್ರಶ್ನೆ ದ್ವಿಸ್ವಪ್ನ. ದ್ವಿಸ್ವಪ್ನ
0: ದ್ವಿ ದ್ವಿ ಸ್ವಪ್ನ
6: ಸ್ವಪ್ನ
0: ನಾವ್ ಹಂಗಂದ್ರೆ ಏನು ಅಂತ ನಿಮ್ಗೆ ಹೇಳ್ಬಿಟ್ರೆ ಉತ್ತರ ಸಿಕ್ಬಿಡುತ್ತೆ ನಿಮ್ಗೆ. ಇವಾಗ
6: ಸ್ತ್ರೀ ಸ್ವಪ್ನ?
2: ಸ್ತ್ರೀ ಅಲ್ಲ, ದ್ವಿ
6: ಕನಸು.
2: ದ್ವಿ ಸ್ವಪ್ನ ಯಾವ ಚಿತ್ರದ ಶೀರ್ಷಿಕೆ?
6: ಹಲೋ
2: ಮಾಧವನ್ ಅವ್ರಿಗೆ ಕೇಳಿಸ್ತಾ ಇಲ್ವಾ?
6: ಸ್ವಲ್ಪ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇದೆ ಮೇಡಮ್.
2: ದ್ವಿಸ್ವಪ್ನ ತ್ರೀ ಅಲ್ಲ, ದ್ವಿ ದ್ವಿತೀಯ, ದ್ವಿ
6: ದ್ವಿತೀಯ ತ್ರೀ.
1: ಹಲೋ
6: ಹಲೋ,
1: ನಮಸ್ಕಾರ.
6: ನಮಸ್ಕಾರ ಸರ್, ಗೋವಿಂದರಾಜು.
1: ಗೋವಿಂದರಾಜು, ದ್ವಿಸ್ವಪ್ನ
6: ಎರಡು ಕನಸು.
1: ಇನ್ನೇನು ಗೋವಿಂದರಾಜು ಹೇಳಿದ್ರೆ ಆಗತ್ತಾ? ಎಲ್ಲೋ ಹೋಗ್ಬಿಟ್ಟಿದ್ರಿ ಗೋವಿಂದರಾಜ್ ಅವ್ರು ಇಷ್ಟು ದಿವಸ?
6: ಸರ್ ಸಿಗ್ತಾನೆ ಇರ್ಲಿಲ್ಲ, ಮೂರು ವಾರದಿಂದಲೂ.
1: ಇಲ್ಲ ಇಲ್ಲ, ನೀವು ಪ್ರಯತ್ನ ಪಡ್ತಿಲ್ಲ ನೀವು ಕರೆಕ್ಟ್ ಆಗಿ.
6: ಪ್ರಯತ್ನನೇ ಪಡ್ತಾ ಇದ್ವಿ, ಆದ್ರೆ ಸಿಗ್ತಾ ಇರ್ಲಿಲ್ಲ. ಏನೋ ಇವತ್ತು ನಮ್ಮ ಅದೃಷ್ಟ
1: ನೋಡಿ, ಕೆಲವರು ಸುಮ್ ಕುಂತವ್ರಿಗೆಲ್ಲ ಸಿಗ್ತಾ ಇದಂತೆ.
6: ಹಂಗೆ ಕೂತ್ಕೊಳ್ಳೋದ್ರೆ ಸಿಗ್ತದೆ, ನಾವು ಪ್ರಯತ್ನ ಪಡೋರು ಸಿಗಲ್ಲ.
1: ನೀವು ಸುಮ್ಮನೆ ಕೂತ್ಕೋಬೇಕು, ಪ್ರಯತ್ನ ಮಾಡ್ಬೇಕು. ಆಯ್ತಾ?
6: ಅದೇ ತರ ಆಗಿದೆ.
1: ಓಕೆ ಗೋವಿಂದರಾಜ್ ಅವರೇ, ಕರೆ ಮಾಡಿ ಧನ್ಯವಾದಗಳು, ಉತ್ತರ ಸರಿಯಾಗಿದೆ.
6: ಥ್ಯಾಂಕ್ ಯು ಸರ್,
1: ನಮಸ್ಕಾರ. ಕೀರ್ತನ, ಬಹಳಷ್ಟು ಸಂದೇಶಗಳು ನಿನ್ನ ಕೈ ಸೇರಿದೆ ಅಂತ ಕಾಣಿಸುತ್ತೆ.
0: ಖಂಡಿತ, 80ಕ್ಕೂ ಹೆಚ್ಚು ಸಂದೇಶಗಳಿದೆ ಇದಕ್ಕೆ.
1: ಓಕೆ 80, ಹಂಗ ನಾವು ಸ್ವಲ್ಪ ಆರಾಮಾಗಿರ್ತೀವಿ, ಓದಿ.
0: ಕೆಟಿ ಶ್ರೀಮತಿ ಅವರು ರಾಮಕೃಷ್ಣ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಮಹಾಲಕ್ಷ್ಮಿ ಬಿ ಎಂ ಬೆನಕನಹಳ್ಳಿಯಿಂದ, ವಿಜಯಲಕ್ಷ್ಮೀಸ್ ರಾಮಕೃಷ್ಣ ನಗರ, ನಾಗರತ್ನ ಸೋಮಶೇಖರ್, ಹರ್ಷಿತಾ ಶಕ್ತಿನಗರ, ಯೋಗಾನಂದ ರಾಮ್ಪುರೆ ನಜರ್ಬಾದ್, ನರಸಿಂಹಯ್ಯ ಐ ಪಿ ಎಸ್ ನಗರ, ಮಾಧುರಿ ಮಾದೇಗೌಡ ಸರ್ಕಲ್ನಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಯುಧಿಷ್ಠಿರ ರಾಮ್ಪುರೆ ಅವರು ನಜರ್ಬಾದ್ನಿಂದ, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ, ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು ಕುವೆಂಪು ನಗರದಿಂದ, ಸುಧಾರಾಜ್ ಅವರು ಜೆಎಸ್ಎಸ್ ನಗರದಿಂದ, ಕೃಪಾ ಅವರು ಮೈಸೂರಿನಿಂದ, ರೇಖಾ ಕನಕದಾಸ್ ನಗರದಿಂದ, ಎಸ್ ಆನಂದ್ ನಾಯ್ಕ ಸುಣ್ಣದಕೇರಿಯಿಂದ, ಸುಂದರಮ್ಮ ಹನುಮಂತರಾಜು ಗಿರಿದರ್ಶಿನಿ ಲೇಔಟ್ನಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ ಗುಂಡ್ಲುಪೇಟೆಯಿಂದ, ಟೈಲರ್ ಸತೀಶ್, ಎನ್ ಎಚ್ ಜಯರಾಮ ಹೆಬ್ಬಾಳ್, ಕೆಆರ್ಪೇಟೆಯಿಂದ ಹಿರಿಯಣ್ಣ, ಪದ್ಮ ಅಂಕುಶಪುರ, ಸುಮತಿ ನಾಗರಾಜ್, ಸಂದೇಶ್ ವಿಜಯನಗರ, ಪುಷ್ಪಾ ಮಂಜುನಾಥ್ ಫ್ರಮ್ ಕುವೆಂಪು ನಗರ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ ಬೋಗಾದಿ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾದಿಂದ, ಗಾಯತ್ರಿ ರಮೇಶ್ ಅವರು, ಬೆಲ್ವತ ಗ್ರಾಮದ ಲೋಕೇಶ್ ಆಚಾರ್, ಗೋವಿಂದರಾಜು, ಎನ್ ನಾಲ್ಕನೇ ಹಂತ ವಿಜಯನಗರ, ಜಾಹ್ನವಿ ರಾಮಕೃಷ್ಣ ನಗರ, ಡಾಕ್ಟರ್ ಕೃಷ್ಣ ಶ್ರೀರಾಮ್ಪುರದಿಂದ, ರಾಜಶೇಖರ್ ಜಾವಳ್ಗಿ ಅವರು, ರೇಖಾ ಶ್ರೀನಿವಾಸ್ ಅವರು ವಿಜಯನಗರದಿಂದ, ರಾಧಾ ಹಿರಿಯಣ್ಣ ನಾಗಮಂಗ್ಲ ಕುವೆಂಪು ನಗರದಿಂದ, ನಿರ್ಮಲಾ ಲೋಕನಾಥ್ ನಂಜನಗೂಡಿನ ಜೀವನ ಜ್ಯೋತಿ, ಶಾಂತಲಾ ರಾಮಾನುಜ ರೋಡ್ನಿಂದ, ಎಸ್ ನಾಗಮಣಿ ಮೈಸೂರು ಜೆಪಿ ನಗರದಿಂದ, ಟಿ ಕೆ ಲೇಔಟ್ನಿಂದ ವನಜಾ ಶಿವಕುಮಾರ್, ತಾರಾ ಸೇತುರಾಮ್ ವಿಜಯನಗರದಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಎರಡು ಕನಸು ಅಂತ ರಮ್ಯಾ ಬೋಗಾದಿಯಿಂದ, ವಿಜಯಲಕ್ಷ್ಮೀ ಸಿ ಸ್ವರ್ಣಲತಾ ಮೈಸೂರು, ಪುಷ್ಪಾ ಹುಟ್ಗಳ್ಳಿ ಸುನೀತಾ ಮೈಸೂರು, ಡಾಕ್ಟರ್ ಅರುಣ್ ಗೋಕುಲಂ ಉಷಾರಸ್ ಗೋಕುಲಂ, ಮರ್ಸೆ ಗ್ರಾಮದಿಂದ ಬಂಗಾರಮ್ಮ, ಸೈಯದ್ ಅಲಿ ಮುದೈಗಿರಿಯಿಂದ, ಸಂತೋಷ್ ಬೃಂದಾವನದಿಂದ, ಅನಿತಾ ಮಂಡಿ ಮೊಹಲಾದಿಂದ, ಸೌಮ್ಯ ಎಸ್ಬಿಎಂ ಲೋಟ್ನಿಂದ, ಶಾಂತಿನಿ ಹಾಸನ, ಬಿಂದು ಪ್ರಕಾಶ್ ಬೆಂಗಳೂರು, ಶಠಗೋಪನ್ ಮೈಸೂರಿನಿಂದ, ಆಶಾ ವೆಂಕಟೇಶ್ ಜಿಎಸ್ ಚಂದನ ಚಿತ್ರದುರ್ಗದಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ರೂಪಾ ಶಿವಣ್ಣ ಕಾಮನ್ಕೆರೆ ಹುಂಡಿಯಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಕಾಮನ್ಕೆರೆ ಹುಂಡಿಯಿಂದ ಶಿವಣ್ಣ, ಟೈಲರ್ ನಂಜನಗೂಡು ತಾಲೂಕಿನಿಂದ, ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿ, ಶಾಂಭವಿ ನಾಯ್ಡು ನಗರದಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವೇದ ಹಾಸನದಿಂದ ಚಿನ್ನಮ್ಮಣ್ಣಿ ಅವರು, ಹಾಗೆ ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ್, ಸುರಭಿ ಮೈಸೂರು, ವಿದ್ಯಾ ಕೆಆರ್ ನಗರ, ಮೈಸೂರಿನಿಂದ ಸ್ಯಮಂತಕಮಣಿ, ಹಾಗೂ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಓಹ್, ಬಹಳ ಉದ್ದವಾದ ಸಂದೇಶಗಳನ್ನು ಓದಿದರು ಕೀರ್ತನ. ತಮಗೆ ಧನ್ಯವಾದಗಳು. ಸ್ವಲ್ಪ ರೆಸ್ಟ್ಗಳೀಗ. ಚಿನ್ಮಯ್ ಏನೋ ಹೇಳ್ತಾರೆ, ಚಿನ್ಮಯ್ ಹೇಳಿ.
2: ಇದೀಗ ನಾವು ಸಮಯದತ್ತ ನೋಡೋದಾದರೆ ಮುಖ್ಯ ಪ್ರಶ್ನೆಯ ಸಮಯ. ಈ ಬಾರಿ ಮುಖ್ಯ ಪ್ರಶ್ನೆ ಗಮನ ಇಟ್ಟು ಎಲ್ಲರೂ ಕೇಳ್ಕೊಳ್ಳಿ. ಪ್ರಶ್ನೆ ಏನು ಅಂದರೆ, ಮನೆ, ಮಕ್ಕಳು, ಅಂಗಳ, ತೋಟ, ಗಿಡ, ಮರ. ಪ್ರಶ್ನೆ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಮನೆ, ಮಕ್ಕಳು, ಅಂಗಳ, ತೋಟ, ಗಿಡ, ಮರ.
1: ಇದು ಕೂಡ ಇವತ್ತಿನ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಿದ್ದು.
2: ಹೌದು,
1: ಚಲನಚಿತ್ರದ ಶೀರ್ಷಿಕೆಯನ್ನ ಹೇಳಬೇಕಾಗತ್ತೆ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
7: ಹಲೋ, ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
7: ನಾನು ಪಾರ್ವತಿ, ಮಂಡ್ಯದಿಂದ ಮಾತಾಡ್ತಿರೋದು.
2: ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡ್ತೀರಾ?
7: ಈಗ ಬಂದ್ಬಿಟ್ಟೆ ರೂಮ್ಗೆ, ಇಷ್ಟೊತ್ತು ಅಲ್ಲೇ ಇದ್ದೆ.
1: ಓಕೆ,
2: ನಿಮ್ಮ ಪ್ರಶ್ನೆ ಕೇಳದಾ?
7: ಹಾ, ಕೇಳಿ ಕೇಳಿ.
2: ಕನಿಕರವೇ ಸಂಸಾರದ ನೇತ್ರ.
7: ಕನಿಕರವೇ ಸಂಸಾರದ ನೇತ್ರನಾ?
2: ಹೌದು.
7: ನೇತ್ರ, ಕಣ್ಣು.
2: ಹೇಳ್ತೀರಾ ಮುಂದಕ್ಕೆ ಹೋಗೋದ?
1: ಸ್ವಲ್ಪ ಸಮಾಧಾನ, ಪಾರ್ವತಿ ಅವರು ಯೋಚನೆ ಮಾಡ್ತಾ ಇದ್ದಾರೆ.
7: ಸಂಸಾರಕ್ಕೆ ಇನ್ನೊಂದು ಪದ ಹುಡುಕ್ಬೇಕಲ್ಲಪ್ಪ.
1: ಅಲ್ಲ, ಈಗಲೇ ಹುಡುಕ್ತೀರಾ ಮುಂದಕ್ಕೆ ಹೋಗೋದ ನಾವು?
7: ಸಂಸಾರ, ಇರಿ ಒಂದ್ ನಿಮಿಷ. ಒಂದ್ ಸೆಕೆಂಡ್
1: ಕೊಡಿ ಸಾಕು. ಒಂದ್ ನಿಮಿಷ ಎಲ್ಲ ಕೊಡಕ್ಕಾಗಲ್ಲ, ನೆಕ್ಸ್ಟ್ ಕರೆ ಅವ್ರು ನಮ್ಗೆ ಬೈತಾರೆ.
7: ಸಂಸಾರ, ಅಯ್ಯೋ, ಸಂಸಾರದ ಕಣ್ಣು ಅಂತ ಪಿಕ್ಚರ್ ಇದೆ.
2: ನಾವೇ ಸಂಸಾರ ಕೊಟ್ಟಿದೀವಲ್ಲ.
7: ಸಂಸಾರ ಕೊಟ್ಟಿ,
1: ಸಂಸಾರ ಸೇರಿಸ್ಬೇಕೀಗ ನೀವು. ಓಕೆ ಪಾರ್ವತಿ ಅವರೇ, ಕರೆ ಮಾಡಿ ಧನ್ಯವಾದಗಳು. ಮುಂದಿನ ಕರೆ ಹೋಗ್ತೀವಿ. ನಮಸ್ಕಾರ, ಮುಂದಿನ ಕರೆ. ಹಲೋ,
8: ಹಲೋ,
1: ನಮಸ್ಕಾರ.
8: ಹಲೋ,
1: ನಮಸ್ಕಾರ, ಹೇಳಿ, ಯಾರು, ಎಲ್ಲಿಂದ?
8: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ.
1: ಓಕೆ, ಕನಿಕರವೇ ಸಂಸಾರದ ನೇತ್ರ.
8: ಹೌದಾ? ಇದು ಕರುಣೆಯ ಕುಟುಂಬದ ಕಣ್ಣು ಬರ್ಬೋದು ಸರ್.
1: ಕರುಣೆ
8: ಕುಟುಂಬದ ಕಣ್ಣು
0: ಬರ್ಲಿಲ್ಲ ಅಂದ್ರೆ ಬರಬಹುದು ಅಂದ್ರಲ್ಲ
8: ಮೇಡಮ್. ಇದು ಸಮಾನಾರ್ಥಕ ಪದ ಅದೇ ಬರುತ್ತೆ ಮೇಡಮ್. ಯಾಕೆಂತ ಹೇಳಿದ್ರೆ ಕರುಣೆ ಮತ್ತೆ
0: ಅಲ್ಲ, ನೀವು ಅಂದ್ರೆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬಿಡಿ, ಇದೇ ಉತ್ತರ ಅಂತ.
8: ಕರುಣೆಯ ಕುಟುಂಬದ ಕಣ್ಣು.
0: ಕರೆಕ್ಟ್,
2: ಕರೆಕ್ಟ್.
8: 100-100 ಈ ಸುಬ್ರಹ್ಮಣ್ಯ ಯಾವತ್ತು ಇದಾಗಲ್ಲ, ತಪ್ಪಾಗಲ್ಲ ಉತ್ತರ.
1: ತಪ್ಪಾದಾಗ ತೋರಿಸ್ತೀವಿ ಸುಬ್ರಹ್ಮಣ್ಯ ಅವ್ರೆ, ತೊಂದ್ರೆ ಇಲ್ಲ, ಈಗ ಸರಿಯಾಗಿದೆ
8: ಸರ್. ಇನ್ನೊಂದು ಮಾಹಿತಿ, ಯಾಕಂದ್ರೆ ಇವಾಗ ಚಲನಚಿತ್ರದಲ್ಲಿ ನಟ ನಟಿಗೆ ಕಂಠದಾನ ಮಾಡ್ತಾರಲ್ಲ, ಆ ಕಾನ್ಸೆಪ್ಟ್ ಒಂದಿನ ಇಟ್ಕೊಳ್ಳಿ ಸರ್. ಇದು ಯಾವ ಚಿತ್ರದ ಇದು ಕಂಠ ನೀಡಿದಂತಹ ಕಲಾವಿದೆ ಯಾರು ಅಂತ ಕೇಳಂತದ್ದು ಒಂದು ಕಾನ್ಸೆಪ್ಟ್ ಇಟ್ಕೊಳ್ಳಿ ಸರ್.
1: ಚೆನ್ನಾಗಿರುತ್ತೆ, ಈಗ
8: ಮೇಲ್ ಮಾಡ್ತೀನಿ ಸರ್. ಅದು
1: ಮೇಲ್ ಮಾಡಿ ಆಮೇಲೆ ಕಾನ್ಸೆಪ್ಟ್ ನಾವು ನಿಮ್ಮಿಂದ ಅಪೇಕ್ಷೆ ಪಡ್ತೀವಲ್ಲ ಆ ಒಂದು ಕಾರ್ಯಕ್ರಮ ಮಾಡಿದಾಗಲೂ ಕೂಡ ನೀವು ಕರೆ ಮಾಡಿ ಹೇಳ್ಬೋದು ಆಯ್ತಾ? ಧನ್ಯವಾದ, ನಮಸ್ಕಾರ. ಕೀರ್ತನ.
0: ಹಾ ದಿಗ್ವಿಜಯ್, ವಾಟ್ಸ್ಆ್ಯಪ್ನಲ್ಲಿ ಸರಿ ಉತ್ತರ ಕಳಿಸಿರೋರು ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರದಿಂದ, ನಂಜನಗೂಡಿನಿಂದ ಜೀವನ ಜ್ಯೋತಿ ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ಪದ್ಮಾ ಅಂಕುಶಾಪುರದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಕೃಪಾ ಮೈಸೂರು, ಸಂದೇಶ್ ವಿಜಯನಗರ, ಹರ್ಷಿತಾ ಶಕ್ತಿನಗರ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ ಬೋಗಾದಿ, ರಾಜಶೇಖರ್ ಜಾವಲಗಿ ಅವರು, ನಾಗರತ್ನ ಸೋಮಶೇಖರ್ ಅವರು, ಸುಧಾರಾಜ್ ಅವರು, ರಮಾಮಣಿ ಅವರು, ಹಾಗೆ ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ, ಗೋವಿಂದರಾಜು ಅವರು, ಜಯಪ್ರಕಾಶ್ ರಾಮಕೃಷ್ಣನಗರ, ಎನ್ ಎಚ್ ಜಯರಾಮ್ ಹೆಬ್ಬಾಳು, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಗೋಪಿನಾಥ್ ರಾಮಕೃಷ್ಣನಗರ, ವನಜಾ ಶಿವಕುಮಾರ್ ಟಿ ಕೆ ಬಡಾವಣೆ, ಉಷಾ ಅರಸ್ ಗೋಕುಲಂ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ಸೌಮ್ಯ ಎಸ್ ಬಿ ಎಂ ಲೇಔಟ್.
1: ಓಕೆ, ಮುಂದಿನ ಕರೆ ಹೋಗೋಣ.
2: ನಮಸ್ತೆ ಆಕಾಶವಾಣಿ, ಹಲೋ.
1: ನಮಸ್ಕಾರ. ಹಲೋ
9: ಹಲೋ
1: ನಮಸ್ಕಾರ, ಯಾರು ಎಲ್ಲಿಂದ?
9: ಮೇಡಮ್ ಸರ್, ದಿಗ್ವಿಜಯ ಸರ್, ಕೀರ್ತನ ಮೇಡಮ್ಗೆ, ಚಿನ್ಮಯ ಮೇಡಮ್ಗೆ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ.
1: ನಮಸ್ಕಾರ ರಾಧಾ ಹಿರಿಯಣ್ಣ ಅವರೇ, ಪ್ರಶ್ನೆ ಕೇಳದ?
9: ಕೇಳಿ ಸರ್, ತುಂಬಾ ದಿವಸ ಆಯ್ತು ಸರ್, ನಮ್ಗೆ ಎರಡು ತಿಂಗಳಿಂದ ಸಿಕ್ಕಿರ್ಲಿಲ್ಲ.
1: ನೋಡಿ ಸಿಕ್ತಲ್ಲ ಈಗ
9: ಸರ್, ಇವತ್ತು ನಮ್ದು ಮದ್ವೆ ಆದ ವರ್ಷ ದಿನ, ಹಂಗಾಗಿ ಸಿಕ್ಕಿದೆ ಸರ್.
1: ಓಕೆ, ಈಗ ಆ ಶುಭ ಸಂದರ್ಭದಲ್ಲಿ ಇವತ್ತು ಕರೆ ಸಿಕ್ಕಿದೆ ನಿಮ್ಗೆ, ಹಾಗೆ ಉತ್ತರನೂ ಕರೆಕ್ಟ್ ಆಗಿ ಹೇಳ್ಬಿಟ್ರೆ ಇದು ನಿಮ್ಗೆ ಅಚ್ಚುಡಿದಂಗೆ ಉಳಿದ್ಬಿಡ್ತದೆ ಅಲ್ವಾ? ಸುಲಭನೇ ನೋಡಿ.
2: ನಿಮ್ಮ ಪ್ರಶ್ನೆ, ಅದೃಷ್ಟದ ಕದ. ಅದೃಷ್ಟ ಯಾಕೆ ಬಂತು?
1: ತೆರೆದ ಬಾಗಿಲು ಅದೃಷ್ಟ. ಆಯ್ತಾ, ಹೇಳ್ತೀರಾ ಮುಂದ್ಕೋಗದ? ಅದೃಷ್ಟದ ಕದ, ಭಾಗ್ಯದ ಬಾಗಿಲು. ಯಾರು ಹೇಳ್ಕೊಟ್ರು? ಹಿರಿಯಣ್ಣನ. ಓ ನೋಡಿ, ಕರೆಕ್ಟ್. ಇವತ್ತು
2: ಅದೃಷ್ಟ ಕುಲಾಯಿಸಿದೆ.
9: ಮೇಡಮ್ ತುಂಬಾ ಹೋದ್ವಾರ ಹೇಳ್ಬೇಕು ಅಂತ ಬರ್ಕೊಂಡು ರೆಡಿ ಮಾಡಿಟ್ಕೊಂಡು ಕಾಲ್ ಸಿಕ್ತಲೇ ತುಂಬಾ
1: ತೊಂದ್ರೆ ಇಲ್ಲ ನೋಡಿ, ಒಳ್ಳೆ ದಿನಕ್ಕೆ ಕರೆ ಸಿಕ್ಕಿದೆ, ಉತ್ತರನೂ ಕರೆಕ್ಟ್ ಆಗಿ ಹೇಳಿದಿರಿ. ಧನ್ಯವಾದಗಳು ಕರೆ ಮಾಡಿದ್ಕೆ, ಧನ್ಯವಾದಗಳು. ನಮಸ್ಕಾರ,
9: ತುಂಬಾ ಧನ್ಯವಾದಗಳು.
1: ಕೀರ್ತನ, ಇದೆಯಾ ಸಂದೇಶ? ಇಲ್ವಾ?
0: ಖಂಡಿತ ಇದೆ ದಿಗ್ವಿಜಯ್. ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ನಾಗರತ್ನ ಸೋಮಶೇಖರ್ ಅವರು, ಹರ್ಷಿತಾ ಶಕ್ತಿನಗರದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಕೆಆರ್ಪೇಟೆಯಿಂದ ಹಿರಿಯಣ್ಣ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾ, ಕೃಪಾ ಮೈಸೂರು, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣನಗರ, ಸುಧಾರಾಜ್ ಮೈಸೂರು, ಶಾಂಭವಿ ನಾಯ್ಡು ನಗರ, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣ, ಕಣ್ಣೂರು ವಿ ಗೋವಿಂದಾಚಾರಿ ಕುವೆಂಪು ನಗರ, ತಾರಾ ಸೇತುರಾಮ್ ವಿಜಯನಗರ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಸುಮತಿ ನಾಗರಾಜ್ ಅವರು, ರೇಖಾ ಕನಕದಾಸ್ ನಗರದಿಂದ, ಹಾಗೆ ನೇತ್ರಾವತಿ ನಟರಾಜ್ ಅವರು, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್, ವನಜಾ ಶಿವಕುಮಾರ್ ಟಿ ಕೆ ಬಡಾವಣೆ, ಎಸ್ ಆನಂದ್ ನಾಯ್ಕ ಸುಣ್ಣತ್ಕೇರಿ, ಜೆಪಿ ನಗರದಿಂದ ರಾಧಾ ಅವರು, ರಾಧಾ ಜಯರಾಮ್ ಅವರು, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿ, ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಲೋಕೇಶ್ ಬಿಂಡಿಗನವಿಲೆ, ವಿಜಯಲಕ್ಷ್ಮಿ ಸಿ, ಹಾಗೆ ರಾಮಾನುಜ ರೋಡ್ನಿಂದ ಶಾಂತಲ, ರಾಜಶೇಖರ್ ಜಾವಲಗಿ ಅವರು, ಮತ್ತು ರೇಖಾ ಶ್ರೀನಿವಾಸ್ ವಿಜಯನಗರದಿಂದ, ನಿವೇದಿತಾ ನಗರದಿಂದ ಶೋಭಾ ಮುರಳಿ.
1: ಓಕೆ, ಬಹಳಷ್ಟು ಸಂದೇಶಗಳು ಬರ್ತಾ ಇದೆ ಇವತ್ತು ಕೀರ್ತನಂಗೆ, ಸಖತ್ ಓದುವಂತಹ ಅಭ್ಯಾಸ ಆಗ್ತಾ ಇದೆ ಅಲ್ವಾ ಕೀರ್ತನ?
0: ಖಂಡಿತ ದಿಗ್ವಿಜಯ್.
1: ಮುಂದಿನ ಕರೆ ಹೋಗೋಣ. ಹಲೋ ನಮಸ್ಕಾರ.
10: ಹಲೋ
1: ನಮಸ್ಕಾರ.
10: ನಮಸ್ಕಾರ,
1: ಯಾರು ಎಲ್ಲಿಂದ?
10: ಕಲಾ ಅಂತ, ಮೈಸೂರಿಂದ.
2: ಕಲಾ ಅವರೇ, ಪ್ರಶ್ನೆ ಕೇಳದ?
10: ಕೇಳಿ.
2: ಅರಣ್ಯದ ಅಶ್ವ.
10: ಅರಣ್ಯದ ಅಶ್ವ
0: ತುಂಬಾ ಸುಲಭ ಇದೆ ನೋಡಿ.
1: ಅಲ್ಲ ನಿಮಗೂ ಸುಲಭ ಕೀರ್ತನ, ನಿಮ್ಗೂ ಚಿನ್ಮಯಿಗೂ ಸುಲಭ. ಅಪ್ಪ ಬರ್ಕ ಬಂದಿದ್ರಿ ಹೇಳ್ತೀರಿ, ಅವ್ರಿಗೂ ಸುಲಭ ಆಗಿದೆ, ಅದಕ್ಕೆ ಉತ್ತರ ಹೇಳ್ತಾರೆ. ಕಲಾ ಪ್ರಸಾದ ನೀವು?
10: ಇಲ್ಲ ಇಲ್ಲ, ಬೇರೆ ಕಲಾ.
1: ಓಕೆ, ಇದು ಬೇರೆ ಕಲಾ ಅವರ ಉತ್ತರ ಸರಿಯಾಗಿದೆ. ಇಲ್ಲ ಇಲ್ಲ, ದಯಮಾಡಿ ಹೇಳ್ಬಿಡಿ, ಸಂದೇಶ ಕಳಿಸಿ. ಓಕೆ, ಅದು ಮುಖ್ಯ ಪ್ರಶ್ನೆ, ಅದರಿಂದ ಸಂದೇಶ ಕಳಿಸಿ. ನಮಸ್ಕಾರ, ಕರೆಕ್ಟಾಗಿ ಹೇಳಿದ್ರು ಕಲಾ ಅವರು. ಕಾಡು ಕುದುರೆ, ಅರಣ್ಯದ ಅಶ್ವ ಅಲ್ವಾ ಚಿನ್ಮಯ?
2: ಹೌದು.
1: ಈಗ ಸಂದೇಶ ಇದೆಯಾ ಇಲ್ಲ ಮುಗ್ದಾಯ್ತಾ?
0: ಇದೆ ಇದೆ. ಕಣ್ಣೂರು ವಿ ಗೋವಿಂದಾಚಾರ್ಯ ಅವರು, ಕುವೆಂಪು ನಗರದಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ, ಲೋಕೇಶ್ ಬಿಂಡಿಗನ್ನವಿಲೆಯಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಹರ್ಷಿತಾ ಶಕ್ತಿನಗರ, ಕೆಆರ್ಪೇಟೆಯಿಂದ ಹಿರಿಯಣ್ಣ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ನಾಗರತ್ನ ಸೋಮಶೇಖರ್, ರಾಧಾ ಹಿರಿಯಣ್ಣ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ರೇಖಾ ಕನಕದಾಸ್ ನಗರ, ಎಸ್ ಆನಂದ್ ನಾಯ್ಕ ಸುಣ್ಣತ್ಕೆರಿ, ಎನ್ ಎಚ್ ಜಯರಾಮ್ ಹೆಬ್ಬಾಳ್, ಜಿ ಪಿ ಮಂಗಳಗೌರಿ ಬೆನಕನಹಳ್ಳಿ ಟಿ ನರ್ಸಿಪುರದಿಂದ, ಪದ್ಮ ಅಂಕುಶಾಪುರ, ಉಡುಪ್ ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಮಾಧುರಿ ಮಾದೇಗೌಡ ಸರ್ಕಲ್ನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಎನ್ ಚಂದ್ರಶೇಖರ್ ಎಸ್ ಬಿ ಎಂ ಲೇಔಟ್ ಬೋಗಾದಿಯಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಹಾಗೂ ಎಚ್ ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ.
1: ಓಕೆ, ಮುಂದಿನ ಕರೆ. ಹಲೋ,
2: ಹಲೋ,
1: ನಮಸ್ಕಾರ. ನಮಸ್ಕಾರ,
2: ಯಾರು, ಎಲ್ಲಿಂದ?
1: ಯಾರು?
11: ರಾಮಚಂದ್ರ ಅಂತ.
2: ರಾಮಚಂದ್ರ ಅವರೇ, ನಿಮ್ ಪ್ರಶ್ನೆ ಸೆರೆ. ಸೆರೆ
11: ಮೇಡಮ್?
2: ಸೆರೆ
11: ಸೆರೆ ಸೆರೆ
1: ಹೇಳ್ತೀರಾ ರಾಮಚಂದ್ರ? ಸೆರೆ ಇಂಗ್ಲಿಷ್ ಅಲ್ಲಿ ಜೈಲ್ ಅಂತೀವಲ್ಲ, ಜೈಲ್. ಓಕೆ, ನಿಮಗೆ ಇವತ್ತಿನ ಆಕಾಶವಾಣಿಯ ಗೇಮ್ ಶೋ, ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಗೇಮ್ ಶೋ ಮುಚ್ಚಿದೆ, ಯಾಕೆಂದ್ರೆ ಉತ್ತರ ತಪ್ಪಾಗಿದೆ. ಕೇಳ್ತಾ ಇರಿ, ನೀವು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ನಮಸ್ಕಾರ, ಮುಂದಿನ ಕರೆ ಹೋಗ್ತಾ ಇದ್ದೀವಿ. ಹಲೋ, ಇಲ್ಲ, ಮುಂದಿನ ಕರೆ ಇಲ್ಲ. ಹಲೋ, ಹಲೋ, ನಮಸ್ಕಾರ.
12: ಹಲೋ,
1: ನಮಸ್ಕಾರ, ಯಾರು? ಇದಾಗಿ ಬಂಗಾರಮ್ಮ ಅವರೇ, ಬೇಜಾರಾಗಿದ್ದೀರಿ? ನೀವು ಸಂದೇಶ ಕಳಿಸ್ತಾ ಇದ್ದೀರಾ?
12: ನಮ್ಮ ಹುಡುಗ ಕಳಿಸ್ತಾನೆ, ನಾನು ಫೋನ್ ಮಾಡ್ತಾ ಇದ್ದೀನಿ ಸರ್.
1: ಅಲ್ಲ, ಒಟ್ಟಿನ ಉತ್ತರ ಸರಿಯಾಗಿ ಬರ್ತದಲ್ಲ ಎಲ್ಲ?
12: ನಮ್ಮ ಹುಡುಗ ಕೂತ್ಕೊಂಡು ಕಳಿಸ್ತಾ ಅವನೇ, ಅವನು ಅವನ ಹೆಸರು ಕಳಿಸ್ಕೊಂಡ್ರೆ ಕಳಿಸಲ್ಲ.
1: ಅಲ್ಲ, ಬಂಗಾರಮ್ಮ ಬ್ರ್ಯಾಂಡ್ ಅಲ್ವಾ, ಮರ್ಸೇನ್ ಬಂಗಾರಮ್ಮ.
12: ಹೇಳಿ ಸರ್.
1: ಹಾ, ಸೆರೆ.
2: ನಿಮ್ ಪ್ರಶ್ನೆ ಸೆರೆ.
12: ಬಂದನ ಸರ್?
1: ಎಲ್ಲಿಗೆ, ಎಲ್ಲಿಗೆ ಬರೋದು?
12: ಬಂದನ ಫಿಲಮ್ ಅಲ್ವಾ ಸರ್?
1: ಓ, ಫಿಲಮ್ ಬಂದ. ಅವ್ನು ಬಂದನ ಅಂದಂಗೆ ಕೇಳಾಯ್ತು ನನಗೀಗ. ಯಾರು ಯಾರು ಬರೋಕ್ಕಿಲ್ಲ ಸೆರೆ, ಬಂದನ ಕರೆಕ್ಟು.
12: ಸೆರೆ ಬಂದನ.
1: ಓಕೆ, ಗೊತ್ತಾಯ್ತಾ? ಅದೇ ಕರೆಕ್ಟ್ ಉತ್ತರ. ಸರಿ
12: ಸರಿಗಿದೆ ಸರ್.
1: ಹಾ, ಮತ್ತೆ ಮರ್ಸೇನ್ ಬಂಗಾರಮ್ಮ ಸಂದೇಶ ಕಳಿಸ್ತಾವ್ರೆ ಸರಿಯಾಗದೆ, ಕರೆ ಮಾಡ್ತಾವ್ರೆ ಸರಿಯಾಗಿದ್ದದ ಇಲ್ದೇ ಇದ್ದದಾ? ಇಲ್ಲ ಇಲ್ಲ ಇಲ್ಲ, ನೀವು ತಪ್ಪಿಡಕ್ ಸಾಧ್ಯವೇ ಇಲ್ಲ. ಸೆರೆ ಅಂದ್ರೆ ಬಂಧನ. ಹೌದು, ನನಗೇನಂದ ಅನ್ಸ್ತು ಅಂದ್ರೆ ಬಂಧನ, ಅವ್ನ್ ಬಂಧನ ಅಂದಂಗೆ ಆಯ್ತು.
12: ಬಂಧನ ಫಿಲಮ್.
1: ಹಾ, ಯಾರು ಬರೋಕಿಲ್ಲ, ಬಂಧನ ಒಳಕೆ ಅಂತ.
12: ಹಾ,
1: ಕರೆಕ್ಟ್ ನೋಡಿ. ಎಷ್ಟ ನೋಡಿದ್ರಿ ಫಿಲಮ? ಅದಕ್ಕೆ ಬಾಯಿ ಬಂದದೆ. ಸರಿ, ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
12: ನಮಸ್ಕಾರ ಸರ್.
1: ಕೀರ್ತನ ಇದ್ದ ಸಂದೇಶ
0: ಖಂಡಿತ ಇದೆ. ದಿಗ್ವಿಜಯ್ ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಶಿವಣ್ಣ ಟೈಲರ್ ಕಾಮನ್ಕೆರೆ ಹುಂಡಿಯಿಂದ, ಸಂದೇಶ್ ವಿಜಯನಗರದಿಂದ, ವನಜಾ ಶಿವಕುಮಾರ್ ಟಿಕೆ ಬಡಾವಣೆಯಿಂದ, ಎಸ್ ನಾಗಮಣಿ ಜೆಪಿ ನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಸುಧಾರಾಜ್ ಮೈಸೂರು, ರೇಖಾ ಕನಕದಾಸ್ ನಗರ, ಶೋಭಾ ಮುರಳಿ, ಉಷಾ ಮೈಸೂರು, ಶಿವಪ್ರಸಾದ್ ಗುಪ್ತಾ ಕೆಆರ್ ನಗರದಿಂದ, ರಾಧಾಹಿರಣ ನಾಗಮಂಗಲದಿಂದ, ಕೃಪಾ ಮೈಸೂರಿನಿಂದ, ಚಿನ್ನಮಣಿ ವಿದ್ಯಾರಣ್ಯಪುರಂನಿಂದ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಸ್ವರ್ಣಲತಾ ಮೈಸೂರು, ಗಾಯತ್ರಿ ರಂಗನಾಥ್, ವಿಜಯಲಕ್ಷ್ಮಿ ಸಿ, ಎಸ್ ಆನಂದನಾಯಕ ಸುನ್ನತ್ಗಿರಿ, ಪದ್ಮ ಅಂಕುಶಪುರ, ನಂಜುಂಡಸ್ವಾಮಿ ಮೈಸೂರು, ಪುಷ್ಪ ಹುಟ್ಕಳ್ಳಿ, ಗೋಪಿನಾಥ ರಾಮಕೃಷ್ಣ ನಗರದಿಂದ, ಸೌಮ್ಯ ಎಸ್ ಬಿ ಎಂ ಲೇಔಟ್ನಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಸುಮತಿ ನಾಗರಾಜ್ ಅವರು, ಗಾಯತ್ರಿ ರಮೇಶ್ ಅವರು, ನಾಗರತ್ನ ನಟೇಶ್, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಾಂತಿನಿ ಹಾಸನ, ಕಣ್ಣೂರು ವಿ ಗೋವಿಂದಾಚಾರಿ, ಭಾರತಿ ಹರೀಶ್, ರಮ್ಯಾ ಬೋಗಾದಿ, ಸೈಯದ್ ಅಲೀಂ ಉದಯಗಿರಿಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ರೇಖಾ ಶ್ರೀನಿವಾಸ್, ಲಲಿತಾ ಬೆಂಗಳೂರು, ಜಿ ಎಸ್ ಚಂದನ ಚಿತ್ರದುರ್ಗ, ಬೆಲ್ವೆತ ಗ್ರಾಮದ ಲೋಕೇಶ್ ಆಚಾರ್, ಗುಂಡ್ಲುಪೇಟೆಯಿಂದ ಟೇಲರ್ ಪ್ರಶಾಂತ್, ಆಶೀಶ್ ಕುಮಾರ್ ವಿಜಯನಗರದಿಂದ, ಹಾಗೂ ಪುರುಷೋತ್ತಮ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ.
2: ಇದೀಗ ಮುಖ್ಯ ಪ್ರಶ್ನೆಯ ಒಂದು ಸುಳಿವನ್ನು ಕೊಡುವಂಥ ಸಮಯ. ನಮ್ಮ ಪ್ರಶ್ನೆ ಮನೆ ಮಕ್ಕಳು ಅಂಗಳ ತೋಟ ಗಿಡ ಮರ ಇದಾಗಿತ್ತು. ಮೊದಲನೇ ಸುಳಿವು ಕೊಡ್ತಾ ಇದ್ದೀವಿ. ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಆದ್ರಿಂದ ಇವಾಗ ನೀವು ಮುಖ್ಯ ಪ್ರಶ್ನೆಗೆ ಉತ್ತರ ಕೊಡಬಹುದು ಅಂತ ಅನ್ಕೋತಾ.
1: ಮನೆ ಮಕ್ಕಳು ಅಂಗಳ ತೋಟ ಗಿಡ ಮರ ಸುಳಿವು ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಏನು ಬಹಳಷ್ಟು ಸಂದೇಶಗಳು ಬರ್ತಾ ಇರ್ಬೋದು ಅಂತ ಭಾವಿಸ್ತೀವಿ.
2: ಹೌದು,
1: ಸುಲಭ ಇದೆ. ಓಕೆ, ಒಂದಲ್ಲ ಒಂದು ದಿನ ಸುಲಭ ಕೊಡಲೇಬೇಕು. ಇದಕ್ಕೆ ಸುಲಭ ಕೊಟ್ಟಿದ್ರಿ, ಅದು ಯಾರು ಈ ಬಾರಿ ಅದೃಷ್ಟವಂತರು ಅಂತ ನೋಡೋಣ. ಮುಂದಿನ ಕರೆ ಹೋಗುವಂಥ ಸಮಯ. ಹಲೋ,
2: ನಮಸ್ತೆ ಆಕಾಶವಾಣಿ.
1: ಯಾರು, ಎಲ್ಲಿಂದ?
13: ಮೈಸೂರಿಂದ ಪ್ರಕಾಶ್.
1: ಓಕೆ ಪ್ರಕಾಶ್, ಪ್ರಶ್ನೆ ಕೇಳದ?
2: ಅಮ್ಮನ ತೊಡೆಯ ಮೇಲೆ.
14: ಮಮತೆಯ ಬಡಿಲು.
2: ಮಮತೆ ಅಂದ್ರೆ ಅಮ್ಮನ
1: ಅಂದ್ರೆ ಒಂದ್ ಪಕ್ಷ. ಓಕೆ, ಅದು ಸರಿ ಇದೆ. ನಾವು ಅಮ್ಮನ ಅಂತ ಪದ ಬಳಸಿದೀವಿ, ಅಮ್ಮನ ತೊಡೆಯ ಮೇಲೆ ಮಮತೆಯ ಮಡಿಲು. ಓಕೆ, ಹತ್ತತ್ರ. ಎಕ್ಸಾಕ್ಟ್ ಪಿಕ್ಚರ್ ಹೆಸರು ಬೇಕು ನಮ್ಗೆ, ಎಕ್ಸಾಕ್ಟ್ ಪದ ಬೇಕು. ತೊಡೆಯ ಮೇಲೆ ಅಮ್ಮನಿಗೆ ಪರ್ಯಾಯ ಪದ ಯಾವುದು? ಹೇಳಿ, ಅದೇ ಸೇರಿಸಿ. ಆಗ್ಲೇ ಹೇಳಿದ್ರಲ್ರಿ ಮಮತೆಯ ಮಡಿಲು ಅಂದ್ರೆ ಮಮತೆ ತೆಗೆದಾಕಿ ತಾಯಿ ಹಾಕಿ, ತಾಯಿಯ ಮಡಿಲು. ಸರಿ ಆಯ್ತಲ್ಲ, ಗೊತ್ತದೆ. ಮತ್ತೆ ಯಾಕೆ ತಡಕಾಡ್ತಿದ್ದೀರಿ? ಹಾ ಆಯ್ತಾ, ತಾಯಿಯ ಮಡಿಲು. ಶಿವರಾಜ್ ಕುಮಾರ್ ಅವರು ರಕ್ಷಿತ ಅವ್ರ ನಟನೆ ಮಾಡಿದಂತಹ ಚಿತ್ರ. ಆಯ್ತಾ, ಹಾ ಕರೆ ಮಾಡಿದ ಧನ್ಯವಾದಗಳು, ನಮಸ್ಕಾರ. ಓಕೆ ಕೀರ್ತನ, ಇದೆಯಾ?
0: ಖಂಡಿತ ದಿಗ್ವಿಜಯ್.
1: ಇವರು ಮಮತೆಯ ಮಡಿಲು ಅಂತ ಹೇಳೋರು ಯಾರಾದ್ರು?
0: ಇಲ್ಲ, ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಉತ್ತರ ಕಳಿಸಿದ್ರೆ, ಆದ್ರೆ ಸರಿ ಉತ್ತರ ಕಳಿಸಿರೋರು ಚಿತ್ರದುರ್ಗದಿಂದ ಶಿವಪ್ರಸಾದ್ ಗುಪ್ತಾ, ಬೆಲ್ವತ ಗ್ರಾಮದ ಲೋಕೇಶ್, ಹರ್ಷಿತ ಶಕ್ತಿನಗರ, ಶ್ರೀರಂಗಪಟ್ಟಣದಿಂದ ಶ್ರೀಲಕ್ಷ್ಮಿ, ಮಾಧುರಿ ಮಾದೇಗೌಡ ಸರ್ಕಲ್, ಸುಧಾರಾಜ್ ಮೈಸೂರು, ಎನ್ ಚಂದ್ರಶೇಖರ್, ಎಸ್ಬಿಎಂ ಲೇಔಟ್, ಕೆಟಿ ಶ್ರೀಮತಿ ರಾಮಕೃಷ್ಣನಗರ, ಜಾನವಿ ರಾಮಕೃಷ್ಣನಗರ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ಶಶಿಮೂರ್ತಿ ವಿಜಯನಗರ, ರೇಖಾ ಕನಕದಾಸ್ ನಗರ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಉಷಾ ಅರಸ್ ಗೋಕುಲಂ, ನರಸಿಂಹಯ್ಯ ಐಪಿಎಸ್ ನಗರ, ಸೌಮ್ಯ ಎಸ್ಬಿಎಂ ಲೇಔಟ್, ರಮೇಶ್ ಕಾಂತರಾಜಮ್ಮ ಬೆಂಗಳೂರು, ಯೋಗಾನಂದ ರಾಂಪುರೆ ನಜರ್ಬಾದ್, ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹದೇವ್, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ ರಾಜಶೇಖರ್ ಜಾವಲಗಿ, ಹಾಗೆ ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ ಶಾಂಭವಿ ಅವರು, ಲೋಕೇಶ್ ಬಿಂಡಿಗನವಿಲೆ, ಸಂತೋಷ್ ತುಂಗ ಬೃಂದಾವನ್ ಎಕ್ಸ್ಟೆನ್ಷನ್, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಜಿಪಿ ಮಂಗಳಗೌರಿ ಬೆನಕನಹಳ್ಳಿಯಿಂದ, ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ್ ರಂಪುರೆ, ನಾಗರತ್ನ ಸೋಮಶೇಖರ್ ಅವರು, ಯುಧಿಷ್ಠರ ರಂಪುರೆ ಅವರು ನಜರ್ಬಾದ್ನಿಂದ, ಪದ್ಮ ಅಂಕುಶಾಪುರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಶಿವಣ್ಣ ಟೇಲರ್ ಕಾಮನ್ಕೆರೆ ಹುಂಡಿಯಿಂದ, ಸುಮತಿ ನಾಗರಾಜ್ ಪುಷ್ಪ ಹುಟ್ಗಳಿ, ತಾರಾಸೇತುರಾಮ್ ವಿಜಯನಗರದಿಂದ, ಕೃಪಾ ಮೈಸೂರು, ಶೋಭಾ ಮುರಳಿ, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿಯಿಂದ, ಕಲಾಪ್ರಸಾದ್ ಅವರು, ಹಾಗೆ ವಿಜಯಲಕ್ಷ್ಮಿ. ಎಸ್,
1: ಓಕೆ, ಮುಂದಿನ ಕರೆ ಹೋಗೋಣ.
2: ನಮಸ್ತೆ ಆಕಾಶವಾಣಿ.
15: ಹಲೋ, ನಮಸ್ತೆ ಮೇಡಮ್.
2: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
15: ತುಳಸಿದಾಸ್, ಹುಣಸೂರಿನ ಆಚೆ ಹೆಮ್ಮಿಗೆ.
2: ತುಳಸಿದಾಸ್ ಅವರೇ, ನಿಮ್ಮ ಪ್ರಶ್ನೆ, ಪರಮಾತ್ಮನ ಹಣ.
15: ಪರಮಾತ್ಮನ
2: ಹಣ,
15: ಪರಮಾತ್ಮನ ಹಣ,

0: ಅದೆರಡೂ ಅಲ್ಲದೆ ಮತ್ತೊಂದು ಪದ ಇದೆ ನೋಡಿ. ಹಣ ನಾವೇ ಕೊಟ್ಟಿದ್ದೀವಿ, ಧನ ಅಲ್ಲೇ ಇನ್ನೊಂದಿದೆ.
1: ಫಿಲಂ ಹೆಸರು ಬರ್ಬೇಕಲ್ವಾ?
2: ಫಿಲಂ ಹೆಸರು ಬರ್ಬೇಕ ಸರ್, ಬೇರೆಯವ್ರು ಕೊಟ್ಬಿಡಿ ಸರ್.
1: ಓಕೆ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ ಮುಂದಿನ ಕರೆ. ಹಲೋ.
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು ಎಲ್ಲಿಂದ?
2: ತಲಕಾಡಿಂದ ಮರಸ್ವಾಮಿ.
1: ಮರಸ್ವಾಮಿ ಉತ್ತರ ಕೊಟ್ಟಿರಾ?
2: ಕೊಡ್ತೀನಿ ಸರ್.
0: ಹೇಳಿ
2: ಪ್ರಶ್ನೆ ಏನು ಸರ್?
0: ಪರಮಾತ್ಮನ ಹಣ
2: ದೇವರ ದುಡ್ಡು ಸರ್.
1: ಬಂದ್ಬಿಡ್ತಲ್ಲ ಉತ್ತರ ಇನ್ನೇನು ಪಾಪ. ಯಾಕೋ ನಮ್ಮ ತುಳಸಿದಾಸ್ ಅವರು ದೇವರ ಅಲ್ಲಿ ತಂಗ ಬಂದರು, ಹಣಕ್ಕೆ ದುಡ್ಡು ಅನ್ನೋದೇ ಬರಲಿಲ್ಲ ಅವ್ರಿಗೆ. ದೇವರ ದುಡ್ಡು ಕರೆಕ್ಟ್ ಆಗದೆ ಉತ್ತರ. ನೋಡಿದ್ರ ಫಿಲಮ?
2: ನೋಡಿದ್ದೀನಿ ಸರ್.
1: ಅದಕ್ಕೆ ಉತ್ತರ ಹೇಳಿದಿರಿ. ಕರೆ ಮಾಡಿ ಧನ್ಯವಾದ, ನಮಸ್ಕಾರ.
2: ಥ್ಯಾಂಕ್ ಯು ಸರ್.
1: ಕೀರ್ತನ.
3: ಹಾ ದಿಗ್ವಿಜಯ್.
1: ಇದೆಯಾ ಉತ್ತರ?
3: ಖಂಡಿತವಾಗ್ಲೂ ಇದೆ.
1: ರಾಧಾ ಹಿರಿಯಣ್ಣ. ರಾಶಿ ರಾಶಿಯಾಗಿದೆಯಾ?
3: ಹೌದು, 75 ಇದೆ ಆಲ್ಮೋಸ್ಟ್. ರಾಧಾ ಹಿರಿಯಣ್ಣ ನಾಗಮಂಗಲದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಹೇಮಂತ್ ಚನ್ನಳ್ಳಿ ಶ್ರೀರಂಗಪಟ್ಟಣದಿಂದ, ಕೆಸರೆಯಿಂದ ಜಯಂತಿ, ಗೋವಿಂದರಾಜು ವಿಜಯನಗರದಿಂದ, ಪುರುಷೋತ್ತಮ್ ಕನಕಗಿರಿ, ವನಜಾ ಶಿವಕುಮಾರ್ ಟಿ ಕೆ ಲೇಔಟ್ನಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಶಾಂತಲಾ ರಾಮಾನುಜ ರೋಡ್ ಕೆ ಆರ್ ನಗರದಿಂದ ರೇಣುಕಾ, ಕಿಶೋರ್ ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರ, ರೇಖಾ ಕನಕದಾಸ್ ನಗರ, ಕಣ್ಣೂರು ವಿ ಗೋವಿಂದಾಚಾರಿ ಕುವೆಂಪು ನಗರ, ತಾರಾಸೇತುರಂ ವಿಜಯನಗರ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ, ಕೆ ಆರ್ ಪೇಟೆಯಿಂದ ಹಿರಿಯಣ್ಣ, ನರಸಿಂಹಯ್ಯ ಐಪಿಎಸ್ ನಗರದಿಂದ, ಸುಧಾರಾಜ್ ಮೈಸೂರು, ರಾಜಶೇಖರ್ ಜಾವಲಗಿ, ಲೋಕೇಶ್ ಸೌಮ್ಯ ಎಸ್ಬಿಎಂ ಲೇಔಟ್ ಸುಮತಿ ನಾಗರಾಜ್, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿ, ರಮೇಶ್ ಕಾಂತರಾಜಮ್ಮ ಬೆಂಗಳೂರು, ಯೋಗಾನಂದ ರಂಪುರೆ ನಜರ್ಬಾದ್, ನಂದಿತಾ ಮೈಸೂರು, ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ್ ರಂಪುರೆ, ಪುಷ್ಪ ಹೂಟಗಳ್ಳಿ, ಶೋಭಾ ಮುರಳಿ ಮೈಸೂರಿನಿಂದ, ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರದಿಂದ, ಮರ್ಸೆ ಗ್ರಾಮದಿಂದ ಬಂಗಾರಮ್ಮ, ಶೋಭಾ ಪ್ರಸಾದ್ ವಿಶ್ವೇಶ್ವರ ನಗರದಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ಹಾಗೆ ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ನಂಜುಂಡಸ್ವಾಮಿ ಅವರು ಮೈಸೂರಿನಿಂದ, ಶಿವಣ್ಣ ಟೇಲರ್ ಕಾಮನ್ಕೆರೆ ಹುಂಡಿಯಿಂದ, ಎಸ್ಬಿಎಂ ಲೇಔಟ್ನಿಂದ ಚಂದ್ರಶೇಖರ್ ಅವರು, ಗಾಯತ್ರಿ ರಮೇಶ್ ಗೋಪಿನಾಥ್ ರಾಮಕೃಷ್ಣ ನಗರ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ, ಮಹೇಶ್ ಹೊಸೂರು ಶಿಕಾರಿಪುರದಿಂದ, ಅನುಷಾ ಮಹೇಂದ್ರ ಚೈನಾದಿಂದ, ಆಶಾ ವೆಂಕಟೇಶ್ ಅನಿಲ್ಕುಮಾರ್ ತಡಕನಹಳ್ಳಿ, ಸ್ವರ್ಣಲತಾ ಮೈಸೂರು, ಬಿಂದು ಪ್ರಕಾಶ್ ಬೆಂಗಳೂರು, ಉಷಾ ಮೈಸೂರು, ಚಿನ್ನಮ್ಮಣ್ಣಿ ವಿದ್ಯಾರಣ್ಯಪುರಂನಿಂದ, ಎಸ್ ಆನಂದ್ ನಾಯ್ಕ ಸುನತ್ಕೇರಿಯಿಂದ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಕೆಎಸ್ಆರ್ಟಿಸಿಯಿಂದ, ಸಯ್ಯದ್ ಅಲಿ ಮುದಯಗಿರಿಯಿಂದ, ಶಮಂತಕಮಣಿ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ಟೇಲರ್ ಪ್ರಶಾಂತ್, ರವಿಕುಮಾರ್ ಕುವೆಂಪು ನಗರದಿಂದ, ಸುಮಾ ಮೈಸೂರು, ಗಾಯತ್ರಿ ಬೆಂಗಳೂರು, ಮಾಧವನ್ ಚೆನ್ನೈ, ರೂಪಾ ಶಿವಣ್ಣ ಕಾಮನ್ಕೆರೆ ಹುಂಡಿಯಿಂದ, ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್, ವಿಜಯಲಕ್ಷ್ಮಿ ಸಿ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಎಸ್ ನಾಗಮಣಿ ಮೈಸೂರು ಜೆಪಿ ನಗರದಿಂದ, ಸುನೀತಾ ಮೈಸೂರು, ವೇದಾ ಹಾಸನ್ ಇಂದುಮತಿ ಧರ್ಮೇಂದ್ರ ವಿವೇಕಾನಂದ ನಗರದಿಂದ, ಡಾಕ್ಟರ್ ಹೊನ್ನಯ್ಯ ಸಿದ್ದಾರ್ಥನಗರದಿಂದ, ಶಾಂತಿನಿ ಹಾಸನ, ಲಲಿತಾ ಎಸ್ ಬೆಂಗಳೂರು, ಚಿತ್ರದುರ್ಗದಿಂದ ಜಿಎಸ್ ಚಂದನ, ಕೃಪಾ ಮೈಸೂರು, ಹಾಗೂ ಇನ್ನೊಂದು ಮೂರು ಜನ ಅವರ ಹೆಸರನ್ನ ನಮಗೆ ಕಳಿಸಿಲ್ಲ.
0: ಬಹಳ ಸುದೀರ್ಘವಾಗಿ ಹೆಸರುಗಳ ಒಂದು ಪಟ್ಟಿಯನ್ನು ಓದಿದ್ದೀರಾ. ಇದೀಗ ಮುಂದಿನ ಕರೆಗೆ ಹೋಗೋಣ. ನಮಸ್ತೆ ಆಕಾಶವಾಣಿ. ಹಲೋ,
4: ನಮಸ್ಕಾರ ಮೇಡಮ್.
0: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
4: ಬಸವನ್ ಬಾಗೇವಾಡಿಯಿಂದ ಮಾತಾಡ್ತೇನೆ ಮೇಡಮ್.
0: ತಮ್ಮ ಹೆಸರು?
4: ರಮೇಶ್ ಶರಣಾರ.
0: ರಮೇಶ್ ಅವರೇ, ಮೊದಲನೇ ಬಾರಿ ಕರೆ ಮಾಡಿದ್ದೀರಾ?
4: ಒಂದೊಂದ್ ಸತಿ ಸಂದೇಶ ಹಾಕಿರ್ತೀನಿ ಮೇಡಮ್. ಕಾರ್ಯಕ್ರಮದ ಕರೆ ಒಟ್ಟ ಸಿಗಂಗ್ರಿ ಮೇಡಮ್, ಇವತ್ ಸಿಕ್ಕೈತ್ರಿ.
0: ಹೌದಾ, ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಗೊತ್ತಾಗಿದ್ಯಾ?
4: ಹಾ ಮೇಡಮ್, ಒಂದ್ ಪ್ರಶ್ನೆ ಕೇಳಕತ್ತೀರಿ. ನಾವ್ ಒಬ್ಬ ಸಣ್ಣ ರೈತ, ನಾವ್ ಓದಿಲ್ಲ, ನನಗೊಂದ್ ಸಣ್ಣ ಪ್ರಶ್ನೆ ಕೇಳ್ರಿ.
0: ನಿಮ್ಮ ಪ್ರಶ್ನೆ, ಕರಿ ಶ್ವೇತ.
4: ಕರಿ ಶ್ವೇತ,
3: ಹಲೋ.
4: ದುಡ್ಡು ಅದು ಎಲ್ಲ ನೆನಪ್ ಬಂದಿದ್ದು
3: ಮೇಡಮ್. ನೋಡಿ, ಎರಡು ಪದಕ್ಕೂ ಬೇರೆ ಬೇರೆ ಒಂದೊಂದು ಪದ ಪರ್ಯಾಯ ಪದವನ್ನ ಹೇಳಿದ್ರೆ ನಿಮ್ಗೆ ಉತ್ತರ ಸಿಗತ್ತೆ.
4: ಸ್ವರ್ಣ ಗೌರಿ ರೀ ಮೇಡಮ್.
0: ಇಲ್ಲ ಇಲ್ಲ ಇಲ್ಲ, ಕರಿ ಶ್ವೇತ.
4: ಬಣ್ಣದ ಗೌರಿ ಆಗಲ್ರಿ.
0: ಇಲ್ಲ
3: ಇಲ್ಲ ಇಲ್ಲ,
0: ನೀವ್ ಹೇಳ್ತಾ ಇರೋದ್ ಬಣ್ಣಗಳ ಬಗ್ಗೆನೆ ಕರೆಕ್ಟು, ಆದ್ರೆ ಬಣ್ಣದ ಗೌರಿ ಅಲ್ಲ.
4: ಒಂದು ಸಣ್ಣ ಸುಳಿವು ಕೊಟ್ಟಿರಲ್ರಿ ಮೇಡಮ್.
3: ಹೇಳದ್ನಲ್ಲ, ಎರಡೂ ಬೇರೆ ಬೇರೆ ಪದಕ್ಕೆ ಬೇರೆ ಬೇರೆ ಪರ್ಯಾಯ ಪದವನ್ನ ಹುಡುಕಿ ನಿಮಗ್ ಸಿಗತ್ತೆ.
4: ಕಾರ್ಯಕ್ರಮ ಚಂದ್ ಮೂಡಿ ಬರ್ತೈತಿ ಮೇಡಮ್. ದಿಗ್ವಿಜಯ್ ಸರ್ಗೂ ನಮಸ್ಕಾರ, ನಿಮಗೂ ನಮಸ್ಕಾರ. ಮುಂದಿನ ಅವ್ರು ಹೇಳ್ತಾರನ್ನ ನೋಡೋಣ್ರಿ.
0: ಧನ್ಯವಾದಗಳು. ನಮಸ್ತೆ ಆಕಾಶವಾಣಿ. ಹಲೋ,
5: ನೀವು ಯಾವ ವ್ಯಕ್ತಿಯ ಜೊತೆ?
0: ನಮಸ್ತೆ ಆಕಾಶವಾಣಿ.
6: ನಮಸ್ತೆ ಮೇಡಮ್.
0: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು? ವಿಜಯ್ ಕೌಶಿಕ್ ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆ ಗೊತ್ತಾಗಿದ್ಯಾ?
6: ಗೊತ್ತಾಗಿದೆ ಮೇಡಮ್.
0: ಉತ್ತರ ಹೇಳ್ತೀರಾ?
6: ಆ ಚಿತ್ರಾನು ಕಪ್ಪು ಬಿಳುಪೇನೆ, ಕಪ್ಪು ಬಿಳುಪೇನೆ ಉತ್ತರ.
0: ನೀವಷ್ಟು ನಿಖರವಾಗಿ ಹೇಳದ್ಮೇಲೆ ನಾವ್ ಹೇಗಿಲ್ಲ ಅನ್ನೋದು.
6: ಅಯ್ಯೋ, ಚಿತ್ರ ಬರಮ್ಮ ಚಿತ್ರ ಮರೆಯಕ್ಕಾಗುತ್ತೆ?
0: ನಿಮ್ಮ ಉತ್ತರ

0: ಸರಿಯಾಗಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು.
0: ಇದೀಗ ಕೀರ್ತನ ಅವರ ಸರಣಿ ಪ್ರಾರಂಭ ಆಗ್ತಾ ಇದೆ, ಶುರು ಮಾಡಿ ಕೀರ್ತನ ಅವರೇ.
2: ಸುರಭಿ ಮೈಸೂರಿನಿಂದ, ರೂಪ ಶಿವಣ್ಣ ಕಾಮನ್ಕೆರೆ ಹುಂಡಿಯಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಹಾಗೆ ರಾಧಾ ಜೈರಾಮ್ ಅವರು ಜೆ ಪಿ ನಗರದಿಂದ, ಸ್ವಾಮಿ ಕೆ ಅವರು, ಟೈಲರ್ ಪ್ರಶಾಂತ್ ಅವರು, ಡಾಕ್ಟರ್ ಹೊನ್ನಯ್ಯ ಸಿದ್ಧಾರ್ಥನಗರ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ, ಕೃಪಾ ಭದ್ರಿ ಮೈಸೂರು, ಗಾಯತ್ರಿ ಬೆಂಗಳೂರು, ರಾಜ್ ಕಮಲ ಚಿತ್ರದುರ್ಗದಿಂದ, ಕಪ್ಪು ಬಿಳುಪು ಅಂತ ಗಾಯತ್ರಿ ರಮೇಶ್ ಅವರು ಕಳಿಸಿದ್ದಾರೆ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ರಜನಿ ಮದ್ದೂರು, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರ, ಹಾಗೆ ಬಿಂಡಿಗನವೆಲೆ ಲೋಕೇಶ್, ನರಸಿಂಹಯ್ಯ ಐ ಪಿ ಎಸ್ ನಗರ, ಆಶೀಶ್ ಕುಮಾರ್ ವಿಜಯನಗರ, ಮಾಧವನ್ ಚೆನ್ನೈ, ವಿದ್ಯಾ ಕೆ ಆರ್ ನಗರ, ರಮ್ಯಾ ಬೋಗಾದಿ, ಚಿನ್ನಮ್ಮಣ್ಣಿ ಅವರು ಕಳಿಸಿದರೆ, ಕಪ್ಪು ಬಿಳುಪು ಅಂತ ಶಾಂತಿನಿ ಹಾಸನ, ವೇದ ಹಾಸನ್, ಜಿ ಎಸ್ ಚಂದನ, ರಾಧಿಕಾ ನರಸಿಂಹನ್, ಸ್ವರ್ಣಲತಾ ಮೈಸೂರು, ಸಮಂತಕಮಣಿ ಮೈಸೂರು, ಮಹೇಶ್ ಹೊಸೂರು ಶಿಕಾರಿಪುರ, ಎಸ್ ಆನಂದ್ ನಾಯ್ಕ ಸುನತ್ಕೆರಿ, ಅನುಷ ಮಹೇಂದ್ರ ಚೈನಾ, ವಿಜಯಲಕ್ಷ್ಮಿ ಎಸ್, ಕೃಪಾ ಮೈಸೂರು, ಬಿಂದು ಪ್ರಕಾಶ್ ಬೆಂಗಳೂರು, ಸೌಮ್ಯಶ್ರೀ ಎಸ್ ಬೃಂದಾವನ್ ಎಕ್ಸ್ಟೆನ್ಷನ್, ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್, ಸೌಮ್ಯ ಎಸ್ ವಿ ಎಂ ಲೇಔಟ್, ಶೋಭಾ ಪ್ರಸಾದ್, ಕೆ ಆರ್ ನಗರದಿಂದ ನೇತ್ರಾವತಿ ನಟರಾಜ್, ಜಯ ಶಿವಪ್ಪ ವಿವೇಕಾನಂದ ನಗರದಿಂದ ಪುಷ್ಪ ಹುಟ್ಕಳ್ಳಿ, ಯೋಗಾನಂದರಂಪುರೆ ನಜರ್ಬಾದ್ನಿಂದ ಉಷಾ ಮೈಸೂರು, ರೇಖಾ ಕನಕದಾಸ್ ನಗರ, ಶೋಭಾ ಮುರಳಿ ಮೈಸೂರು, ನಂಜುಂಡಸ್ವಾಮಿ ಡಾಕ್ಟರ್ ಎಂ ಡಿ ಕೃಷ್ಣ, ಶಾಂತಲಾ ರಾಮಾನುಜ ರೋಡ್, ಎಸ್ ನಾಗಮಣಿ ಮೈಸೂರು ಜೆ ಪಿ ನಗರ, ರಾಧಾ ಹಿರಿಯಣ್ಣ ನಾಗಮಂಗಲ ಕಪ್ಪು ಬಿಳುಪು ಅಂತ ಯುಧಿಷ್ಠಿರರಂಪುರೆ ನಜರ್ಬಾದ್ನಿಂದ, ಗಾಯತ್ರಿ ರಂಗನಾಥ್, ರವಿಕುಮಾರ್ ಕುವೆಂಪು ನಗರ, ಎನ್ ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಮಹದೇವಪುರದಿಂದ ನಾಗರತ್ನ, ಮಾಧುರಿ ಮಾದೇಗೌಡ ಸರ್ಕಲ್, ನಂದು ಲಕ್ಷ್ಮೀವಿಲಾಸ್ ರಸ್ತೆ, ವನಜಾ ಶಿವಕುಮಾರ್ ಟಿ ಕೆ ಬಡಾವಣೆ, ಉಷಾ ಆರ್ ಎಸ್ ಗೋಕುಲಂ, ಪುರುಷೋತ್ತಮ್ ಮೈಸೂರು, ತಾರಾಸೇತುರಂ ವಿಜಯನಗರ, ಕೆಸರೆಯಿಂದ ಜಯಂತಿ, ಎನ್ ರಮೇಶ ಮಾಳೋದೆ ಮಂಡಿ ಮೊಹಲ್ಲಾ, ಭಾರತಿ ಹರೀಶ್ ಉದಯಗಿರಿ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರ, ರೇಖಾ ಶ್ರೀನಿವಾಸ್ ವಿಜಯನಗರ, ಕೆ ಆರ್ ನಗರ ರೇಣುಕಾ ಕಿಶೋರ್, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣ, ಮರ್ಸೆ ಗ್ರಾಮದಿಂದ ಬಂಗಾರಮ್ಮ, ಎನ್ ಚಂದ್ರಶೇಖರ್ ಎಸ್ ಪಿ ಎಂ ಲೇಔಟ್ ಬೋಗಾದಿ, ಸುಧಾರಾಜ್ ಮೈಸೂರು, ನಾಗರತ್ನ ಸೋಮಶೇಖರ್, ರಾಜಶೇಖರ್ ಜಾವಳಗಿ, ಹರ್ಷಿತಾ ಶಕ್ತಿನಗರ, ಶಿವಣ್ಣ ಟೇಲರ್ ಕಾಮನ್ಕೆರೆ ಹುಂಡಿ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್, ಕಲಾಪ್ರಸಾದ್ ಬೆಮ್ಮೆಲ್ ನಗರ, ಬೆಲ್ವತ ಗ್ರಾಮದ ಲೋಕೇಶ್ ಆಚಾರ್, ಶಾಂಭವಿ ನಾಯ್ಡು ನಗರ, ಜಾನವಿ ರಾಮಕೃಷ್ಣ ನಗರ, ಜಯಪ್ರಕಾಶ್ ರಾಮಕೃಷ್ಣ ನಗರ, ಶಶಿ ಉಡುಪ ವಿಜಯನಗರ, ನಂದಿತಾ ಮೈಸೂರು, ಜಿ ಪಿ ಮಂಗಳಗೌರಿ ಬೆನಕನಹಳ್ಳಿ, ಹಾಗೆ ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರ, ಮಹಾಲಕ್ಷ್ಮಿ ಬಿ ಎಂ ಬೆನಕನಹಳ್ಳಿ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರ, ಸೋಮನಾಥ ನಗರದಿಂದ ಶಿವಕುಮಾರ್ ಆರಾಧ್ಯ, ಮತ್ತು ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್.
3: ಓಕೆ, ಮುಖ್ಯ ಪ್ರಶ್ನೆ ಮತ್ತೊಮ್ಮೆ, ಮನೆ ಮಕ್ಕಳು ಅಂಗಳ ತೋಟ ಗಿಡ ಮರ, ಮೊದಲನೇ ಸುಳಿವು ಇದಾಗಿತ್ತು, ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಎರಡನೇ ಸುಳಿವು ಹೇಳ್ತಾ ನೀವು ಕೇಳಿಸ್ಕೊಳ್ಳಿ. ಈ ಚಿತ್ರವು ಒಬ್ಬ ಜನಪ್ರಿಯ ನಟನನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿತು. ಇದು ಎರಡು ಸುಳಿವಾಯಿತು, ಮನೆ ಮಕ್ಕಳು ಅಂಗಳ ತೋಟ ಗಿಡ ಮರ, ಎಲ್ಲದಕ್ಕೂ ಸೇರಿ ಅಂದರೆ ಈಗ ಮನೆಗೆ ಪರ್ಯಾಯ ಪದ, ಮಕ್ಕಳಿಗೆ ಪರ್ಯಾಯ ಪದ, ಅಂಗಳಕ್ಕೆ ಪರ್ಯಾಯ ಪದ, ತೋಟಕ್ಕೆ ಪರ್ಯಾಯ ಪದ, ಗಿಡ ಅಥವಾ ಮರಕ್ಕೆ ಪರ್ಯಾಯ ಪದ ಇಲ್ಲ, ಎಲ್ಲವೂ ಸೇರಿಸಿ ಎರಡು ಪದಗಳಷ್ಟೇ ಅಲ್ವಾ ಕೀರ್ತನ?
2: ಹೌದು.
3: ಎರಡು ಪದಗಳ ಈ ಒಂದು ಉತ್ತರ ಈ ಮುಖ್ಯ ಪ್ರಶ್ನೆಗೆ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಹಲೋ, ನಮಸ್ಕಾರ.
4: ಹಲೋ,
3: ನಮಸ್ಕಾರ.
4: ತ್ರಿಮೂರ್ತಿಗಳಿಗೂ ನಮಸ್ಕಾರ ಸರ್. ಮಹೇಶ್ ಮಾತಾಡ್ತಾ ಇದ್ದೀನಿ.
3: ಮಹೇಶ್, ಪ್ರಶ್ನೆ ಕೇಳದ?
4: ಕೇಳಿ ಸರ್.
0: ನಿಮ್ಮ ಪ್ರಶ್ನೆ, ರಜತ ಮೇಘ.
4: ರಜತ
0: ಮೇಘ?
4: ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್.
3: ಗೊತ್ತಿಲ್ವಾ?
0: ನಿಮಗೆ ಖಂಡಿತ ಗೊತ್ತು. ಇದು
3: ಇಷ್ಟೇ ಅಂತೀರಾ? ಓಕೆ, ಪ್ರಯತ್ನ ಪಡ್ತೀರಾ? ಮುಂದಕ್ಕೆ ಹೋಗೋಣ.
4: ಇಲ್ಲ ಸರ್, ಗೊತ್ತಾಯ್ತಲ್ಲ.
3: ಓಕೆ, ನಮಸ್ಕಾರ. ಮುಂದಿನ ಕರೆ. ಹಲೋ,
5: ಹಲೋ,
3: ನಮಸ್ಕಾರ. ಯಾರು, ಎಲ್ಲಿಂದ?
5: ನಮಸ್ತೆ ಸರ್, ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
3: ನಮಸ್ಕಾರ ಅಮ್ಮಣ್ಣಿ ಅವರು, ಹೇಗಿದ್ದೀರಿ?
5: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಿ?
3: ಓಕೆ, ಕರೆ ಸಿಕ್ಕಿದೆ ನಿಮ್ಗೆ ಇವತ್ತು?
5: ಹೌದು.
3: ಓಕೆ, ಕಾನ್ಸೆಪ್ಟ್ ಗೊತ್ತಾಗಿದೆ ಅಲ್ವಾ?
5: ಹಾ, ಗೊತ್ತಾಗಿದೆ.
3: ರಜತ ಮೇಘ ಪ್ರಶ್ನೆ.
5: ರಜತ
3: ಮೇಘ, ರಜತ ಮೇಘ, ಉತ್ತರ ಕೊಡ್ತೀರಾ? ಬಹಳ ದೂರದಿಂದ ಕರೆ ಮಾಡಿದಿರಿ, ಉತ್ತರ ಕೊಡಿ. ರಜತಕ್ಕೆ ಪರ್ಯಾಯ ಪದ, ಮೇಘಕ್ಕೆ ಪರ್ಯಾಯ ಪದ. ಈಗ ನೀವು ಕಾರ್ಕಳ ಅಂದ್ರೆ ಮಳೆ ಶುರು ಆಗಿದೆಯಾ?
5: ಹೌದು.
3: ಓಕೆ, ಮಳೆ ಬರಬೇಕು ಅಂದ್ರೆ ಏನಿರ್ಬೇಕು?
5: ಮಳೆ ಬರಬೇಕಾದ್ರೆ ಮೋಡ.
3: ಹ್ಮ್, ಒಂದು ಉತ್ತರ ಬಂತಲ್ಲ ಅಲ್ಲಿ. ರಜತ ಅಂದ್ರೆ ಚಿನ್ನ ಅಲ್ಲ, ರಜತ ಅಂದ್ರೆ ಚಿನ್ನ ಅಲ್ಲ,
0: ಸ್ವರ್ಣ ಅಂದ್ರೆ ಚಿನ್ನ,
3: ಕನಕ ಅಂದ್ರೆ ಚಿನ್ನ ಆಗುತ್ತೆ. ಚಿನ್ನ ಬಿಟ್ರೆ ನೆಕ್ಸ್ಟ್ ಏನು?
5: ಏನ್
3: ಹೇಳಿ?
5: ರಜತ ಪ್ರಶ್ನೆ ಅಂತ.
3: ರಜತ ಮೇಘ
5: ರಜತ ಅಂದ್ರೆ
3: ಅಲ್ಲ, ಚಿನ್ನ ಬಿಟ್ರೆ ಇನ್ನೊಂದೇನು?
5: ಬೆಳ್ಳಿ.
3: ಸೇರ್ಸಿ
5: ಬೆಳ್ಳಿ ಮೋಡ.
3: ಬೆಳ್ಳಿ ಮೋಡ ಉತ್ತರ ಬಂತಲ್ಲ. ಉತ್ತರ ಬೆಳ್ಳಿ ಮೋಡ. ಅಮ್ಮಣ್ಣಿಯವ್ರೆ, ಕೊನೆಗೂ ನಿಮ್ಮ ಹತ್ರ ಉತ್ತರ ತರಿಸ್ಬಿಟ್ವಲ್ಲ. ಈಗ ಬೇರೆ ಕರೆ ಮಾಡೋರು ಯಾಕೆ ಅಮ್ಮಣ್ಣಿಯವ್ರಿಗೆ ಇಷ್ಟೊಂದು ಕ್ಲೂ ಕೊಟ್ರು ಅಂತಾರ? ಆಮೇಲೆ ಓಕೆ, ಈಗ ಮುಂದಕ್ಕೆ ಹೋಯ್ತೀವಿ ಬಿಡಿ. ಉತ್ತರ ಕೊಡ್ಸೋದಲ್ಲ, ಇನ್ನೇನು ಬೆಳ್ಳಿ ಮೋಡ ಉತ್ತರ ಸರಿಯಾಗಿದೆ. ನಮಸ್ಕಾರ. ಓಕೆ, ಮುಂದಿನ ಕರೆ ಹೋಗ್ಲಿಕ್ಕಿಂತ ಮುಂಚೆ ಸಂದೇಶ ಕೀರ್ತನ ಓದಿ ಓದಿ ಸುಸ್ತಾಗಿದ್ದಾರೆ, ಈಗ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ಚಿನ್ಮಯಿ ಓದಿ.
0: ಸರಿ ಉತ್ತರ ಕಳಿಸಿರೋರು ನರಸಿಂಹಯ್ಯ IPS ನಗರದಿಂದ, ನಾಗರತ್ನ ಸೋಮಶೇಖರ್ ಅವರು ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಬಿಂಡಿಗನವಲೆಯಿಂದ ಲೋಕೇಶ್ ಅವರು, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ, ಜಿಪಿ ಮಂಗಳಗೌರಿ ಬೆನಕನಹಳ್ಳಿಯಿಂದ, ಸುಧಾರಾಜ್ JSS ನಗರದಿಂದ, ಗುಂಡುಪೇಟೆಯಿಂದ ಟೈಲರ್ ಸತೀಶ್, ಎನ್ ಚಂದ್ರಶೇಖರ್ SBM ಲೇಔಟ್ನಿಂದ, GS ಚಂದನ ಚಿತ್ರದುರ್ಗದಿಂದ, ಎಸ್ ನಾಗಮಣಿ ಮೈಸೂರಿನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಕಣ್ಣೂರ್ ವಿ ಗೋವಿಂದಾಚಾರಿ ಕುವೆಂಪು ನಗರದಿಂದ, ಪುಷ್ಪಾ ಮಂಜುನಾಥ್ ಕುವೆಂಪು ನಗರದಿಂದ, ಮುಕುಂದ್ರಾವ್ ಕುತ್ನೀಕರ್ ಗೋಕುಲಂನಿಂದ, ಬೆಲ್ವತ ಗ್ರಾಮದ ಲೋಕೇಶ್ ಅವರು, ಶಿವಣ್ಣ ಟೈಲರ್ ಕಾಮನಕೆರೆ ಹುಂಡಿಯಿಂದ, ಜಾಹ್ನವಿ ರಾಮಕೃಷ್ಣ ನಗರದಿಂದ, ತಾರಾ ಸೇತ್ರಾಮ್ ವಿಜಯನಗರದಿಂದ, ರವಿಕುಮಾರ್ ಕುವೆಂಪು ನಗರದಿಂದ, ಕಲಾಪ್ರಸಾದ್ ಬೆಮ್ಮೆಲ್ ನಗರದಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಸುಮತಿ ನಾಗರಾಜ್ ಅವರು, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಮಹದೇವ್ಪುರದಿಂದ ನಾಗರತ್ನ ಅವರು, ಯೋಗಾನಂದ ರಂಪುರೆ ನಜರ್ಬಾದ್ನಿಂದ, ನಂದಿತಾ ಮೈಸೂರಿನಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಧರ್ಮೇಂದ್ರ ಕುಮಾರ್ ಮೈಸೂರು ವಿವೇಕಾನಂದ ಸರ್ಕಲ್ನಿಂದ, ವನಜಾ ಶಿವಕುಮಾರ್ TK ಬಡಾವಣೆಯಿಂದ, ಎನ್ ರಮೇಶ್ ಮಾಡೋದೆ ಮಂಡಿ ಮೊಹಲ್ಲಾದಿಂದ, ರೇಖಾ ಕನಕದಾಸ್ ನಗರದಿಂದ, ಶಾಂಭವಿ ನಾಯ್ಡು ನಗರದಿಂದ, ಸೌಮ್ಯ SBM ಲೇಔಟ್ನಿಂದ, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರದಿಂದ, ಹರ್ಷಿತಾ ಶಕ್ತಿನಗರದಿಂದ, ಗಾಯತ್ರಿ ರಂಗನಾಥ್ ಅವರು, ಪುಷ್ಪಾ ಹುಟಗಳ್ಳಿಯಿಂದ, ಡಾಕ್ಟರ್ ಹೊನ್ನಯ್ಯ ಸಿದ್ದಾರ್ಥ ನಗರದ ಮೈಸೂರಿನಿಂದ, ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ್ ಅಂಪುರೆಯವರು, ಶಿವಪ್ರಸಾದ್ ಗುಪ್ತ ಚಿತ್ರದುರ್ಗದಿಂದ, ಜಯಪ್ರಕಾಶ್ ರಾಮಕೃಷ್ಣ ನಗರದಿಂದ, ಪದ್ಮ ಅಂಕುಶಾಪುರದಿಂದ, ಮಾಧವನ್ ಚೆನ್ನೈನಿಂದ, ನಂಜುಂಡಸ್ವಾಮಿ ಮೈಸೂರಿನಿಂದ, ರಜನಿ ಮದ್ದೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ವಿಜಯಲಕ್ಷ್ಮಿ ಸಿಯವರು HN ವಿಶ್ವನಾಥ್ ಸರಸ್ವತಿಪುರಂನಿಂದ, ಶಾಂತಿನಿ ಹಾಸನದಿಂದ, ಯುಧಿಷ್ಠರಂಪುರೆ ನಜರ್ಬಾದ್ನಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ವೇದಾ ಹಾಸನದಿಂದ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಎಸ್ ಆನಂದ ನಾಯಕ ಸುಣ್ಣದಗೇರಿಯಿಂದ, ಸ್ವರ್ಣಲತಾ ಮೈಸೂರಿನಿಂದ, ಗಾಯತ್ರಿ ರಮೇಶ್ ಅವರು, ಜೈರಾಮ್ JP ನಗರದಿಂದ, ರಜತ್ ಮೇಘ್ ರಮೇಶ್ ಕಾಂತರಾಜು ಬೆಂಗಳೂರಿನಿಂದ, ಸುರಭಿ ಮೈಸೂರಿನಿಂದ, ಮಹಾಲಕ್ಷ್ಮಿ BM ಬೆನಕನಹಳ್ಳಿಯಿಂದ, ಉಷಾ ಮೈಸೂರಿನಿಂದ, ಶಾಂತಲಾ ರಾಮಾಂಜ ರೋಡ್ನಿಂದ, ಮಾಧುರಿ ಮಾದೇಗೌಡ ಸರ್ಕಲ್ನಿಂದ, ಮೋನಿಕಾ ಮಂಡ್ಯದಿಂದ, ಶೋಭಾ ಮುರಳಿಯವರು, ನಿರ್ಮಲಾ ಮಹದೇವ್ ರಾಮಕೃಷ್ಣ ನಗರದಿಂದ, KR ಪೇಟೆಯಿಂದ ಹಿರಿಯಣ್ಣ ಅವರು, ರಾಜಶೇಖರ್ ಜಾವಲ್ಗಿ ಅವರು, ಹಾಗೆ ಮಹೇಶ್ ಹೊಸೂರು ಶಿಕಾರಿಪುರ, ಸುನಿತಾ ಮೈಸೂರಿನಿಂದ, ನಿರ್ಮಲಾ ಲೋಕನಾಥ್ ಕುವೆಂಪು ನಗರದಿಂದ, ಚಿನ್ನಮ್ಮಣ್ಣಿಯವರು ವಿದ್ಯಾರಣ್ಯಪುರಂನಿಂದ, ಕೆಸರೆಯಿಂದ ಜಯಂತಿ ಅವರು, ಜಯಾ ಶಿವಪ್ಪ ವಿವೇಕಾನಂದ ಸರ್ಕಲ್ನಿಂದ, ಹರೀಶ್ ಉದಯಗಿರಿಯಿಂದ, KR ನಗರದಿಂದ ನೇತ್ರಾವತಿ ನಟರಾಜ್, ಅನುಷಾ ಮಹೇಂದ್ರ ಚೈನಾದಿಂದ, ಕೃಪಾ ಭದ್ರಿ ಮೈಸೂರಿನಿಂದ, ಗಂಗಪ್ಪ ರಾಯಚೂರಿನಿಂದ, ರಮ್ಯಾ ಬೋಗಾದಿಯಿಂದ, ರಾಧಾ ನಾಗಮಂಗಲದಿಂದ, ವಿದ್ಯಾ KR ನಗರದಿಂದ, ರಾಜಮ್ಮ ಅವರು, KT ಶ್ರೀಮತಿ ರಾಮಕೃಷ್ಣ ನಗರದಿಂದ, ಡಾಕ್ಟರ್ ಕೃಷ್ಣ ಅವರು, ಹಾಗೆ ಮುದ್ದಳ್ಳಿ ಪುಟ್ಟಸ್ವಾಮಿ ಅವರು, KSRTC ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಸುಮಾ ಮೈಸೂರಿನಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
3: ಓಕೆ, ಟ್ರಾನ್ಸ್ಲೇಟ್ ಭಾಳ ಸುಲಭ ಆಗಿದೆ ಅಂತ ಆಯಿತು. ಎಲ್ಲರೂ ಭಾಳ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. 50ಕ್ಕಿಂತ ಹೆಚ್ಚು ಸಂದೇಶಗಳು ಬರ್ತಾ ಇದೆ ಅಲ್ವಾ ಕೀರ್ತನ?
2: ಖಂಡಿತ ದಿಗ್ವಿಜಯ್, 50 ಅಲ್ಲ, ಆ್ಯಕ್ಚುಲಿ 70, 80, 90 ಇದಕ್ಕಿಂತ ಹೆಚ್ಚು ಸಂದೇಶಗಳು ಬರ್ತಾ ಇದೆ ಒಂದೊಂದು ಪ್ರಶ್ನೆಗೂ ನಮಗೆ.
3: ಓಕೆ, ಮುಖ್ಯ ಪ್ರಶ್ನೆ, ಮನೆ ಮಕ್ಕಳು ಅಂಗಳ ತೋಟ ಗಿಡ ಮರ ಸುಳಿವು, ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಎರಡನೇ ಸುಳಿವು, ಈ ಚಿತ್ರವು ಒಬ್ಬ ಜನಪ್ರಿಯ ನಟನನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿತ್ತು ಅನ್ನುವಂತಹ ಒಂದು ಸುಳಿವಾಗಿತ್ತು. ಅದು ಯಾವುದು ಅಂತಲೂ ಹೇಳ್ಬಿಡೋಣ ಅಲ್ವಾ? ಉತ್ತರನೇ ಹೇಳ್ಬಿಡೋಣ ನಾವು. ಉತ್ತರ ಅಂದರೆ ಯಾವ ನಟ ಅಂತ ಹೇಳ್ಬೋದು, ವಿಷ್ಣುವರ್ಧನ್ ಅವರು. ಈ ಚಿತ್ರವು ಒಬ್ಬ ಜನಪ್ರಿಯ ನಟನನ್ನು ಕನ್ನಡ ಚಿತ್ರರಂಗಕ್ಕೆ ನೀಡಿತ್ತು. ಯಾರು ಅಂತ ಹೇಳಿದ್ರೆ ವಿಷ್ಣುವರ್ಧನ್. ಇಷ್ಟೇ ಸುಳಿವು, ಸಮಯ ಇನ್ನು 7-8 ನಿಮಿಷಗಳಿದ್ದಾವೆ. ಯಾರೆಲ್ಲ ಸಂದೇಶವನ್ನು ಕಳಿಸಿಲ್ಲ, ಮುಖ್ಯ ಪ್ರಶ್ನೆ ಕಳಿಸಿ ಅಂತ ಹೇಳ್ತಾ ಮುಂದಿನ ಕರೆ ಹೋಗೋಣ. ಹಲೋ
2: ಹಲೋ ಹಲೋ ಹಲೋ, ನಮಸ್ತೆ ಆಕಾಶವಾಣಿ.
3: ಈಗ ನಮ್ಮ ಧ್ವನಿಯನ್ನು ನಮಗೆ ಕೇಳಿಸ್ತಾರೆ, ಆದರೆ ಕರೆ ಕಟ್ ಆಗುತ್ತೆ ಅದಕ್ಕೆ.
2: ಹಲೋ
3: ಹಲೋ. ಓಕೆ, ಮುಂದಿನ ಕರೆ. ಹಲೋ ಹಲೋ, ನಮಸ್ತೆ.
2: ನಮಸ್ಕಾರ.
1: ಯಾವ ವ್ಯಕ್ತಿಯ ಜೊತೆ?
2: ಹಲೋ ಹಲೋ,
1: ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡ?

0: ಹಲೋ.
1: ಓಕೆ, ಕರೆ ಮಾಡಿದವ್ರು ಯಾಕೋ ಮಾತಾಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಕಾನ್ಸೆಪ್ಟ್ ಬಹಳ ಸುಲಭವಾಗಿದ್ದೀರಾ, ಯಾಕೆ ಮಾತಾಡಬೇಕು ಅಂತೇನೋ ಅಲ್ವಾ ಕೀರ್ತನಾ? ಓಕೆ, ತೊಂದ್ರೆ ಇಲ್ಲ, ಈಗ ಮಾತಾಡ್ತಾರ ನೋಡೋಣ. ಹಲೋ, ನಮಸ್ಕಾರ.
2: ನಮಸ್ತೆ ಸರ್.
1: ಯಾರು, ಎಲ್ಲಿಂದ?
2: ಕೆ ಸ್ವಾಮಿ ಅಂತ, ಮೈಸೂರು ವಿಜಯನಗರ ಸೆಕೆಂಡ್ ಸ್ಟೇಜ್.
1: ಕೆ ಸ್ವಾಮಿ ಅವ್ರು ಏನ್ ಮಾಡ್ಕೊಂಡಿದ್ದೀರಿ?
2: ನಾನು ಎಲ್ ಇದ್ದೆ, ರಿಟೈರ್ ಆದೆ.
1: ಓಕೆ, ಈಗ ಆಕಾಶವಾಣಿ ಕೇಳ್ಕೊಂಡು ಆರಾಮಾಗಿದ್ದೀರಿ?
2: ಆಕಾಶವಾಣಿ ಕಾರ್ಯಕ್ರಮ ಕೇಳ್ಕೊಂಡು ಆರಾಮಾಗಿದ್ದೀನಿ.
1: ವೆರಿ ಗುಡ್. ಓಕೆ, ಪ್ರಶ್ನೆ ಕೇಳೋದ?
2: ಖಂಡಿತ ಕೇಳಿ ಸರ್.
1: ಪುಷ್ಪ ಫಲ
0: ನೋಡಿ, ಪುಷ್ಪ ಅಂದ್ರೆ ಏನು, ಫಲ ಅಂದ್ರೆ ಏನು ಅಂತ ಹೇಳಿದ್ರೆ ಮುಗ್ದೋಯ್ತು.
2: ಹೂವು ಹಣ್ಣು
1: ಇದೆಯಾ ಚಿತ್ರ? ಅದು
2: ಅದೇ ಇವ್ರದ್ದು ರಾಜ್ಕುಮಾರ್ ಒಂದು ಹಾಡಿದಾರೆ ಸರ್, ಅದು ಲಕ್ಷ್ಮೀ ತಾಯಿ ಹೂ ಹಣ್ಣು ಅಂತ ಒಂದು ಪಿಕ್ಚರ್ ಇದೆ, ರಾಜ್ಕೀಯ ಸಿಂಗ್ ತೆಗೆದಿರೋದು.
1: ಖಂಡಿತವಾಗ್ಲೂ ಇದೆ, ಲಕ್ಷ್ಮಿ ಅಜಯ್ ಗುಂಡೂರಾವ್ ಅವರ ನಟನೆ ಅಂತದ್ದು. ಹೂವು ಹಣ್ಣು, ಕರೆಕ್ಟ್ ಉತ್ತರ, ಸರಿಯಾಗಿದೆ. ಕೆ ಸ್ವಾಮಿ ಅವ್ರು ನಮಸ್ಕಾರ.
2: ನಂದೊಂದು ಒಂದು ಡಿಸ್ಟ್ರಿಬ್ಯೂಟ್ ಏನ್ ಗೊತ್ತಾ,
1: ಏನಿದೆ
2: ವಾಟ್ಸ್ಆಪ್ ಅಲ್ಲೆಲ್ಲ ಕಳಿಸ್ತಾ ಇರ್ತೀನಿ. ನನ್ನ ರಿಕ್ವೆಸ್ಟ್ ನೋಡಿ, ಇವತ್ತು ಉತ್ತರನೂ ಕಳಿಸಿದೀನಿ, ನಾನು ಓದೋದೇ ಇಲ್ಲ ಅವಳ ಸರ್.
1: ತಮ್ಮ ಕೊನೆಯ ಸಂಖ್ಯೆ ಹೇಳಿ, ನಂಬರ್ ಹೇಳಿ.
2: 7393 ಕೆ ಸ್ವಾಮಿ.
1: 7393. ಓಕೆ, ಚೆಕ್ ಮಾಡ್ತೀನಿ. ಎಲ್ಲ ಸಂದೇಶಗಳು ಬರ್ತಾ ಇದೆ ನೋಡಿ, ಕೀರ್ತನ ಮತ್ತೆ ನಮ್ಮ ಚಿನ್ಮಯಿ 100ಕ್ಕೂ ಹೆಚ್ಚು ಸಂದೇಶಗಳು ಓದ್ತಾ ಇದ್ದಾರೆ.
2: ಹೌದು, ನಾನು ಈಗ ಆನ್ಲೈನ್ ಅಲ್ಲಿ ಒಂದೊಂದ್ಸಲ ಯಾತ್ರೆ ಹಾಕೊಂಡೆ, ಎಲ್ಲಿ ಹೋದ್ರು ನಾನು ಬೆಂಗಳೂರು ಹೋಗ್ಲಿ, ಯಾತ್ರೆ ಹಾಕೊಂಡೆ ನಿಮ್ ಕಾರ್ಯಕ್ರಮ ಮಿಸ್ ಮಾಡಲ್ಲ.
1: ಸರಿ ಆಯ್ತು ಸ್ವಾಮಿ ಅವರೇ, ಚೆಕ್ ಮಾಡ್ತೀನಿ. ಕರೆ ಮಾಡಿದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಓಕೆ ಚಿನ್ಮಯಿ,
3: ಖಂಡಿತವಾಗ್ಲೂ ಸಾಕಷ್ಟು ಜನ ಅವ್ರು ಹೇಳೋ ಅಷ್ಟರಲ್ಲೇ ಹೂವು ಹಣ್ಣು ಅಂತ ಕಳಿಸಿದ್ರು. ತಾರಾ ಸೇತನಂ ವಿಜಯನಗರದಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ನಿರ್ಮಲಾ ಮಹದೇವ್ ರಾಮಕೃಷ್ಣನಗರದಿಂದ, ವನಜಾ ಶಿವಕುಮಾರ್ ಟಿ ಕೆ ಬಡಾವಣೆಯಿಂದ, ಪುಷ್ಪಾ ಹುಟಗಳ್ಳಿಯಿಂದ, ಪೂಷಿತಾ ಕಲ್ಪಿತಾ ವಿವೇಕಾನಂದನಗರದಿಂದ, ಸುಧಾರಾಜ್ ಮೈಸೂರಿನಿಂದ, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ, ಶಾಂತಲಾ ರಾಮಾಂಚ ರೋಡ್ನಿಂದ, ಯುಧಿಷ್ಠರಾಂಪುರ ನಸರ್ಬಾದ್ನಿಂದ, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಮುಕುಂದ್ರಾವ್ ಕುತ್ನೀಕರ್ ಗೋಕುಲಂನಿಂದ, ಎನ್ ಚಂದ್ರಶೇಖರ್ ಎಸ್ಬಿಎಂ ಲೇಔಟ್ನಿಂದ, ರಾಜಕಮಲ ಚಿತ್ರದುರ್ಗದಿಂದ, ಮಹಾಲಕ್ಷ್ಮಿ ಬಿಎಂ ಬೆನಕನಹಳ್ಳಿಯಿಂದ, ಶಾಂಭವಿ ನಾಯ್ಡು ನಗರದಿಂದ, ಜಿಪಿ ಮಂಗಳಗೌರಿ ಬೆನಕನಹಳ್ಳಿಯಿಂದ, ಉಷಾ ಅರಸ್ ಗೋಕುಲಂನಿಂದ, ಬೆಲವತ ಗ್ರಾಮದ ಲೋಕೇಶ್ ಆಚಾರ್ ಕೆಆರ್ ನಗರದಿಂದ, ನೇತ್ರಾವತಿ ನಟರಾಜ್, ಮಾಧುರಿ ಮಾದೇಗೌಡ ಸರ್ಕಲ್ನಿಂದ, ನಂದಿತಾ ಮೈಸೂರಿನಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಶಿ ಉಡುಪ ವಿಜಯನಗರ ನಾಲ್ಕನೇ ಹಂತದಿಂದ, ಮಹದೇವ್ಪುರದಿಂದ ನಾಗರತ್ನ ಅವರು, ಕುರ್ಪಾ ಮೈಸೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣ ನಗರದಿಂದ. ಇವರಿಷ್ಟು ಜನ ಸರಿ ಉತ್ತರವನ್ನು ಕಳಿಸಿದ್ದಾರೆ.
1: ಓಕೆ, ಮುಂದಿನ ಕರೆ ಹೋಗುವಂತಹ ಸಮಯ. ಹಲೋ,
4: ಹಲೋ,
1: ನಮಸ್ಕಾರ.
4: ನಮಸ್ಕಾರ ಸರ್.
1: ಯಾರು, ಎಲ್ಲಿಂದ?
4: ನಟರಾಜ್ ಸರ್, ಆನಂದೂರು.
1: ನಟರಾಜ್ ಆನಂದೂರು, ಎಲ್ಲಿ ನಟರಾಜ್ ಅವರು? ಇದು ಆನಂದೂರು
4: ರಾಮನಾಥ್ಪುರ.
1: ರಾಮನಾಥ್ಪುರ ಹಾಸನ ಅದು?
4: ಹೌದು.
1: ಓಕೆ ನಟರಾಜ್ ಅವರೇ, ಪ್ರಶ್ನೆ ಕೇಳದ?
4: ಕೇಳಿ ಸರ್.
1: ಮಾನಿನಿ ಕುಟುಂಬದ ನೇತ್ರ, ಮಾನಿನಿ ಕುಟುಂಬದ ನೇತ್ರ,
4: ಸಂಸಾರದ ಕಣ್ಣು ಸರ್.
1: ಹೆಣ್ಣು ಸಂಸಾರದ ಕಣ್ಣು, ಸರಿಯಾಗಿದೆ ಉತ್ತರ.
0: ನೀವು ಇಷ್ಟು ಫಾಸ್ಟ್ ಆಗಿ ಹೇಳಿದ್ರೆ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಮಾಡ್ತೀರಲ್ಲ ಅಂತ
1: ಖುಷಿ ಆಗ್ಬಿಟ್ರು. ಈಗ ಕೀರ್ತನ ಮತ್ತೆ ಚಿನ್ಮಯಿ, ನಟರಾಜ್ ಬಹಳ ಫಾಸ್ಟ್ ಆಗಿ ಹೇಳಿದಿರಿ ಅಂತ ಹೇಳಿ. ಏನ್ ಹೇಳಿ?
0: ಕೇಳಿಸ್ತಾ ಇಲ್ಲ ನಿಮ್ಮ ಧ್ವನಿ ನಮ್ಗೆ ಕರೆಕ್ಟ್ ಆಗಿ.
1: ಶ್ರೀನಾಥ್ ಮಂಜುಳ ಅವ್ರು ನಟನೆ ಮಾಡಿದ್ದಾರೆ ಅಂತ. ಓಕೆ ಓಕೆ, ಶ್ರೀದೇವಿ ಮಾಡಿದ್ದಾರೆ. ಓಕೆ, ಒಳ್ಳೆ ಮಾಹಿತಿನೂ ಕೊಡ್ತಾ ಇದ್ದೀರಿ ನಟರಾಜ್, ಹಂಗಾರೆ ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಿ ಚಿತ್ರದ ಬಗ್ಗೆ ಹಾಗೂ ಕಾನ್ಸರ್ಟ್ ಬಗ್ಗೆ ಅಂತ ಹೇಳ್ತಾ ಕರೆ ಮಾಡಿದ ಧನ್ಯವಾದಗಳು. ನಮಸ್ಕಾರ. ಮುಂದಿನ ಕರೆ ಹೋಗೋಕ್ಕಿಂತ ಮುಂಚೆ ಸಂದೇಶಗಳಿದೆಯಾ?
3: ಖಂಡಿತವಾಗ್ಲೂ ಇದೆ. ಅವ್ರು ಹೇಳೋಷ್ಟ್ರಲ್ಲಿ ಸಂದೇಶ ಕಳಿಸಿದವರು ಹರ್ಷಿತಾ ಶಕ್ತಿನಗರದಿಂದ, ನೇತ್ರಾವತಿ ನಟರಾಜ್ ಕೆಆರ್ ನಗರದಿಂದ, ರೇಖಾ ಕನಕದಾಸ್ ನಗರದಿಂದ, ನಂದಿತಾ ಮೈಸೂರಿನಿಂದ, ಶ್ರೀಲಕ್ಷ್ಮಿ ಶ್ರೀರಂಗಪಟ್ಟಣದಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಭಾರತಿ ಹರೀಶ್ ಉದಯಗಿರಿಯಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ.
1: ಓಕೆ, ಮುಂದಿನ ಕರೆ.
0: ನಮಸ್ತೆ ಆಕಾಶವಾಣಿ. ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
5: ನೀವು ಯಾವ ವ್ಯಕ್ತಿ?
1: ಹಲೋ,
5: ನೀವು ಯಾವ ವ್ಯಕ್ತಿಯ ಜೊತೆ?
1: ಒಂದು ಇದು ಯಾರು ಕರೆ ಮಾಡಿ ಅವರು ಹೋಲ್ಡ್ ಆಗ್ತಿದ್ದಾರೆ, ರೆಗ್ಯುಲರ್ ಅವರೇ ಹಾಕ್ತಾ ಇದ್ದಾರೆ.
0: ಹೌದು,
1: ಕರೆ ಮಾಡಿದ್ರೆ ದಯಮಾಡಿ ಮಾತಾಡಿ ಅಂತ ಹೇಳ್ತಾ ಮುಂದಿನ ಕರೆ.
0: ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು? ಒಂಚೂರು ರೇಡಿಯೋಯಿಂದ ದೂರ ಬಂದು ಮಾತಾಡ್ತೀರಾ?
6: ಹಾ ಮೇಡಮ್, ಬಂದಿದ್ದೀನಿ.
0: ಯಾರು ಮಾತಾಡ್ತಾ ಇರೋದು?
6: ಕೃಪಾ ಮೈಸೂರಿಂದ.
0: ನಮಸ್ತೆ ಕೃಪಾ ಅವರೇ, ಕೇಳದ ಪ್ರಶ್ನೆ ನಿಮ್ಗೆ?
6: ಹಾ ಮೇಡಮ್, ಕೇಳಿ.
0: ನಿಮ್ಮ ಪ್ರಶ್ನೆ, ಮಾತೆ ಭಗವಂತ.
6: ಮಾತೆ ಭಗವಂತ?
0: ಮಾತೆ
1: ಮಾತೆ ಭಗವಂತ.

0: ತಾಯಿಯೇ ದೇವರು.
1: ತಾಯಿ,
0: ತಾಯಿಯೇ ದೇವರು.
1: ಕರೆಕ್ಟ್ ಆಗಿದೆ ಉತ್ತರ. ಕೃಪಾ,
0: ಕೃಪಾ ಸರ್.
1: ಕೃಪಾ ಹೇಳಿವಲ್ಲ, ಯಾರೋ ಬೇರೆ ಹೇಳಿದ್ರು.
0: ನಮ್ಮ ಅಮ್ಮ ಸರ್ ಪಕ್ಕದಲ್ಲಿದ್ರಲ್ಲ, ಹೆಲ್ಪ್ ಮಾಡಿದ್ರು.
1: ಕರೆಕ್ಟ್ ಆಗಿ ಹೇಳವ್ರೆ, ತಾಯಿಯೇ ದೇವರು ಅಂತ ಹೇಳಿ ನೋಡಿ. ಅದಕ್ಕೇನೆ ಪಕ್ಕದಲ್ಲಿ ಯಾವಾಗ್ಲೂ ತಾಯಿ ಇರಬೇಕು ಅಲ್ವಾ?
0: ಹೌದು ಸರ್.
1: ಆಗ ಉತ್ತರ ಸರಿಯಾಗಿತ್ತೆ, ಸರಿಯಾಗಿರುತ್ತೆ. ತಾಯಿ ದೇವರೇ ಅಲ್ವಾ?
0: ಹೌದು ಸರ್.
1: ಓಕೆ, ಇವತ್ತಿನ ಉತ್ತರಕ್ಕೆ ನಿಮ್ಮ ತಾಯಿ ದೇವರಾಗಿ ನಿಮಗೆ ವರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಕರೆ ಮಾಡಿ ಧನ್ಯವಾದ. ನಮಸ್ಕಾರ, ಮುಂದಿನ ಕರೆ ಹೋಗ್ತಾ ಇದೀವಿ.
2: ಅದಕ್ಕೂ ಮುಂಚೆ ವಾಟ್ಸ್ಆ್ಯಪ್ ಸಂದೇಶ. ಇದಕ್ಕೆ ಸರಿ ಉತ್ತರ ಕಳಿಸಿರೋರು ಸುಧಾರಾಜ್ ಮೈಸೂರಿನಿಂದ, ರಾಜಶೇಖರ್ ಜಾವಲ್ಗಿಯವರು ರಾಧ ಹಿರಿಯಣ್ಣ ನಾಗಮಂಗಲದಿಂದ, ಹರ್ಷಿತಾ ಶಕ್ತಿನಗರದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಕುವೆಂಪುನಗರದಿಂದ ನಿರ್ಮಲಾ ಲೋಕನಾಥ್, ಶಿವಪ್ರಸಾದ್ ಗುಪ್ತಾ ಚಿತ್ರದುರ್ಗದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ಕೆಟಿ ಶ್ರೀಮತಿ ರಾಮಕೃಷ್ಣನಗರದಿಂದ, ರಜನಿ ಮದ್ದೂರ್ನಿಂದ, ವನಜಾ ಶಿವಕುಮಾರ್ ಟಿಕೆ ಬಡಾವಣೆಯಿಂದ, ಭಾರತಿ ಹರೀಶ್ ಉದಯಗಿರಿಯಿಂದ, ತಾರಾಸೇತುರಂ ವಿಜಯನಗರದಿಂದ, ಕಣ್ಣೂರ್ವಿ ಗೋವಿಂದಾಚಾರಿ ಕುವೆಂಪುನಗರದಿಂದ, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಮಾಧುರಿ ಮಾದೇಗೌಡ ಸರ್ಕಲ್ನಿಂದ, ಎಚ್ಎನ್ ವಿಶ್ವನಾಥ್ ಸರಸ್ವತಿಪುರಂನಿಂದ, ಶಿವಕುಮಾರ್ ಆರಾಧ್ಯ ಸೋಮನಾಥ್ ನಗರದಿಂದ, ಬಿಂಡಿಗನ ವಲಯದಿಂದ ಲೋಕೇಶ್ ಅವರು, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ. ಇವರಿಷ್ಟು ಜನ ಅವ್ರು ಹೇಳುವಷ್ಟರಲ್ಲಿ ಸರಿ ಉತ್ತರವನ್ನು ಕೊಟ್ಟಿದ್ದಾರೆ.
1: ಓಕೆ, ಮೋಸ್ಟ್ಲಿ ಇದು ಕಡೆಯ ಕರೆ ಅಂತ ಅನ್ಸುತ್ತಾ?
2: ನೋಡೋಣ,
1: ಉತ್ತರ ಜಲ್ದಿ ಕೊಟ್ಟರೆ ಇನ್ನೊಂದು ಕರೆ ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಾ. ಹಲೋ, ಹಲೋ, ನಮಸ್ಕಾರ.
3: ಹಲೋ, ಹಲೋ, ಹಲೋ, ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು? ಎಲ್ಲಿಂದ ಮಾತಾಡ್ತಾ ಇರೋದು ನೀವು? ನಮಸ್ತೆ. ಹಂಗಾರೆ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿದೆ, ಪ್ರಶ್ನೆ ಕೇಳೋದ ಈಗ. ಖಾಲಿ ಇಲ್ಲದ ಬಿಂದಿಗೆ ಕರೆಕ್ಟಾ?
1: ಉತ್ತರ ಸರಿಯಾಗಿದೆ. ರಾಮ ಅವರ?
3: ಹೌದು,
1: ರಾಮ ಅವರೇ ಉತ್ತರ ಸರಿಯಾಗಿದೆ. ಕರೆ ಮಾಡಿ ಧನ್ಯವಾದ. ನಮಸ್ಕಾರ, ನಮಸ್ಕಾರ. ಓಕೆ, ಚಿನ್ಮಯ
2: ಇಲ್ಲ, ವಾಟ್ಸ್ಆ್ಯಪ್ ನಲ್ಲಿ ಅವ್ರು ಹೇಳೋ ಅಷ್ಟ್ರಲ್ಲಿ ಖಂಡಿತ ಯಾರು ಸಂದೇಶವನ್ನ ಕಳಿಸಿರ್ಲಿಲ್ಲ.
1: ಓಕೆ, ಮುಂದಿನ ಕರೆ. ಹಲೋ,
4: ನಮಸ್ತೆ ಸರ್.
1: ನಮಸ್ಕಾರ, ಯಾರು, ಎಲ್ಲಿಂದ?
4: ವೆಂಕಟೇಶ್ ಬಿಆರ್, ಬದನವಾಡ ಗ್ರಾಮದಿಂದ ಸರ್.
1: ವೆಂಕಟೇಶ್ ಅವರ ಕಡೆಯ ಕರೆ ಅಂತ ಕಾಣಿಸ್ತದೆ. ವೆಂಕಟೇಶ್, ಉತ್ತರ ಕೊಡಕ್ಕೆ ರೆಡಿ ಇದ್ದೀರಾ?
4: ಹಾ, ಸರಿ ಸರ್, ಹೇಳಿ.
3: ನಿಮ್ಮ ಪ್ರಶ್ನೆ ಈ ರೀತಿ ಇದೆ, ವೈದ್ಯ ಗೋಪಾಲ.
4: ವೈದ್ಯ ಗೋಪಾಲ,
1: ಬಹಳ ಸುಲಭ ಇದೆ.
3: ಅದಕ್ಕೆ ಇದನ್ನ ಕೇಳಿದೆ ನಾನು, ಬೇಗ ಹೇಳ್ಬಿಡ್ತಾರೆ ಅಂತ. ನೀವು ವೈದ್ಯಕ್ಕೆ ಪದ ಹುಡುಕ್ಬಿಟ್ರೆ ಆಕ್ಚುಲಿ ಬೇಗ ಸಿಕ್ಬಿಡುತ್ತೆ ಇದು ನಿಮ್ಗೆ.
1: ವೈದ್ಯ
3: ಏನ್ ಹೇಳ್ತಾರೆ ವೈದ್ಯರನ್ನ? ಆಗ್ಲಿ, ನಮ್ಗೆ ಸಮಯ ಕೂಡ ಮೀರ್ತಾ ಇದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ.
1: ಓಕೆ, ಉತ್ತರ ಹೇಳ್ಬಿಡ್ತೀರಾ?
3: ಖಂಡಿತ ದಿಗ್ವಿಜಯ್, ಡಾಕ್ಟರ್ ಕೃಷ್ಣ ಅಂತ.
1: ವೈದ್ಯ ಗೋಪಾಲ, ಡಾಕ್ಟರ್ ಕೃಷ್ಣ, ಡಾಕ್ಟರ್ ವಿಷ್ಣುವರ್ಧನ್ ಹಾಗೆ ತಾರಾ ಅವರ ನಟನೆ ಮಾಡಿದಂತಹ ಚಿತ್ರ. ಉತ್ತರ ಡಾಕ್ಟರ್ ಕೃಷ್ಣ ಅಂತ ಹೇಳಿ.
2: ಇದಕ್ಕೆ ವಾಟ್ಸ್ಆ್ಯಪ್ ನಲ್ಲಿ ಸರಿ ಉತ್ತರ ಕೊಟ್ಟರು ಶಾಂತಲಾ ರಾಮಾಂಜರೋಡ್ನಿಂದ, ಎಸ್ ನಾಗಮಣಿ ಮೈಸೂರು ಜೆ ಪಿ ನಗರದಿಂದ, ಹಾಗೆ ಸುಮಾರು ಜನ ಅವ್ರ ಹೆಸರು ಕಳಿಸಿದ್ದಾರೆ. ಶಿವನಾ ಟೈಲರ್ ಕಾಮನ್ಕೆರೆ ಹುಣ್ಣಿಂದ, ಆಶೀಶ್ ಕುಮಾರ್ ವಿಜಯನಗರದಿಂದ, ನಾಗಮಣಿ ಕೃಷ್ಣಮೂರ್ತಿಪುರಂನಿಂದ, ಸೌಮ್ಯ ಎಸ್ ಬಿ ಎಂ ಲೇಔಟ್ನಿಂದ, ಹೇಮಂತ್ ಚನ್ನಹಳ್ಳಿ ಶ್ರೀರಂಗಪಟ್ಟಣದಿಂದ, ಆಶಾ ವೆಂಕಟೇಶ್ವರು ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎಸ್ ಆನಂದ್ ನಾಯಕ ಸುಣ್ಣದ್ಗೇರಿಯಿಂದ, ಗೋಪಿನಾಥ್ ರಾಮಕೃಷ್ಣ ನಗರದಿಂದ, ಮಾಧುರಿ ಮಾದೇಗೌಡ ಸರ್ಕಲ್ನಿಂದ, ಎನ್ಎಚ್ ಜಯರಾಮ್ ಹೆಬ್ಬಾಳ್ನಿಂದ, ರಮ್ಯಾ ಬೊಗ್ಗಾದಿಯಿಂದ, ಎನ್ ರಮೇಶ್ ಮಾಳೋದೆ ಮಂಡಿ ಮೊಹಲಾದಿಂದ, ನಾಗರತ್ನ ನಟೇಶ್ ಸರಸ್ವತಿಪುರಂನಿಂದ, ವಿಜಯಲಕ್ಷ್ಮಿ ಎಸ್ ರಾಮಕೃಷ್ಣ ನಗರದಿಂದ, ಸರಸ್ವತಿ ನಾಗೇಂದ್ರ ಕೂರ್ಗಳ್ಳಿಯಿಂದ, ಮರ್ಸೆ ಗ್ರಾಮದಿಂದ ಬಂಗಾರಮ್ಮ ಅವರು, ರಾಘ ಹಿರಿಯಣ್ಣ ರಾಗಮಂಗಲದಿಂದ, ಡಾಕ್ಟರ್ ಹೊನ್ನಯ್ಯ ಸಿದ್ದಾರ್ಥ ನಗರದಿಂದ, ಪುಷ್ಪ ಹೂಟಗಳ್ಳಿಯಿಂದ, ಗುಂಡ್ಲುಪೇಟೆಯಿಂದ, ಟೈಲರ್ ಸತೀಶ್, ಪದ್ಮ ಅಂಕುಶಾಪುರದಿಂದ, ಪೋಷಿತ ಕಲ್ಪಿತ ವಿವೇಕಾನಂದ ಸರ್ಕಲ್ನಿಂದ, ರಮಾಮಣಿ ಸಿದ್ದಪ್ಪ ಸ್ಕೂರಿಂದ, ಕಣ್ಣೂರಿ ಗೋವಿಂದಾಚಾರ್ಯವರು, ಉಷಾ ಅರಸ್ ಗೋಕುಲಂನಿಂದ, ರಾಜಶೇಖರ್ ಜಾವಲ್ಗಿ ಅವರು ಗಾಯತ್ರಿ ರಂಗನಾಥ್ ಅವರು, ರಜನಿ ಮದ್ದೂರ್ನಿಂದ, ಗಣೇಶ್ ನಗರದಿಂದ ಭಾವಸಾರ ಚಂದ್ರಶೇಖರ್, ಸುಧಾರಾಜ್ ಅವರು, ರಾಜಕಮಲ ಚಿತ್ರದುರ್ಗದಿಂದ, ನಾಗರತ್ನ ಸೋಮಶೇಖರ್ ಅವರು, ಹಾಗೆ ಜೈರಾಮ್ ಜೆ ಪಿ ನಗರದಿಂದ, ನಿರ್ಮಲಾ ಮಹದೇವ್ ಅವರು, ನಂದು ಲಕ್ಷ್ಮೀ ವಿಲಾಸ್ ರಸ್ತೆಯಿಂದ, ಕೆಟಿ ಶ್ರೀಮತಿ ಅವರು, ಇನ್ನೂ ತುಂಬ ಜನ ಕಳಿಸಿದ್ದಾರೆ. ಆದರೆ ಸಮಯದ ಅಭಾವದಿಂದ ನಾವಿವಾಗ ಓದೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಓದ್ತಾ ಇಲ್ಲ ಅಂತ ಹೇಳಿ.
1: ಉತ್ತರ ಹೇಳ್ಬಿಡಿ ಚಿನ್ಮಯ.
2: ಮುಖ್ಯ ಪ್ರಶ್ನೆಗೆ ಉತ್ತರ ವಂಶವೃಕ್ಷ. ಈ ವಂಶವೃಕ್ಷಕ್ಕೂ ಕೂಡ ಸಾಕಷ್ಟು ಜನ ಸರಿ ಉತ್ತರವನ್ನು ಕಳಿಸಿದರೆ, ವಿಜಯಲಕ್ಷ್ಮಿ ಎಸ್ ಅವರು, ಗಾಯತ್ರಿ ರಂಗನಾಥ್ ಅವರು, ಸರಸ್ವತಿ ನಾಗೇಂದ್ರ, ಡಾಕ್ಟರ್ ಹೊನ್ನಯ್ಯ, ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ, ಹಾಗೆ ಇನ್ನು ಬಹಳಷ್ಟು ಸಂದೇಶಗಳು ಬಂದಿದೆ. ಆದರೆ ಸಮಯದ ಅಭಾವದಿಂದ ನಾವು ಓದ್ತಾ ಇಲ್ಲ. ಆದರೆ ಮೊದಲು ಕಳಿಸ್ತವರು ರಮಾಮಣಿ ಸಿದ್ದಪ್ಪ ಸ್ಕ್ವೇರ್ನಿಂದ.
1: ಓಕೆ, ರಮಾಮಣಿ ಅವರೇ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ಭೇಟಿ ಆಗ್ತೀವಿ. ಎಲ್ರಿಗೂ ನಮಸ್ಕಾರ, ಟಾಟಾ, ಬಾಯ್ ಬಾಯ್.
5: ಗೇಮ್ ಶೋ, ನಿಮ್ಮ ಮೆಚ್ಚಿನ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು.
6: ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ ಹಾಗೂ ಚಿನ್ಮಯಿ ಕೆಎಸ್.
5: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
7: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
8: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ಕೇಂದ್ರದ ರಂಗಭವನದಲ್ಲಿ ಇಂದು ಸ್ಪೆಕ್ಟ್ರಮ್ ಆಕಾಶವಾಣಿ ಅಟ್ ನೈಂಟಿ ಎ ಮ್ಯೂಸಿಕಲ್ ಒಡಿಸಿ ಕಾರ್ಯಕ್ರಮ ಆಯೋಜಿತವಾಗಿದೆ. ಸಾಯಂಕಾಲ 4 ಗಂಟೆಗೆ ಆರಂಭವಾಗುವ ಕಾರ್ಯಕ್ರಮದಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್ ಆತಿಥ್ಯ ವಹಿಸಲಿದ್ದಾರೆ. ಧಾರವಾಡ ಆಕಾಶವಾಣಿ ಕೇಂದ್ರದ ನಿಲಯ ಕಲಾವಿದರಾದ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್ ಹಾಗೂ ಉಸ್ತಾದ್ ಶಫೀಕ್ ಖಾನ್ ಸೇರಿದಂತೆ ದೇಶದ ವಿವಿಧ ಆಕಾಶವಾಣಿ ಕೇಂದ್ರಗಳ ಒಟ್ಟು 13 ಜನ ಕಲಾವಿದರು ನಾದ ಅಟ್ 90 ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಸ್ಪೆಕ್ಟ್ರಮ್ ಕಾರ್ಯಕ್ರಮದ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಖ್ಯಾತ ಸಿತಾರ್ ವಾದಕ ಉಸ್ತಾದ್ ಶಫೀಕ್ ಖಾನ್.
9: ಆಕಾಶವಾಣಿಗೂ 90 ಇಯರ್ಸ್ ಸ್ಪೆಕ್ಟ್ರಮ್ ಅಂತ ಹೇಳಿ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಇವತ್ತು ಇದರೊಳಗೆ ನಾಗ್ ಅಟ್ ನೈಂಟಿ ಅಂತಿದೆ. ಆಕಾಶವಾಣಿ ನಮ್ಮ ಸ್ಟಾಫ್ ಆರ್ಟಿಸ್ಟ್ ಏನಿದ್ದೇವೆ ನಾವು ಸೇರಿ ಒಂದು 1/4 ತಾಸಿಂದು ನಮ್ದೊಂದು ಐಟಮ್ ಇದೆ. ಅದಾದ ನಂತರ ಮರು ತರಂಗ್ ಅಂತ ಹೇಳಿ ರಾಜಸ್ಥಾನಿ ಲೋಕ ನೃತ್ಯ ಇದೆ. ಅದಾದ ನಂತರ ಪಂಜಾಬಿ ಲೋಕ್ ಗೀತ್ ಅದಕ್ಕೆ ರಂಗ ಪಂಜಾಬಿ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಆಮೇಲೆ ಯೂತ್ ವಾಯ್ಸ್ ಅಂತ ಹೇಳಿ ಅದೊಂದು ಕಾರ್ಯಕ್ರಮ ಇದೆ. ಇದು ಆಕಾಶವಾಣಿ ಡೆಲ್ಲಿ ಸಂಸತ್ ಮಾರ್ಗದ ರಂಗಭವನ್ ಸಭಾಗಾರದಲ್ಲಿ ಇದು ಕಾರ್ಯಕ್ರಮ ಅವರು ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಿಂದ 13 ಆರ್ಟಿಸ್ಟ್ ಬಂದಿದ್ದೇವೆ. ಇದರೊಳಗೆ ಕಲ್ಕತ್ತಾದಿಂದ, ಮುಂಬೈಯಿಂದ, ಹೈದರಾಬಾದ್, ಮೈಸೂರು, ಧಾರವಾಡ ಆರ್ಟಿಸ್ಟ್ ಗಳು ಬಂದಿದ್ದೇವೆ. 2 ದಿವಸದಿಂದ ಇಲ್ಲೇ ಇದ್ದೀವಿ. ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. 4 ಗಂಟೆ ಸ್ಟಾರ್ಟ್ ಆಗ್ತಾ ಇದೆ.
8: ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ನ್ಯಾಯಯುತ ಬೇಡಿಕೆಯಾಗಿದ್ದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸದ್ಯದಲ್ಲೇ ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಖಾತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಡುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ನೇತೃತ್ವದಲ್ಲಿ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಸಹಾನುಭೂತಿ ಎಂಬುದು ಔಷಧಿಯಿಂದ ಬರುವುದಿಲ್ಲ, ಅದು ಮನುಷ್ಯತ್ವದಿಂದ ಮಾತ್ರ ಕಂಡುಕೊಳ್ಳಬಹುದು ಎಂದು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಎಂಎಸ್ ರಾಜೇಶ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವವಿದ್ಯಾಲಯದ ಗುಡ್ಡದ ರಂಗವ್ವನಹಳ್ಳಿಯ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಡಿಜಿಟಲ್ ಜನಸಂಖ್ಯಾಶಾಸ್ತ್ರ, ಜನಗಣತಿ, ಜನಸಂಖ್ಯಾ ವಿಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಕುರಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಡಾ ಬಸವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಈ ತಿಂಗಳ ಕೊನೆ ಭಾನುವಾರ 28ರಂದು ರಾಜ್ಯಾದ್ಯಂತ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕುವ ರಾಷ್ಟೀಯ ಅಭಿಯಾನ ನಡೆಯಲಿದೆ. ರಾಯಚೂರು ನಗರದಲ್ಲಿ 37,983 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು 146 ತಂಡಗಳು ಸಜ್ಜಾಗಿವೆ ಎಂದು ಮಹಾನಗರ ಪಾಲಿಕೆ ಉಪ ಆಯುಕ್ತ ಶರಣಪ್ಪ ತಿಳಿಸಿದ್ದಾರೆ. ರಾಯಚೂರು ತೆಹಸೀಲ್ದಾರ್ ಸುರೇಶ್ ವರ್ಮಾ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ 76,502 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲು ಒಟ್ಟು 316 ತಂಡಗಳನ್ನು ಸಿದ್ದಗೊಳಿಸಲಾಗಿದೆ ಎಂದರು. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಡಿಎಐ ಧಾರವಾಡದಲ್ಲಿ ಕಾರ್ಯಾರಂಭಿಸಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಕೇಂದ್ರವು ಆಧಾರ್ ದಾಖಲಾತಿ, ಬಯೋಮೆಟ್ರಿಕ್ ನವೀಕರಣಗಳು, ದೋಷ ತಿದ್ದುಪಡಿ ಹಾಗೂ ಕುಂದುಕೊರತೆ ಪರಿಹಾರ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸಲಿದೆ ಎಂದು ತಿಳಿಸಿದರು. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ರೌಡಿಗಳ ನಿಯಂತ್ರಣಕ್ಕೆ ಪ್ರತ್ಯೇಕ ಪಡೆ ರಚಿಸಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಹಿನ್ನೆಲೆ ಠಾಣಾ ಮಟ್ಟದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಲು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಆದೇಶ ನೀಡಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಹಾಯಕ ಯೋಜನಾಧಿಕಾರಿ ಎಂ ಉಮೇಶ್ ಸೈಕ್ಲೋಥಾನ್ಗೆ ಹಸಿರು ಧ್ವಜ ತೋರಿದರು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಮಡಿಕೇರಿ ತಾಲೂಕು 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 400 ಫಲಾನುಭವಿಗಳಿಗೆ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿ ಹಕ್ಕುಪತ್ರ ನೀಡಿದರು.

0: ಹನ್ನೆರಡನೇ ತಾರೀಖು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಿಸಲು ಪೂರ್ವ ಸಿದ್ಧತೆಗಳು ನಡೆದಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ.

0: वनिता बिहारा।
1: ಗೆಳತಿಯರೇ ನಮಸ್ಕಾರ, ತಮಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಾತು. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್.
2: ವನಿತಾ ವಿಹಾರದ ಗೆಳತಿಯರಿಗೆಲ್ಲ ನಮಸ್ಕಾರ. ಗೆಳತಿಯರೇ, ಒಬ್ಬೊಬ್ಬ ಗೆಳತಿಲಿ ಒಂದೊಂದು ಪ್ರಾವೀಣ್ಯತೆ ಇರ್ತದೆ. ಕೆಲವರು ಉದ್ಯೋಗಸ್ಥ ಗೆಳತಿಯರಾದ್ರೆ ಇನ್ನು ಕೆಲವರು ಮನೆಯಲ್ಲಿನೇ ಯಶಸ್ವಿ ಗೃಹಿಣಿಯಾಗಿ ಕಾರ್ಯವನ್ನ ನಿರ್ವಹಿಸಿ ಜೊತೆಗೆ ಮಕ್ಕಳು ಒಂದು ಹಂತಕ್ಕೆ ಬಂದ ಮೇಲೆ, ಒಂದು ಜವಾಬ್ದಾರಿಯ ಮಟ್ಟವನ್ನ ಮುಗಿದ ಮೇಲೆ ತಮ್ಮ ಒಂದು ವೈಯಕ್ತಿಕ ಆಸಕ್ತಿ ಅಭಿರುಚಿಗಳಿಗೆ ಆದ್ಯತೆಯನ್ನ ಕೊಟ್ಟು ಅವರು ತಮ್ಮ ಆಸಕ್ತಿ ಹವ್ಯಾಸಗಳನ್ನ ಮುಂದುವರೆಕೊಂಡು ಯಶಸ್ವಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅಂತ ಒಬ್ಬ ಗೆಳತಿ ಶ್ರೀಮತಿ ಸಪ್ನಾ ಕಟ್ಟಿ ಅವರು. ಸಪ್ನಾ ಕಟ್ಟಿ ಅವರು ಒಬ್ಬ ಆದರ್ಶ ಗೃಹಿಣಿ, ಜೊತೆಗೆ ಉತ್ತಮ ಲೇಖಕಿ. ನಮಸ್ಕಾರ ಸಪ್ನಾ ಕಟ್ಟಿ ಅವರು.
3: ನಮಸ್ಕಾರ ಮೇಡಮ್.
2: ಸಪ್ನಾ ಕಟ್ಟಿಯವರ ತಮ್ಮ ಮೂಲತಃ ಊರು, ಓದು, ಈ ಒಂದು ಕತೆ ಬರೆಯುವ ಹವ್ಯಾಸ ಯಾವಾಗಿಂದ ನಿಮಗೆ ಶುರು ಆಯ್ತು? ನಮ್ಮ ಕೆಲವರಿಗೆ ಪರಿಚಯ ಮಾಡಿಕೊಡ್ತೀರಿ?
3: ನಾನು ಧಾರವಾಡದವಳೆ ಅಂತ ಹೇಳಕ್ ನನ್ಗೆ ಬಹಳ ಖುಷಿ ಆಗ್ತದೆ. ಮುಂಚಿನಿಂದಲೂ ನಮ್ಮ ಮನೆಯಲ್ಲಿ ಒಂದ್ ಪುಸ್ತಕ ಭಂಡಾರನೇ ಇತ್ತು. ನಮ್ ತಂದೆ ಒಂದ್ ಚಿಕ್ಕ ಲೈಬ್ರರಿನೇ ಇಟ್ಕೊಂಡಿದ್ರು. ಮನೋರಗ್ರಮಾಲಾದ ಪುಸ್ತಕಗಳು, ಓರಿಯೆಂಟಲ್ ಪುಸ್ತಕಗಳು, ಭಾರತ ಭಾರತಿ ಪುಸ್ತಕಗಳು, ಹೀಗೆ ಅನೇಕ ಪುಸ್ತಕಗಳನ್ನು ತರಿಸ್ತಾ ಇದ್ರು. ಹಿಂಗಾಗಿ ಓದುವ ಹವ್ಯಾಸ ಅಂತೂ ಅಗ್ದಿ ಮುಂಚಿಂದನೂ ಇತ್ತು. ಬರೆಯಬೇಕು ಅನ್ನೋ ಒಂದು ಆಸಕ್ತಿ ಇತ್ತು, ಆದ್ರೆ ನೀವು ಹೇಳಿದಂಗ ಮನೆಯ ಜವಾಬ್ದಾರಿಯಲ್ಲಿ ನನಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ನಂತರ ಆಸಕ್ತಿನ ಬೆಳೆಸ್ಕೊಂಡೆ.
2: ಈಗ ತಮ್ಮ ಓದು ವಿದ್ಯಾಭ್ಯಾಸ ಯಾವ ಇಲ್ಲಿ ತಾವು ಪದವಿಯನ್ನ ಪಡ್ಕೊಂಡಿದ್ದೀರಿ?
3: ನಾನು ಫಿಸಿಕ್ಸ್ ಬಿಎಸ್ಸಿ ಪದವಿ ಪಡ್ಕೊಂಡು ಆಮೇಲೆ ಸ್ನಾತಕೋತ್ತರ ಪದವಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾಡಿದ್ದೇನೆ, ಇಲ್ಲೇ ಕರ್ನಾಟಕ ಯೂನಿವರ್ಸಿಟಿ.
2: ಇಷ್ಟೆಲ್ಲ ಒಂದು ವಿಶೇಷವಾದಂತ ಪದವಿಯನ್ನ ಪಡೆದ ಮೇಲೆ ನಿಮಗೆ ಒಂದು ಉದ್ಯೋಗ ಮಾಡಬೇಕು ಎಲ್ಲಾದ್ರೂ ಅಂತ ಅನಿಸ್ಲಿಲ್ಲ?
3: ಖಂಡಿತ ಅನ್ಸಿತ್ತು. ಅದನ್ನ ಒಂದು ಒಂದು ಉದಾಹರಣೆ ಜೊತೆ ಹೇಳಬೇಕು ಅಂದ್ರೆ, ಮನೆಯವರ ಮಾವ ಅವ್ರು ತುಂಬಾ ತಮಾಷೆ ಪ್ರಕೃತಿಯವರು. ಅವಾಗ ನಾ ಎಲ್ಲಾರ ಮುಂದೆ, ಯಾರು ಸಿಕ್ಕವ್ರ ಮುಂದೆಲ್ಲ ಹೇಳ್ಕೊತಾ ಇದ್ದೆ, ನನಗೂ ನೌಕರಿ ಮಾಡ್ಬೇಕಂತ ಬಹಳ ಆಸೆ ಅದ ಅಂದ್ಕೊಳ್ಳೆ. ಅವ್ರು ನೋಡುವ ಸ್ವಪ್ನ, ಈ ನೌಕರಿಗೆ ಹೋದ್ರ ನೀ ಮಕ್ಕಳ್ ನೋಡ್ಕೊಳಿಕ್ ಹೋಗ್ಬಿಡ್ತಿ, ಅವ್ರಿಗೆ ಎಷ್ಟ್ ರೊಕ್ಕ ಕೊಡ್ತಿ ಅಂತ ಕೇಳಿದ್ರು. 1,000 ರೂಪಾಯಿ ಕೊಡ್ಬೇಕಾಗ್ತದೆ
2: ಆಗಿನ ಕಾಲಕ್ಕೆ
3: 30 ವರ್ಷದ ಹಿಂದೆ. ಆಮೇಲೆ ಅಡ್ಗಿ ಅವ್ರನ್ನ ಹಚ್ಚಬೇಕಾಗ್ತದ, ಅವ್ರಿಗೆ ಎಷ್ಟ್ ಕೊಡ್ತಿ? 1,500 ಹೋಗ್ತದ್ರಿ. ಆಮೇಲೆ ನಿನ್ಗ ಬಟ್ಟೆ ಬರೀ ಹೆಚ್ಚಬೇಕಾಗ್ತಾವ ನೌಕರಿ ಮಾಡಕಂದ್ಮೇಲೆ, ಅದಕ್ಕೆ ಎಷ್ಟ್ ಕೊಡ್ತಿ? ಅದಕ್ಕೊಂದ್ 2,000-4,000 ಹೋಗ್ತದ್ರಿ. ಆಮೇಲೆ ರಿಕ್ಷಾ, ಬಸ್ಸು ಎಲ್ಲ ಕುಡಿಯವ್ರು 10,000 ತಂದ್ ಹಚ್ಚಿದ್ರು. ಮತ್ ಸಾವಿರ ಗಳಿಸಿದಂಗ ಆತಿಲ್ವಾ ಅಂದ್ರು. ನನಗದು ಮನಸ್ಸಿನಾಗ ಅಗ್ರಿ ಚಾಕೊತ್ತಿದಂಗ್ ಕೂತಿದ್ರು. ಮತ್ತೊಂದಂದ್ರ ನಮ್ಮ ಮನೆಯವರು ಮತ್ ನಮ್ಮ ನಡುವ ಒಂದು ಒಪ್ಪಂದದ ಗತೆನೆ ಆಗಿತ್ತು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ ಒಂದು ಬಂಡಿ ಅಂತ, ಯಾವಾಗ್ಲೂ ಕುಟುಂಬಕ್ಕ ಬಂಡಿ ಎರಡೂ ಗಾಲಿ ಸಮಾನ ಇರ್ಬೇಕಂದ್ರ ಸಮಾನ ವೇಗದಾಗ ಓಡಬೇಕು ಅಂತಲ್ಲ, ಯಾಕಂದ್ರ ತಿರುವು ಬಂದಾಗ ಈ ಕಡೆ ಗಾಲಿ ಏನಿರ್ತದ ಜೋರು ಓಡ್ತದ, ಈ ಕಡೆ ಅವಕಾಶ ಓಡ್ತದ, ಅಂದಲ್ಲೇ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸೊ ನಾನು ಹೊರಗಿನ ಜಗತ್ತಿನ ಹಣಕಾಸಿನ ನೋಡ್ಕೋತೇನೆ, ನೀನು ಹಿರಿಯರದ್ದು ಮನೆಯಲ್ಲಿ ಅತ್ತೆ ಮಾವಂದ್ರದ್ದು ಮಕ್ಕಳ ವಿದ್ಯಾಭ್ಯಾಸ ಅದನ್ನೆಲ್ಲ ನೋಡುವಂತ, ಅದರಿಂದ ನಾವು ಒಂದು ಸಮತೋಲನ ಕಾಯ್ಕೊಂಡ್ವಿ ಅಂತ ಹೇಳಬಹುದು.
2: ಬಹಳ ಉತ್ತಮ ಮಾತನ್ನ ನೀವು ನಮ್ಮ ಗೃಹಿಣಿಯರಿಗೆ ಹೇಳಿದ್ರಿ. ಯಾಕಂದ್ರೆ ಇವತ್ತಿನ ದಿನದೊಳಗ ಬೇಕೋ ಬೇಡೋ ಎಲ್ರು ಉದ್ಯೋಗ ನಿರತರಾಗಿರ್ತಾರೆ. ಹಂಗಾಗಿ ಮಕ್ಕಳು ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾದಂತ ಆರೈಕೆ ಲಾಲನೆ ಪಾಲನೆ ಸಿಗುವುದೇ ಇಲ್ಲ. ಅವ್ರಿಗೆ ಯಾವ ವಯಸ್ಸಿನೊಳಗ ತಾಯಿಯ ಅಗತ್ಯತೆ ಬೇಕಿರ್ತದ ಆ ವಯಸ್ಸಿನಾಗ ಸಿಗದೆ ಸಂಸ್ಕಾರದಿಂದ ಮನೆಯ ಪದ್ಧತಿಯಿಂದ ಮಕ್ಕಳು ವಂಚಿತರಾಗುವಂತ ಹಲವಾರು ಉದಾಹರಣೆಗಳನ್ನ ಇವತ್ತು ನಾವು ನೋಡಿರ್ತೀವಿ. ಈಗ ಸ್ವಪ್ನ ಅವರೇ, ಇದು ಅದೇನೆ ತಮಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಂತ ಹವ್ಯಾಸಗಳು ಅಂದ್ರೆ ಚಿತ್ರಕಲೆ ಬಗ್ಗೆ ಆಗ್ಬಹುದು, ಭರತನಾಟ್ಯ ಬಗ್ಗೆ ಆಗ್ಬಹುದು, ಇದ್ರ ಬಗ್ಗೆ ತಮಗ ಅಪಾರ ಆಸಕ್ತಿ ಇತ್ತು, ಇದನ್ನ ಹೆಂಗೆ ಬೆಳೆಸ್ಕೊಂಡ್ರಿ?
3: ಚಿತ್ರಕಲೆ ಅಂದು ಬಹುತೇಕ ನನಗೆ ಸ್ವಲ್ಪ ನೈಜವಾಗಿ ಬಂದದ್ದಿರ್ಬೋದು. ಯಾಕಂದ್ರೆ ಅಗ್ದಿ ಸಣ್ಣವಳು ಅಂದ್ರೆ ಬಿನ್ನೆತ್ತ ಅಂತಿದ್ವಲ್ಲ, ಆ ಟೈಮಿಗೆ ನಾನು ಕಾಂಪಿಟೇಷನ್ ನಮ್ಮ ತಾಯಿ ಕಳಿಸ್ತಾ ಇದ್ರು. ನಾನು ಎಲ್ಲದರಲ್ಲೂ ಸಾಧಾರಣ ಫಸ್ಟ್ ಅಥವಾ ಸೆಕೆಂಡ್ ಬರ್ತಾ ಇದ್ದೆ. ಅವಾಗ ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ಒಬ್ರು ಸುಣಗಾರ್ ಅಂತ, ನೀವು ಹೆಸರು ಕೇಳಿರ್ಬೋದು,

0: ಭರತ್ ಕುಮಾರ್ ಅನ್ನೋ ಹೆಸರಲ್ಲಿ ಅವರು ಪೇಂಟಿಂಗ್ ಮಾಡ್ತಾ ಇದ್ರು, ರಾಜ್ಯ ಪ್ರಶಸ್ತಿ ಗಳಿಸಿದಂತವರು. ಅವರು ನನ್ನ ಚಿತ್ರ ಒಂದ್ ಸ್ವಲ್ಪ ದಿನ ಕೋಚಿಂಗ್ ಮಾಡಿದ್ರು. ಆಮೇಲೆ ಭರತನಾಟ್ಯವನ್ನು ಉಪಾಧ್ಯ ಅಂತ ಮಾಳ್ಮಡ್ಡಿಯಲ್ಲಿ ಒಬ್ರು ಸರ್ ಇದ್ರು, ಅವ್ರ ಕಡೆ ಕಲ್ತ್ಕೊಂಡೆ. ಎಲ್ಲಾ ಕೆಲ ದಿನಗಳ ಮಟ್ಟಿಗೆ ಅಷ್ಟೇ, ಮುಂದೆ ಏನಾಯ್ತೋ ಗೊತ್ತಿಲ್ಲ. ಆಸಕ್ತಿ ಸ್ವಲ್ಪ ಕಡಿಮೆ ವಿದ್ಯಾಭ್ಯಾಸದ ಕಡೆ, ಅದೇ ನೌಕರಿ ಮಾಡಬೇಕು ಕಲಿಬೇಕು ಅನ್ನೋದೆಲ್ಲ ಏನಿತ್ತಲ್ಲ, ಅದರಿಂದಾಗಿ ಕಲೆಗಳತ್ತ ಸ್ವಲ್ಪ ಗಮನ ಕಡಿಮೆ ಹೋಗಿ ಅಭ್ಯಾಸದತ್ತ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡಿದೆ. ಹಿಂಗಾಗಿ ಆಸಕ್ತಿಗಳು ಹಿಂದುಳಿದ್ವು.
1: ಈಗ ತಮ್ಮ ಪತಿ ಡಾಕ್ಟರ್ ಶ್ರೀಧರ್ ಕಟ್ಟಿ ಅವರು DRDO ವಿಜ್ಞಾನಿ, ಹಂಗಾಗಿ ಅವರ ಒಂದು ವೃತ್ತಿಯ ಒಂದು ಟ್ರಾನ್ಸ್ಫರ್ ಗಳು ಬಹಳ ಸಾಮಾನ್ಯ ಆಗಿರ್ತಿತ್ತು. ತಾವು ಹಲವಾರು ಊರುಗಳಿಗೆ ನಿಮ್ಮ ಪತಿಯೊಂದಿಗೆ ಹೋಗ್ಬೇಕಾದದ್ದು ಕೂಡ ಅನಿವಾರ್ಯ.
0: ಹೌದು,
1: ಸುಮಾರು ಎಲ್ಲೆಲ್ಲಿ ನೀವು ಅಡ್ಡಾಡ್ ಬಂದ್ರಿ?
0: ಬಹಳಷ್ಟು ಸಮಯ ನಾವು ಮಹಾರಾಷ್ಟ್ರದಲ್ಲೇ ಕಳೆದಿವಿ. ನಾಸಿಕದಲ್ಲಿ ಇದ್ವಿ ಮುಂಚೆ, ಆಮೇಲೆ ಮುಂಬೈ, ಆಮೇಲೆ ಪುಣಾದಲ್ಲಿ ಸುಮಾರು 26 ವರ್ಷ. ಆಮೇಲೆ ಕಡೆಗೆ ನಮ್ಮ ಮನೆಯವರು ಡೈರೆಕ್ಟರ್ ಆಫ್ ITM ಅಂತ DRDO ಲ್ಯಾಬ್ ಡೈರೆಕ್ಟರ್ ಆಗಿ ಮಸೂರಿ ಹೋದ್ವಿ. ಅಲ್ಲಿ 2.5 ವರ್ಷಗಳ ಕಾಲ ಇದ್ದು ಆಮೇಲೆ ರಿಟೈರ್ ಆಗಿ ಈಗ ಧಾರವಾಡಕ್ಕೆ ಬಂದಿದ್ದೆ.
1: ಧಾರವಾಡದಲ್ಲಿ
0: ನೆಲೆಸಿಬಿಟ್ಟಿದ್ದೇವೆ.
1: ಹೇಗೂ ಅಂದ್ರು ಹುಟ್ಟಿದ ಜಾಗ ಕೂಡ ಧಾರವಾಡ, ನಿವೃತ್ತಿ ನಂತರ ಕೂಡ ನೀವು ಧಾರವಾಡದಲ್ಲಿ ಆನಂದಿಸ್ತಾ ಇದ್ದೀರಿ. ಸ್ವಪ್ನ ಅವರ, ತಾವು ಒಬ್ಬ ಅನುವಾದಕಿ, ಯಾವ ಭಾಷೆಯಿಂದ ಯಾವ ಭಾಷೆಗೆ ಅನುವಾದ ಮಾಡ್ತೀರಿ?
0: ಇದಕ್ಕೂ ಒಂದ್ ಸ್ವಲ್ಪ ಹಿನ್ನೆಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಬಿಟ್ಸ್ ಅಂತ ಒಂದು ಕಂಪನಿ ಇದೆ ಪುಣಾದಲ್ಲಿ, ಸ್ಮಾಲ್ ಕಂಪನಿ, ಟ್ರಾನ್ಸ್ಲೇಟಿಂಗ್ ಕಂಪನಿ. ಅದು ಹುಡುಕ್ತಾ ಇತ್ತು, ಇಂಗ್ಲಿಷು ಬಲ್ಲವರು, ಕನ್ನಡ ಬಲ್ಲವರು, ಸ್ವಲ್ಪ ಮಟ್ಟಿಗೆ ಮರಾಠಿ ಬಲ್ಲವರು ಯಾರಿದ್ದಾರೆ ಅಂತ ನಾ ಅಪ್ಲೈ ಮಾಡಿದೆ. ಅವಾಗ ಅಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಅವ್ರು ಕೊಟ್ರು, ಎಷ್ಟು ಕೆಟ್ಟದಾಗಿ ಟ್ರಾನ್ಸ್ಲೇಷನ್ ಇರ್ತದ ಅಂತ. ಫಾರ್ ಎಕ್ಸಾಂಪಲ್, ವೇರ್ ಯುವರ್ ಬೆಲ್ಟ್ ಅಂತ, ಅದನ್ನ ಕನ್ನಡದಲ್ಲಿ ನಿಮ್ಮ ಬೆಲ್ಟ್ ಅನ್ನು ಧರಿಸಿ ಅಂತ ಮಾಡ್ತಾರೆ. ಧರಿಸಿ ಅಂದ್ರೆ ಅದೇನು ಅಂಗಿನೋ ಜಾಕೆಟೋ ಹಾಕೊಂಡಂಗಲ್ಲ, ಕಟ್ಕೊಳ್ಳಿ ಅನ್ನೋದು ಸರಿಯಾದ ಶಬ್ದ. ಒಂದ್ ಕಡೆ ಅಂತೂ ಈ ಗೇಟ್ ಏನಿರುತ್ತಲ್ಲ ಮೆಟ್ರೋ ಗೇಟ್, ಅದರಲ್ಲಿ ಕ್ಲಿಯರ್ ದ ಮೆಟ್ರೋ ಅಂತ ಇದ್ರೆ ಅವರು ಮೆಟ್ರೋವನ್ನು ಸ್ವಚ್ಛಗೊಳಿಸಿ ಅಂತ ಮಾಡ್ಬಿಟ್ಟಿದ್ರು ಟ್ರಾನ್ಸ್ಲೇಷನ್. ಅಲ್ಲಿ ಜನಸಂದಣಿ ತಗ್ಗಿಸಿ ಅನ್ನೋ ಅರ್ಥದಾಗಿತ್ತದು ಬೋರ್ಡ್ ಖರೆ. ಹಿಂಗಾಗಿ ಇಷ್ಟು ಕೆಟ್ಟ ಅನುವಾದಗಳು ಸಿಗ್ತಾ ಇದ್ದಾವೆ ಅಂತ ಅವರು ನನ್ನ ಅನುವಾದಕ್ಕೆ ತಗೊಂಡ್ರು. 3-3.5 ವರ್ಷ ನಾನು ಕೆಲಸ ಮಾಡಿದೆ. ಯೂಲಿ FIRs ಅಥವಾ ಕೈಪಿಡಿಗಳು ಇಂಥವೆಲ್ಲ ಡಾಕ್ಯುಮೆಂಟ್ಸ್ ಇವನ್ನೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದೊಂಥರ ಒಳ್ಳೆ ನನಗೆ ಅನುಭವ ಕೊಡ್ತು. ಮುಂದೆ ಸಾಹಿತ್ಯಿಕ ಅನುವಾದಗಳನ್ನು ಮಾಡ್ಲಿಕ್ಕೆ ಒಂದು ಹಿನ್ನೆಲೆ ಆಯ್ತು ಅನ್ಬಹುದು.
1: ಅನುವಾದ ಸಾಹಿತ್ಯ ಅಂದ್ರೆ ಅದರದೇ ಆದ ಒಂದು ಮಹತ್ವ ಇದೆ. ಅಂದ್ರೆ ನಾವು ಶಬ್ದ ಅನುವಾದ ಆಗಬಾರದು, ಭಾವಾನುವಾದ ಆಗ್ಬೇಕು ಅನ್ನೋದು. ಈಗ ಎಷ್ಟೊಂದು ನಾಟಕಗಳಾಗ್ಲಿ, ಕವನ ಆಗ್ಲಿ, ಕತೆ ಆಗ್ಲಿ, ಅನುವಾದ ಮಾಡಿದಾಗ ಶಬ್ದದಿಂದ ನೀವು ಅನುವಾದ ಮಾಡಿದ್ರೆ ಅದರ ಅರ್ಥನೇ ಬೇರೆ ಆಗ್ತದೆ.
0: ಕರೆಕ್ಟ್.
1: ಅಲ್ಲಿ ಭಾವಾನುವಾದಕ್ಕೆ ಆದ್ಯತೆ ಇರಬೇಕು ಅಂತ. ತಾವು ಮರಾಠಿ ಕಾದಂಬರಿಯನ್ನು ಕೂಡ ಅನುವಾದ ಮಾಡಿದಿರಿ, ಯಾವ್ದು ಮಾಡಿದಿರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ನಾನು ಸಚಿನ್ ಕುಂಡಾಲ್ಕರ್ ಅವರ, ಅದು ಫಿಲ್ಮ್ ಕೂಡ ಆಗಿದೆ, ಕೋಬಾಲ್ಟ್ ಬ್ಲೂ ಅನ್ನುವಂಥದ್ದು ಕಾದಂಬರಿಯನ್ನ ಅನುವಾದ ಮಾಡಿದ್ದೇನೆ. ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ, ಮರಾಠಿಯಿಂದ ಕನ್ನಡಕ್ಕೆ. ಶ್ರೀ ವಸುಧೇಂದ್ರ ಅವರೇನಿದ್ದಾರಲ್ಲ ಚಂದ ಪ್ರಕಾಶನದ ಪ್ರಕಾಶಕರು, ಅವರು ನನ್ನನ್ನು ಅಪ್ರೋಚ್ ಮಾಡಿ ಇದೇ ಕಥೆಯನ್ನ ಮಾಡಬೇಕು ಅಂತ ಕೇಳಿಕೊಂಡ್ರು. ನಾನು ಆ ಕಾದಂಬರಿಯನ್ನು ಅನುವಾದ ಮಾಡಿದೆ.
1: ಸುಮಾರು ಎಷ್ಟು ದಿನಗಳ ಕಾಲ ತಗೊಂಡ್ರಿ?
0: ನನಗೆ ಅವರು ಟೈಮದ್ದು ಇದು ಏನು ಕೊಟ್ಟಿದ್ದಿಲ್ಲ, ಹಿಂಗಾಗಿ ಒಂದು ಮಿತಿ ಅಂತ ಕೊಟ್ಟಿದ್ದಿಲ್ಲ. ನಾನು 3-3.5 ತಿಂಗಳು ಸಮಯ ತೆಗೆದುಕೊಂಡು ಅದನ್ನ ಅನುವಾದ ಮಾಡಿದೆ.
1: ಈ ಸ್ವಪ್ನವರೆ, ತಮಗೆ ಎಷ್ಟು ಜನ ಮಕ್ಕಳು, ಮಕ್ಕಳೇನ್ ಮಾಡ್ತಾರೆ?
0: ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಇಸ್ರೋದಲ್ಲಿ 7.5 ವರ್ಷಗಳ ಕಾಲ ವಿಜ್ಞಾನಿಯಾಗಿದ್ದು ಮುಂದೆ ಲಂಡನ್ ನಲ್ಲಿ ಡಾಕ್ಟರೇಟ್ ಮಾಡಿ ಪೋಸ್ಟ್ ಡಾಕ್ಟರೇಟ್ ಮಾಡ್ತಾ ಇದ್ದಾನೆ. ಚಿಕ್ಕವನು ಕಂಪ್ಯೂಟರ್ ಸೈಂಟಿಸ್ಟ್, NVIDIA ಇಂಜಿನಿಯರ್ ಅಂತ ಇದ್ದಾನೆ.
1: ಇಬ್ಬರು ಮಕ್ಕಳು ವಿಜ್ಞಾನದ ತನ.
0: ಹೌದು, ಇಬ್ಬರು ಇಂಜಿನಿಯರಿಂಗ್ ಮಾಡಿದವರು.
1: ಅಂದ್ರೆ ಅಪ್ಪ ಅಮ್ಮ ಇಬ್ರು ವಿಜ್ಞಾನದಲ್ಲಿ ಆಸಕ್ತಿ ಉಳ್ಳವರೇ ಆಗಿರೋದ್ರಿಂದ.
0: ಹೌದು ಹೌದು,
1: ಅದೇ ಕ್ಷೇತ್ರದಲ್ಲಿ
0: ಮನೆಯಲ್ಲಿ ಪೂರ್ತಿ ಅದೇ ವಾತಾವರಣ ಇದ್ದಿದ್ದರಿಂದ ಅವರಿಗೂ ಅದರತ್ತೇ ಒಲುಮೆ ಆಯ್ತು.
1: ಈಗ ಸ್ವಪ್ನ ಅವರ, ಮಹಿಳೆ ಅಂದ ತಕ್ಷಣನೇ ಮನೆಯ ಜವಾಬ್ದಾರಿ ಇದ್ದೇ ಇರ್ತದೆ, ಮನೆಗೆ ಬರೋರು ಹೋಗರು, ಅತ್ತೆ ಮಾವ. ಇದರಲ್ಲಿ ಕೆಲವು ಮಹಿಳೆಯರು ಸುಖ ಕಾಣ್ತಾರೆ, ಕೆಲವರು ಇದೇನಪ್ಪ ಎಷ್ಟು ಇದನ್ನ ಮಾಡ್ಕೊಂಡಿರ್ಬೇಕು ಅಂತ ಗೊಣಗಾಡೋ ಮಹಿಳೆಯರು ಇದ್ದಾರೆ. ತಾವು ನೋಡಿದ್ರೆ ಒಂದು ಸಕಾರಾತ್ಮಕವಾಗಿ ಒಂದು ಕುಟುಂಬದ ಪ್ರೀತಿ, ಕುಟುಂಬದಲ್ಲಿ ಹಿರಿಯರ ಆರೈಕೆ ಹಾರೈಕೆ, ಇದರಲ್ಲಿ ತಾವು ಹೆಚ್ಚು ಸಮಯವನ್ನ ಕಳೆದಿದ್ದೀರಿ. ಇದರ ಒಂದು ಅನುಭವ ಅಂದ್ರೆ ಮನೆಯಲ್ಲಿ ಹಿರಿಯ ಇದ್ದಾಗಿನ ಸುಖ ಹೆಂಗಿರ್ತದ?
0: ಖಂಡಿತ ನಿಜ, ಎಲ್ಲರಿಗೂ ಆಗುವಂತೆ ನನಗೂ ಶುರುವಾತಿಗೆ ಅನ್ಸಿರ್ಬೋದು. ನಾನು ಅದನ್ನ ಅಲ್ಲಗಳೆಯುವುದಿಲ್ಲ. ಸ್ವಲ್ಪ ಸ್ವಾತಂತ್ರ್ಯ ಬೇಕು ಅನ್ನುವಂತ ಒಂದು ಮನೋಭಾವ ನವ ಯುವತಿಯರಿಗೆ ಇರ್ತದೆ. ಆದ್ರೆ ಹಿರಿಯರ ಆಶ್ರಯದಲ್ಲಿ ನಾ ಏನ್ ಕನ್ಕೊಂಡೇನಲ್ಲ, ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ. ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ಆರಾಮ್ ತಪ್ಪಿದಂಗ ಆಗ್ತದೆ. ಅವಾಗ ಮನೆಯಲ್ಲಿ ಹಿರಿಯರಿದ್ರೆ ಏನೂ ಆಗುದಿಲ್ಲ, ಕಾಳಜಿ ಮಾಡಬೇಡ ಅನ್ನುವಂತ ಭರವಸೆ ಕೊಟ್ರೆ ಒಂದು ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ಅನ್ನೋದು ನನಗೆ ಗೊತ್ತು. ಅಂತ ಟೈಮ್ನಾಗ ತಮ್ಮ ಮನೆಯವರಿಗೆ ಟ್ರಾನ್ಸ್ಫರ್ ಆಗುವಂತ ಇದು ಅಲ್ದೇನೆ, ಮತ್ತವರು ತಿಂಗಳಲ್ಲಿ ಒಂದು ವಾರವಾದ್ರೂ ಹೊರಗೆ ಹೋಗ್ಬೇಕಾಗ್ತಿತ್ತು, ಮಿಸೈಲ್ಗಳ ಟೆಸ್ಟಿಂಗ್ ಸಲುವಾಗಿ ಹೋಗ್ಬೇಕಾಗ್ತಿತ್ತು. ಅವಾಗೆಲ್ಲ ನನಗೆ ಅತ್ತೆ ಮಾವ ಇದ್ದುದರಿಂದ ತಲೆ ಮೇಲೆ ಇದ್ದಂಗ ಒಂದು ಅಭಯ ಹಸ್ತ ಫೀಲಿಂಗ್ ಬರ್ತಾ ಇತ್ತು. ಹಿಂಗಾಗಿ ಅದಲ್ದ ನಾನು ಇವತ್ತಿಗೆ ಯಾವ್ದಾದ್ರು ನನ್ನಲ್ಲಿ ಒಳ್ಳೆ ಸಂಸ್ಕಾರ ಇದ್ರೆ ನನ್ನ ಜೀವನ ನೆಮ್ಮದಿಯಿಂದ ಸಾಕ್ತಿದ್ರ ನಾ ಖಂಡಿತ ಅದ್ರ ಶ್ರೇಯಸ್ಸು ನನ್ನ ಅತ್ತೆ ಮಾವಂದ್ರಿಗೆ ಕೊಡ್ತೀನಿ. ಇಲ್ಲ ಅಂದ್ರ ಒಂಥರ ಪ್ರಾಪರ್ ಚನಲೈಸ್ ಅಂತಾರಲ್ಲ, ಹಂಗ ಮಾಡಿದ ಅವರು ನಮ್ಮಿಬ್ಬರ ಜೀವನ ನಮ್ಮ ಅತ್ತೆ ಮಾವಂದಿರು ಆ ರೀತಿ ತಿದ್ದಿ ಕೊಟ್ಟರು ಅಂತ ಹೇಳ್ಬೋದು. ಮಕ್ಕಳಲ್ಲಿ ಒಳ್ಳೆ ಸಂಸ್ಕಾರ ಹಾಕಿದ್ರು.
1: ಹಂಗಾಗಿ ಮನೆಯಲ್ಲಿ ಹಿರಿಯ ಆಲದ ಮರದಂಗೆ ಇರ್ತಾರೆ ಹಿರಿಯರು. ಆದ್ರೆ ಇವತ್ತಿನ ಒಂದು ಕಾಲಮಾನ ಪರಿಸ್ಥಿತಿ ಆಗ್ಲಿ, ಜನರ ಒಂದು ವಿಚಾರಧಾರೆ ಆಗ್ಲಿ, ಇದನ್ನ ನಾವು ನೋಡಿದಾಗ ಇವತ್ತು ವೃದ್ಧಾಶ್ರಮ ಸಂಸ್ಕೃತಿ ಹೆಚ್ಚು ಬೆಳಿಲಿಕ್ಕತ್ತದ. ನಿಜವಾಗೂ ಹೇಳ್ಬೇಕಾದ್ರೆ ಧಾರವಾಡ ಅಂತ ಊರೊಳಗ ವೃದ್ಧಾಶ್ರಮ ಅನ್ನೋ ಹೆಸರೇ ಇರಲಿಲ್ಲ. ಆದ್ರೆ ಇತ್ತೀಚೆಗೆ ನಾವು ಅಲ್ಲೇ ಇಲ್ಲೇ ಇವನ್ನು ಕೂಡ ಕಾಣ್ತಾ ಇದ್ವಿ. ಮೊದ್ಲು ಇವು ದೊಡ್ಡ ದೊಡ್ಡ ಊರು ನಗರಗಳಲ್ಲಿ ಮಾತ್ರ ಇತ್ತು. ಅಂದ್ರೆ ಈ ಅನುಬಂಧ ತಂದೆ ತಾಯಿದು ಮನೆಯಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯ ಅನ್ನೋದು ತಾವು ಕೂಡ ಕಂಡುಕೊಂಡಿದ್ದೀರಿ. ಈಗ ಸ್ವಪ್ನ ಅವರು, ತಾವು ಸಾಕಷ್ಟು ಕಥೆಗಳನ್ನ ಬರೆದಿರಿ, ಕಥೆ ಬರೆಯುವ ಹವ್ಯಾಸ ನಿಮ್ಗ ಬಂದದ್ ಯಾವಾಗ? ಸುಮಾರು ಎಷ್ಟು ಕತೆ ಬರುತ್ತೀರಿ?
0: ನಾನು ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು 1995 ಸುದ್ದಿ ಅಂತ. ನಾನು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಕತೆಗಳು ಪ್ರಕಟಗೊಂಡಿವೆ. ಸಾಧಾರಣ ಕನ್ನಡದ ಎಲ್ಲ ಮ್ಯಾಗಝಿನ್ಗಳಲ್ಲಿ ಪ್ರಕಟಗೊಂಡಿವೆ.
1: ಅಂದ್ರೆ ಈ ಹವ್ಯಾಸ ಶುರು ಯಾವಾಗ ಆಯ್ತು ನಿಮಗೆ?
0: 95 ಒಂದು ಕತೆ ಬರೆದು ತರಂಗ ಕಳಿಸಿದೆ. ಅದು ಬಟ್ ಏನಾಯ್ತು, ಅದು ಒಂಥರ ಉತ್ಸಾಹ ತುಂಬಿತು. ಹಿಂಗಾಗಿ ಬರ್ಕೋತಾನೆ ಹೋದೆ. ನಡುವ ಒಂದ್ ಸ್ವಲ್ಪ ಕಾಲಾವಧಿಯೊಳಗೆ ಬರೀಲಿಕ್ಕೆ ಆಗ್ಲಿಲ್ಲ, ನಮ್ಮ ಅತ್ತೆಗೆ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅವಾಗ. ಅದು ಬಿಟ್ರೆ ಕಂಟಿನ್ಯೂಸ್ ಸಾಧಾರಣ ವರ್ಷಕ್ಕೊಂದು ಹಂಗ ಬರ್ಕೋತಾನ ಹೋದೆ. ಈಗೀಗ ನೀವ್ ಹೇಳ್ದಂಗ ಸಮಯ ಹೆಚ್ಚು ಸಿಗ್ಲಿಕ್ಕತ್ತದ, ಹೆಚ್ಚು ಬರೀಲಿಕ್ಕೆ ಶುರು ಮಾಡಿ.
1: ನಿಜ ನಿಜ. ಅಂದ್ರೆ ಈ ಕಥೆ ಕಥಾ ವಸ್ತುವಿನ ಆಯ್ಕೆ ಹೆಂಗ್ ಮಾಡ್ಕೊಳ್ತೀರಿ? ಅಂದ್ರೆ ಎಷ್ಟೋ ಜನ ಕಥೆಗಾರರು ಒಂದು ಕಾಲ್ಪನಿಕ ಲೋಕಕ್ಕೆ ಹೋಗಿರ್ತಾರೆ, ಕೆಲವರು ತಮ್ಮ ಜೀವನಾನುಭವವನ್ನೇ ಕಥನ ರೂಪಕ್ಕೆ ತಗೊಂಡ್ ಬರ್ತಾರೆ, ಕೆಲವರು ಬೇರೆ ಬೇರೆ ಘಟನೆಗಳನ್ನ ಆಧರಿಸಿ ತಗೊಳ್ತಾರೆ. ಹಂಗೆ ತಮ್ಮ ಕಥಾ ವಸ್ತುವಿನ ಆಯ್ಕೆ
0: ಸಾಹಿತ್ಯ ಲೋಕದಾಗ ಒಂದ್ ಶಬ್ದ ಅದ. ಕೆಲವೊಬ್ರು ಹೃದಯದಿಂದ ಕವಿಗಳು ಅಥವಾ ಸಾಹಿತಿಗಳು, ಕೆಲವೊಬ್ರು ತಲೆಯಿಂದ ಅಂತ. ನಾನು ಬಹುತೇಕ ಎರಡನೇ ವಿಭಾಗಕ್ಕೆ ಸೇರಿದೆ ಅನಿಸ್ತದೆ. ಬಹಳಷ್ಟು ನನ್ನ ಅನುಭವ ವ್ಯಾಪ್ತಿ ಅಷ್ಟು ದೊಡ್ಡದಿರ್ಲಿಕ್ಕಿಲ್ಲ, ನಾನು ಒಪ್ತೇನೆ. ನಾನು ಬಹಳಷ್ಟು ವಿಚಾರ ಮಾಡಿ ಸನ್ನಿವೇಶಗಳನ್ನು ಸೃಷ್ಟಿ ಮಾಡಿಕೊಂಡು ನನ್ನ ಮನಸ್ಸಿನಲ್ಲೇ ಕಥೆಗಳನ್ನು ಬರ್ದೆ ಹೆಚ್ಚು. ಮತ್ತೊಂದಂದ್ರೆ ನಮ್ಮ ಸಮೀಪದಲ್ಲಿ ಆಗು ಹೋಗುವಂತಹ ಘಟನೆಗಳು, ಸಂಬಂಧಗಳ ಸಂಕೀರ್ಣತೆ ಮತ್ತು ಕೆಲವೊಂದು ನನ್ನ ಅನುಭವಗಳು ಇರಬಹುದು, ಇವೆಲ್ಲ ಸೇರಿ ಒಂದು ಕತೆ ಆಗ್ತದೆ ಅಂತ ನಾನು.
1: ಅಂದ್ರೆ ಈ ಕಲ್ಪನೆಗೆ ಒಂದ್ ಸ್ವಲ್ಪ ರೆಕ್ಕೆ ಪುಕ್ಕ ಹಚ್ಚಿ ಒಂದು ಕಥೆಯ ರೂಪವನ್ನ ಕೊಡ್ತೇನೆ. ಕೊಟ್ಟಿದ್ದೀರಿ?
0: ಹೌದು.
1: ಹೆಚ್ಚು ಸಾಮಾಜಿಕ ಕಥೆಗಳೇ ಇವೆ ಅನ್ಸುತ್ತೆ.
0: ಹೌದು, ನನ್ನ ಸುಮಾರು ಎಲ್ಲ ಕಥೆಗಳು ಸಂಬಂಧಗಳ ಮೇಲೆ ಸಾಮಾಜಿಕವಾದ ಕಥೆಗಳೇ ಅನ್ಬಹುದು. ಕೆಲವೊಂದು ಮಾತ್ರ ವೈಜ್ಞಾನಿಕ ಕಥೆಗಳನ್ನು ಬರೆದಿದ್ದೇನೆ. ಇದಕ್ಕೆ ಒಂದೆರಡು ಕಾರಣ ಏನಂದ್ರೆ, ಒಂದಂದ್ರೆ ನನ್ನ ವೈಜ್ಞಾನಿಕ ಹಿನ್ನೆಲೆ, ಇನ್ನೊಂದ್ರ ನೀವು ಗಮನಿಸಿರ್ಬೋದು ಕನ್ನಡದಾಗ ವೈಜ್ಞಾನಿಕ ಕಥೆಗಳ ಅತ್ಯಂತ ಕೊರತೆ. ಮಹಿಳೆಯರಂತೂ ಆಲ್ಮೋಸ್ಟ್ ಬರೆಯುವುದೇ ಇಲ್ಲ. ಮೂಲ ಕಥೆಗಳು ಹೋಗ್ಲಿ, ಅನುವಾದಗಳು ಸುದ್ದ ಇಲ್ಲ. ಅದರಿಂದ ನನಗನ್ನಿಸ್ತು ವೈಜ್ಞಾನಿಕ ಕಥೆಗಳನ್ನ ಯಾಕೆ ನಾನು ಬರೆದು. ಮತ್ತೊಂದು, ಅದೊಂದು ನಿತ್ಯ ನೂತನ ಕ್ಷೇತ್ರ ಏನೋ ನನಗನ್ನಿಸ್ತದೆ.
1: ನಿಜ ನಿಜ.
0: ದಿನಾಲು ತಂತ್ರಜ್ಞಾನ ಬದಲಾಗ್ತದೆ, ದಿನಾ ವಿಜ್ಞಾನ ಬದಲಾಗ್ತದೆ. ಹಿಂಗಾಗಿ ಬಲಿಕೆ ಒಬ್ಬ ಸಾಹಿತಿಗೆ ಹೆಚ್ಚು ಮಾಹಿತಿನೂ ಸಿಗ್ತದೆ.
1: ಈಗ ನಿಮ್ಮ ಮನೆಯವರ ನಿವೃತ್ತಿ ನಂತರ ನೀವು ಧಾರವಾಡಕ್ಕೆ ಬಂದು ನೆಲೆಸಿದ್ದೀನಿ ಅಂತ ಹೇಳಿದ್ರಿ. ಈಗ ನಿವೃತ್ತಿ ನಂತರದ ಜೀವನ ಹೇಗೆ ಸಾಗಿಸ್ತಾ ಇದ್ದೀರಿ?
0: ಬಹಳ ಸುಂದರವಾಗಿ, ಬಹಳ ಶಾಂತಿಯಿಂದ ಸಾಗ್ತದೆ ಅಂತ ಹೇಳ್ಬಹುದು. ಬಾಕಿ ಎಲ್ಲ ಜೀವಕ್ಕಿಂತ ಇದು, ಯಾಕಂದ್ರೆ ಸಂಘರ್ಷ ಇಲ್ಲ, ಯಾವುದೇ ಮಕ್ಕಳನ್ನ ಗುರಿ ಮುಟ್ಟಿಸಬೇಕು ಅನ್ನೋದಿಲ್ಲ. ಹಿಂಗಾಗಿ ನಮ್ಮ ನಮ್ಮ ಆಸಕ್ತಿ ಏನದ ಅದನ್ನ ನಾವಿಬ್ರು ಮಾಡ್ಕೋತಾ ಇದ್ದೀವಿ. ಬಹಳ ವೇಳೆ ಸಿಗ್ತದೆ, ಅಡಿಗೆ ಊಟ ಜಂಜಾಟ ಬಾಕಿ ಎಲ್ಲ ಏನ್ ಇರಂಗಿಲ್ಲ. ಅದರಿಂದ ಸಾಕಷ್ಟು ಸಮಯ ಸಿಗೋದ್ರಿಂದ ಆಸಕ್ತಿಗಳಿರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಎಲ್ಲಾ ಇವನ್ನ ಬೆಳೆಸ್ಕೋತಾ ಇದ್ದೀವಿ ಬಹಳ ಸುಂದರವಾಗಿ.
1: ಆಧ್ಯಾತ್ಮಿಕದ ಕಡೆಗೆ ಒಲವು ಜಾಸ್ತಿ,
0: ಬಹಳ ಜಾಸ್ತಿ ಇದೆ.
1: ಏನ್ ಮಾಡ್ತೀರಿ ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ?
0: ಆಧ್ಯಾತ್ಮಿಕ ಚಟುವಟಿಕೆ ಅಂದ್ರೆ ನಾನು ಆರ್ಟ್ ಆಫ್ ಲಿವಿಂಗ್ ಇದ್ದ ಅತ್ಯಂತ ಇದು ಇದ್ದೇನೆ, ಫಾಲೋವರ್ ಅಂತ ಏನಂತೀವಿ ಅದಿದ್ದೀನಿ. ಅವುಗಳ ಸಾಧಾರಣ ಯಾವ ವರ್ಕ್ಶಾಪ್ ಆಗ್ಲಿ, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಡ್ವಾನ್ಸ್ ಕೋರ್ಸ್ ಇರ್ಬೋದು, ಎಲ್ಲ ಋಷಿಕೇಶಕ್ಕೆ ಸುದ್ದ ಹೋಗಿ ಕೋರ್ಸ್ ಅಟೆಂಡ್ ಮಾಡಿ ಬಂದೇನೆ. ಮತ್ತು ನಿತ್ಯ ಭಜನೆ ಇಂತಾವೆಲ್ಲ ಭಜನೆ ಮಂಡಳಿಯ ಸದಸ್ಯನಾಗಿದ್ದೇನೆ. ಮತ್ತು ಆಧ್ಯಾತ್ಮಿಕ ಭಜನೆಗಳನ್ನು ಕೇಳೋದು ಇವೆ ಎಲ್ಲದರಲ್ಲಿ ಬಹಳಷ್ಟು ದಿನದ 24 ಎಷ್ಟೋ ಸಮಯ ನಂದು ಇದರಲ್ಲೇ ಹೋಗ್ತದೆ ಅನ್ಬಹುದು. ಮತ್ತು ನಮ್ಮ ಅತ್ತೆ ಮಾವನಿಂದಾಗಿ ಆ ಸಂಸ್ಕಾರ ಬಿದ್ದದ, ಅದು ಎಷ್ಟು ಬಾರಿ ನೆನ್ಸ್ಕೊಂಡ್ರು ಕರೆನ್ರಿ ಮೀನೆ.
1: ನಿಜ ನಿಜ.
0: ಆಮೇಲೆ ನಮ್ಮ ಮನೆಯವರು ಸಂಪ್ರದಾಯ
1: ಕುಟುಂಬ
0: ಹಿಂಗಾಗಿ ತಂತಾನಾಗಿ ಅವು ಮಾಡಬೇಕಾದಂತ ಪರಿಸ್ಥಿತಿಗಳು, ಹಬ್ಬ ಹುಣ್ಣಿಮೆ ನವರಾತ್ರಿ ಇವೆಲ್ಲ ಏನಂತೀವಿ ಅವೆಲ್ಲ ಬಂದೇ ಬರ್ತಾವ. ಹಿಂಗಾಗಿ ಸಹಜವಾಗಿ ಅತ್ತ ನಮ್ ಜೀವನ ವಾಲ್ಕೋತ ನಡೆದ.
1: ಅದರ ಜೊತೆಗೆ ತಾವು ನಿಮ್ಮ ಶ್ರೇಷ್ಠ ನಾಗರಿಕರಿಗೆ, ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಭೇಟಿ ಕೊಡುದು, ಅವ್ರ ಜೊತೆಗೆ ಒಡನಾಟ ಇಟ್ಕೊಳ್ಳೋದು, ತೋಟಗಳಲ್ಲಿ ತುಳಸಿ ಸಸಿಗಳನ್ನ ವಿಶೇಷವಾಗಿ ಬೆಳೆಸೋದು, ಇವು ಕೂಡ ತಮ್ಮ ವಿಶಿಷ್ಟ ರೀತಿಯ ಹವ್ಯಾಸ ಅಂತ ನಂಗನ್ಸ್ತದ. ಅಂದ್ರೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ ಈ ಮನೆಯ ಅಂಗಳದಲ್ಲಿ ತುಳಸಿ ಸಸ್ಯಗಳನ್ನ ಹೆಚ್ಚೆಚ್ಚು ಬೆಳೆಸೋದ್ರಿಂದ ನಮ್ಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಅಂತ ಅನ್ನೋದು. ಈ ನಿಟ್ಟಿನಲ್ಲೇ ಬೆಳೆಸ್ತಿದ್ದೀರಾ ಅಥವಾ ಏನ್?
0: ಇಲ್ಲ, ಹಂಗೇನಿಲ್ಲ, ತಂತಾನೇ ಬೆಳೆದಂತ ಸಸಿಗಳು. ಆದ್ರೆ ಈಗ ನಾವು ಇಬ್ರು ಅನ್ಕೊಳ್ಳೋದು ಒಂದ್ ಏನಂದ್ರೆ,

0: ಪೇ ಬ್ಯಾಕ್ ಟು ಸೊಸೈಟಿ ಅಂತ ಇಂಗ್ಲಿಷ್ ನಲ್ಲಿ ಏನಂತೇವೆ, ಆ ಟೈಮ್ ನಮ್ದು, ನಮಗೆ ಭಗವಂತನ ಅನುಗ್ರಹದಿಂದ ಎಲ್ಲ ಸಿಕ್ಕದ. ಇನ್ ಏನಾದರೂ ಬಹಳ ದೊಡ್ಡ ಕೆಲಸ ಮಾಡ, ನಾವಂತ ದೊಡ್ಡವರ ಅಲ್ಲ, ಚಿಕ್ಕ ಪುಟ್ಟ ರೀತಿಯಿಂದ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ಹಿನ್ನೆಲೆಯೊಳಗ ಮಾಡುವಂತ ಕೆಲಸಗಳು ಇವೆಲ್ಲ. ಆ ತುಳಸಿಯ ಬಹಳಷ್ಟು ಸಸಿಗಳು ನಮ್ಮಲ್ಲಿ ಇದ್ದು ನಮ್ಮ ಪುಟ್ಟ ಕೈತೋಟದಲ್ಲಿ, ಹಿಂಗಾಗಿ ಅವನ್ನೆಲ್ಲ ನಮ್ಮ ಮನೆಯವರು ಹೆಚ್ಚ ಇದರಲ್ಲಿ ಕರೆ ಅಂದ್ರೆ ಅವರು ಅವುಗಳನ್ನ ಬಟ್ಟಲುಗಳಲ್ಲಿ ಮಾಡಿ ಇಟ್ಟಿರ್ತಿದ್ರು. ನಾವು ಒಯ್ದು ಒಯ್ದು ಎಲ್ಲಾರು ಕೊಟ್ಟು ಬರೋದು, ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದೆ. ಮತ್ತು ನಮ್ದು ಹೇರಿಕರ್ ನಗರ ಅಂತ ಏನಿದೆ ಅಲ್ಲ, ಅದು ಎಲ್ಲ ರಿಟೈರ್ಡ್ ಜನರ ಒಂದು ಕಾಲೋನಿ ಅನ್ಬಹುದು. ಎಲ್ಲ JSS ಕಾಲೇಜಿನ ರಿಟೈರ್ಡ್ ಲೆಕ್ಚರರ್ ಅವರು, 75ಕ್ಕೂ ಮೇಲ್ಪಟ್ಟವರು. ಹಿಂಗಾಗಿ ನವೆಂಬರ್ ನಲ್ಲಿ ಸರ್ಟಿಫಿಕೇಟ್ ಕೊಡೋದು ಕೂಡ ಕೆಲವೊಬ್ಬರಿಗೆ ಕಷ್ಟ, ಮಕ್ಕಳೆಲ್ಲ ದೂರ ಇದ್ದಾರೆ. ಅದಕ್ಕೆ ನಾನು ಇವರೇ ಸಜೆಸ್ಟ್ ಮಾಡಿದ್ದು, ಇದ್ಯಾಕೆ ನೀವು ಮಾಡಬಾರದು ಅಂತ. ನಾ ಹಿಂಗಾಗಿ ಮನೆಗೆ ಹೋಗಿ ಅವರಿಗೆ ಆ ಸ್ಕ್ಯಾನರ್ ಸಹಾಯದಿಂದ ಅವರಿಗೆ ಲೈಫ್ ಸರ್ಟಿಫಿಕೇಟ್ ಮಾಡಿಕೊಡೋದು, ಇಂತ ಒಂದು ಚಿಕ್ಕ ಪುಟ್ಟ ಒಂದು ಸೇವೆಯನ್ನ ಮಾಡಿ ಶುರು ಮಾಡಿ.
1: ಅಂದ್ರೆ ಇದರಲ್ಲೂ ಕೂಡ ಒಂದು ಸುಖ ಇದೆ,
0: ಅತ್ಯಂತ ಖರೆ ಸುಖ ಇದ್ರಾಗ ಅಂತ ಈಗ ಅನಿಸ್ತು.
1: ನಿಜ ಅಂದ್ರೆ ಇದರಲ್ಲಿ ಯಾವ ಸ್ವಾರ್ಥ ಮನೆ ಇರುವುದಿಲ್ಲ, ನಿಸ್ವಾರ್ಥ ಭಾವನೆಯಿಂದ ಎಲ್ಲಿ ಸ್ವಾರ್ಥ ಇರ್ತದೆ ಅಲ್ಲಿ ನೋವು ಇರ್ತದೆ.
0: ಅಗ್ದಿ ಖರೆ.
1: ಹಂಗಾಗಿ ನಿಸ್ವಾರ್ಥ ಭಾವನೆಯಿಂದ ಒಂದು ಹಿರಿಯರ ಸೇವೆ ಇದನ್ನ ತಾವು ಮಾಡ್ತಾ ಬಂದಿರಿ. ಈಗ ಸ್ವಲ್ಪ ಮನುಷ್ಯನಿಗೆ ಬಾಲ್ಯ, ಯೌವನ, ಮಧ್ಯ ವಯಸ್ಸು, ವೃದ್ಧಾಪ್ಯ ಇದು ಅನಿವಾರ್ಯ. ಈ ಮೊದಲ ಮೂರು ಹಂತಗಳನ್ನ ಕಳೆಯುವಾಗ ನಮಗ ವೃದ್ಧಾಪ್ಯದ ಅರಿವಿರುವುದಿಲ್ಲ. ಒಂದು ವಯಸ್ಸು ಬರ್ತಿದ್ದ ಹಂಗೆ ಮನಸ್ಸು ಮಾಗುತ್ತದೆ, ದೇಹ ಆ ಕಡೆ ಒಲವು ತೋರಿಸ್ತದ. ಅವಾಗ ಇದೇನಪ್ಪ ಇಷ್ಟು ಬೇಗ ಮುಪ್ಪು ಬಂತು, ವೃದ್ಧಾಪ್ಯ ಬಂತು ಅಂತ ಹಳಳಿಸೋ ಜನನ ಜಾಸ್ತಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ಒಂದು ಜೀವನ ಪ್ರೀತಿ, ಖುಷಿಯಾಗಿರೋದು, ಓದೋದು, ನನ್ನಿಂದ ಪರೋಪಕಾರ ಮಾಡೋದು, ಈ ಎಲ್ಲ ಉತ್ತಮ ಗುಣಗಳನ್ನ ಬೆಳೆಸ್ಕೊಂಡಿದ್ದೀರಿ. ಹೆಂಗೆ ಇದಕ್ಕೆ ನಿಮ್ಮ ಮನಸ್ಸನ್ನ ಸಕಾರಾತ್ಮಕವಾಗಿ ಬಳಸ್ಕೊಳ್ತಾ ಇದ್ದೀರಿ?
0: ಇದಕ್ಕೆ ಕಾರಣ ಖರೇನ ನಾನು ಆರ್ಟ್ ಆಫ್ ಲಿವಿಂಗ್ ಸೇರ್ಕೊಂಡಿದ್ದು ಅಂತ ನಾ ಖಂಡಿತವಾಗಿ ಹೇಳಬಲ್ಲೆ. ಯಾಕಂದ್ರೆ ಅಲ್ಲಿ ನಮ್ಮ ಶ್ರೀ ಶ್ರೀ ಗುರುದೇವ್ ಅವರು ಏನಿದ್ದಾರಲ್ಲ, ಅವರು ಒಂದ್ ಹೇಳ್ತಾರೆ, ನಾವೆಲ್ಲರೂ ಏನಿದ್ದೇವಲ್ಲ ಕನ್ವೇಯರ್ ಬೆಲ್ಟ್ ಮೇಲೆ ಇದ್ದೇವೆ ಅಂತ. ಇನ್ನೊಬ್ರು ಹೋಗೋದ್ ನೋಡಿ ಖುಷಿ ಪಡಬಾಡ್ರಿ, ನಿಮ್ದು ಪಾಳೆ ಬಹಳ ಲಘುನ ಬರ್ತದ. ಹಂಗೊಂದ್ ಏನ್ ವಿಚಾರ ಮಾಡ್ತೇವಲ್ಲ, ಮನಸ್ಸು ಒಂಥರ ಶಾಂತ. ಯಾರೋ ಏನೋ ಇನ್ಸಲ್ಟ್ ಮಾಡಿದ್ರು, ಏನೋ ಒಂದ್ ಸಣ್ಣ ನನಗೆ ಬೇಕಾದಂಗ್ ನಡೀಲಿಲ್ಲ ಅಂದ್ರೆ ಮನಸ್ಸು ಪ್ರಕ್ಷುಬ್ಧ ಏನ್ ಗೊಳತಿತ್ತಲ್ಲ ಅದು ಕಡಿಮೆ ಆಕೋತ್ ಬರ್ತದ. ನೀವ್ ಹೇಳ್ದಂಗ್ ಮನಸ್ಸು ಮಾಗುತ್ತಾ ಹೋಗ್ತದ. ಅದರಿಂದಾಗಿ ಸೇವೆ ಮನೋಭಾವ ಇದ್ಯಾವ್ದನ್ನು ವಿಶೇಷವಾಗಿ ಹಚ್ಚಿಕೊಳ್ಳದೆ ಲಾಭನೋ ನಷ್ಟನೋ ಏನೋ ಆಗ್ಲಿ ಶಾಂತಿಯಿಂದ ಇರಬೇಕು ಅನ್ನೋಂತ ಮನೋಭಾವ ಬೆಳ್ಕೋತ ಹೋಯ್ತು. ಹಿಂಗಾಗಿ ಜೀವನ ಪ್ರೀತಿ ತಾನೇ ಬಂತು. ಅಂದ್ರೆ ಇರುವಷ್ಟು ದಿನ ನಾಲ್ಕು ಮಂದಿಗೆ ಉಪಯೋಗ ಆಗಿರೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಂಡೆ ನಾನಾಗಿ ಅಂತ ಅನ್ಬಹುದು.
1: ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಗುಣಕೊಳ್ಳೋರೇ ಜಾಸ್ತಿ ಇರ್ತದೆ. ಅಂದ್ರೆ ಗುಣಗುವಿಕೆಗೂ ಒಂದ್ ಅರ್ಥ ಇರ್ತದೆ, ಒಂದು ಆರೋಗ್ಯ ಕೈ ಕೊಟ್ಟಾಗಿರ್ಬಹುದು ಅಥವಾ ಮನೆಯ ಪರಿಸ್ಥಿತಿ ಇದ್ದಿರಬಹುದು. ಆದ್ರೆ ನಿಮಗೆ ಅದರ ಯಾವುದು ಒಂದು ಗೊಡವೆ ಇಲ್ಲ, ಹಂಗಾಗಿ ನೀವು ವೃದ್ಧಾಪ್ಯವನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಬಂದಿದ್ದೀರಿ.
0: ಹೌದು.
1: ಈಗ ಸ್ವಪ್ನ ಅವರೇ, ಸ್ವರ ವರ್ಣಗಳ ಸಮನ್ವಯ ಅನ್ನುವಂತ ರಂಗಾಯಣದಲ್ಲಿನ ಕಾರ್ಯಕ್ರಮಕ್ಕೂ ಕೂಡ ತಾವು ಸಾಕ್ಷಿಯಾಗಿದ್ದೀರಿ. ಏನು ಇದು ಸ್ವರ ವರ್ಣಗಳ ಸಮನ್ವಯ?
0: ಇದು ಏನಂದ್ರೆ ನಮ್ಮ ಮನೆಯವರು ಮಿತ್ರರೊಬ್ಬರು ನಮ್ಮ ಮನೆಯಲ್ಲಿ ಬಂದಾಗ ನಾನು ಕೆಲವು ತೈಲ ಚಿತ್ರಗಳನ್ನ ಹಾಕಿದ್ದೆ ಆನ್ ಕ್ಯಾನ್ವಾಸ್ ಮತ್ತು ಆನ್ ಕಾರ್ಡ್ಬೋರ್ಡ್ ಮಾಡ್ತೇನೆ. ಅವ್ ನೋಡ್ಬಿಟ್ಟು ಬಹಳ ಚಂದವ, ಅವ್ರು ಕೊಳಲು ಉತ್ತಾರೆ. ಹಿಂಗೊಂದು ಕಾರ್ಯಕ್ರಮ ಜುಗಲ್ ಬಂದಿ ಏನಂತೇವಲ್ಲ ಅದನ್ನ ಯಾಕೆ ಮಾಡಬಾರದು ಅನ್ನೋ ಒಂದು ಪೀಠಿಕೆ ಇಟ್ರು. ನಮಗೂ ಬಹಳ ಇಷ್ಟ ಆಯ್ತು. ಅಂದ್ರೆ ನಾನು ಎಂದೂ ಅಂತ ಪ್ರಯೋಗ ಮಾಡಿದ್ದಿಲ್ಲ. ಕೊಳಲು ಬಾರಿಸೋ ಮುಂದೆ ನಾವು ಚಿತ್ರಗಳನ್ನು ತೆಗೆಯೋದು, ಅದೊಂದು ಹೊಸ ಪ್ರಯೋಗ. ಧಾರವಾಡದ ಜನತೆ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು, ಬಹಳ ಪ್ರೋತ್ಸಾಹ ಕೊಟ್ರು. 45 ನಿಮಿಷಗಳ ಕಾಲ ನಾನು ಶ್ರೀಕೃಷ್ಣನ ಒಂದು ಚಿತ್ರವನ್ನು, ತೈಲ ಚಿತ್ರವನ್ನು ಅಲ್ಲಿಂದಲೇ ಬಣ್ಣ ಕಲಿಸಿ ಅಲ್ಲಿಂದಲೇ ಮಾಡಿದೆ. ಅದು KHRS ನಲ್ಲಿ ಇಟ್ಕೊಂಡಿದ್ದಾರೆ ಪ್ರದರ್ಶನಕ್ಕೆ ಅಂತ. ಅದು ಬಹಳ ಸುಂದರ ಅನುಭವ ಆಯ್ತು. ನಮ್ಮ ರಂಗಾಯಣದವರು ಮತ್ತು KHRS ದವರು ಕೂಡಿ ನಮಗೆ ಅದನ್ನ ಪ್ರೋತ್ಸಾಹ ಕೊಟ್ಟು ಮಾಡಿಸಿದ್ರು.
1: ಈ ಮೊದಲು ಈ ತರದ ಪ್ರಯೋಗ ಮಾಡಿರ್ಲಿಲ್ಲ?
0: ಇಲ್ಲ, ಎಂದಿಗೂ ಮಾಡಿದ್ದಿಲ್ಲ. ನಾನ್ ಮನೆಯಲ್ಲಿ ಆರಾಮ್ ಕುಳಿತು ದಿನ ಸ್ಪೆಂಡ್ ಮಾಡಾಕಿ ತಿಂಗಳಾನ್ಗಟ್ಲೆ ಕೂತು ಒಂದ್ ದೊಡ್ಡ ಚಿತ್ರ ಮುಗಿಸ್ತಿದ್ದೆ. ಇದು 45 ಮಿನಿಟ್ಸ್ ಅಲ್ಲಿ ಅಂದ್ರೆ ಬಹಳ ಚಾಲೆಂಜಿಂಗ್ ಆಗಿತ್ತು. ದಿನ ನಾನು ಟೈಮ್ ಹಚ್ಕೊಂಡು ಎಷ್ಟು ಮಾಡಿ, ಮುಂಚೆ ಕೃಷ್ಣನ ಅರ್ಧ ಮುಖ ಮಾಡ್ಲಿಕ್ಕಾಗ್ತು, ಆಮೇಲೆ ಒಂದೊಂದ್ಸಲ ಕೊಳಲು ಬಿಟ್ಟು ಹೋಗ್ತಿತ್ತು. ಎಲ್ಲಾನು ಬರ್ಬೇಕು, ಒಂದು ಕೃಷ್ಣ ದೇವರದು ಅಂದ್ಮೇಲೆ ಸಮಗ್ರ ಬರ್ಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಟ್ ಬಂತು.
1: ವಿಶಿಷ್ಟ ಅನುಭವ.
0: ವಿಶಿಷ್ಟ ಅನುಭವ ಆಯ್ತು.
1: ಈಗ ಸ್ವಪ್ನ ಅವರೇ, ಸಾಕಷ್ಟು ಜನ ಈ ವೃದ್ಧಾಪ್ಯದ ಅಂಚಿನಲ್ಲಿ ಇರ್ತಾರೆ, ಅಂತವರಿಗೆ ಜೀವನದ ಪ್ರೀತಿ, ಜೀವನವನ್ನ ಸಕಾರಾತ್ಮಕವಾಗಿ ತಿಳ್ಕೊಳ್ಳೋದು, ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಬಯಸ್ತೀರಿ?
0: ನಾನು ಹೇಳುವುದಂದ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ತುಂಬಾ ಒಳ್ಳೆ ಹಾಡಿದೆ, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅಂತ. ಅದರಲ್ಲಿ ನಾಲ್ಕೂ ಘಟ್ಟಗಳನ್ನ ಬಹಳ ಚಂದವಾಗಿ ಹೇಳ್ಯಾರ. ಯಾವ ಘಟ್ಟನೂ ನಮ್ಮ ಆಯ್ಕೆದಲ್ಲ, ಅನಿವಾರ್ಯ ಘಟ್ಟನೆ ಎಲ್ಲವೂ. ಬಾಲ್ಯ ಇದ್ದಾಗ ದೊಡ್ಡವರಾಗ್ಬೇಕು ಅನಿಸ್ತದ, ಯೌವನ ಇದ್ದಾಗ ಮುಗಿಯಬಾರದು ಅನಿಸ್ತದ, ವಯಸ್ಕರ ಆಗ್ತಿದ್ದಂಗ ವೃದ್ಧಾಪ ಬರಬಾರದು ಅನಿಸ್ತದ, ವೃದ್ಧಾಪ ಬಂದಂಗ ಸಾಯಬಾರದು ಅನಿಸ್ತದೆ. ಇವೆಲ್ಲ ಸಹಜ ಮನೋಭಾವಗಳು, ಅದನ್ನ ಗೆದ್ದವ ಯಾರೂ ಇಲ್ಲ. ಆದರೆ ಅದರೊಂದಿಗೆ ಒಂದು ಏನಂತಾರ,

ಶಾಂತಿ ಇಟ್ಕೊಂಡು ನಾವು ಇರುವಷ್ಟ ಕಾಲ ಸಂತೋಷದಿಂದ ಇರೋಣ, ಅದೇ ಸಂತೋಷ ಇನ್ನೊಬ್ಬರಿಗೆ ಹಂಚೋಣ ಅನ್ನುವಂತ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಬಹಳ ಕಠಿಣ ಏನಲ್ಲ ಅಂತ ನನ್ನ ಜೀವನ ಅನುಭವ ಹೇಳ್ತದೆ.

0: ಮನಸ್ಸಿದ್ದಲ್ಲಿ ಮಾರ್ಗ,
1: ಮನಸ್ಸಿದ್ದಲ್ಲಿ ಮಾರ್ಗ, ಅದನ್ನು ಮಾಡ್ರಿ ಅನ್ನೋದೇ ನನ್ನ.
0: ಅಂದ್ರೆ ಅದರಲ್ಲಿ ಎಲ್ಲರೂ ಒಂದ್ ರೀತಿ ಸುಖ ನೆಮ್ಮದಿಯನ್ನ ಕಾಣಬಹುದು. ಅಂದ್ರೆ ಒಂದು ಗೊಣಗಿಕೊಂಡೇ ಜೀವನ ತೆಗೆಯುವ ಬದಲಾಗಿ ಸಂತೃಪ್ತಿ ಸಮಾಧಾನದ ಜೀವನವನ್ನ ನಾವು ಆನಂದಿಸಬಹುದು.
1: ಖಂಡಿತ
0: ಅಂತ
1: ಸಂತೃಪ್ತಿಗಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಅನ್ಕೋತೇನೆ.
0: ಈಗ ಒಂದೇ ಒಂದು ಕೊನೆಯ ಪ್ರಶ್ನೆ ನಿಮಗೆ ನಾನು ಕೇಳುದು ಅಂದ್ರೆ, ತಾವು ಮಾತಾಡ್ತಾ ಹೇಳಿದ್ರಿ ತಮ್ದು ಸಂಪ್ರದಾಯಸ್ಥ ಕುಟುಂಬ, ಗಂಡನ ಮನೆಯದಾಗ್ಲಿ ನಿಮ್ಮದಾಗ್ಲಿ, ಆ ಸಾಂಪ್ರದಾಯಿಕ ವಾತಾವರಣದಲ್ಲೇ ಹಬ್ಬ ಹರಿದಿನಗಳು ಆಚರಣೆ ಇದನ್ನೆಲ್ಲ ಮಾಡ್ಕೊಂಡೆ ಬಂದಿರಿ. ಸ್ವಪ್ನ ಅವರ ಒಂದು ಅಡಿಗೆಯಲ್ಲಿ ನಂದೊಂದು ಮಾಸ್ಟರ್ ಪೀಸ್, ಇದ್ ನಾನು ಬಹಳ ಚಲೋ ಮಾಡ್ತೀನಿ, ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟ ಪಡ್ತಾರ, ಯಾರು ಬಂದಾಗೂ ನಾ ಖುಷಿಲೇ ಮಾಡಿ ಹಾಕ್ತೀನಿ ಅಂತ ಅನ್ನುವಂತ ಒಂದು ವಿಷಯ ರೆಸಿಪಿ ಯಾವ್ದು?
1: ನಮ್ಮ ಮಕ್ಕಳಿಗೆ ಅತ್ಯಂತ ಇಷ್ಟ ಆಗೋದು ಅಂತಂದ್ರೆ ನನ್ನ ಮಸಾಲೆ ದೋಸೆ. ಬಹಳ ಕ್ರಿಸ್ಪಿ ಆಗಿ ಮಾಡ್ತೀನಿ ಅಂತ ಹುಡುಗರು ಬಹಳ ಇಷ್ಟ ಪಡ್ತಾರ. ದೊಡ್ಡ ಮಗ ಲಂಡನ್ ನಿಂದ ಬರ್ಲಿ, ಬೇಕಾದ್ರೆ ಇವ ಸಣ್ಣ ಮಗ ಸೊಸಿ ಯಾರು ಬಂದ್ರು ಅಮ್ಮ ದೋಸೆಗೆ ನೆನಿ ಹಾಕಿ ಇಲ್ಲೋ ಹಿಟ್ಟು ಅಂತ ಹಿಂದಿನ ದಿನ ಫೋನ್ ಮಾಡಿ ಕೇಳೇ ಬಿಟ್ಟಿರ್ತಾರೆ. ಹಿಂಗಾಗಿ ಅದೇ ನನ್ನ ಮಾಸ್ಟರ್ ಪೀಸ್ ಅನ್ಲಿಕ್ಕೆ ಅಡ್ಡಿಲ್ಲ.
0: ಅಂದ್ರೆ ಬಹಳಷ್ಟು ವಿಶೇಷತೆಯನ್ನು ಮಾಡ್ತೀರಿ. ಹೋಟೆಲ್ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ
1: ಇಲ್ಲ. ಇಲ್ಲ, ನನ್ನ ಚಿಕ್ಕ ಸೊಸೆ ಹೇಳ್ತಾಳ, ಇಲ್ಲಿ ಹೇಳ್ಬಹುದು ಅದನ್ನ ಅಂತಂದ್ರೆ, ಅಮ್ಮ ನಿಮ್ ದೋಸೆ ತಿಂದಾಗಿಂದ ನಾ ಹೋಟೆಲ್ ದೋಸೆ ತಿನ್ನೋದ ಬಿಟ್ಟೇನಿ, ನಂಗೆ ರುಚಿ ಹತ್ತುದಿಲ್ಲ ಅಂತ.
0: ನಿಜ ನಿಜ. ಅಂದ್ರೆ ಅದು ಯಾವಾಗ್ಲೂ ಮನೆಯ ಊಟ ಮನೆಯ ಅಡಿಗೆ ಅದರ ಸ್ವಾದಿಷ್ಟನೆ ಬೇರೆ. ಆರೋಗ್ಯ ದೃಷ್ಟಿಯಿಂದ ಆಯ್ತು, ಸ್ವಚ್ಛತೆ ದೃಷ್ಟಿಯಿಂದ ಆಯ್ತು, ಎಲ್ಲ ದೃಷ್ಟಿಯಿಂದ ಕೂಡ. ಧನ್ಯವಾದಗಳು ಸ್ವಪ್ನ ಕಟ್ಟಿ ಅವರೇ. ಬಹಳಷ್ಟು ನಿಮ್ಮ ಮಾತುಗಳನ್ನ ನಾವು ಕೇಳಿದ್ವಿ, ಕಥೆಯ ಬಗ್ಗೆ ಆಗ್ಲಿ, ನಿಮ್ಮ ಹವ್ಯಾಸ ಓದು, ಆಧ್ಯಾತ್ಮಿಕ ಚಿಂತನೆ, ಈ ಎಲ್ಲ ವಿಷಯಗಳಿಂದ ನಮಗೆ ಬಹಳಷ್ಟು ಸಂತೋಷ ಆಗಿದೆ. ನಿಮ್ಮ ಲೇಖನಿಯಿಂದ ಇನ್ನಷ್ಟು ಕಥೆಗಳು ಹೊರಗೆ ಬರಲಿ ಅಂತ ಈ ಮೂಲಕ ಹಾರೈಸ್ತೀವಿ. ಧನ್ಯವಾದ, ನಮಸ್ಕಾರ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಲೇಖಕಿ ಅನುವಾದಕಿ ಸಪ್ನಾ ಕಟ್ಟಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಮಾತು ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:30:05. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ವಿ ಸಮೀಕ್ಷಾ ಅವರು ಹಾಡಿರುವ ದೇವರ ನಾಮಗಳನ್ನು ಕೇಳುವಿರಿ. 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗಡ್ಡೆ, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಅಶೋಕ್ ಜೋಶಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಸುಷ್ಮಿತಾ ಎಲ್ಎನ್ ಅವರಿಂದ. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಹಾಗೂ 7:45 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಆಲಿಸಬಹುದು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಡಾಕ್ಟರ್ ಸಮಯ, ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಮಹಿಳೆಯರಲ್ಲಿ ರಕ್ತಹೀನತೆ, ಈ ಕುರಿತು ಹೆಮೆಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷ ಗಾಣಿಗ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಕೀರ್ತನಾ ವಿ. 4:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 4:45 ಭಾಷಾಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೊಡಗುಂಟಿ, ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಂಕಜ್ ದ್ವಿವೇದಿ. ನಡೆಸಿಕೊಡುತ್ತಾರೆ ಹಿರಿಯ ಸಂಪನ್ಮೂಲ ಅಧಿಕಾರಿ ವಿಜಯಲಕ್ಷ್ಮಿ ಎಫ್ ಪಾಟೀಲ್. 6:10 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿಮಡಿ ಸಿದ್ಧತೆ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿ. ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ಹರ್ಷಿತಾ ಎನ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಿಜಯಲಕ್ಷ್ಮಿ ಅವರ ಹಾಡುಗಾರಿಕೆ. 10:00 ಶ್ರೀ ವಿದ್ಯಾ ವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನಾಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಕೃಷಿಕರ ಸಶಕ್ತೀಕರಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 8:00 ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
1: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಸೊ ಯಾವಾಗ ನಮ್ಮಲ್ಲಿ ಬ್ಲಡ್ ಕೊರತೆ ಇದೆಯೋ ಇವು ಮೂರೂ ಕಂಪೋನೆಂಟ್ ಎಷ್ಟಿದೆ ಅಂತ ನೋಡಿ ಮೂರನ್ನು ಕರೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ.
0: ತಪ್ಪದೆ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ. ಸಮಯ ಸರಿಯಾಗಿ 12:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗಡ್ಡೆಗಳು, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕೆವಿಸಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಡಾಕ್ಟರ್ ರಾಜೇಶ್ ಅವರೊಂದಿಗೆ ಮಾತುಕತೆ.

0: ಕೇಳಿದ್ರೆ
1: ಸಾಮಾನ್ಯವಾಗಿ 2-3 ದಿನ ತಲೆನೋವು ಬಿಡಲಿಲ್ಲ ಅಂತ ಅಂದರೆ ಒಂದು ಸರ್ತಿ ನರ ಡಾಕ್ಟರ್ನ ನೋಡ್ಕೊಂಡು ಬರೋಣ, ಏನಾಗಿದೆ ಸಮಸ್ಯೆ, ಯಾಕೋ ತಲೆನೋವು ಬಿಡ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತೀವಿ. ಇದು ಬ್ರೈನ್ ಟ್ಯೂಮರ್ ಅಂತ ಡಾಕ್ಟ್ರು ಹೇಳಿದಾಗ ನಮಗೆ ಯಾಕಪ್ಪ ನಮಗೆ ಈ ಬ್ರೈನ್ ಟ್ಯೂಮರ್ ಅನ್ನೋದು ಬಂತು, ಇದಕ್ಕೆ ಕಾರಣಗಳೇನಾದರೂ ಇದೆಯಾ ಅಂತ ಯೋಚನೆ ಮಾಡ್ತೀವಿ. ತಲೆನೋವು ಬಂದವರಿಗೆಲ್ಲ ಈ ಬ್ರೈನ್ ಟ್ಯೂಮರ್ ಆಗತ್ತಾ, ಇದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ರಾಜೇಶ್ ಅವರು. ಡಾಕ್ಟರ್ ರಾಜೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
1: ಡಾಕ್ಟರ್ ರಾಜೇಶ್ ಅವರೇ, ತಲೆನೋವು ಇದ್ದವರಿಗೆಲ್ಲ ಈ ಬ್ರೈನ್ ಟ್ಯೂಮರ್ ಆಗತ್ತಾ?
2: ಎಲ್ಲ ತಲೆನೋವುಗಳೂ ಬ್ರೈನ್ ಟ್ಯೂಮರ್ ಅಲ್ಲ ಅನ್ನೋದು ಅಷ್ಟೇ ಸತ್ಯ. ಸೊ ತಲೆನೋವು ಅಂದ ತಕ್ಷಣ ಅದು ನನಗೆ ಬ್ರೈನ್ ಟ್ಯೂಮರ್ ಇದೆಯಾ ಅಂತ ಯೋಚನೆ ಮಾಡೋದ್ರಲ್ಲಿ ಅದು ಮೀನಿಂಗ್ಲೆಸ್ ಆಗುತ್ತೆ. ಸೊ ಏನಂತಂದರೆ ತಲೆನೋವು ಅದಕ್ಕೆ ಬ್ರೈನ್ ಟ್ಯೂಮರ್ ತಲೆನೋವಿಗೆ ಅದರದೇ ಆದಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸಿಂಪ್ಟಮ್ಸ್ ಅಂತ ನಾವೇನು ಕರಿತೀವಿ, ಬ್ರೈನ್ ಟ್ಯೂಮರ್ ಸಿಂಪ್ಟಮ್ಸಲ್ಲಿ ತಲೆನೋವು ಒಂದು. ಸೊ ತಲೆನೋವೇ ಬ್ರೈನ್ ಟ್ಯೂಮರ್ಗೆ ಸಿಂಪ್ಟಮ್ ಆಗಿರೋದಿಲ್ಲ. ಸೊ ಹಾಗಿದ್ರೆ ತಲೆನೋವು ಇದ್ದವ್ರಿಗೆಲ್ಲ ಬ್ರೈನ್ ಟ್ಯೂಮರ್ ಇರುತ್ತಾ, ಯಾರು ತಲೆನೋವು ಬ್ರೈನ್ ಟ್ಯೂಮರ್ ಆಗುತ್ತೆ ಅನ್ನೋದು ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದ್ರಲ್ಲಿ ನಮ್ಮದು ನೆಕ್ಸ್ಟ್ ವರ್ಕಪ್ ನಡೆಯುತ್ತೆ.
1: ತಲೆನೋವು ಮೊದಲ ಲಕ್ಷಣ ಅಂತ ಹೇಳಬಹುದು. ಇನ್ನೇನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ಬ್ರೈನ್ ಟ್ಯೂಮರ್ ಇದ್ದವರಿಗೆ?
2: ಸೊ ಬ್ರೈನ್ ಟ್ಯೂಮರ್ ಅಂದ ತಕ್ಷಣ ನಾವು ಫಸ್ಟ್ ಬ್ರೈನ್ ಟ್ಯೂಮರ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮನುಷ್ಯನ ದೇಹದಲ್ಲಿ ಬೇರೆ ಕಡೆ ಗೆಡ್ಡೆ ಬೆಳೆದಾಗ ಹೇಗೆ ನಾವು ಟ್ಯೂಮರ್ ಅಂತ ಕರಿತೀವೋ ಅದೇ ರೀತಿ ಬ್ರೈನಲ್ಲಿ ಯಾವುದೇ ರೀತಿ ಗೆಡ್ಡೆ ಇದ್ರೂ ಅದನ್ನು ನಾವು ಬ್ರೈನ್ ಟ್ಯೂಮರ್ ಅಂತ ಕರಿತೀವಿ. ಎಲ್ಲ ಬ್ರೈನ್ ಟ್ಯೂಮರ್ನೂ ಕ್ಯಾನ್ಸರ್ ಇರೋದಿಲ್ಲ. ಸೊ ಬ್ರೈನ್ ಟ್ಯೂಮರಲ್ಲೂ ಒಂದು ಬೆನೈನ್ ಅಥವಾ ಮ್ಯಾಲಿಗ್ನೆಂಟ್ ಅಂತ ಕರಿತೀವಿ. ಬಿನೈನ್ ಅಂದರೆ ಅದು ಕ್ಯಾನ್ಸರ್ ಅಲ್ಲ ಅಂತ ಅರ್ಥ. ಸೊ ನಮಗೆ ನಾರ್ಮಲಿ ಅಂದರೆ ಹ್ಯೂಮನ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಬ್ರೈನ್ ಟ್ಯೂಮರ್ಸ್ ಅಂದರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಬ್ರೈನ್ ಟ್ಯೂಮರ್ಸ್ ಬಿನೈನ್ ಇರುತ್ತೆ. ಮೋಸ್ಟ್ ಕಾಮನ್ ಅಂತ ಕೇಳಿದ್ರೆ ನಾವು ಅದನ್ನು ಮೆನಿಂಜೋಮ ಅಂತಂದರೆ ಇಟ್ ಇಸ್ ಎ ನಾನ್ ಕ್ಯಾನ್ಸರಸ್ ಕಂಡೀಷನ್. ಆದರೆ ನೀವು ಕೇಳಿದಂಗೆ ಎಲ್ಲ ಬ್ರೈನ್ ಟ್ಯೂಮರ್ನೂ ತಲೆನೋವು ಇಸ್ ಒನ್ ಆಫ್ ದ ಸಿಂಪ್ಟಮ್. ಅಂದರೆ ಬೇರೆ ಸಿಂಪ್ಟಮ್ಸ್ ಏನಿರುತ್ತೆ ಪೇಷಂಟ್ಸ್ಗೆ, ಬ್ರೈನ್ ಟ್ಯೂಮರ್ ಎಲ್ಲಿರುತ್ತೋ ಅದಕ್ಕೆ ತಕ್ಕಂಗೆ ಸಿಂಪ್ಟಮ್ ಬರುತ್ತೆ. ಅಂದರೆ ತಲೆನೋವು ಅನ್ನೋದು ಯಾಕೆ ಬರುತ್ತೆ ಅಂತಂದರೆ ನಮ್ಮ ಸ್ಕಲ್ ಒಳಗಡೆ ಬ್ರೈನ್ಗೆ ಅಂತ ದೇವರು ಜಾಗ ಮಾಡಿಟ್ಟಿದ್ದಾನೆ, ಅದ್ರ ಒಳಗಡೆ ಏನಾದರೂ ಎಕ್ಸ್ಟ್ರಾ ತುಂಬಿಕೊಂಡ್ರೆ ಅಂದರೆ ಬ್ರೈನ್ ಟ್ಯೂಮರ್ ಅನ್ನೋದು ಎಕ್ಸ್ಟ್ರಾ ಗೆಡ್ಡೆ ತುಂಬಿಕೊಳ್ತಾ ಇದೆ. ಸೊ ಅದರಿಂದಾಗಿ ಜಾಗ ಇಲ್ಲದೆ ನಮ್ಮದು ಬ್ರೈನ್ ಸುತ್ತ ಇರುವಂಥ ಮೆನಿಂಜಸ್ ಅಂತ ಕರಿತೀವಿ. ಇನ್ನೊಂದೇನು ಇಂಪಾರ್ಟೆಂಟ್ ಇದರಲ್ಲಿ, ಬ್ರೈನ್ ಪರ್ಸೆ ಅಂದರೆ ಬ್ರೈನು ಇನ್ಸೆನ್ಸಿಟಿವ್, ಪೇನ್ಗೆ ಸೆನ್ಸಿಟಿವ್ ಇರೋದಿಲ್ಲ. ನಾವು ಬ್ರೈನ್ನ ಆ್ಯಕ್ಚುಲಿ ಡೈರೆಕ್ಟ್ಲಿ ಕಟ್ ಮಾಡಿದ್ರೂ ಮನುಷ್ಯನಿಗೆ ನೋವು ಗೊತ್ತಾಗೋದಿಲ್ಲ. ಸೊ ಮತ್ತೆ ತಲೆನೋವು ಯಾಕಾಗುತ್ತೆ ಅಂತಂದರೆ ಬ್ರೈನ್ ಒಳಗಡೆ ಜಾಗ ಜಾಸ್ತಿ ಆದರೆ ಬ್ರೈನ್ ಸುತ್ತ ಇರುವಂಥ ಕವರಿಂಗ್ ಮೆನಿಂಜಸ್ ಅಂತ ಏನು ಕರಿತೀವಿ ನಾವು, ಅದು ಸ್ಟ್ರೆಚ್ ಆದರೆ ಅವಾಗ ಬರೋ ಪೇನು ಹೆಡ್ಡೇಕ್ ಆಗುತ್ತೆ. ಸೊ ಅದು ನಾರ್ಮಲಿ ಯಾವ ಥರ ಹೆಡ್ಡೇಕ್ ಇರುತ್ತೆ ಅಂದರೆ ಬ್ರೈನ್ ಟ್ಯೂಮರ್ ಹೆಡ್ಡೇಕ್ ಅಂದರೆ ಅದು ರೇಸ್ಡ್ ICP ಅಂದರೆ ಒಳಗಡೆ ಜಾಗ ಇಲ್ಲದೆ ಪ್ರೆಷರ್ ಜಾಸ್ತಿಯಾಗಿ ಬರುವಂಥ ತಲೆನೋವು ಅದು. ಕಂಪ್ಲೀಟ್ ತಲೆಯಲ್ಲಿ ಎಲ್ಲ ಸೈಡಲ್ಲಿ ಅಂದರೆ ತಲೆ ಭಾರ ಅಂದರೆ ಪೂರ್ತಿ ತಲೆಯಲ್ಲಿ ನೋವು ಬರುತ್ತೆ. ನಾರ್ಮಲ್ ಜನಗಳಿಗೆ ತಲೆನೋವು ಬರೋದು ಯೂಶಲಿ ಅರ್ಧ ತಲೆನೋವು ಬರುತ್ತೆ. ಮೋಸ್ಟ್ ಕಾಮನ್ ಆಗಿ ಜನಗಳಿಗೆ ಹೆದರಿಕೆ ಆಗೋದೇ ಅದು, ಸರ್ ನಂಗೆ ಒಂದೇ ಸೈಡಲ್ಲಿ ತಲೆನೋವು ಬರ್ತಾ ಇದೆ, ಒಂದೇ ಸೈಡಲ್ಲಿ ತಲೆನೋವು ಬರ್ತಿರೋದ್ರಿಂದ ನನಗೆ ಅಲ್ಲೇನೋ ಗೆಡ್ಡೆ ಇರ್ಬೋದು. ಎಲ್ಲ ಕಡೆಯೂ ತಲೆನೋವು ಬಂದರೆ ಅದು ಪ್ರಾಬ್ಲಮ್ ಅನಿಸಲ್ಲ ಸರ್, ಒಂದೇ ಸೈಡ್ ಬರುತ್ತೆ, ಮುಂದೆ ಮಾತ್ರ ತಲೆನೋವು ಬರುತ್ತೆ, ಒಂದು ಸೈಡಲ್ಲಿ ಮಾತ್ರ ತಲೆನೋವು ಬರುತ್ತೆ. ಒಂದು ಸೈಡಲ್ಲಿ ನಿಮಗೆ ತಲೆನೋವು ಬರ್ತಿದೆ ಅಂತಂದರೆ ಖುಷಿಯಾಗಬೇಕು, ಯಾಕೆಂದರೆ ಒಂದು ಸೈಡಲ್ಲಿ ಬರೋ ತಲೆನೋವಲ್ಲಿ ಜಾಸ್ತಿ ತಲೆಯಲ್ಲಿ ಪ್ರೆಷರ್ ಇದೆ ಅಂತ ಅಲ್ಲ. ಸೊ ಅದು ಯೂಶಲಿ ಮೈಗ್ರೇನ್ ಇರುತ್ತೆ. ಬಟ್ ಬ್ರೈನ್ ಟ್ಯೂಮರಿಂದ ಬರೋ ತಲೆನೋವು ಕಂಪ್ಲೀಟಾಗಿ ತಲೆಯಲ್ಲಿ ಫುಲ್ ಜಾಸ್ತಿ ಇರುತ್ತೆ. ಅದು ತಲೆನೋವು ಜಾಸ್ತಿ ಆಗ್ತಿದ್ದಂಗೆ ನೆಕ್ಸ್ಟ್ ಸಿಂಪ್ಟಮ್ ಬರುತ್ತೆ, ಅದು ವಾಮಿಟಿಂಗ್. ಅಂದರೆ ಪ್ರೆಷರ್ ಜಾಸ್ತಿ ಆಗ್ತಿದ್ದಂಗೆ ತಲೆಯಲ್ಲಿ ವಾಮಿಟಿಂಗ್ ಬರುತ್ತೆ. ಅದೇನಂದರೆ ವಾಮಿಟಿಂಗ್ ಝೋನ್ನ ಅದು ಟ್ರಿಗರ್ ಆಗಿ ವಾಮಿಟಿಂಗ್ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಕಾಮನ್ ನೀವು ಕೇಳಿದಂಗೆ ಸಿಂಪ್ಟಮ್ಮು, ಅದು ಯಾವ ಜಾಗದಲ್ಲಿ ಇರುತ್ತೋ ಅದಕ್ಕೆ ತಕ್ಕಂಗೆ ಸಿಂಪ್ಟಮ್ಸ್ ಬರುತ್ತೆ. ಮುಂದೆ ಅಂದರೆ ಬ್ರೈನಲ್ಲಿ ಫ್ರಾಂಟಲ್ ಲೋಬು ಪ್ಯಾರೈಟಲ್ ಲೋಬ್ ಅಂತೆಲ್ಲ ಇದೆ. ಸೊ ಮುಂದಗಡೆ ಫ್ರಾಂಟಲ್ ಲೋಬಲ್ ಬಂದರೆ ಯೂಶಲಿ ಪರ್ಸ್ನಾಲಿಟಿ ಚೇಂಜಸ್ ಅಂತ ನೋಡ್ತೀವಿ ನಾವು. ಅಂದರೆ ಪೇಷಂಟ್ಗೆ ಎಲ್ಲಿ ಅಂದರೆ ಅಲ್ಲಿ ಯೂರಿನ್ ಪಾಸ್ ಮಾಡ್ಬೋದು, ಅವ್ರಿಗೆ ಯಾರು ಅಂದರೆ ಗೊತ್ತಾಗದೇ ಇರ್ಬೋದು, ಅವ್ರ ಮಾತುಕತೆ ಚೇಂಜಸ್ ಆಗುತ್ತೆ. ಫ್ರಾಂಟಲ್ ಲೋಬ್ ಸ್ವಲ್ಪ ಹಿಂದೆ ಹೋಗ್ತಾ ಇದೆ ಅಂತಂದರೆ ವೀಕ್ನೆಸ್ ಬರುತ್ತೆ. ಬಲದಗಡೆ ಸೈಡಲ್ಲಿದ್ದರೆ ಎಡದಗಡೆ ಕೈ ಕಾಲಲ್ಲಿ ವೀಕ್ನೆಸ್ ಬರ್ಬೋದು. ಇನ್ನೂ ಮೋಸ್ಟ್ ಕಾಮನ್ ಆಗಿ ಬರೋದಂದರೆ ಫಿಟ್ಸ್ ಬರುತ್ತೆ, ನಾವು ಏನು ಸೀಜರ್ಸ್ ಅಂತ ಕರಿತೀವೋ ಅದು. ಸೊ ಒಂದು ಕ್ರೂಢೀಕರಿಸಿ ಹೇಳಬೇಕಂತಂದರೆ ಯೂಶಲಿ ತಲೆನೋವು ಬರುತ್ತೆ, ವಾಮಿಟಿಂಗ್ ಇರುತ್ತೆ, ಫಿಟ್ಸ್ ಬರ್ಬೋದು, ಇಲ್ಲ ಅಂತಂದರೆ ಕೈ ಕಾಲಲ್ಲಿ ವೀಕ್ನೆಸ್ ಬರ್ಬೋದು. ಇದು ಯೂಶಲಿ 4 ಒಟ್ಟಿಗೆ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಬೇಕು.
1: ಇದಕ್ಕೆ ಕಾರಣಗಳು ಏನಾದರೂ ಇದೆಯಾ ಸರ್, ಯಾಕೆ ಈ ಬ್ರೈನ್ ಟ್ಯೂಮರ್ಸ್ ಬರುತ್ತೆ?
2: ಬ್ರೈನ್ ಟ್ಯೂಮರ್ಗೆ ಪರ್ಸೆ ಇಲ್ಲಿ ತನಕ ಬೇರೆ ಕ್ಯಾನ್ಸರ್ಗಳಿಗೆ ನಾವು ಹುಡುಕಿರೋ ಥರ ಕಾಸ್ ಅಂತ ಗೊತ್ತಿಲ್ಲ. ಯೂಶಲಿ ಎಲ್ಲ ಬ್ರೈನ್ ಟ್ಯೂಮರ್ಗೂ ಇಲ್ಲಿ ತನಕ ಗೊತ್ತಾಗಿರೋ ಕಾಸು ಜೆನೆಟಿಕ್ಸ್. ಸೊ ಮೋಸ್ಟ್ ಕಾಮನ್ಲಿ ಇವರಿಗೆ ಅದು ಫೆಮಿಲಿಯಲ್ ಅಲ್ಲ, ಅಂದರೆ ಅಪ್ಪ ಅಮ್ಮಂಗಿದ್ರೆ ಮಕ್ಕಳಿಗೆ ಬರುತ್ತೆ ಅನ್ನೋ ಥರ ಇರಲ್ಲ, ಇದು ಜೆನೆಟಿಕಲಿ ಅಂದರೆ ಮ್ಯೂಟೇಷನ್ ಇಂದಾಗಿ ಯೂಶಲಿ ಬರುವಂಥದ್ದು ಕ್ಯಾನ್ಸರ್ಸ್. ಸೊ ಬ್ರೈನ್ ಕ್ಯಾನ್ಸರಲ್ಲಿ ಯಾವುದಕ್ಕೂ ಒಂದೇ ಒಂದು ಇಲ್ಲಿ ತನಕ ತಿಳ್ಕೊಂಡಿರೋದು ಅಂತಂದರೆ ರೇಡಿಯೇಷನ್. ರೇಡಿಯೇಷನ್ ಕ್ಯಾನ್ ಕಾಸ್ ಅಂತ ಹೇಳಿದರೂ ಹೊರತು ರೇಡಿಯೇಷನ್ ವಿಲ್ ಕಾಸ್ ಅಂತ ಇಲ್ಲ. ಸೊ ಲಾಂಗ್ ಡ್ಯೂರೇಷನ್ ಆಫ್ ರೇಡಿಯೇಷನ್ ಅಂದರೆ ಅವಾಗಷ್ಟೇ ಮಕ್ಕಳು ಯೂಶಲಿ ಚೈಲ್ಡ್ಹುಡಲ್ಲಿ ಲಾಂಗ್ ಡ್ಯೂರೇಷನ್ ಆಫ್ ರೇಡಿಯೇಷನ್ ಆಗಿದ್ದರೆ ಬ್ರೈನ್ ಟ್ಯೂಮರ್ ಬರಬಹುದು, ಬರುತ್ತೆ ಅಂತಲ್ಲ ಬರಬಹುದು.
1: ಯಾರಲ್ಲಿ ಜಾಸ್ತಿ ಸರ್ ಇದು, ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಗಂಡಸರಲ್ಲಿ ಅಂತ ಆ ಥರ ಏನಾದ್ರು?
2: ಆ್ಯಕ್ಚುಲಿ ಜೆಂಡರ್ ಪ್ರೆಡಿಲೆಕ್ಷನ್ ಇಲ್ಲ, ಬಟ್ ಏನಂತಂದರೆ ಬ್ರೈನ್ ಟ್ಯೂಮರ್ ಜಾಸ್ತಿ ಕಾಣಿಸ್ಕೊಳ್ಳೋದು ಯಾರಲ್ಲಿ ಅಂತ ಹೇಳ್ಬೋದು ಹೊರತು ಇವರಲ್ಲಿಂದ ಜಾಸ್ತಿ ಇರುತ್ತೆ ಅಂತಲ್ಲ. ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸಲ್ಲಿ ಬ್ರೈನ್ ಟ್ಯೂಮರ್ ಸೆಕೆಂಡ್ ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ. ಅಂದರೆ ದೊಡ್ಡವರಿಗೆ ತರಾವರಿ ಕ್ಯಾನ್ಸರ್ಸ್ ಬರ್ಬೋದು, ಅವರಲ್ಲಿ ಬ್ರೈನ್ ಟ್ಯೂಮರ್ ಸಂಖ್ಯೆ ಅಲ್ಲ, ನಾವು ಪ್ರಪೋರ್ಷನೇಟ್ ಹೇಳೋಕ್ಕಾಗಲ್ಲ. ಬಟ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಯಾವುದು ಬರುತ್ತೆ ಅಂತ ಕೇಳಿದ್ರೆ ಮಕ್ಕಳಲ್ಲಿ ಫಸ್ಟ್ ಬ್ಲಡ್ ಕ್ಯಾನ್ಸರ್, ಸೆಕೆಂಡ್ ಬ್ರೈನ್ ಕ್ಯಾನ್ಸರ್ ಇರುತ್ತೆ. ಸೊ ಬ್ರೈನ್ ಟ್ಯೂಮರ್ಸ್ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣಿಸುತ್ತೆ, ಆದರೆ ಬ್ರೈನ್ ಟ್ಯೂಮರ್ಸ್ ಪರಿಸೆ ಮಕ್ಕಳಲ್ಲಿ ಜಾಸ್ತಿ ಅಂತ ಇಲ್ಲ, ಮಕ್ಕಳಲ್ಲಿ ಬರೋ ಕ್ಯಾನ್ಸರಲ್ಲಿ ಎರಡು ಬ್ರೈನ್ ಟ್ಯೂಮರ್ ಜಾಸ್ತಿ.
1: ಈ ಡಯಾಗ್ನೋಸ್ ಹೇಗೆ ಮಾಡ್ತೀರಾ ಸರ್? ಅವರು ಇವಾಗ ತುಂಬ ದಿವಸದಿಂದ ತಲೆಭಾರ ಆಗ್ತಾ ಇದೆ ಅಥವಾ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ, ವಾಮಿಟೇ ಆಗ್ತಾ ಇದೆ, ಮತ್ತು ಯಾವಾಗಲೋ ಒಂದ್ಸರ್ತಿ ಫಿಟ್ಸ್ ಬಂದಿತ್ತು ಅಂತ ನಿಮ್ಮ ಹತ್ರ ಬಂದಾಗ ಅವರು, ನೀವು ಹೇಗೆ ಅದನ್ನ ಬ್ರೈನ್ ಟ್ಯೂಮರ್ ಅಂತ ಡಿಸಿಷನ್ ತಗೊಳ್ತೀರಾ?
2: ಈಗ ನಾನು ಹೇಳಿದಂಗೆ ನಮಗೆಲ್ಲ ಬಂದಿರೋ ಸಿಂಪ್ಟಮ್ಸ್ ಎಲ್ಲ ಅಂದರೆ ಒಂದು ಕಡೆಗೆ ಅದು ಮ್ಯಾಚ್ ಆಗ್ತಾ ಇದೆ ಅಂತಂದರೆ ನಾವು ಇನಿಷಿಯಲಿ ಫಸ್ಟೇ ಅಂದರೆ ನಮಗೆ ಸಸ್ಪೆಕ್ಟ್ ಆಗುತ್ತೆ ಅಂದರೆ ಓಕೆ ಇವರಿಗೆ ರೈಸ್ಡ್ ICP ಅಂದರೆ ತಲೆಯಲ್ಲಿ ಪ್ರೆಷರ್ ಜಾಸ್ತಿ ಬರ್ತಾ ಇದೆ ಇಲ್ಲ ವೀಕ್ನೆಸ್ ಬರ್ತಾ ಇದೆ. ಹಂಗಿದ್ದಾಗ ನಾವು MRI ಫಸ್ಟ್ ಸಜೆಸ್ಟ್ ಮಾಡ್ತೀವಿ. MRIಯಲ್ಲಿ ನಮಗೆ 90% ಆಫ್ ದ ಬ್ರೈನ್ ಟ್ಯೂಮರ್ಸ್ ನಮಗೆ ಕಾಣಿಸ್ಬಿಡುತ್ತೆ, ಅದರಲ್ಲೂ ಸಿಂಪ್ಟಮ್ಸ್ ಬರ್ತಾ ಇದೆ ಅಂತಂದರೆ ಅದು ಕಾಣಿಸುವಷ್ಟು ದೊಡ್ಡದಾಗಿರುತ್ತೆ. ಸೊ ಅದನ್ನು ನಾವು ಇನ್ನೊಂದು ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಡ್ ಅಂದರೆ ಕಾಂಟ್ರಾಸ್ಟ್ ಕೊಟ್ಟು MRI ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ 95% ತನಕ ನಮಗೆ ಬ್ರೈನ್ ಟ್ಯೂಮರ್ಸ್ ಪಿಕ್ ಆಗುತ್ತೆ.
1: ಅದು ಕ್ಯಾನ್ಸರ್ ಅಥವಾ ಬಿನೈನ ಅಂತ ನೀವು ಅದನ್ನು ಹೆಂಗೆ ಇದು ಮಾಡ್ಕೊಳ್ತೀರಾ?
2: ನಾವು MRIಯಲ್ಲಿ ನಮಗೆ ಕೆಲವು ಡಿಸ್ಟಿಂಕ್ಟಿವ್ ಫೀಚರ್ಸ್ ಅಂತ ಇದೆ. MRIಯಲ್ಲಿ ಏನಂತಂದರೆ ಬ್ರೈನ್ ಒಳಗಡೆಯಿಂದನೇ ಬೆಳೆದಿದೆಯಾ ಇಲ್ಲ ಬ್ರೈನ್ದು ಟಚ್ ಆಗ್ತಾ ಇದೆಯಾ, ಇದೆರಡನ್ನು ನಾವು ಮೋಸ್ಟ್ MRI ನೋಡಿದಾಗಲೇ ನಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕ್ಯಾನ್ಸರ್ ಇದೆಯಾ ಅಥವಾ ಬಿನೈನ ಅಂತ ಗೊತ್ತಾಗುತ್ತೆ. ಬಟ್ ನಾವು 100% ಶ್ಯೂರ್ ಆಗಿ ಹೇಳಬೇಕು ಅಂದರೆ ನಾವು ಸರ್ಜರಿ ಮಾಡಿ ಅದನ್ನು ಬಯೋಪ್ಸಿ ಕಳಿಸಿದ ಮೇಲೇ ಹೇಳೋಕ್ಕಾಗುತ್ತೆ. ಅದ್ರ ಜೊತೆಗೆ ಅದರಿಂದನೇ ನಾವು ಗ್ರೇಡಿಂಗು ಮಾಡಿ ಕೊಡ್ಬೋದು. ಬ್ರೈನ್ ಟ್ಯೂಮರ್ ಸ್ಪೆಷಾಲಿಟಿ ಏನಂದರೆ ಬ್ರೈನ್ ಟ್ಯೂಮರ್ ಬೇರೆ ಎಲ್ಲಿಗೂ ಸ್ಪ್ರೆಡ್ ಆಗೋದಿಲ್ಲ. ಬ್ರೈನ್ ಒಳಗಡೆಗೆ ಬೇರೆ ಕಡೆ ಟ್ಯೂಮರ್ ಇಂದ ಸ್ಪ್ರೆಡ್ ಆಗ್ಬೋದು ಹೊರತು ಬ್ರೈನ್ ಟ್ಯೂಮರ್ ಬೇರೆ ಕಡೆ ಸ್ಪ್ರೆಡ್
1: ಆಗಿಂದ
2: ಹೊರಗಡೆ ಹೋಗಲ್ಲ. ಸೊ ನಮಗೆ ಗ್ರೇಡಿಂಗ್ ಏನಿದೆ ಬ್ರೈನ್ ಟ್ಯೂಮರ್ಸ್ ಅದು ಯೂಶಲಿ ಡಿಪೆಂಡ್ಸ್ ಆನ್ ಯಾವ ಥರ ಸೆಲ್ಗಳಿದೆ ಅಂತ, ಅಂದರೆ ಡಿಫ್ರೆನ್ಸಿಯೇಷನ್ ಅಂತ ಕೇಳ್ತೀವಿ, ಡಿ ಡಿಫ್ರೆನ್ಸಿಯೇಷನ್ ಅಂತ. ಸೊ ಗ್ರೇಡ್ 1, 2, 3, 4 ಅಲ್ಲಿ ಗ್ರೇಡ್ 4 ಅಂತಂದರೆ ತುಂಬಾ ಮ್ಯಾಲಿಗ್ನೆಂಟ್ ಟ್ಯೂಮರ್, ಅಂದರೆ ಅದು ಹರಡಿದೆ ಅಂತಲ್ಲ, ಬಟ್ ಅದನ್ನು ನಾವು ಎಷ್ಟೇ ಸಲ ಆಪರೇಟ್ ಮಾಡಿದ್ರು ಮತ್ತೆ ಮತ್ತೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಗ್ರೇಡ್ 1 ಅಂತಂದರೆ ಡಿಫ್ರೆನ್ಸಿಯೇಷನ್ ಅಷ್ಟೊಂದು ಆಗಿಲ್ಲ. ಸೊ ನಾವು ಸರ್ಜರಿ ಮಾಡಿ ಕ್ಲಿಯರ್ ಮಾಡಿ ರೇಡಿಯೇಷನ್ ಕೊಟ್ಟರೆ ಪೇಷಂಟ್ಗೆ ಪ್ರೋಗ್ನೋಸಿಸ್ ಚೆನ್ನಾಗಿರುತ್ತೆ ಅಂತ.
1: ಈ ಬಿನೈನ್ ಟ್ಯೂಮರ್ಸ್ ಆದರೆ ಅದು ಗ್ರೋತ್ ಒಂಚೂರು ಸ್ಲೋ ಇರುತ್ತೆ ಅನ್ಸುತ್ತೆ, ಕ್ಯಾನ್ಸರಸ್ ಟ್ಯೂಮರ್ ಅಂದರೆ ಅದು ಬೇಗ
2: ಬೆಳವಣಿಗೆ. ಏನಂದ್ರೆ ಮೆನಿಂಜಿಯೋಮಗಳು ಅಂತ ನಾನು ಅವಾಗಲೇ ಏನು ಮೆನ್ಷನ್ ಮಾಡಿದೆ ಅದು ವರ್ಷಾನ್ಗಟ್ಟಲೆ ಬೆಳೆಯುತ್ತೆ ಅನ್ಲೆಸ್ ಅಂಟಿಲ್ ಕೆಲವು ಮೆನಿಂಜಿಯೋಮಗಳಿದೆ ಅಷ್ಟೇ, ಗ್ರೇಡ್ ಅಂದರೆ ಹೈಯರ್ ಗ್ರೇಡ್ ಮೆನಿಂಜಿಯೋಮಸ್ ಅಂತ, ಅದು ಮಾತ್ರ ಸ್ವಲ್ಪ ಬೇಗ ಬೆಳಿಬೋದು. ಬಟ್ ಯೂಶಲಿ ಮೆನಿಂಜಿಯೋಮಗಳು ಸ್ಲೋಲಿ ಬೆಳೆಯುತ್ತೆ, ಅಂಥವ್ರಿಗೇ ನಮಗೆ ಡಯಾಗ್ನೋಸಿಸ್ ಮಿಸ್ ಆಗೋದು. ಆ್ಯಕ್ಚುಲಿ ಈ ಸಲದ್ದು ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇದು ನಾವು ಏನು ಇದಿದೆ ಥೀಮ್ ಏನಿದೆ ಅದು ಅರ್ಲಿ ಡಯಾಗ್ನೋಸಿಸ್. ಅರ್ಲಿ ಡಯಾಗ್ನೋಸಿಸ್ ಅಂತಂದರೆ ಈ ಥರ ಮಿಸ್ ಆಗುತ್ತೆ ಅಂತ. ಯೂಶಲಿ ಮೆನಿಂಜಿಯೋಮ ಸ್ಲೋ ಗ್ರೋಯಿಂಗ್ ಇರುತ್ತೆ, ಸ್ಲೋ ಗ್ರೋಯಿಂಗ್ ಇದ್ದಾಗ ಏನಂತಂದರೆ ಪೇಷೆಂಟ್ಗೆ ತಲೆನೋವು ಆವಾಗವಾಗ ಬರ್ತಿರುತ್ತೆ. ಯಾವಾಗ ಅವರು ಬರ್ತಾರೆ ಮಾತ್ರ ಅಂದರೆ ಪೇಷೆಂಟ್ಗೆ ವೀಕ್ನೆಸ್ ಬಂದಾಗ ಬರ್ತಾರೆ, ಇಲ್ಲ ಫಿಟ್ಸ್ ಬಂದಾಗ ಬರ್ತಾರೆ, ಅಲ್ಲಿ ತನಕ ಹೋದಾಗ ನಮಗೆ ಮಿಸ್ ಆಗುತ್ತೆ. ಸೊ ಹಾಗಿದ್ರೆ ಎಲ್ಲ ತಲೆನೋವು ಸ್ಕ್ಯಾನ್ ಮಾಡಿಸ್ಬೇಕಂತಂದರೆ ಮಾಡ್ಸಂಗಿರಲ್ಲ, ಬಟ್ ವಾರ್ನಿಂಗ್ ಸೈನ್ಸ್ನ ನಾವು ಪಿಕ್ ಮಾಡಬೇಕಾಗುತ್ತೆ. ಸೊ ಅರ್ಲಿ ವಾರ್ನಿಂಗ್ ಸೈನ್ಸ್ನ ಪಿಕ್ ಮಾಡೋದೆ ಈ ಸಲದ ಥೀಮ್ ಇರೋದು. ಸೊ ಹಾಗೆ ಅದನ್ನು ಸ್ವಲ್ಪ ಯೂಶಲಿ ನಿಮಗೆ ತುಂಬ ದಿನ ತಲೆನೋವು ಬರ್ತಾ ಇದೆ, ಬೇರೆ ಏನಾದ್ರು ಪ್ರಾಬ್ಲಮ್ ಅನಿಸ್ತಿದೆ ಅಂದರೆ ಅರ್ಲಿಯಾಗಿ ತೋರಿಸ್ಕೊಳ್ಳೋದು ಬೆಟರ್. ಬ್ರೈನ್ ಟ್ಯೂಮರಲ್ಲಿ ಎಲ್ಲೇ ಪ್ರೆಷರ್ ಜಾಸ್ತಿ ಆದ್ರೂ ಅದೊಂದು ಏನಂತಂದರೆ ಯೂಶಲಿ ಅರ್ಲಿ ಮಾರ್ನಿಂಗ್ 4-5 ಗಂಟೆ ಟೈಮಲ್ಲಿ ಪೇಷೆಂಟ್ ಎದ್ದು ವಾಂತಿ ಮಾಡ್ತಾರೆ, ಅದು ಯೂಶಲಿ ರೇಸ್ಡ್ ICP ಸೈನ್ ಅಂತ ಕರಿತೀವಿ.
1: ಟ್ರೀಟ್ಮೆಂಟ್ ಪಾರ್ಟಿಗೆ ಬಂದರೆ ಸರ್, ಇದು ಆ ಬ್ರೈನ್ ಟ್ಯೂಮರ್ ಸರ್ಜರಿನೇ ಅಂತಿಮ ಅನ್ಕೊಳ್ತೀನಿ.
2: ಯೂಶಲಿ ಎಲ್ಲ ಬ್ರೈನ್ ಟ್ಯೂಮರ್ಗೂ ಸರ್ಜರಿ ಈಸ್ ದಿ ಡಿಕ್ಟಮ್, ಕೆಲವು ಮಾತ್ರ ಇದೆ ಅದಕ್ಕೆ ರೇಡಿಯೇಷನ್ ಕೊಟ್ಟರೆ ಕರಗತ್ತೆ ಅಂತ, ಅದನ್ನು ರೇಡಿಯೋ ಸೆನ್ಸಿಟಿವ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಬಟ್ ಅದು 1-2 ಅಷ್ಟೇ ಇರೋದು, ಬೇರೆ ಎಲ್ಲದಕ್ಕೂ ಸರ್ಜರಿ ಇಸ್ ದ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಯಾಕೆ ಅಂತಂದರೆ ಬ್ರೈನ್ ಒಳಗಡೆ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಸ್ಕಲ್ ಒಳಗಡೆ ಅಂದರೆ ತಲೆ ಬುರುಡೆ ಒಳಗಡೆ ದೇವರು ಜಾಗ ಕೊಟ್ಟಿರೋದು ಬ್ರೈನ್ಗೆ ಮಾತ್ರ, ಅಲ್ಲಿ ಬೇರೆ ಏನನ್ನು ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬ್ರೈನ್ ಕ್ಯಾನ್ಸರ್ ಬಂತು ಅಂದರೆ ಫಸ್ಟ್ ಅದನ್ನು ರಿಮೂವ್ ಮಾಡಲೇಬೇಕು. ರಿಮೂವ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಸ್ಟೇಜ್ ಆಫ್ ಟ್ರೀಟ್ಮೆಂಟ್. ಅದರಿಂದ ಎರಡು ಅಡ್ವಾಂಟೇಜ್ ಏನಂದ್ರೆ, ಒಂದು ನಾವು ಜಾಗ ಖಾಲಿ ಮಾಡ್ತೀವಿ, ಎರಡನೇದು ನಾನು ಆವಾಗಲೇ ಹೇಳ್ದಂಗೆ ನಮಗೆ ಗ್ರೇಡಿಂಗ್ ಗೊತ್ತಾಗುತ್ತೆ. ಅದಾದ್ಮೇಲೆ ನಮಗೆ ನೆಕ್ಸ್ಟ್ ಸ್ಟೇಜ್ ಆಫ್ ಟ್ರೀಟ್ಮೆಂಟ್, ಯೂಶಲಿ ಕೀಮೋಥೆರಪಿ ಮತ್ತೆ ರೇಡಿಯೋಥೆರಪಿ ಮಾಡ್ಬೋದು.
1: ಕೀಮೋಥೆರಪಿ ರೇಡಿಯೋಥೆರಪಿ ಅಂದ್ರೆ ಅದು ಕ್ಯಾನ್ಸರಸ್ ಟ್ಯೂಮರ್ಸ್ ಆಗಿದ್ರೆ ಅದಕ್ಕೆ ಕೀಮೋ ರೇಡಿಯೋ ಬೇಕಾಗತ್ತೆ ಅಂತನಾ? ಅಥವಾ
2: ಯೂಶಲಿ ಬೆನೈನ್ ಟ್ಯೂಮರ್ಸ್ ಗೆ ನಾವೇನು ಮಾಡ್ಲಿಕ್ಕೆ ಹೋಗಲ್ಲ, ಯಾಕೆಂದ್ರೆ ನಮ್ಗೆ ಅದರಲ್ಲಿ ಬೆನೈನ್ ಟ್ಯೂಮರ್ಸ್ ಅಲ್ಲಿ ಇವಾಗಿರೋ ನಮ್ಮ ಹೈ ಎಂಡ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದರಲ್ಲಿ ನಾವು ಸರ್ಜರಿ ಮಾಡಿದಾಗ ನಾವು 99-100% ಕ್ಲಿಯರೆನ್ಸ್ ಮಾಡ್ತೀವಿ. ಸೊ ಹಂಗಾಗಿ ನಾವು ಬಿನೈನ್ ಟ್ಯೂಮರ್ಸ್ ಅಂದ್ರೆ ಕ್ಯಾನ್ಸರ್ ಅಲ್ದಿರೋದಕ್ಕೆ ನಾವೇನು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋಗಲ್ಲ. ಬಟ್ ಕ್ಯಾನ್ಸರ್ಸ್ ಅಲ್ಲಿ ನಾವು ಅದನ್ನ ತೆಗೆದ್ಮೇಲೆ ಕ್ಯಾನ್ಸರ್ ಬೆಡ್ ಅಂತ ಏನಿರುತ್ತೆ ಅಲ್ಲಿಗೆ ರೇಡಿಯೇಷನ್ ಕೊಡಲೇಬೇಕು, ಯಾಕೆಂದ್ರೆ ನಾವು ಎಷ್ಟೇ ತೆಗೆದ್ರೂ 100% ನಾವು ಬ್ರೈನ್ ಟ್ಯೂಮರ್ ಅಂದ್ರೆ ಕ್ಯಾನ್ಸರ್ ಟ್ಯೂಮರ್ನ ತೆಗಿಲಿಕ್ಕೆ ಹೋಗಲ್ಲ, ತೆಗೆದ್ರೂ ರೇಡಿಯೇಷನ್ ಕೊಡಲೇಬೇಕು.
1: ಮತ್ತೆ ಆ ಟ್ಯೂಮರು ತುಂಬಾ ಇಂಪಾರ್ಟೆಂಟ್ ಜಾಗದಲ್ಲಿ ಇದೆ, ಅಥವಾ ಮಾತು ಡೆವಲಪ್ ಆಗುವಂತ ಜಾಗದಲ್ಲಿ, ಅಥವಾ ದೃಷ್ಟಿಯ ಜಾಗದಲ್ಲಿ ಇದೆ, ಅಥವಾ ಬೇರೆ ಯಾವುದೋ ಒಂದು ಕೈಯಿನ ಕಂಟ್ರೋಲ್ ಮಾಡುವಂತ ಜಾಗ, ಕಾಲಿನ ಕಂಟ್ರೋಲ್, ಏನೋ ಒಂದು ಇಂಪಾರ್ಟೆಂಟ್ ಅದರಲ್ಲಿ ಕೆಲಸ ಆಗ್ತಿರತ್ತೆ ಆ ಜಾಗದಲ್ಲಿ ಇದೆ, ನಿಮಗೆ ಅಲ್ಲಿಗೆ ರೀಚ್ ಆಗಕ್ ಆಗಲ್ಲ ಅನ್ನೋ ತರ ಏನಾದ್ರು ಇದೆಯಾ? ಅಥವಾ ಇವಾಗ ಹೊಸ ಆವಿಷ್ಕಾರಗಳು ಏನಾದ್ರು ಆಗಿದೆಯಾ?
2: ಯೂಶಲಿ ಬ್ರೈನ್ ಟ್ಯೂಮರ್ಸ್ ಯಾವ ಲೊಕೇಶನ್ಲಿ ಇರುತ್ತೋ ನಾನು ಆವಾಗಲೇ ಹೇಳ್ದಂಗೆ ಅದಕ್ಕೆ ತಕ್ಕಂಗೆ ನಮಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ. ಬಟ್ ಇವಾಗ ಕ್ಯಾನ್ಸರ್ ಅಂತಂದರೆ ಬ್ರೈನ್ ಒಳಗಡೆಯಿಂದನೇ ಬರುತ್ತೆ, ಅಂದರೆ ಬ್ರೈನ್ ಟಿಶ್ಯೂಯಿಂದನೇ ಬರುತ್ತೆ. ಸೊ ಅಂಥದ್ರಲ್ಲಿ ನೀವು ಕೇಳಿದಂಗೆ ಈಗ ಮಾತು ಬರೋ ಜಾಗದಿಂದ, ಕಣ್ಣು ನೋಡೋ ಜಾಗದಿಂದ, ಇಲ್ಲ ಕೈ ಕಂಟ್ರೋಲ್ ಮಾಡೋ ಜಾಗದಿಂದನೇ ಟ್ಯೂಮರ್ ಬಂದಿದ್ದರೆ ಅದು ಆಲ್ರೆಡಿ ಆ ಜಾಗ ಇನ್ವಾಲ್ವ್ ಆಗಿದೆ ಅಂತ, ಕ್ಯಾನ್ಸರ್ ಆಗಿದ್ರೆ. ಬಟ್ ವೀಕ್ನೆಸ್ ಬಂದಿದೆ, ಬಟ್ ಟ್ಯೂಮರ್ ಅದನ್ನು ಪ್ರೆಸ್ ಮಾಡಿ ನಮಗೆ ವೀಕ್ನೆಸ್ ಬಂದಿದೆ ಅಂತಂದರೆ ನಾವು ಅದನ್ನು ಕಂಪ್ಲೀಟ್ಲಿ ವಿತೌಟ್ ಅಂದರೆ ವೀಕ್ನೆಸ್ನ ಇಂಪ್ರೂವ್ ಆಗೋ ಥರನೂ ಸರ್ಜರಿ ಮಾಡ್ಬೋದು. ಇಲ್ಲ ಅದ್ರ ತುಂಬ ಹತ್ತಿರ ಇದೆ ಟ್ಯೂಮರ್, ನಾವು ಅದನ್ನು ಸರ್ಜರಿ ಮಾಡಿದ್ರೆ, ಮುಂಚೆ ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಸರ್ಜರಿ ಮಾಡಿದ್ರೆ ಪೇಷಂಟ್ಗೆ ಬ್ರೈನ್ ಟ್ಯೂಮರ್ ಸರ್ಜರಿ ಮಾಡಿದ್ರೆ ಒಂದು ಕಡೆ ಕೈ ಕಾಲು ಬರೋದಿಲ್ಲ, ಇಲ್ಲ ಅವರು ಎದ್ದೋಳೋದಿಲ್ಲ ಅನ್ನೋದು ಡಿಕ್ಟಮ್ ಇತ್ತು. ಬಟ್ ಇವಾಗ ನಮಗೆ ಹೊಸದಾಗಿ ನ್ಯೂರೋ ನ್ಯಾವಿಗೇಷನ್ ಅಂತ ಇದೆ. ನ್ಯೂರೋ ನ್ಯಾವಿಗೇಷನ್ ಅಂತಂದರೆ ನಾವು ರಿಯಲ್ ಟೈಮ್ ಸರ್ಜರಿ ಮಾಡುವಾಗ ನಾವು ಎಷ್ಟು ಬ್ರೈನ್ನ ಕಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಡೈರೆಕ್ಟ್ಲಿ ಕಾಣಿಸ್ತಾ ಇರುತ್ತೆ. ಸೊ ನಾವು ಎಲ್ಲೂ ವಯಬಲ್ ಟಿಶ್ಯೂಸ್ ಅದನ್ನು ಯಾವತ್ತೂ ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಆ್ಯಂಡ್ ಮೋರ್ ಓವರ್ ಇನ್ನೂ ನೆಕ್ಸ್ಟ್ ವೇ ಆಫ್ ಟ್ರೀಟ್ಮೆಂಟ್, ಯೂಶಲಿ ನ್ಯೂರೋಸರ್ಜನ್ಸ್ಗೆ ಪೇಷಂಟ್ಗೆ ಸರ್ಜರಿ ಆದಮೇಲೆ ಪೇಷಂಟ್ ಎದ್ದು ನಡಿಬೇಕು. ಈಗ ಅವನಿಗೆ ಎಂಥ ಟ್ಯೂಮರ್ ಇದ್ರೂ ಹೀ ನೀಡ್ಸ್ ಎ ಲೈಫ್. ಸೊ ನಾವು ಮಾಡ್ತಾ ಇರೋದು ಅವ್ರ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡಲಿಕ್ಕೆ. ಸೊ ಈಗ ಒಂದು 10 cm ಗೆಡ್ಡೆ ಇದೆ, ಅದರಿಂದ ಅವ್ರಿಗೆ ವೀಕ್ನೆಸ್ ಬಂದಿದೆ, ನಾವು ಅದನ್ನು ತೆಗೆದ್ರೆ ಪೇಷಂಟ್ ನಾಳೆ ಕೋಮಾಗೆ ಹೋಗ್ಬೋದು, ಎದೊಳ್ಳೆ ಇರ್ಬೋದು, ಇಲ್ಲ ವೀಕ್ನೆಸ್ ಬರ್ಬೋದು ಅಂತಿದ್ರೆ ನಾವು ಕಂಪ್ಲೀಟ್ ತೆಗಿಲಿಕ್ಕೆ ಹೋಗಲ್ಲ. ನಾವು ಒಂದು 7-8 cm ತೆಗೆದು ವಯಬಲ್ ಸ್ಟ್ರಕ್ಚರ್ಸ್ನ ಅಲ್ಲೇ ಬಿಡ್ತೀವಿ. ಸೊ ಟ್ಯೂಮರ್ ಜೊತೆನೆ ಇರಲಿ ಅದೊಂದು. ಸೊ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ನಾಳೆ ಸರ್ಜರಿ ಮಾಡಿದ ನಾಳೆಗೆ ಪೇಷಂಟ್ ಚೆನ್ನಾಗಿ ಎದ್ದು ಓಡಾಡ್ತಾರೆ, ಅವ್ರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ಅವ್ರಿಗೆ ಬ್ರೈನ್ ಟ್ಯೂಮರ್ ಇದ್ರೂ ಅವರನ್ನು ನಾವು ಸರ್ಜರಿ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಪೇಷಂಟ್ನ ಮಲಗಿಸೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾವು ಟ್ಯೂಮರ್ನ ಬಿಟ್ಟರೂ ಪೇಷಂಟ್ನ ನಾಳೆ ಬೆಳಿಗ್ಗೆ ಮೊಬಿಲೈಸ್ ಆಗಬೇಕು, ಅದರಲ್ಲಿ ನಮ್ದು ಸಕ್ಸಸ್ನ ನೋಡ್ತೀವಿ ಹೊರತು ಕಂಪ್ಲೀಟ್ ರಿಮೂವ್ ಮಾಡ್ತೀವಿ ಅನ್ನೋದ್ರಲ್ಲಿ ಯೂಶಲಿ ಸಕ್ಸಸ್ ನೋಡಲ್ಲ.
1: ಈ ಕಂಪ್ಲೀಟ್ ರಿಮೂವ್ ಮಾಡಿಲ್ಲ ಅಂತ ಅಂದ್ರೆ ಅದು ಮತ್ತೆ ಬೆಳೆಯೋ ಚಾನ್ಸಸ್ ಇದೆಯಾ?
2: ಅದೇ ನಾನು ಹೇಳ್ದಂಗೆ, ವಿ ಹ್ಯಾವ್ ಟು ಟೇಕ್ ದ ರಿಸ್ಕ್. ಅಂದರೆ ಪೇಷಂಟ್ಗೆ ಕ್ವಾಲಿಟಿ ಆಫ್ ಲೈಫ್ ಬೇಕು. ಈಗ ಪೇಷಂಟ್ಗೆ ಇನ್ನು ಈಗ ಗ್ರೇಡ್ 4 ಟ್ಯೂಮರ್ ಇದೆ ಅಂತಂದರೆ ಅವನಿಗೆ ನಾವು ಮ್ಯಾಕ್ಸಿಮಮ್ ಸರ್ವೈವಲ್ ಕೊಡೋದು 2 years, ಕೆಲವರಷ್ಟೇ 2-3 years ತನಕ ಹೋಗ್ಬೋದು. ಬಟ್ ಈ 2 years ಅವರು ನಡ್ಕೊಂಡು ಮನೆಯವ್ರ ಜೊತೆ ಮಾತಾಡ್ಕೊಂಡು ಕಳೀತಾರ ಇಲ್ಲ ಹಾಸಿಗೆ ಮೇಲೆ ಕಳೀತಾರ ಅನ್ನೋದು ಇಂಪಾರ್ಟೆಂಟ್. ಸೊ ಇದ್ರ ಮಧ್ಯದಲ್ಲಿ ನಮಗೆ ಇನ್ನೂ 2 ಸರ್ಜರಿ ಮಾಡಬೇಕಾಗಿ ಬಂದ್ರೂ ಅವರು ಆ 2 ಓಡಾಡ್ಕೊಂಡು ಕಳೆದ್ರೆ ಒಳ್ಳೇದು ಅನ್ನೋ ದೃಷ್ಟಿಯಲ್ಲಿ ನಾವು ಸ್ವಲ್ಪ ಬಿಟ್ಟು ತೆಗಿತೀವಿ.
1: ಧನ್ಯವಾದಗಳು ಡಾಕ್ಟರ್ ರಾಜೇಶ್ ಅವರೇ. ಇದುವರೆಗೂ ಬ್ರೈನ್ ಟ್ಯೂಮರ್ಗೆ ಇರುವಂತಹ ಚಿಕಿತ್ಸಾ ಸೌಲಭ್ಯಗಳು ಮತ್ತು ಈ ಬ್ರೈನ್ ಟ್ಯೂಮರ್ ಕ್ಯಾನ್ಸರ್ ಆದರೆ ಒಂದು ರೀತಿ ಚಿಕಿತ್ಸೆ, ಕ್ಯಾನ್ಸರ್ ಅಲ್ಲದಿದ್ದರೆ ಮತ್ತೊಂದು ರೀತಿ ಚಿಕಿತ್ಸೆ ನೀಡಬೇಕಾಗತ್ತೆ, ಇದನ್ನೆಲ್ಲ ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ನಿಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು.
0: ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೆ ಮೆದುಳಿನ ಗಡ್ಡೆಗಳು, ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕೆವಿಸಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಡಾಕ್ಟರ್ ರಾಜೇಶ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1 ಗಂಟೆಯಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
6: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು 25 ಡಿಸೆಂಬರ್ 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರಗಳು 40% ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. 3ನೇದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250ಕ್ಕೂ ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007ರಲ್ಲಿ ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುನಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡುಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014ರವರೆಗೆ 82% ಪ್ರಗತಿ ಅಂದರೆ 80% ಅಥವಾ 1.30 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017ರವರೆಗೆ 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಬಾಕಿ 1,700 ಕಾಮಗಾರಿಗಳನ್ನು ಹೊರತುಪಡಿಸಿ 2019ರವರೆಗೆ ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004ರಿಂದ 2014ರವರೆಗೆ ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014ರಿಂದ 2017ರವರೆಗಿನ ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು ಸೆಪ್ಟೆಂಬರ್ 2022 ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು. ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನು ಸಾರ್ವಕಾಲಿಕ ರಸ್ತೆ ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ರಸ್ತೆ ನಿರ್ಮಾಣವಾಗಿ 4 ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ. ಇದುವರೆಗೆ 771,641 ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
5: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
0: ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಳೆದ 12 ವರ್ಷಗಳಲ್ಲಿ ಬಡವರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಪಯಣ ಮತ್ತು ಸಾಧನೆಗಳನ್ನು ಸ್ಮರಿಸುವ ಅವರು, ಭಾರತವು ಈ ಅವಧಿಯಲ್ಲಿ ಹಲವು ಐತಿಹಾಸಿಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿರುವ ಈ ಎಲ್ಲಾ ಪರಿವರ್ತನೆಗಳ ಕೇಂದ್ರ ಬಿಂದು ಬಡವರು ಮತ್ತು ಶೋಷಿತರ ಕಲ್ಯಾಣವೇ ಆಗಿದೆ ಎಂದು ತಿಳಿಸಿದ್ದಾರೆ. ತಮ್ಮ ಸರ್ಕಾರ ಇಂದಿಗೂ ಅಂತ್ಯೋದಯ ತತ್ವದಿಂದ ಪ್ರೇರಿತವಾಗಿದ್ದು, ದಶಕಗಳಿಂದ ಅಭಿವೃದ್ಧಿಯಿಂದ ವಂಚಿತರಾಗಿದ್ದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡುವುದೇ ಇದರ ಮೂಲ ಉದ್ದೇಶವಾಗಿದೆ ಎಂದಿದ್ದಾರೆ. ಜನ್ಧನ್ ಖಾತೆಗಳು, ನೇರ ನಗದು ವರ್ಗಾವಣೆ, ಸ್ವಚ್ಛ ಭಾರತ್ ಅಭಿಯಾನ, ಜಲಜೀವನ್ ಮಿಷನ್ ಮತ್ತು ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಪ್ರತಿಯೊಂದು ಉಪಕ್ರಮಗಳು ನಾಗರಿಕರಿಗೆ ಘನತೆ ಮತ್ತು ಸಮಾನ ಅವಕಾಶಗಳನ್ನು ಖಾತರಿಪಡಿಸುವ ಉದ್ದೇಶದಿಂದ ಅನುಷ್ಠಾನಗೊಂಡಿವೆ ಎಂದಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ನಾಳೆಯಿಂದ ಇದೇ 13ರವರೆಗೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಬ್ರಿಕ್ಸ್ ಕೃಷಿ ಕಾರ್ಯಕಾರಿ ಗುಂಪು ಮತ್ತು ಬ್ರಿಕ್ಸ್ ಕೃಷಿ ಸಚಿವರ ಪ್ರಮುಖ ಸಭೆಗಳು ಜರುಗಲಿವೆ. ಈ ಕುರಿತು ಇಂದು ಭೋಪಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಬ್ರಿಕ್ಸ್ ಇಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಶಕ್ತಿಶಾಲಿ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ತಿಳಿಸಿದರು. ವಿಶ್ವದ ಒಟ್ಟು ಕೃಷಿ ಭೂಮಿಯ 42% ಭಾಗವನ್ನು ಬ್ರಿಕ್ಸ್ ಒಕ್ಕೂಟದ ದೇಶಗಳೇ ಹೊಂದಿದ್ದು, ಜಾಗತಿಕ ಆಹಾರ ಉತ್ಪಾದನೆಯಲ್ಲಿ 45% ಪಾಲನ್ನು ಹೊಂದಿವೆ. ಮುಂಬರುವ ಈ ಉನ್ನತ ಮಟ್ಟದ ಸಭೆಯು ಬ್ರಿಕ್ಸ್ ರಾಷ್ಟಗಳ ನಡುವಿನ ಕೃಷಿ ಸಹಕಾರಕ್ಕೆ ಹೊಸ ದಿಕ್ಕನ್ನು ನೀಡಲಿದೆ ಎಂಬ ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮಹತ್ವದ ಸಭೆಯಲ್ಲಿ ಮುಖ್ಯವಾಗಿ ರೈತರ ಆದಾಯ, ಉದ್ಯೋಗ ಸೃಷ್ಟಿ, ಜೀವನೋಪಾಯ, ಕೃಷಿ ಸಾಲ ಸೌಲಭ್ಯ ಮತ್ತು ಮಾರುಕಟ್ಟೆ ಪ್ರವೇಶದ ಕುರಿತು ಸುದೀರ್ಘ ಚರ್ಚೆಗಳು ನಡೆಯಲಿವೆ. ಆಕಾಶವಾಣಿ ಇಂದು ತನ್ನ 90 ವರ್ಷಗಳನ್ನು ಆಚರಿಸುತ್ತಿದೆ. ಜೂನ್ 8, 1936 ಈ ದಿನದಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಐಆರ್ ಎಂದು ಮರುನಾಮಕರಣ ಮಾಡಲಾಯಿತು. ಈ ದಿನವು ದೇಶದ ಸಾಂಸ್ಕೃತಿಕ ಮಾಹಿತಿ ಮತ್ತು ಪ್ರಸಾರ ಇತಿಹಾಸದಲ್ಲಿ ಒಂದು ವಿಶೇಷ ಕ್ಷಣವನ್ನು ಗುರುತಿಸುತ್ತದೆ. ಸ್ವಾತಂತ್ರ್ಯದ ನಂತರ ಈ ಪ್ರಸಾರ ಸೇವೆಯು ವೇಗವಾಗಿ ವಿಸ್ತರಿಸುತ್ತಾ 1956ರಲ್ಲಿ ಆಕಾಶವಾಣಿ ಎಂಬ ಹೆಸರನ್ನು ಪಡೆದುಕೊಂಡಿತು. ಇಂದು ಆಕಾಶವಾಣಿ 591 ಕೇಂದ್ರಗಳನ್ನು ನಿರ್ವಹಿಸಿದೆ. ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ ಹಾಗೂ 23 ಭಾಷೆಗಳು ಮತ್ತು 146 ಉಪಭಾಷೆಗಳಲ್ಲಿ ಪ್ರಸಾರ ಮಾಡುತ್ತಿದೆ. ಆಕಾಶವಾಣಿಯ ಬಾಹ್ಯ ಸೇವೆಗಳ ವಿಭಾಗವು 100ಕ್ಕೂ ಹೆಚ್ಚು ದೇಶಗಳಿಗೆ ಪ್ರಸಾರ ಮಾಡುತ್ತಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಎಂಬ ಆದರ್ಶಗಳನ್ನು ಪಾಲಿಸುತ್ತಾ ಆಕಾಶವಾಣಿಯ ಸುದ್ದಿ ಸೇವೆ ವಿಭಾಗದ ಈ ವಿಶಾಲ ದೇಶದ ಪ್ರತಿಯೊಬ್ಬ ನಿವಾಸಿಗೂ ವಿವಿಧ ಭೂಪ್ರದೇಶಗಳಲ್ಲಿ ದಿನದ 24 ಗಂಟೆಯೂ ಎಲ್ಲಾ ಪ್ರಮುಖ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿ ಸುದ್ದಿ ಮತ್ತು ಕಾರ್ಯಕ್ರಮಗಳನ್ನು ಒದಗಿಸಲು ಶ್ರಮಿಸುತ್ತಿದೆ. ಈ ಕುರಿತು ವಿಡಿಯೋ ಸಂದೇಶದ ಮೂಲಕ ಶ್ಲಾಘನೆ ವ್ಯಕ್ತಪಡಿಸಿರುವ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜುಜು, ಇಂದು ಇಡೀ ದೇಶ ಆಕಾಶವಾಣಿಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದೆ. ದೇಶದ ಮೂಲೆ ಮೂಲೆಗೆ ತಲುಪುತ್ತಿರುವ ಆಕಾಶವಾಣಿಯ ಕಾರ್ಯಕ್ರಮಗಳ ಮೂಲಕ ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಯ ದೇಶಾದ್ಯಂತ ಮತ್ತಷ್ಟು ಬಲಗೊಳ್ಳುತ್ತಿದೆ ಎಂದಿದ್ದಾರೆ.
2: ಬಹುತ್ ಖುಷಿ ಕೆ ಸಾತ್ ಪೂರೆ ಆಕಾಶವಾಣಿ ಪರಿವಾರ ಬಧಾಯಿ ದೇತಾ ಹೂ. 90 ಸಾಲ ಆಪನೆ ಪೂರಾ ಕಿಯಾ ಹೈ. 90 ಸಾಲ ಪೂರಾ ಹೋನೆ ಪರ್ ಮೇರೆ ಶುಭಕಾಮನಾಯೆ ಹೈ. ಪೂರಾ ದೇಶ ಆಕಾಶವಾಣಿ ಕೆ ಸಾಥ್ ಜುಡಾ ಹುವಾ ಹೈ. ಆಕಾಶವಾಣಿ ಕೆ ಮಾಧ್ಯಮ ಸೆ ಹಮಾರಾ ಭಾರತ ಏಕ್ ಭಾರತ್ ಶ್ರೇಷ್ಠ ಭಾರತ್ ರಹೆ. ಮೇರಾ ಯೇ ಶುಭಕಾಮನಾ.
1: ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ 4 ಕೋಟಿಗೂ ಹೆಚ್ಚು ಮನೆಗಳನ್ನು ನಿರ್ಮಿಸಿದ್ದು ಶೌಚಾಲಯ, ಎಲ್ಪಿಜಿ ಮತ್ತು ನಲ್ಲಿ ನೀರು ಸಂಪರ್ಕಗಳಂತಹ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಹೇಳಿದ್ದಾರೆ. ಇದು ದೇಶದ ವಸತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಪರಿಕಲ್ಪನೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಬಣ್ಣಿಸಿದ್ದಾರೆ. ಇದು ಲಕ್ಷಾಂತರ ಕುಟುಂಬಗಳ ಜೀವನದಲ್ಲಿ ಭದ್ರತೆ ಮತ್ತು ಹೊಸ ಭರವಸೆ ನೀಡಲು ಸಹಾಯ ಮಾಡಿದ್ದು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಸಮಗ್ರ ಅಭಿವೃದ್ದಿ ಹೊಸ ವೇಗಗಳನ್ನು ಪಡೆದುಕೊಂಡಿದೆ ಎಂದು ತಿಳಿಸಿದ್ದಾರೆ. ಹಾಗೂ ಗರೀಬ್ ಕಲ್ಯಾಣ್ ಮಾದರಿಯನ್ನು ಜಗತ್ತಿಗೆ ಸ್ಫೂರ್ತಿದಾಯಕ ಉದಾಹರಣೆಯನ್ನಾಗಿ ಮಾಡಿದೆ ಎಂದು ಕೇಂದ್ರ ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ 7.8 ತೀವ್ರತೆಯ ಪ್ರಬಲ ಭೂಕಂಪಕ್ಕೆ ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದ್ದು, ಈ ನೈಸರ್ಗಿಕ ವಿಕೋಪದಲ್ಲಿ 200ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಣಹಾನಿ ಮತ್ತು ಆಸ್ತಿಪಾಸ್ತಿ ನಷ್ಟದ ಸಂಪೂರ್ಣ ವಿವರಗಳನ್ನು ಸ್ಥಳೀಯ ಅಧಿಕಾರಿಗಳು ಇನ್ನೂ ಕೂಡ ಪರಿಶೀಲಿಸುತ್ತಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯ ಪ್ರಕಾರ ಈ ಭೂಕಂಪವು ಬೆಳಗ್ಗೆ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದ್ದು, ಇದರ ಕೇಂದ್ರಬಿಂದು ಸುಮಾರು 7 ಲಕ್ಷ ಜನಸಂಖ್ಯೆ ಹೊಂದಿರುವ ಜನರಲ್ ಸ್ಯಾಂಟೋಸ್ ನಗರಕ್ಕೆ ಹತ್ತಿರದಲ್ಲಿದೆ. ನೆರೆ ದೇಶವಾದ ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲುಕು ಪ್ರಾಂತ್ಯಗಳಲ್ಲಿಯೂ ಜನರಿಗೆ ಕಂಪನದ ಅನುಭವವಾಗಿದೆ. ಪೆಸಿಫಿಕ್ ಮಹಾಸಾಗರದ ಸುತ್ತಮುತ್ತಲಿನ ಭೂಕಂಪ ದೋಷಗಳ ಜಾಲವಾಗಿರುವ ರಿಂಗ್ ಆಫ್ ಫೈರ್ ವಲಯದಲ್ಲಿ ಫಿಲಿಪೈನ್ಸ್ ನೆಲೆಗೊಂಡಿರುವುದರಿಂದ ಇದು ವಿಶ್ವದಲ್ಲೇ ಅತಿ ಹೆಚ್ಚು ಭೂಕಂಪ ಮತ್ತು ಜ್ವಾಲಾಮುಖಿ ಸ್ಫೋಟಗಳಿಗೆ ಒಳಗಾಗುವ ಅಪಾಯಕಾರಿ ದೇಶಗಳಲ್ಲಿ ಒಂದಾಗಿದೆ. ರಾಂಚಿಯ ಬಡಗಾಯಿ ಪ್ರದೇಶದಲ್ಲಿರುವ 8.86 ಎಕರೆ ಭೂಮಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮನ್ನು ದೋಷಮುಕ್ತಗೊಳಿಸಬೇಕೆಂದು ಕೋರಿ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸಲ್ಲಿಸಿದ್ದ ಅರ್ಜಿಯನ್ನು ವಿಶೇಷ ಪಿಎಂಎಲ್ಎ ನ್ಯಾಯಾಲಯವು ವಜಾಗೊಳಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಭಯ ಪಕ್ಷಗಳ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಲಯವು ಈ ಹಿಂದೆ ತನ್ನ ತೀರ್ಪನ್ನು ಕಾಯ್ದಿರಿಸಿತ್ತು. ಇಂದು ತನ್ನ ತೀರ್ಪ ಪ್ರಕಟಿಸಿರುವ ವಿಶೇಷ ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನು ಮುಂದುವರೆಸಲು ದಾಖಲೆಗಳಲ್ಲಿ ಸಾಕಷ್ಟು ಆಧಾರಗಳು ಮತ್ತು ಪೂರಕ ವಸ್ತುಗಳು ಲಭ್ಯ ಇವೆ ಎಂದು ಸ್ಪಷ್ಟಪಡಿಸಿವೆ. ಈ ಹಂತದಲ್ಲಿ ಆರೋಪಿಯನ್ನು ಪ್ರಕರಣದಿಂದ ಮುಕ್ತಗೊಳಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿರುವ ನ್ಯಾಯಾಲಯವು ಸುರೇನ್ ಅವರ ಅರ್ಜಿಯನ್ನು ತಿರಸ್ಕರಿಸಿದೆ. ಭಾರತೀಯ ದೂರಸಂಪರ್ಕ ನಿಯಂತ್ರಣಾ ಪ್ರಾಧಿಕಾರವು ಗ್ರಾಹಕರ ಕೆವೈಸಿ ಪ್ರಕ್ರಿಯೆಯನ್ನು ಅಮಾನತುಗೊಳಿಸಿರುವ ಕುರಿತು ಮತ್ತು ಮುಂದಿನ 24 ಗಂಟೆಗಳಲ್ಲಿ ಸಿಮ್ ಕಾರ್ಡ್ ಬ್ಲಾಕ್ ಆಗಲಿದೆ ಎಂದು ಬಿಎಸ್ಎನ್ಎಲ್ ಹೆಸರಿನಲ್ಲಿ ಹರಿದಾಡುತ್ತಿರುವ ಸಂದೇಶವನ್ನು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಈ ಕುರಿತು ಪಿಐಬಿಯ ಸತ್ಯಶೋಧನಾ ಘಟಕ ಎಚ್ಚರಿಕೆ ನೀಡಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಮಾಹಿತಿ ಸಂಪೂರ್ಣ ಸುಳ್ಳು ಮತ್ತು ನಕಲಿ ಎಂದು ಸ್ಪಷ್ಟಪಡಿಸಿದೆ. ನವಚಂಡೀಗಢದ ಮುಲಾನ್ಪುರದಲ್ಲಿ ನಡೆಯುತ್ತಿರುವ ಭಾರತ ಆಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನವಾದ ಇಂದು ತನ್ನ ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಫ್ಘಾನಿಸ್ತಾನ ತಂಡ 152 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇನ್ನು 400ಕ್ಕಿಂತಲೂ ಹೆಚ್ಚು ರನ್ಗಳ ಹಿನ್ನಡೆಯಲ್ಲಿದ್ದ ಹಿನ್ನೆಲೆ ಆಫ್ಘಾನಿಸ್ತಾನ ತಂಡದ ಮೇಲೆ ಫಾಲೋ ಆನ್ ಹೇರಲಾಯಿತು. ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಆರಂಭಿಸಿರುವ ಆಫ್ಘಾನಿಸ್ತಾನ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ ನಷ್ಟಕ್ಕೆ 56 ರನ್ ಗಳಿಸಿ ಆಡುತ್ತಿದೆ. ಇದಕ್ಕೂ ಮುನ್ನ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಭಾರತ 8 ವಿಕೆಟ್ ನಷ್ಟಕ್ಕೆ 564 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ 12 ವರ್ಷಗಳ ಪಯಣದ ಕೇಂದ್ರ ಬಿಂದು ಬಡವರ ಕಲ್ಯಾಣ, ಪ್ರಧಾನಿ ನರೇಂದ್ರ ಮೋದಿ. ಇಂಧೋರ್ನಲ್ಲಿ ನಾಳೆಯಿಂದ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಆಯೋಜನೆ, ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾಹಿತಿ. ಆಕಾಶವಾಣಿಯ 90 ವರ್ಷಗಳ ಯಶಸ್ವಿ ಪಯಣಕ್ಕೆ ಕೇಂದ್ರ ಸಚಿವ ಕಿರಣ್ ರಿಜುಜು ಶುಭಾಶಯ. ಫಿಲಿಪೈನ್ಸ್ನಲ್ಲಿ 7.8 ತೀವ್ರತೆಯ ಪ್ರಬಲ ಭೂಕಂಪ, 5 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಏಕೈಕ ಟೆಸ್ಟ್ ಕ್ರಿಕೆಟ್ ಆಫ್ಘಾನಿಸ್ತಾನದ ಮೇಲೆ ಫಾಲೋ ಆನ್ ಹೇರಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
6: ಸಮಯ ಸರಿಯಾಗಿ 1:10. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6 ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸುಷ್ಮಿತಾ ಎಲ್ಎನ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಬಾಳಿನ ಹೂದೋಟದಲ್ಲಿ ಅತಿಶಯ ಉಲ್ಲಾಸದಿಂದ, ರಚನೆ ಸಿಪಿ ಕೃಷ್ಣಕುಮಾರ್.

ಇದುವರೆಗೂ ಸುಷ್ಮಿತಾ ಎಲ್ಎನ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 1:30:05. ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಿಯ ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಆಲಿಸಲು ನಮಗೆ ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಮೊದಲಿಗೆ ಚಿರು ಚಿತ್ರದ ಗೀತೆಯನ್ನ ಆಲಿಸೋಣ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನ ಬರೆದಿದ್ದಾರೆ ಗೌಸ್ ಪೀರ್. ಸಂಗೀತ ನೀಡಿದ್ದಾರೆ ಗಿರಿಧರ್ ದಿವಾನ್.

ಕಾರ್ಯಕ್ರಮದ ಮೊದಲಿಗೆ ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲಾ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ ಪುಟ್ಟಿ ಅವರು ಮಹಾಕ್ಷತ್ರಿಯ ಚಿತ್ರದ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್ ಕೆ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಏನಾಗಲಿ ಮುಂದೆ ಸಾಗುನಿ.
2: ನಮ್ಮಪ್ಪ ಎಲ್ಲ ಬಂದ್ಮೇಲೆ ನಿನ್ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಬೇಕಮ್ಮ, 21 ಕಿಲೋಮೀಟರ್ ಹೆಂಗ್ ಓಡ್ದೆ ನೀನು ಅನ್ನೋ ತರ.
0: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ FM 100.6 ರಲ್ಲಿ.

ನಾಗಮಂಗಲದಿಂದ ರಾಧಾ ಹಿರಣ್ಣ ಅವರು, ಯಜಮಾನ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆಯನ್ನ ಕೋರಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ್.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಹಂಸಲೇಖ ಅವರು ಬರೆದು ಸಂಗೀತ ನೀಡಿರುವ ಸ್ನೇಹಲೋಕ ಚಿತ್ರದ ಗೀತೆಯನ್ನ ಕೋರಿ ಮೈಸೂರಿನಿಂದ ರಾಜಮ್ಮ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್.

ಇದುವರೆಗೂ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶವನ್ನು ಕಳುಹಿಸಿದವರು ಬೆಲ್ವತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಹಾಗೂ ಶುಭ ಮನು ರಾಘವಿ ಗಾಯತ್ರಿಪುರಂನಿಂದ, ಮಂಡಿ ಮೊಹಲ್ಲಾದಿಂದ ಸುಮತಿ ನಾಗರಾಜ್, ದೀಕ್ಷಿತ್, ಲೇಖನ್ ಹಾಗೂ ಕೃತಿಕಾ, ಪುಷ್ಪ ಅವರು ಹೂಟ್ಗಳ್ಳಿಯಿಂದ ಸಂದೇಶವನ್ನು ಕಳಿಸಿದರು. ಹಾಗೆ ಅಮೃತ, ನಿರ್ಮಲಾ, ಮಹದೇವ್ ರಾಮಕೃಷ್ಣ ನಗರ ಮೈಸೂರಿನಿಂದ, ಲಕ್ಷ್ಮೀ, ಕಲಾವತಿ, ಸಹನಾ, ವೆಂಕಟೇಶ್ ರಂಪುರಿ ಅವರು ನಂಜನಗೂಡು ಆರ್ಪಿ ರೋಡ್ನಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೂ ಶಿಲ್ಪಿ ಹನುಮನಾಳು, ಶಿಲ್ಪಿ ರಮೇಶ್, ಸರಸ್ವತಿ, ರಮ್ಯಶ್ರೀ, ಪೂಜಾಶ್ರೀ, ಅಂಜುಶ್ರೀ, ಕೌಶಿಕ್, ರಾಜ್, ಗಗನ್, ಭುವನ್, ಗಾಯತ್ರಿ, ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಘಶ್ರೀ ಅವರು ನಮಗೆ ಸಂದೇಶವನ್ನು ಕಳಿಸಿದರು. ಹಾಗೆ ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಎಸ್ವಿಪಿ ನಗರದಿಂದ ಸುಜಾತ ಅವರು ನಮಗೆ ಸಂದೇಶವನ್ನು ಕಳಿಸಿದರು, ಮರ್ಸೆ ಗ್ರಾಮದಿಂದ ಬಂಗಾರಮ್ಮ, ಎಂಆರ್ ಶ್ರೀಕಂಠನ್ ಅವರು ಅಗ್ರಹಾರದಿಂದ, ಸಿಟಿ ಚಂದ್ರಶೇಖರ್ ಅವರು ಅತ್ತಿ ಚೌಡನಹಳ್ಳಿಯಿಂದ, ಹಾಗೆ ಪಾಂಡವಪುರದಿಂದ ಪ್ರಭಾವತಿ, ಹರ್ಷವರ್ಧನ್, ಅಪೂರ್ವ ಹಾಗೂ ವಿಹಾನ್ ಅವರು ಸಂದೇಶವನ್ನು ಕಳಿಸಿದರು. ಅನಂತರ ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಕಿಶೋರ್ ಹಾಗೂ ದಿವ್ಯಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಧವನ್ ಹಾಗೂ ಜಯಲಕ್ಷ್ಮಿ ಅವರು ಚೆನ್ನೈನಿಂದ, ಸೋನಿಯಾ ಅಂಜುಮ್ ಅವರು ಕಲ್ಯಾಣಗಿರಿ ಮೈಸೂರಿನಿಂದ, ಹಾಗೆ ಸಾನ್ವಿಕಾ, ಸುಮತಿ, ಶಿವಾನಂದ, ಬೋರಮ್ಮ, ಕೆಂಪಮ್ಮ, ಜಯತ್, ರತ್ನಮ್ಮ ಹಾಗೂ ಸಾಕು ಅನ್ನೋರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ದಿವಾಕರ ಹಾಗೂ ರತ್ನಾಕರ ಅಂತ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್ ಮತ್ತು ದಾವಣಗೆರೆಯ ವರ್ಷ, ಗಣೇಶ್, ಸಾವಿತ್ರಿ, ಉಮೇಶ್, ಗಗನ್ ಹಾಗೂ ರಕ್ಷಿತ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಕೆಆರ್ಪೇಟೆಯಿಂದ ಸುಚಿತ್ರ ಅವರು, ಕೆ ಸ್ವಾಮಿ ಮತ್ತು ಧನಲಕ್ಷ್ಮಿ, ವಿಜಯನಗರ ಮೈಸೂರು ಇವರು ಕೂಡ ನಮಗೆ ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವ್ ಸ್ವಾಮಿ ಬಜಾರ್, ರವಿಕುಮಾರ್, ಪವಿತ್ರ ಅವರು ಸಂದೇಶವನ್ನು ಕಳಿಸಿದರು. ಹಾಗೆ ಭಾರತಿ ಹರೀಶ್ ಅವರು ಉದಯಗಿರಿಯಿಂದ, ನಂಜನಗೂಡಿನಿಂದ ಮಹೇಶ್ ನಾಯಕ ಅವರು, ಹಾಗೆ ಮೈಸೂರಿನ ರಾಜೇಂದ್ರ ನಗರದಿಂದ ಸತೀಶ್ ವೆಂಕಟೇಶ್ ಅವರು, ಮತ್ತು ಮಂಡ್ಯ ಗಾಂಧಿನಗರದಿಂದ ಪ್ರತಿಭಾ ವಸುಧಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ನಗರದಿಂದ ಭಾವಸರ ಚಂದ್ರಶೇಖರ್, ಲೀಲಾವತಿ, ಶಿಲ್ಪಾ, ಚಿರಂತ್ ಹಾಗೂ ಲಕ್ಷ್, ಶ್ರೀನಿವಾಸ ಜಿಪಿ ಗೊಬ್ಬರ್ಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ, ಕಲ್ಯಾಣಗಿರಿಯಿಂದ ಸಾನಿಯಾ ಅಂಜುಮ್ ಅವರು, ಹಾಗೆ ಎನ್ಆರ್ ಮೊಹಲಾ ಮೈಸೂರಿನಿಂದ ವಿಜಯ್ ನಾಗೇಂದ್ರ, ಮುರಳಿ ನಿತ್ಯ, ಬಿಂದು, ಪ್ರೇಮ, ಭಾಗ್ಯಮ್ಮ, ಶೋಭಾ, ವೇಣು ಹಾಗೂ ಶಾರದಮ್ಮ ಅವರು ನಮ್ಮ ಇಂದಿನ ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದರು. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಬಂದಂತಹ ಸಂದೇಶಗಳನ್ನು ಪರಿಗಣಿಸಿ ನಾವು ಚಿತ್ರಗೀತೆಗಳನ್ನು ಪ್ರಸಾರ ಮಾಡಿದ್ದೇವೆ. ನೀವು ನಿಮ್ಮಿಷ್ಟದ ಚಿತ್ರಗೀತೆಗಳನ್ನು ಕೇಳಬೇಕು ಅಂತಾದಲ್ಲಿ ಇಂದು ಸಂಜೆ 5:05 ಆದಷ್ಟು ಬೇಗ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಸಂದೇಶಗಳನ್ನು ಕಳುಹಿಸಿದ ಹಾಗೂ ಗೀತೆಗಳನ್ನು ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಬಾಂಧವರಿಗೆ ಧನ್ಯವಾದಗಳು. ನಮಸ್ಕಾರ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 1:56:50.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿಮಡಿ ಸಿದ್ಧತೆ ಈ ಕುರಿತು ಮಂಡ್ಯದ ವಿಸಿ ಫೋರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಮರೆಯದಿರಿ, ಇಂದು ಸಂಜೆ 6:51 ಕೃಷಿ ರಂಗದ ಕೃಷಿ ದೀವಿಗೆ ಕಾರ್ಯಕ್ರಮ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್, ನಂತರ ಹಿಂದಿಯಲ್ಲಿ ವಾರ್ತೆಗಳು. ಅನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯಸಭೆ ವಿಧಾನ ಪರಿಷತ್ ಚುನಾವಣೆ, ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ, ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ, ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕರ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಸದಸ್ಯ

0: ಎಂ ನಾಗರಾಜು ಅವರನ್ನು ನಾಮನಿರ್ದೇಶನ ಮಾಡಿದೆ. ಇದರಿಂದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಮರು ಆಯ್ಕೆ ಸಾಧ್ಯತೆ ಕ್ಷೀಣಿಸಿದೆ. ಇದೇ ವೇಳೆ ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನಾಗಿ ಘೋಷಿಸಿದೆ. ಈ ನಡುವೆ ಐದನೇ ಅಭ್ಯರ್ಥಿಯ ಅವಿರೋಧ ಆಯ್ಕೆಯ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಗೆ ಬಿಜೆಪಿ ನಿರಾಸೆ ಉಂಟುಮಾಡಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಅವರನ್ನು ಕಣಕ್ಕಿಳಿಸಿದೆ. ಪರಿಷತ್ ಚುನಾವಣೆಯಲ್ಲಿ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ 28 ಶಾಸಕರ ಮತಗಳ ಅಗತ್ಯವಿದೆ. ಎನ್ಡಿಎ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ 4-5 ಹೆಚ್ಚುವರಿ ಮತಗಳ ಕೊರತೆ ಎದುರಾಗಲಿದೆ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಹಾಗೂ ಉಚ್ಚಾರ್ಪಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮತಗಳ ಕುತೂಹಲ ಉಂಟಾಗಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಬಿಜೆಪಿ ಅಭ್ಯರ್ಥಿ ಗೋವಿಂದರಾಜು ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ 18ರಂದು ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ನಗರಾಭಿವೃದ್ದಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಅಭಿವೃದ್ದಿ ಕಾಮಗಾರಿಗಳ ಕುರಿತು ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ಅಭಿವೃದ್ದಿ ಕಾಮಗಾರಿಗಳ ಪ್ರಗತಿ, ನಾಗರಿಕರಿಗೆ ಒದಗಿಸಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳು, ಬಾಕಿ ಉಳಿದಿರುವ ಯೋಜನೆಗಳ ಸ್ಥಿತಿ ಹಾಗೂ ಭವಿಷ್ಯದ ಕಾರ್ಯಯೋಜನೆಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಯೋಜನೆಗಳ ಅನುಷ್ಠಾನದಲ್ಲಿ ಗುಣಮಟ್ಟ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಾರ್ವಜನಿಕರಿಗೆ ಶೀಘ್ರ ಮತ್ತು ಪರಿಣಾಮಕಾರಿ ಸೇವೆಗಳನ್ನು ಒದಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕರ ಬೇಡಿಕೆಯಂತೆ ಆಧುನಿಕ ಸೌಲಭ್ಯಗಳ ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಜನರ ಸೇವೆಗೆ ಮುಕ್ತವಾಗಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆ ಕಟ್ಟಡವನ್ನು ತೆರವುಗೊಳಿಸುವ ಕಾಮಗಾರಿಗೆ ಇಂದು ಚಾಲನೆ ನೀಡಿ ಮಾತನಾಡಿದ ಅವರು, 131 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಲಿದ್ದು ಮುಂದಿನ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಪಟ್ಟಣಕ್ಕೆ ಆಗಮಿಸಿದ 2 ಕಾಡಾನೆಗಳು ಪಟ್ಟಣದ ಸರ್ಕಾರಿ ಕಾಲೇಜಿನಲ್ಲಿ ಬೀಡು ಬಿಟ್ಟಿದ್ದವು. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಅರಣ್ಯಕ್ಕೆ ಹಿಮ್ಮೆಟ್ಟಿಸಿದ್ದಾರೆ. ಇಂದು ಹಳಸೆ ಗ್ರಾಮದ ಕಾಫಿ ತೋಟದಲ್ಲಿ 3 ಕಾಡಾನೆಗಳು ಕಂಡುಬಂದಿವೆ. ಕಾಡಾನೆಗಳು ಆಲ್ದೂರು, ಬನ್ನೂರು, ಮೂಡಿಗೆರೆ ತಾಲೂಕಿನ ಹಳಸೆ, ದುಂಡುಗ, ಜಾಗರಮನೆ ಸುತ್ತಮುತ್ತ ಗ್ರಾಮಗಳ ಬಳಿ ಸಂಚರಿಸುತ್ತಿದ್ದು, ಈ ಭಾಗದಲ್ಲಿ ಜನರು ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಗ್ರಾಮಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಕಾಡಾನೆಗಳು ಕಂಡುಬಂದರೆ ಆನೆ ಕಾರ್ಯಪಡೆ ನಿಯಂತ್ರಣ ಕೊಠಡಿ ದೂರವಾಣಿ ಸಂಖ್ಯೆ 720-400-4261 ಈ ಸಂಖ್ಯೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದ ಸೂರಜ್ ಹೆಗಡೆ ಹೃದಯಾಘಾತದಿಂದ ನಿನ್ನೆ ನಿಧನ ಹೊಂದಿದ್ದಾರೆ. ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹಿರಿಯ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸಂತಾಪ ಸೂಚಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಸಚಿವ ಆರ್ವಿ ದೇಶಪಾಂಡೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವು ಗಣ್ಯರು ಅವರ ನಿವಾಸಕ್ಕೆ ತೆರಳಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸೂರಜ್ ಹೆಗಡೆ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಮೊಮ್ಮಗನಾಗಿದ್ದು ಎಐಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ದಾವಣಗೆರೆಯನ್ನು ತಂಬಾಕು ಮುಕ್ತವಾಗಿಸುವ ನಿಟ್ಟಿನಲ್ಲಿ ಜಿಲ್ಲೆಯ 7 ಗ್ರಾಮಗಳನ್ನು ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ. ಓಬಣ್ಣನಹಳ್ಳಿ, ಒಂಟಿಹಾಳ, ಉಳುಪಿನಕಟ್ಟೆ, ಸುಲ್ತಾನಿಪುರ, ತಿಮ್ಲಾಪುರ, ಹಟ್ಟಿಹಾಳ ಮತ್ತು ನರಕನಹಳ್ಳಿಗಳನ್ನು ಸಂಪೂರ್ಣ ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಿಸಲಾಗಿದೆ ಎಂದು ದಾವಣಗೆರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿತ್ತೆ ವಿಠಲ ಮಾಧವ ರಾವ್ ತಿಳಿಸಿದ್ದಾರೆ. ತಂಬಾಕು ಸೇವನೆಯೇ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣವಾಗಿದ್ದು ಪ್ರತಿಯೊಬ್ಬ

0: ಕಳೆದುಕೊಳ್ಳಲು ಆರಂಭಿಸಿದೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಲ್ಯಾಣ ಕರ್ನಾಟಕದ ರೈತರಿಗೆ ವಿವಿಧ ರೂಪದ ತರಬೇತಿ ನೀಡಲು ಮುಂದಾಗಿದ್ದಾರೆ. ರಾಸಾಯನಿಕ ಗೊಬ್ಬರಗಳ ಬಳಕೆ ಅಧಿಕವಾಗುತ್ತಿರುವ ಕಾರಣ ಮಣ್ಣು ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಕೃಷಿ ವಿಶ್ವವಿದ್ಯಾಲಯವು ವಿಸ್ತರಣಾ ನಿರ್ದೇಶನಾಲಯದ ಮುಂದಾಳತ್ವದಲ್ಲಿ ರೈತರಿಗೆ ಮುಂಗಾರು ಹಂಗಾಮಿಗೆ ಸಮತೋಲನ ಪೋಷಕಾಂಶಗಳನ್ನು ಬಳಕೆ ಮಾಡುವ ವಿಧಾನವನ್ನು ಪ್ರಾತ್ಯಕ್ಷಿಕೆ ಮೂಲಕ ತಿಳಿಸಲು ನಿರ್ಧರಿಸಿದೆ. ಹಸಿರೆಲೆ ಗೊಬ್ಬರ, ಬೆಳೆಗಳ ಉಳುವಿಕೆಗಳು, ಹಸಿರೆಲೆ ಮತ್ತು ಸಾವಯವ ಪದಾರ್ಥಗಳನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯ ಫಲವತ್ತತೆಯ ಜೊತೆಗೆ ಆಹಾರ ಮತ್ತು ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದು ಸಲಹೆ ನೀಡಿದೆ. 2026-27 ಸಾಲಿನ ಮುಂಗಾರು ಹಂಗಾಮಿನಿಂದ ಯೂರಿಯಾ ರಸಗೊಬ್ಬರವನ್ನು ಮಿತವಾಗಿ ಬಳಸಲು ಕೃಷಿ ಇಲಾಖೆಯು ಹೊಸ ಮಾರ್ಗಸೂಚಿ ಜಾರಿಗೊಳಿಸಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಹೊಸ ಮಾರ್ಗಸೂಚಿಯ ಅನ್ವಯ ಪ್ರತಿ ಎಕರೆಗೆ ತಿಂಗಳಿಗೆ ಬೆಳೆ ಆಧಾರಿತ ಶಿಫಾರಸಿನಂತೆ ಒಂದು ಚೀಲ ಯೂರಿಯಾ ರಸಗೊಬ್ಬರವನ್ನು ಮಾತ್ರ ವಿತರಿಸಲಾಗುತ್ತಿದೆ. ಬೆಳೆ ಬೆಳೆಯುವ ಮುನ್ನ ಕಡ್ಡಾಯವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸಿ ಆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಬಳಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಲಾಗುವುದು ಎಂದು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಇದೇ 21ರಂದು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ದಿನಾಚರಣೆಯನ್ನು ಆಚರಿಸಲಾಗುವುದು ಎಂದು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯೋಗವನ್ನು ಯೋಗ ದಿನಕ್ಕೆ ಮಾತ್ರ ಮೀಸಲಿಡದೆ ಪ್ರತಿದಿನ ಅಳವಡಿಸಿಕೊಳ್ಳಬೇಕು. ಜಿಲ್ಲೆಯ ವಿವಿಧ ಯೋಗ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ ದಿನದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಇಂದು ಮತ್ತು ನಾಳೆ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ದಕ್ಷಿಣ ಹಾಗೂ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಸಭೆ ವಿಧಾನಪರಿಷತ್ ಚುನಾವಣೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ನಾಳೆ ನಾಮಪತ್ರಗಳ ಪರಿಶೀಲನೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸಭೆ. ಶೀಘ್ರವೇ ಯೋಜನೆಗಳ ಅನುಷ್ಠಾನ ಪೂರ್ಣಗೊಳಿಸುವಂತೆ ಸೂಚನೆ. ತುಮಕೂರು ಜಿಲ್ಲಾಸ್ಪತ್ರೆ 18 ತಿಂಗಳಲ್ಲಿ ಸಾರ್ವಜನಿಕ ಸೇವೆಗೆ ಮುಕ್ತ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳ ಉಪಟಳ, ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಅರಣ್ಯ ಇಲಾಖೆ ಸೂಚನೆ. ರಾಜ್ಯದ ಮುಂಗಾರು ಮಳೆ ಚುರುಕು, ಕರಾವಳಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 2:40:15. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ರಾಮ್ಲೀಲಾ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಗೂ ಶ್ರಾವಣಿ ಅವರು ಹಾಡಿರುವ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಸಾಹಿತ್ಯ ಕವಿರಾಜ್, ಸಂಗೀತ ನೀಡಿದ್ದಾರೆ ಅನೂಪ್ ರುಬೆನ್ಸ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಿಂಗ ಚಿತ್ರದ ಗೀತೆ. ಸಂಗೀತ ರಾಜೀವ್ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ಚೇತನ್ ಕುಮಾರ್. ಸಂಗೀತ ಧರ್ಮ ವಿಶ್ವವರಿಂದ.

ಕೇಳುಗರೆ ಗಮನಿಸಿ, ಇದೇ ಬುಧವಾರ ಜೂನ್ 10 ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು, ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಸ್ಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು ಹಾಲಿ 2026 ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9945711787 ಅಥವಾ 9945616088. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಾರ್ತಿಕ್ ಅವರು ಹಾಡಿರುವ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಚಿತ್ರ ಅಜಿತ್. ಮಹೇಶ್ ಬಾಬು ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಯುವನ್ ಶಂಕರ್ ರಾಜಾ.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಕೇಳುಗರೆ ಗಮನಿಸಿ, ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 36 ವರ್ಷದ ಬಸವಣ್ಣ ಎಂಬವರು ಮೈಸೂರಿನ ಯಾದವಗಿರಿ ಠಾಣಾ ವ್ಯಾಪ್ತಿಯಿಂದ ಜೂನ್ 2 ಕಾಣೆಯಾಗಿರುತ್ತಾರೆ. ಇವರ ಚಹರೆ ಈ ರೀತಿ ಇದೆ: ಎಣ್ಣೆಗೆಂಪು ಬಣ್ಣ, 5.6 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗಡ್ಡ ಮೀಸೆ ಬಿಟ್ಟಿದ್ದು, ಕಪ್ಪು ಬಿಳಿ ತಲೆಕೂದಲಿರುತ್ತದೆ. ಇವರ ಎದೆಯ ಎಡಭಾಗದಲ್ಲಿ ಹೃದಯದ ಸಿಂಬಲಿದ್ದು ನಾಗರತ್ನ ಎಂಬ ಹಸಿರು ಹಚ್ಚೆ ಇರುತ್ತದೆ. ಇವರು ಕಾಣೆಯಾದಾಗ ಪಿಂಕ್ ಕಲರ್ ತುಂಬು ತೋಳಿನ ಶರ್ಟ್, ಸಿಮೆಂಟ್ ಕಲರ್ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಕನ್ನಡ ಭಾಷೆ ಮಾತನಾಡುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಮೈಸೂರಿನ ಯಾದವಗಿರಿ ಠಾಣೆಗಾಗಲಿ ಅಥವಾ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ರಾಜಮಾರ್ಥಾಂಡ ಚಿತ್ರದ ಗೀತೆಯನ್ನ ಕೇಳೋಣ. ಟಿಪ್ಪು ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಸಾಹಿತ್ಯ ಚೇತನ್ ಕುಮಾರ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಸಂಜೆ 7:45 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:05. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೊನೆಟ್ ವಾದನದಲ್ಲಿ ಮುತ್ತಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಆಲಿಸೋಣ. ಪಕ್ಕವಾದ್ಯ ಸಹಕಾರ ವಯಲಿನ್ ಮೈಸೂರು ಎಂ ನಾಗರಾಜ್ ಹಾಗೂ ಮೃದಂಗ ತುಮಕೂರು ಬಿ ರವಿಶಂಕರ್. ಕಾರ್ಯಕ್ರಮದ ಮೊದಲಿಗೆ ನಾಟರಾಗ ಆದಿತಾಳದಲ್ಲಿ ಸ್ವಾಮಿನಾಥ ಪರಿಪಾಲಯ ಮಾಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದಲ್ಲಿ ಇದೀಗ ಹೇಮಾವತಿ ರಾಗ ಆದಿತಾಳದಲ್ಲಿ ಶ್ರೀಕಾಂತಿಮತೆಂ

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ನುಡಿಸಿದವರು ಮೈಸೂರು ಎಂ ನಾಗರಾಜ್ ಹಾಗೂ ಮೃದಂಗ ತುಮಕೂರು ಬಿ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:10 ಕೇಳಿ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ.

0: राजा तिरुनाल ने दरबार में उपस्थित राज चित्रकार रामस्वामी नायकर को संबोधित करते हुए कहा,
1: नायकर जी, आज से ये नवयुवक आपका शिष्य है। इसे आप राजकीय रंगशाला में चित्रकला की उच्च शिक्षा दें। यह हमारे राजा राजवर्मा का भांजा है और होनहार नवयुवक है, और अब ये हमारे संरक्षण में है।
2: रामस्वामी नायकर ने देखा कि नव युवक का हाथ तो उनसे भी कहीं अधिक सधा हुआ है। ऐसे में इसे कुछ सिखाने का मतलब होगा अपने पैरों पर खुद ही कुल्हाड़ी मारना। इसलिए उन्होंने उसे कुछ नहीं सिखाया, बल्कि उसे डांटता फटकारता रहा। तिरुनाल को पता चला कि रामस्वामी उसे कुछ नहीं सिखा रहे, तो उन्होंने रवि को रंग दिए, विदेशी चित्रकारों के चित्रों के एल्बम दिए और कहा,
1: रवि
3: जी,
1: तुम इन चित्रों को देख देख कर चित्र बनाना और रंग भरना सीखो, बराबर अभ्यास करो।
3: जी।
0: रवि वर्मा यही करने लगे। तभी दरबार में राज परिवार के लोगों के चित्र बनाने के लिए एक विदेशी चित्रकार आया। नाम था उसका थियोडोर जेंसन। राजा तिरुनाल ने उससे कहा कि वो रवि वर्मा को अपनी कला सिखाए, लेकिन उसने साफ मना कर दिया। इस पर राजा तिरुनाल ने कहा,
1: मिस्टर जेंसन,
4: यस,
1: जब आप चित्र बना रहे हों, तब इसे अपने पास खड़ा रहने दें।
4: नहीं नहीं, ऐसा करने से मेरा ध्यान भंग होगा। मैं इसे अपने पास भी खड़ा रहने नहीं दे सकता।
1: तो फिर हमें आपसे चित्र नहीं बनवाने हैं, आप जा सकते हैं।
2: राजा तिरुनाल की ये बात सुनकर जेंसन घबरा गया। घबराता क्यों ना, इससे उसे मिलने वाले भरपूर धन और मान सम्मान खोने का डर जो पैदा हो गया। वो सोचने लगा,
4: राजा साहब की बात तो मुझे माननी ही पड़ेगी। अगर नहीं मानता तो मेरी इज्जत और मान खत्म हो जाने का डर है। अच्छा, सिखाऊंगा उसे चित्र बनाना। ऐसा सिखाऊंगा कि उसे कभी कुछ समझ नहीं आएगा। पर मैं राजा साहब को ना क्यों करूं?
2: इस तरह हार कर उसने राजा तिरुनाल की बात मान ली। लेकिन उसने भी यही कोशिश की कि रवि वर्मा उसे काम करता देखकर भी कुछ न सीख सके। लेकिन रवि वर्मा तो उसके कुछ ना सिखाते हुए भी बहुत कुछ सीख गए। वो बराबर चित्र बनाते रहे। उन्हीं दिनों मद्रास में आयोजित चित्र प्रदर्शनी में उन्होंने अपना एक चित्र भेजा। इस चित्र को सर्वश्रेष्ठ माना गया और उन्हें मद्रास के गवर्नर की ओर से स्वर्ण पदक पुरस्कार में दिया गया। इस स्वर्ण पदक से शुरू हुआ उन्हें सम्मान और पुरस्कारों के मिलने का सिलसिला, जो बराबर जारी रहा। उन्हें देश और विदेश के अनेक सम्मान मिले। अंग्रेजों ने उन्हें हिंद केसरी सम्मान और राजा की उपाधि दी। उन्होंने अनेक राजा महाराजाओं और बड़े बड़े लोगों के व्यक्ति चित्र बनाए, जो अंग्रेज चित्रकारों द्वारा बनाए चित्रों से कहीं अधिक उत्तम थे। उन्हें अनेक राजा महाराजाओं ने आमंत्रित किया और अपने महलों में लगाने के लिए चित्र बनवाए। इन चित्रों के बदले में उन्होंने रवि वर्मा को खूब धन मान सम्मान दिया। यहां तक कि मैसूर के महाराज ने तो उन्हें इनाम में दो हाथी तक दिए।
0: राजा रवि वर्मा ने केवल राजा महाराजाओं के चित्र ही नहीं बनाए, बल्कि आम लोगों के चित्र भी बनाए और सबसे अधिक चित्र बनाए देवी देवताओं के, भागवत और पुराणों के। कवि कालिदास की कृति शाकुंतलम पर आधारित उन्होंने कई चित्र बनाए, जिनमें से एक चित्र को तो विदेशों में भी खूब प्रशंसा मिली। ये चित्र था राजा दुष्यंत को प्रेम पत्र लिखती शकुंतला का। इस चित्र को अंग्रेज विद्वान सर मोनियर विलियम्स ने देखा तो वो बहुत प्रभावित हुए। सर मोनियर विलियम्स ने कवि कालिदास के नाटक शाकुंतलम का पहली बार अंग्रेजी में अनुवाद किया था। वो इस चित्र को अपने अनुवाद के मुख पृष्ठ पर छापना चाहते थे। इसके लिए उन्होंने रवि वर्मा से अनुरोध किया कि इस चित्र को छापने की उन्हें अनुमति दें। रवि वर्मा ने अनुमति दे दी। इस चित्र के मुख पृष्ठ पर छपने से इसकी देश विदेश में खूब प्रशंसा हुई और किताब भी खूब बिकी।
3: अभी आप सुन रहे थे कार्यक्रम राजा रवि वर्मा, और अब इसी के साथ हम आज के उमंग कार्यक्रम को विराम देने की आज्ञा चाहेंगे, तो अपने मित्र अजीत
5: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
3: नमस्कार।
6: उमंग उमंग उमंग उमंग।
7: ಇದುವರೆಗೂ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. ಸಮಯ ಸರಿಯಾಗಿ 4:35.
8: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಡಾಕ್ಟರ್ ಸಮಯ. ಇಂದಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕೀರ್ತನಾ ವಿ.
9: ಕೇಳುಗರಿಗೆಲ್ಲ ನಮಸ್ಕಾರ. ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಪ್ರತಿ ವರ್ಷ ಜೂನ್ 14 ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಈ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದ್ದಾರೆ ಹೆಮಟಾಲಜಿಸ್ಟ್ ಆಗಿರುವ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರು. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
10: ಧನ್ಯವಾದಗಳು. ನಿಮಗೆಲ್ಲರಿಗೂ ನಮಸ್ಕಾರ.
9: ಮೇಡಮ್, ಮೊದಲಿಗೆ ಈ ರಕ್ತದಾನಿಗಳು ಅಂದ್ರೆ ನಾವು ಯಾರನ್ನ ಪರಿಗಣಿಸಬಹುದು ಅಂತ ನೀವು ಹೇಳ್ತೀರಾ?
10: ರಕ್ತದಾನಿಗಳೆಂದರೆ ಇವಾಗ 18-45 ಎಲ್ಲರೂ ಕೂಡ ರಕ್ತವನ್ನು ಡೊನೇಟ್ ಮಾಡಬಹುದು. ಆದರೆ ಅದರಲ್ಲಿ ಕೆಲವು ಲಕ್ಷಣಗಳನ್ನು ನಾವು ನೋಡುತ್ತೇವೆ. ಒಂದು, ಅವರ ಹಿಮೋಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣಗಳು 12 ಗ್ರಾಂಕ್ಕಿಂತ ಜಾಸ್ತಿ ಇರಬೇಕು. ಆಮೇಲೆ ಅವರಿಗೆ BP, ಶುಗರ್ ಅಥವಾ ಯಾವುದೇ ರೀತಿಯಾದ ಕಾಯಿಲೆಗಳು ಇರಬಾರದು. ಮತ್ತೆ ಅವರು ಫಿಸಿಕಲಿ ಫಿಟ್, ಅಂದ್ರೆ ಅವರ ಪಲ್ಸ್ ರೇಟ್ ಚೆನ್ನಾಗಿರ್ಬೇಕು, ಅವರಿಗೆ ಯಾವುದೇ ರೀತಿಯಾದ ಪದೇ ಪದೇ ಇನ್ಫೆಕ್ಷನ್ ಆಗದಿರಲಿ, ಕೆಮ್ಮು ನೆಗಡಿ ಜ್ವರ ಏನು ಆ ತರ ಏನು ಇಲ್ಲದೆ ಇದ್ದರೆ ಇವರಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಯಾರಾದರೂ ಡೊನೇಟ್ ಮಾಡಬಹುದು.
9: ಮ್ಯಾಮ್, ಇನ್ನೊಂದೇನು ಅಬ್ಸರ್ವ್ ಮಾಡಿರೋದು ನಾವು ಅಂದ್ರೆ, ಈಗ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಯಾವುದೇ ಒಂದು ಮೆಡಿಕೇಶನ್ ಅಲ್ಲಿ ಅವ್ರು ಇರಬಾರ್ದು ಅಂತ ಹೇಳ್ತಾರಲ್ಲ, ಇದು ಯಾಕೆ ಅಂತ ಹೇಳ್ತೀರಾ?
10: ಯಾಕೆ ಅಂದ್ರೆ ಕೆಲವು ಮೆಡಿಕೇಶನ್ ಬ್ಲಡ್ ಅಲ್ಲಿ, ಹೇಗಂದ್ರೆ ನಾವು ಬ್ಲಡ್ ಡೊನೇಷನ್ ಅಥವಾ ಬ್ಲಡ್ ಕಲೆಕ್ಷನ್ ಮಾಡಿದಾಗ ಕೆಲವು ಮೆಡಿಕೇಶನ್ ಅದರಲ್ಲೂ ಕೂಡ ಬರೋ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ, ಯಾವುದೇ ಮಾತ್ರೆಗಳು ಇಲ್ಲದೆ ಇರೋರು, ಫಿಸಿಕಲಿ ಫಿಟ್ ಆಗಿರೋರು, ಲಾಂಗ್ ಟರ್ಮ್ ಯಾವುದೇ ಮಾತ್ರೆಗಳ ಮೇಲೆ ಇಲ್ದಿರೋರು ಬ್ಲಡ್ ಡೊನೇಟ್ ಮಾಡಿದ್ರೆ ಒಳ್ಳೇದು ಅಂತ. ಅದು ಅವರ ಒಳ್ಳೇದಕ್ಕೋಸ್ಕರ ಕೂಡ ಮತ್ತೆ ಪೇಷಂಟ್ ಒಳ್ಳೇದಕ್ಕೋಸ್ಕರ ಕೂಡ.
9: ಈಗ ನೀವು ಒಂದು ಸಲ ಕಲೆಕ್ಟ್ ಮಾಡಿರೋ ಬ್ಲಡ್ ಅನ್ನ ಎಷ್ಟು ದಿನದವರೆಗೆ ಸೇವ್ ಮಾಡಬಹುದು? ಅಂದ್ರೆ ಯೂಸ್ ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಅವರಿಗೆ ಅವಶ್ಯಕತೆ ಇಲ್ಲದೆ ಇದ್ರು ಕೂಡ ಸೇವ್ ಮಾಡಿರೋಂತಹ ಆಪ್ಷನ್ಸ್ ನಮ್ಮಲ್ಲಿ ಇರೋದ್ರಿಂದ ಎಷ್ಟು ದಿನದ ಮಟ್ಟಿಗೆ ಒಂದು ಮನುಷ್ಯನ ಬ್ಲಡ್ ಅನ್ನ ಸೇವ್ ಮಾಡಬಹುದು ಮ್ಯಾಮ್?
10: ಸೊ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ರೀತಿಯಾದ ಪ್ರಿಸರ್ವೇಟಿವ್ ಗಳಿರ್ತವೆ. ಆ ಪ್ರಿಸರ್ವೇಟಿವ್ ಅನ್ನ ನಾವು ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಅದ್ರ ಪ್ರಿಸರ್ವೇಟಿವ್ ಮೇಲೆ ಅದರ ಶೆಲ್ಫ್ ಲೈಫ್ ಚೇಂಜ್ ಆಗುತ್ತೆ. ಸೊ ನಾವು ಜನರಲಿ ಯೂಸ್ ಮಾಡೋ ಪ್ರಿಸರ್ವೇಟಿವ್ ಇಂದ ನಾವು ಅರೌಂಡ್ 2-3 ಕೂಡ ಆ ಬ್ಲಡ್ ಅನ್ನ ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊಂಡಿರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ನಾವು ಬ್ಲಡ್ ಅಲ್ಲಿ ಬರೀ ಬ್ಲಡ್ ನ ಮಾತ್ರ ಅಲ್ಲ, ಅದರಲ್ಲೇ ಪ್ಲೇಟ್ಲೆಟ್ ಕೂಡ ಸಪರೇಟ್ ಮಾಡ್ಕೋತೀವಿ. ಸೊ ಒಬ್ರು ಬ್ಲಡ್ ಡೊನೇಟ್ ಮಾಡಿದ್ರೆ ಅದು 3 ಜನರಿಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಪ್ಲೇಟ್ಲೆಟ್ಟು ಮತ್ತು ಪ್ಲಾಸ್ಮಾ, ಈ ಥರ ಮೂರು ಪ್ರಕಾರವಾಗಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಮೂರು ಪೇಷಂಟ್ಗೆ ನಿಮ್ಮ ಒಂದು ಬ್ಲಡ್ ಡೊನೇಷನಿಂದ ಹೆಲ್ಪ್ ಆಗಬಹುದು.
9: ಓಕೆ ಮ್ಯಾಮ್, ಈಗ ನೀವು ಹೇಳ್ತಾ ಇದ್ರಿ ಈ ಒಂದು ಬ್ಲಡ್ ಡೊನೇಷನಿಂದ ಎಷ್ಟೆಲ್ಲ ಹೆಲ್ಪ್ ಆಗತ್ತೆ ಅಂತ. ಈ ಬ್ಲಡ್ ಡೊನೇಷನ್ ಬಗ್ಗೆ ಮಾತನಾಡ್ತಾ ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇರಬಹುದು ಈ ರಕ್ತಹೀನತೆ ಈ ವರ್ಡನ್ನ ನಾವು ತುಂಬಾ ಕೇಳ್ತಾ ಇದೀವಲ್ಲ, ಏನು ರಕ್ತಹೀನತೆ ಅಂದ್ರೆ ಅಂತ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರಬಹುದು. ನಿಮ್ಮ ಪ್ರಕಾರ ಹೇಳೋದಾದ್ರೆ ರಕ್ತಹೀನತೆ ಅಂದ್ರೆ ಏನು?
10: ರಕ್ತಹೀನತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣಗಳ ಕೊರತೆ, ಇದನ್ನು ನಾವು ರಕ್ತಹೀನತೆ ಅಂತ ಹೇಳ್ತೇವೆ. ಇದು ಮಹಿಳೆಯರಲ್ಲಿ ಯಾಕೆ ಜಾಸ್ತಿ ಮಟ್ಟದಲ್ಲಿ ನಾವು ನೋಡ್ತೇವೆ ಅಂದ್ರೆ, ಮಹಿಳೆಯರಲ್ಲಿ ನಾವು ಬ್ಲಡ್ ಲಾಸ್ ಅಥವಾ ಈ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಬ್ಲೀಡಿಂಗ್ ಅನ್ನ ನೋಡ್ತೇವೆ. ಕೆಲವೊಬ್ಬರಲ್ಲಿ ಆ ಬ್ಲೀಡಿಂಗ್ ತುಂಬಾ ಜಾಸ್ತಿ ಇದ್ದು ಜಾಸ್ತಿ ಸಮಯ ಬ್ಲೀಡಿಂಗ್ ಇರ್ಬೋದು, ಅಥವಾ ಈವನ್ 4-5 days ಇದ್ರೂ ಬ್ಲೀಡಿಂಗ್ ಅಮೌಂಟ್ ಜಾಸ್ತಿ ಇರ್ಬೋದು. ಇದರಿಂದಾಗಿ ಅವರಲ್ಲಿ ರಕ್ತದ ಕೊರತೆ ಪುರುಷರಿಗಿಂತ ಜಾಸ್ತಿ ಮಟ್ಟದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಊಟ ತಿಂಡಿ ಅಥವಾ ನಮ್ಮ ಆಹಾರದಲ್ಲಿ ಏನೇನು ಇದೆಯೋ ಅದನ್ನ ಮಹಿಳೆಯರು ಅಷ್ಟು ಚೆನ್ನಾಗಿ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಅವರ ಕೆಲಸದ ಒತ್ತಡ ಇರಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳಿಂದಾಗಿ ಆಹಾರದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅವರ ಇಂಟೇಕ್ ಅಂದ್ರೆ ನಮ್ಮ ಆಹಾರದಲ್ಲಿನ ಬ್ಲಡ್ ಹೆಚ್ಚಿಸುವಂತ ಪ್ರಮಾಣದಲ್ಲಿ ಬೇಕಾಗುವಂತ ಆಹಾರಗಳು ಅವರು ಸೇವಿಸಲು ಆಗದೇ ಇರುವುದರಿಂದ ಅವರಲ್ಲಿ ರಕ್ತದ ಕೊರತೆ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ. ಇನ್ನೊಂದು ಹೇಗೆ ಅಂದರೆ, ಅವರು ಗರ್ಭಾವಸ್ಥೆಯಲ್ಲಿ ಅಥವಾ ಮಗುವಿಗೆ ಹಾಲುಣಿಸುವ ಅವಸ್ಥೆಯಲ್ಲಿ ಅವರ ಅಯರ್ನ್ ರಿಕ್ವೈರ್ಮೆಂಟ್ ಬೇರೆಯವ್ರಿಗಿಂತ 50% ಜಾಸ್ತಿ ಆಗುತ್ತೆ. ನಾರ್ಮಲ್ ಎಲ್ಲ ನಮ್ಮ ಬೇರೆ ಟೈಮ್ಕ್ಕಿಂತ ಈ ಗರ್ಭಿಣಿಯರು ಮತ್ತೆ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಲ್ಲಿ 50% ಜಾಸ್ತಿ ಐರನ್ ರಿಕ್ವೈರ್ಮೆಂಟ್ ಇರುವಾಗ, ಆವಾಗ ಅದರ ಸೇವನೆ ಕಮ್ಮಿ ಆದರೆ ಮುಂದೆ ಅದೇ ಐರನ್ ಕೊರತೆ ಕಂಟಿನ್ಯೂ ಆಗ್ತಾ ಹೋಗಿ ಅವರಲ್ಲಿ ಐರನ್ ಡೆಫಿಷಿಯನ್ಸಿ ಅಥವಾ ಈ ರಕ್ತಹೀನತೆ ರಿಕವರ್ ಆಗಕ್ಕೆ ತುಂಬಾ ಟೈಮ್ ಬೇಕಾಗಬಹುದು. ಸೊ ಈ ರೀಸನ್ ಇಂದಾಗಿ ಮಹಿಳೆಯರಲ್ಲಿ ಪುರುಷರಿಗಿಂತ ಜಾಸ್ತಿ ರಕ್ತಹೀನತೆ ಕಂಡು ಬರುತ್ತದೆ.
9: ಓಕೆ, ಈ ರಕ್ತಹೀನತೆ ಮಹಿಳೆಯರಲ್ಲಿ ಅಂತ ನಾವು ತಗೊಂಡಾಗ ಇದು ಇಂತಿಷ್ಟೇ ವಯಸ್ಸಿಂದ ಶುರುವಾಗತ್ತೆ ಅಂತ ಹೇಳ್ಬೋದು, ಅಥವಾ ಇಷ್ಟು ವಯಸ್ಸು ಆದ್ಮೇಲೆ ಈ ರಕ್ತಹೀನತೆ ಇರೋದಿಲ್ಲ ಅಂತ ಹೇಳ್ಬೋದು? ಯಾಕಂದ್ರೆ ನೀವು ಮೆನ್ಸ್ಟ್ರಲ್ ಸೈಕಲ್ ಅಲ್ಲಿ ಇರುವಂತವ್ರಿಗೆ ರಕ್ತಹೀನತೆ ಜಾಸ್ತಿ ಅಂತ ಹೇಳಿದ್ರಿ. ಸೊ ಪ್ರೀ ಮೆನ್ಸ್ಟ್ರಲ್ ಅಂಡ್ ಪೋಸ್ಟ್ ಮೆನ್ಸ್ಟ್ರಲ್ ಫೇಸಸ್ ಅಲ್ಲೂ ಕೂಡ ರಕ್ತಹೀನತೆ ಅನ್ನುವಂಥದ್ದು ಮಹಿಳೆಯರನ್ನ ಕಾಡ್ತಾ ಇದೆಯಾ ಈಗಲೂ ಕೂಡ?
10: ಪ್ರೀ ಮೆನ್ಸ್ಟ್ರಲ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್ ಹುಡುಗರು ಹುಡುಗಿಯರಲ್ಲಿ ಈಕ್ವಲ್ ಆಗಿ ನಾವು ರಕ್ತಹೀನತೆನ ಕಾಣುತ್ತೇವೆ. ಅದರಲ್ಲಿ ಮೋಸ್ಟ್ ಕಾಮನ್ಲಿ ನಾವು ಅಯರ್ನ್ ಕೊರತೆಯಿಂದಾಗಿ ಮಕ್ಕಳಲ್ಲಿ ಈ ರಕ್ತಹೀನತೆಯನ್ನು ಕಾಣುತ್ತೇವೆ. ಆವಾಗ ಇದು ಪುರುಷರು ಮತ್ತು ಮಹಿಳೆಯರು ಅಥವಾ ಹುಡುಗ ಹುಡುಗಿಯರನ್ನು ಯಾವುದೇ ಭೇದ ಭಾವ ಇರುವುದಿಲ್ಲ. ಒಂದು ಸಲ ಅರೌಂಡ್ 12-14 ವರ್ಷದವರಾದಾಗ, ಒನ್ಸ್ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆದಾಗ, ಆವಾಗ ನಾವೇನು ನೋಡುತ್ತೇವೆ ಅಂದರೆ ಈ ಮಹಿಳೆಯರ ಹುಡುಗಿಯರಲ್ಲಿ ರಕ್ತಹೀನತೆ ಪ್ರಮಾಣ ಜಾಸ್ತಿ ಆಗುತ್ತೆ. ಹುಡುಗರಲ್ಲಿ ಆ ಏಜಲ್ಲಿ ನಾವು ರಕ್ತಹೀನತೆಯನ್ನು ನೋಡುವುದಿಲ್ಲ. ಈ 12-14 ವರ್ಷದಿಂದ ಹಿಡಿದು 49-50 ವರ್ಷ ಎಲ್ಲಿವರೆಗೆ ಈ ರಿಪ್ರೊಡಕ್ಟಿವ್ ಏಜ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಮೇನ್ಲಿ ನಾವು ರಕ್ತಹೀನತೆ ನೋಡುವುದು, ಒಂದು ಬಿಕಾಸ್ ಆಫ್ ಮೆನ್ಸಸ್, ಮತ್ತೊಂದು ಏನಂದ್ರೆ ಪದೇ ಪದೇ ಪ್ರೆಗ್ನೆನ್ಸೀಸ್ ಇರೋದ್ರಿಂದ. ಅದಾದ ಮೇಲೂ ಕೂಡ ರಿಪ್ರೊಡಕ್ಟಿವ್ ಏಜ್ ಇಲ್ಲ, ಅದಾದ ಮೇಲೂ ಕೂಡ ರಕ್ತಹೀನತೆ ಬರುವ ಚಾನ್ಸಸ್ ಇದೆಯಾ ಅಂದ್ರೆ ಹೌದು. ಯಾಕೆ ಅಂತ ಹೇಳಿದ್ರೆ, ಆವಾಗ ನಮ್ಮ ಆಹಾರ ಸೇವನೆಯಲ್ಲಿ ನಾವು ಕೊರತೆಗಳನ್ನು ಕಾಣಬಹುದು. ಬೇರೆ ರೀತಿಯಾದ ಈಗ ಶುಗರ್ ಇರ್ಬೋದು, BP, ಆ ತರ ಎಲ್ಲ ಕಾಯಿಲೆಗಳು ಬಂದಾಗ

0: ಆಹಾರದಲ್ಲಿ ಏರುಪೇರು ಆಗುತ್ತದೆ. ಆವಾಗ ಆಹಾರ ಸೇವನೆಯಲ್ಲಿ ಐರನ್ ಅಥವಾ ವಿಟಮಿನ್ ಬಿ 12 ಫೋಲಿಕ್ ಆಸಿಡ್ ಕೊರತೆಯಿಂದ ಕೂಡ ರಕ್ತಹೀನತೆ ಆಗುತ್ತೆ. ಸೊ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಮುಗ್ದ ಮೇಲೆ ರಕ್ತಹೀನತೆ ಆಗೋದಿರುವುದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಈವನ್ ಆಫ್ಟರ್ ದಟ್ ಓಲ್ಡ್ ಏಜ್ ಅಲ್ಲೂ ಕೂಡ ನಾವು ನೋಡುತ್ತೇವೆ.
1: ಓಕೆ, ಈಗ ಗರ್ಭಿಣಿಯರ ಬಗ್ಗೆ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಹೇಗಿರತ್ತೆ ರಕ್ತಹೀನತೆ ಅಂತ. ಈಗ ನಮ್ಗೆ ಎಷ್ಟೋ ಜನಕ್ಕೆ ಆ ಡೌಟ್ ಇರತ್ತೆ, ನನಗೆ ಈಗ ಒಂದು ಪ್ರೆಗ್ನೆನ್ಸಿ ಅವ್ರಿಗೆ ಪಾಸಿಟಿವ್ ಬಂತು ಅಂದ ತಕ್ಷಣ ನನ್ನ ಹತ್ರನೇ ಬ್ಲಡ್ ಇಲ್ಲ, ನಾನು ಮಗುಗೆ ಏನು ಸಪ್ಲೈ ಮಾಡ್ತೀನೋ, ಅಥವಾ ಡಾಕ್ಟರ್ ಹತ್ರ ಹೋದಾಗ ಕೂಡ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಿಮ್ಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರೆ, ಎಷ್ಟೋ ಕಡೆ ಅಬಾರ್ಷನ್ಗೆ ಕೂಡ ಅದು ಕಾರಣ ಆಗಿದೆ. ಈ ರೀತಿ ಇರುವಂತಹ ಗರ್ಭಿಣಿಯರು ಅವರ ಒಂದು ರಕ್ತಹೀನತೆಯನ್ನ ಅವರು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿ ಅವರು ಒಂದು ಪ್ರಿಕಾಷನ್ ನ ತಗೊಳ್ಬೇಕಾಗತ್ತೆ?
0: ಓಕೆ, ಮೊದಲನೇದಾಗಿ ಪ್ರೆಗ್ನೆಂಟ್ ಆದಮೇಲೆ ಚೇಂಜಸ್ ಮಾಡೋಕ್ಕಿಂತ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರುವಾಗಲೇ ಚೇಂಜ್ ಮಾಡಿಕೊಂಡ್ರೆ ಅದು ನಿಮಗೂ ಮತ್ತು ನಿಮ್ಮ ಮಗುವಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೀವು ಮದುವೆ ಆದ ತಕ್ಷಣ ಇನ್ನೇನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಆವಾಗಲೇ ನಿಮ್ಮ ಬ್ಲಡ್ಡಲ್ಲಿ ಐರನ್ ಕೊರತೆ ಇದೆಯಾ, ವಿಟಮಿನ್ ಬಿ 12 ಅಥವಾ ಫೋಲಿಕ್ ಆ್ಯಸಿಡ್ ಕೊರತೆ ಇದೆಯಾ ಅಂತ ನೋಡಿ, ಅದಕ್ಕೋಸ್ಕರ ಏನು ಆಹಾರದಲ್ಲಿ ಚೇಂಜಸ್ ಇಲ್ಲದಿದ್ದರೆ ನೀವು ಅದಕ್ಕೆ ಮಾತ್ರೆಗಳು ಅಥವಾ ಇಂಜೆಕ್ಷನ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಪ್ರೆಗ್ನೆನ್ಸಿಗಿಂತ ಮುಂಚೆಯೇ ನಿಮ್ಮ ಹಿಮೋಗ್ಲೋಬಿನ್ ಅನ್ನು ಅರೌಂಡ್ 11-12 ಹತ್ರ ತಗೊಂಡು ಹೋದರೆ ಮುಂದೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಇಲ್ಲ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದೀರಾ, ಇವಾಗ ಗೊತ್ತಾಗಿದೆ ಅನಿಮಿಯಾ ಇದೆ ಅಂತ, ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ ಅನಿಮಿಯಾ ಇಲ್ಲ ಆದರೆ ಪ್ರೆಗ್ನೆನ್ಸಿಯಲ್ಲಿ ನಾನು ಹೇಳ್ದಂಗೆ 50% ರಿಕ್ವೈರ್ಮೆಂಟ್ ಜಾಸ್ತಿ ಆಗೋದ್ರಿಂದ ಅನಿಮಿಯಾ ಇಲ್ದಿರೋರು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ರಕ್ತಹೀನತೆಗೆ ಒಳಗಾಗ್ತಾರೆ. ಆವಾಗ ನಾವು ಹೇಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ನಾರ್ಮಲ್ ಆಹಾರದಲ್ಲಿ ಚೇಂಜಸ್ ಮಾಡಿಕೊಂಡ್ರು ಮೆಡಿಸಿನ್ಸ್ ತೊಗೊಂಡ್ರು ಕೂಡ ವಾಮಿಟಿಂಗ್ ಇರೋದ್ರಿಂದ, ಕೆಲವರಿಗೆ ಸ್ಟಮಕ್ ಅಪ್ಸೆಟ್ ಅಥವಾ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರೋದ್ರಿಂದ ಮಾತ್ರೆಗಳು ಕರೆಕ್ಟಾಗಿ ತೊಗೊಳಕ್ಕಾಗೋದಿಲ್ಲ ಅಥವಾ ಚೆನ್ನಾಗಿ ಆಹಾರ ಸೇವನೆ ಮಾಡೋಕ್ಕಾಗೋದಿಲ್ಲ, ಆ ಟೈಮಲ್ಲಿ ಮಾತ್ರೆಗಳನ್ನು ಕಂಪ್ಲೀಟಾಗಿ ನಿಲ್ಲಿಸುವ ಬದಲು ದೇರ್ ಆರ್ ಇಂಜೆಕ್ಷನ್ಸ್ ವಿಚ್ ಆರ್ ಅವೈಲೇಬಲ್ ವಿಚ್ ಕ್ಯಾನ್ ಬಿ ಗಿವನ್. ಅದು ನಾವು ಹೇಗೆ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಇಸ್ಟರಲ್ಲಿ ನಾವು ಫಸ್ಟ್ 3 ತಿಂಗಳು ಹೇಗಿದ್ರು ಐರನ್ ಮಾತ್ರೆಗಳು ಕೊಡುವುದಿಲ್ಲ, ಯಾಕಂದರೆ ಅವಾಗ ವಾಮಿಟಿಂಗ್ದು ಪ್ರಾಬ್ಲಮ್ ತುಂಬ ಜಾಸ್ತಿ ಇರುತ್ತೆ, ತೊಗೊಳಕ್ಕಾಗೋದಿಲ್ಲ ಅಂತ. ಎರಡನೇ ಅಂದರೆ ಅರೌಂಡ್ 4 ಮಂತ್ಸ್ ಆದಮೇಲಿಂದ ನಾವು ಐರನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ. ಅದು ನಾವು 1-2 ತಿಂಗಳು ತೊಗೊಂಡ ಮೇಲೂ ಕೂಡ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಐರನ್ ಇಂಜೆಕ್ಷನನ್ನು ಕೊಡಬಹುದು, ಅಥವಾ ಯಾರಿಗೆ ಮಾತ್ರೆಗಳು ಟಾಲರೇಟ್ ಆಗ್ತಾ ಇಲ್ವೋ, ತುಂಬ ಸೈಡ್ ಇಫೆಕ್ಟ್ಸ್ ಆಗ್ತಾ ಇದೆಯೋ ಅಂಥವರಿಗೂ ಕೂಡ ನಾವು ಐರನ್ ಇಂಜೆಕ್ಷನ್ಗಳನ್ನು ಕೊಡಬಹುದು. ಫೋಲಿಕ್ ಆ್ಯಸಿಡು ಫಸ್ಟ್ ಮಂತಿಂದನೇ ಸ್ಟಾರ್ಟ್ ಮಾಡಿ ಥ್ರೂ ಔಟ್ ಪ್ರೆಗ್ನೆನ್ಸಿ ತೊಗೋಬೇಕಾಗತ್ತೆ. ವಿಟಮಿನ್ ಬಿ 12 ನಿಮ್ಮ ಲೆವೆಲ್ಸ್ ನೋಡಿ ಚೆನ್ನಾಗಿದ್ರೆ ಕೊಡೋದಿಲ್ಲ, ಬಟ್ ಇನ್ ಕೇಸ್ ಅದು ಕಮ್ಮಿ ಇದ್ರೆ ಅದನ್ನ ಕೂಡ ನಾವು ಓರಲಿ ಟ್ಯಾಬ್ಲೆಟ್ ಮೂಲಕ ಕೊಡ್ಕೋಬಹುದು.
1: ಓಕೆ, ಈ ಎಲ್ಲಾ ಟ್ಯಾಬ್ಲೆಟ್ಸ್ ಇಂದ ಈಗ ಅನ್ಬೋರ್ನ್ ಚೈಲ್ಡ್ ಗೆ ಹುಟ್ಟದೇ ಇರೋ ಮಗುಗೆ ಏನು ತೊಂದರೆ ಆಗೋದಿಲ್ವಾ?
0: ಇಲ್ಲ, ಫೋಲಿಕ್ ಆಸಿಡ್ ಕಂಪಲ್ಸರಿ ಕೊಡ್ಲೇಬೇಕು, ಕೊಟ್ಟಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಐರನ್ ಕೂಡ ನಾವು ಫಸ್ಟ್ 3 ಮಂತ್ಸ್ ಅಲ್ಲಿ ಕೊಡೋದಿಲ್ಲ, 3 ಮಂತ್ಸ್ ಆದ್ಮೇಲೆ ಕೊಡ್ತೀವಿ, ಹಾಗಾಗಿ ಮಗುವಿಗೆ ಏನು ತೊಂದರೆ ಆಗುದಿಲ್ಲ. ನೀವು ಐರನ್ ಕೊರತೆಯಿಂದಾಗಿ ಅಥವಾ ಬಿ 12 ಕೊರತೆಯಿಂದಾಗಿ ಅಥವಾ ಬ್ಲಡ್ ಕಮ್ಮಿ ಆಗಿರೋದ್ರಿಂದ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಇದನ್ನ ಕೊಡೋದ್ರಿಂದ ಮಗುವಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ.
1: ಓಕೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ರಕ್ತಹೀನತೆ ಹೇಗಿರುತ್ತೆ ಅಂತ ಹೇಳಿದ್ರಿ, ಬಟ್ ಆಫ್ಟರ್ ಡೆಲಿವರಿ ಈಗ ಮಗು ಹುಟ್ಟಿದ ಕ್ಷಣ ತುಂಬಾನೇ ಬ್ಲಡ್ ಲಾಸ್ ಆಗುತ್ತೆ ಅಲ್ಲ, ಆ ಒಂದು ರಕ್ತಹೀನತೆಯನ್ನ ಆ ತಾಯಿ ಮತ್ತೆ ಚೇತರಿಸ್ಕೊಳ್ಬೇಕು ಅಂದ್ರೆ ಯಾವ ರೀತಿ ಚೇತರಿಸ್ಕೊಳ್ಬಹುದು ಅಂತ ಹೇಳ್ತೀರಾ?
0: ನಾವು ಈಗ ಪ್ರೆಗ್ನೆನ್ಸಿಯಲ್ಲಿ ಮಹಿಳೆಯರಿಗೆ ತುಂಬಾ ಕೇರ್ ಕೊಡ್ತೀವಿ, ಎಲ್ಲಾ ರೀತಿಯಾದ ಸಪ್ಲಿಮೆಂಟ್ಸ್ ಕೊಡ್ತೀವಿ, ಬಟ್ ಮಗು ಹುಟ್ಟಿದ ತಕ್ಷಣ ಎಲ್ಲ ಕೇರು ಮಗು ಮೇಲೆ ಹೋಗುತ್ತದೆ. ಸೊ ಈಗಷ್ಟೇ ಡೆಲಿವರ್ ಮಾಡಿರೋ ಅವರು ಕೂಡ ರಿಕವರ್ ಆಗ್ತಾ ಇದ್ದಾರೆ ಅನ್ನೋದು ನಮ್ಮ ತಲೆಯಲ್ಲಿ ಬರೋದಿಲ್ಲ. ಸೊ ಅವರಿಗೆ ನಾವು ಜಾಸ್ತಿ ಕೇರ್ ಕೊಡೋದು ಕಮ್ಮಿ ಆಗುತ್ತೆ, ಮತ್ತು ಮಗುವಿನ ಕಡೆ ಕೇರ್ ಜಾಸ್ತಿ ಹೋಗುತ್ತೆ. ಆವಾಗ ನಾವು ಏನು ಮಾಡಬಹುದು ಅವರಿಗೆ ರಿಕವರಿ ಆಗೋಕ್ಕೆ ಅಂತ ಹೇಳಿದ್ರೆ, ಈ ಥರ ನಾನು ಹೇಳ್ದಂಗೆ ಐರನ್ನು ಬಿ 12 ಮತ್ತು ಫೋಲೇಟ್ ಜಾಸ್ತಿ ಇರೋ ಆಹಾರವನ್ನು ಅವರ ದಿನನಿತ್ಯದ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ನೀವು ಸೊಪ್ಪು ಜಾಸ್ತಿ ಕೊಡಿ ಅವರಿಗೆ, ಆದಷ್ಟು ಸೊಪ್ಪು ರಾಗಿ ಇವನ್ನೆಲ್ಲ ನೀವು ಜಾಸ್ತಿ ಅವರ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅವರು ಚೇತರಿಸ್ಕೊಳ್ಳೋದು ಸ್ವಲ್ಪ ಬೇಗ ಆಗುತ್ತೆ.
1: ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಅಂದ್ರೆ ಜೆನೆಟಿಕ್ ಕಾಸಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ರಿ, ರಕ್ತಹೀನತೆ ಅನ್ನುವಂಥದ್ದು ಜೆನೆಟಿಕಲಿ ಬರುತ್ತಾ ಅಥವಾ ಏನು ಇದಕ್ಕೆ ಕಾರಣ ಅಂತ ನೀವು ಎಕ್ಸ್ಪ್ಲೈನ್ ಮಾಡಬಹುದಾ?
0: ಇಷ್ಟರವರೆಗೆ ನಾವೇನು ಹೇಳ್ತಾ ಇದ್ವಿ, ಆಹಾರದಲ್ಲಿನ ಕೊರತೆ ಅಥವಾ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ನಮ್ಮಲ್ಲಿ ನಮ್ಮ ದೇಶದಲ್ಲಿ ತುಂಬಾನೇ ಕಾಮನ್, ಅದಕ್ಕೆ ನಾವು ಯಾವತ್ತೂ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಬಗ್ಗೆ ಮಾತಾಡ್ತೀವಿ. ಬಟ್ ಇದು ಬಿಟ್ಟು ಬೇರೆ ಜೆನೆಟಿಕ್ ರೀಸನ್ಗಳಿಗಿಂತ ಕೂಡ ರಕ್ತಹೀನತೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಯಾವಾಗ ಟೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಹಾರ ಸೇವನೆಯಲ್ಲಿ ಚೇಂಜಸ್ ಮಾಡಿ ಈ ನ್ಯೂಟ್ರಿಷನ್ ಎಲ್ಲದೂ ಕರೆಕ್ಟ್ ಮಾಡಿದ ಮೇಲೂ ಕೂಡ ನಿಮ್ಮ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತಾ ಇಲ್ಲ, ಈ ಎಲ್ಲ ಕರೆಕ್ಟಾಗಿದ್ದು, ನಿಮ್ಮ ಅಯನ್ ಲೆವೆಲ್ಸು, ವಿಟಮಿನ್ ಬಿ 12, ಫೋಲೇಟ್ ಲೆವೆಲ್ಸ್ ಎಲ್ಲ ಚೆನ್ನಾಗಿದ್ದು ಕೂಡ ನಿಮ್ಮ ಹಿಮೋಗ್ಲೋಬಿನ್ 9-10 ಮಧ್ಯದಲ್ಲೇ ಇದ್ದರೆ, ಆವಾಗ ನಾವು ಈ ನಿಮಗೆ ಬೇರೆ ರೀತಿಯಾದ ಜೆನೆಟಿಕ್ ಕಂಡೀಷನ್ಸ್ ಇದೆಯಾ, ಥ್ಯಾಲಸೀಮಿಯಾ ಇರ್ಬೋದು, ಸಿಕಲ್ಸ್ ಎಲ್ಲ ಅನಿಮಿಯಾ, ಇವೆಲ್ಲ ಬೇರೆ ರೀತಿಯಾದ ಜೆನೆಟಿಕ್ ಕಂಡೀಷನ್ಗಳಿವೆಯಾ ಅಂತ ಟೆಸ್ಟ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ ನಾವು ಕಂಡುಹಿಡಿಯಬಹುದು. ಅದು ಅನುವಂಶೀಯವಾಗಿರೋದ್ರಿಂದ ಅದು ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇನ್ನೇನು ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಪ್ರೀ ಪ್ರೆಗ್ನೆನ್ಸಿ, ಡ್ಯೂರಿಂಗ್ ಪ್ರೆಗ್ನೆನ್ಸಿ, ನಿಮ್ಮ ಹಿಮೋಗ್ಲೋಬಿನ್ ಯಾವತ್ತೂ ಕಡಿಮೆ ರೇಂಜಲ್ಲಿ ಇದ್ದರೆ ಈ ಜೆನೆಟಿಕ್ ಕಾಸಸ್ನ ಕೂಡ ಟೆಸ್ಟ್ ಮಾಡಿ ನೋಡಿ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ನಿಮಗೆ ಯಾವುದೇ ರೀತಿಯಾದ ತೊಂದರೆ ಆಗದೇ ಇರ್ಬೋದು, ಬಟ್ ಹುಟ್ಟೋ ಮಗುಗೆ ಎರಡೂ ತಂದೆ ಮತ್ತು ತಾಯಿ ಇಬ್ಬರಿಂದನೂ ಅಬ್ನಾರ್ಮಲ್ ಅಥವಾ ಫಾಲ್ಟಿ ಜೀನ್ ಸಿಕ್ಕರೆ ಆ ಮಗುವಿಗೆ ಥ್ಯಾಲಸೀಮಿಯಾ ಮೇಜರ್ ಅನ್ನೋ ಕಾಯಿಲೆ ಬಂದು ತಿಂಗಳು ತಿಂಗಳು ಬ್ಲಡ್ ಬೇಕಾಗುವ ಚಾನ್ಸಸ್ ಇರುತ್ತೆ. ಸೊ ಇದನ್ನು ನಾವು ಪ್ರಿವೆಂಟ್ ಮಾಡೋಕ್ಕೆ ನೀವು ಇದೇ ಟೆಸ್ಟ್ ಅಂದರೆ ಥ್ಯಾಲಸೀಮಿಯಾ ಟೆಸ್ಟ್ ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅನ್ನೋ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀವಿ, ಇಫ್ ದೇರ್ ಇಸ್ ನೋ ಕರೆಕ್ಷನ್ ಆಫ್ ಅನಿಮಿಯಾ.
1: ಓಕೆ, ಹಾಗೆ ಈಗ ನೀವು ಹೇಳ್ತಾ ಇದ್ರಿ ಇದು ಜೆನೆಟಿಕಲಿ ತಾಯಿಯಿಂದ ಮಗುಗೆ ಪಾಸ್ ಆನ್ ಆಗತ್ತೆ ಅಂತ. ಈಗ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲೂ ಕೂಡ ತಾಯಿ ರಕ್ತಹೀನತೆಗೇನಾದ್ರೂ ಮಾತ್ರೆ ತಗೊಳ್ತಾ ಇದ್ರೆ ಆ ಒಂದು ಟ್ಯಾಬ್ಲೆಟ್ ಎಫೆಕ್ಟ್ ಏನಾದರೂ ಮಗುಗೆ ಕಾಣಿಸುತ್ತಾ?
0: ಇಲ್ಲ ಇಲ್ಲ, ಆ ಥರ ಏನೂ ಆಗೋದಿಲ್ಲ. ಯಾಕಂದ್ರೆ ನಾವು ಯಾವುದು ಮಗುವಿಗೆ ಮತ್ತೆ ತಾಯಿಗೆ ಸೇಫ್ ಆಗಿರುತ್ತೋ ಅದನ್ನ ಮಾತ್ರ ಪ್ರಿಸ್ಕ್ರೈಬ್ ಮಾಡ್ತೀವಿ. ಪ್ರೆಗ್ನೆನ್ಸಿ ಸೇಫ್ ಅಂಡ್ ಬೆಸ್ಟ್ ಫೀಡಿಂಗ್ ಸೇಫ್, ಲ್ಯಾಕ್ಟೇಷನ್ ಸೇಫ್ ಅನ್ನೋ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಆ ಟ್ಯಾಬ್ಲೆಟ್ಸ್ ಅನ್ನ ಮಾತ್ರ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಅದರಿಂದ ಮಗುಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ, ಅದು ತಾಯಿಯಲ್ಲಿ ರಕ್ತವನ್ನು ಇಂಪ್ರೂವ್ ಮಾಡುತ್ತೆ. ಯಾವಾಗ ತಾಯಿಯಲ್ಲಿ ರಕ್ತ ಇಂಪ್ರೂವ್ ಆಗುತ್ತೋ ಆಗ ಆಟೋಮ್ಯಾಟಿಕಲಿ ನಮ್ಮ ಮಗುವಲ್ಲೂ ಕೂಡ ರಕ್ತ ಇಂಪ್ರೂವ್ ಆಗುತ್ತೆ. ಯಾಕಂದ್ರೆ ಮಗುವಿನ ಸೋರ್ಸ್ ಏನಿದೆ ಬರೀ ತಾಯಿಯದೇ ಹಾಲಿರುತ್ತೆ.
1: ಓಕೆ, ಈಗ ಪ್ರೆಗ್ನೆನ್ಸಿ ಬಗ್ಗೆ ಮಾತನಾಡ್ತಾ ಇನ್ನೊಂದು ರಕ್ತಹೀನತೆ ಅಂದ್ರೆ ಏನು ಅಂತ ಅಂದಾಗ ಈ ಮೆನ್ಸ್ಟ್ರಲ್ ಸೈಕಲ್ ನೆನಪಾಗುತ್ತೆ. ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಕೆಲವರಿಗೆ PCOD ಪ್ರಾಬ್ಲಮ್ ಇರಬಹುದು, PCOS ಇರಬಹುದು, ಅಥವಾ ಈ ರೀತಿ ಯಾವುದೋ ಒಂದು ಸಮಸ್ಯೆಯಿಂದಾಗಿ ಮಂತ್ಲಿ ಸೈಕಲ್ ಕರೆಕ್ಟ್ ಆಗಿರೋದಿಲ್ಲ. ಒಂದು ಸತಿ ಅವ್ರಿಗೆ ಪೀರಿಯಡ್ಸ್ ಬಂತು ಅಂತ ಅಂದ್ರೆ ಒಂದು 5-6 ಡೇಸ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಇರುತ್ತೆ, ಅಥವಾ ಕೆಲವರಿಗೆ 2 ಡೇಸ್ ಅಲ್ಲೇ ನಿಂತು ಹೋಗುತ್ತೆ. ಅದು ನಮ್ಮ ಬಾಡಿಯಲ್ಲಿ ಬ್ಲಡ್ ಕಡಿಮೆ ಇದೆ ಅಂತ ಬೇಗ ನಿಂತು ಹೋಗುತ್ತಾ, ಅಥವಾ ಹೇಗೆ ಅದು ಅಂತ ಹೇಳ್ತೀರಾ?
0: ಇಲ್ಲ, ಅದು ನಮ್ಮ ಬಾಡಿಲಿ ಬ್ಲಡ್ ಕಡಿಮೆ ಇದೆ ಅಂತ ನಿಂತು ಹೋಗೋದಲ್ಲ, ಅದು ಹಾರ್ಮೋನಲ್ ಚೇಂಜಸ್ ಇಂದಾಗಿ ಆ ಥರ ಆಗೋದು. ಕೆಲವರಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಅಥವಾ ಕೆಲವರ ಸೈಕಲ್ಸೇ 2-3 ಡೇಸ್ ಇರುತ್ತೆ, ಕೆಲವರ ಸೈಕಲ್ಸೇ 4 ಡೇಸ್ 5 ಡೇಸ್ ಅಥವಾ 6-7 ಡೇಸ್ ಇರುತ್ತೆ.
1: ಇದು ಹಾರ್ಮ್ಫುಲ್ ಇರಲ್ವಾ? ಅಂದ್ರೆ 2-3 ಡೇಸ್ ಅಲ್ಲೇ ನಿಂತು ಹೋಗಿದೆ ಅಂದ್ರೆ ಅವ್ರಿಗೆ ಏನು ಅದು ಪ್ರಾಬ್ಲಮ್ ಆಗಲ್ವಾ ಮುಂದೆ?
0: ಪ್ರಾಬ್ಲಮ್ ಆಗೋದಿಲ್ಲ. ಯಾವಾಗ 2-3 ಡೇಸ್ ಅಲ್ಲಿ ಅಮೌಂಟ್ ಆಫ್ ಬ್ಲಡ್ ಲಾಸ್ಟ್ ಇರುತ್ತಲ್ವ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗಾರು 3 ಡೇಸ್ ಇರ್ಬೋದು ಅಥವಾ ಕೆಲವರಿಗೆ 7 ಡೇಸ್ ಇರ್ಬೋದು, ಬಟ್ 1 ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ನಾವು ಮ್ಯಾಕ್ಸಿಮಮ್ 50-80 ml ಲಾಸ್ ಆಗಬೇಕು ಅಂದ್ರೆ ಅಷ್ಟು ಎಕ್ಸೆಪ್ಟೆಡ್ ಲಾಸ್ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಆದರೆ ಅದು 1 ಡೇ ಇರಲಿ, 2 ಡೇಸ್ ಇರಲಿ, 8 ಡೇಸ್ ಇರಲಿ, ಬಟ್ ಬ್ಲಡ್ ಲಾಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಆವಾಗ ಸಮಸ್ಯೆ ಬರುವ ಚಾನ್ಸಸ್ ಇರುತ್ತೆ. ಸೈಕಲ್ ಒಬ್ಬರಿಂದ ಇನ್ನೊಬ್ಬರಿಗೆ ವೇರಿ ಆಗ್ಬೋದು ಸೈಕಲ್ ಡ್ಯೂರೇಷನ್, ಬಟ್ ದ ಥಿಂಗ್ ಇಸ್ ಅಮೌಂಟ್ ಆಫ್ ಬ್ಲಡ್ ಲಾಸ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್.
1: ಓಕೆ, ಅಂದ್ರೆ ಈಗ 2-3 ದಿನದಲ್ಲಿಯೂ ಅಷ್ಟೇ ಬ್ಲಡ್ ಲಾಸ್ ಆದ್ರೂ ಕೂಡ ಒಂದು 6-7 ದಿನದಲ್ಲಿ ಬ್ಲಡ್ ಲಾಸ್ ಅಷ್ಟೇ ಆದ್ರೂ ಕೂಡ
0: ಪ್ರಾಬ್ಲಮ್ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಅಂದ್ರೆ ಫಸ್ಟ್ 1-2 ಡೇಸ್ ಜಾಸ್ತಿ ಬ್ಲೀಡಿಂಗ್ ಆಗಿ ಆಮೇಲೆ 4th-5th ಡೇ ಜಸ್ಟ್ ಲಿಟಲ್ ಬ್ಲೀಡಿಂಗ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆ 7 ಡೇಸ್ ಅಲ್ಲಿ ತುಂಬಾ ಹೆವಿ ಬ್ಲೀಡಿಂಗ್, ನಾ ಹೇಳ್ದಂಗೆ 50-80 ml ಕಿಂತ ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆ ಪರ್ ಸೈಕಲ್ ಅಂದ್ರೆ ಆವಾಗ ಅವರಲ್ಲಿ ಅನಿಮಿಯಾ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಬ್ಲಡ್ ಲಾಸ್ ಆರ್ ಎನಿ ಬ್ಲಡ್ ಕ್ಲಾಟ್ಸ್, ಯಾವತ್ತು ಕ್ಲಾಟ್ಸ್ ಶುಡ್ ನಾಟ್ ಬಿ ಪಾಸ್, ಕ್ಲಾಟ್ಸ್ ಏನಾದರೂ ಪಾಸ್ ಆಗ್ತಿದೆ ಅಂದ್ರೆ ದಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್. ಸೊ ಆವಾಗ ರಕ್ತಹೀನತೆ ಆಗೋ ಚಾನ್ಸಸ್ ಇರುತ್ತೆ.
1: ಓಕೆ, ಈಗ ಮಹಿಳೆಯರಿಗೆ ರಕ್ತಹೀನತೆ ಅವರಿಗೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಲಕ್ಷಣಗಳು ಯಾವ್ಯಾವ ಇರುತ್ತೆ?
0: ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಹೀಗೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಆಲ್ರೆಡಿ ಬ್ಲಡ್ ತುಂಬಾ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಗೆ ನೋಡ್ತೀವಿ ಅಂದ್ರೆ ನಾವು ದಿನನಿತ್ಯದ ಕೆಲಸಗಳನ್ನು ಮಾಡ್ತಾ ಇರ್ತೇವೆ, ಬಟ್ ನಮ್ಮ ದಿನನಿತ್ಯದ ಕೆಲಸ ಮಾಡೋದ್ರಲ್ಲೂ ಅವರಿಗೆ ತುಂಬಾ ಸುಸ್ತಾಗೋದು, ಆಯಾಸ ಆಗೋದು, ಅಥವಾ ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಆಗ್ತಾ ಹೋಗೋದು. ಅಂದ್ರೆ ಮೊದಲು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು, ಬಟ್ ಇವಾಗ ಅವ್ರ ವರ್ಕಲ್ಲಿ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ, ತುಂಬಾನೇ ಸುಸ್ತು, ಮೈಕೈ ಎಲ್ಲ ನೋವು, ಒಂಥರ ಏನು ಮಾಡಕ್ ಮನ್ಸಿರದೇ ಇರೋ ಸ್ಥಿತಿ, ಅಥವಾ ಇಡೀ ದಿನ ಅಂದ್ರೆ ರೆಸ್ಟ್ ಮಾಡೋಣ ಅಥವಾ ರಿಲ್ಯಾಕ್ಸ್ ಮಾಡೋಣ ಆ ತರ ಸ್ಥಿತಿ ಇರ್ಬೋದು, ಅಥವಾ ಹೇಗೆ ಅಂದ್ರೆ ತಲೆನೋವು, ಮೈಕೈ ಭಾರ ಅನ್ಸೋದು ಆ ತರ ಇರಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಇವಾಗ ನಾವು ನಾರ್ಮಲ್ ಆಗಿ ಏನಾದ್ರು ಎಕ್ಸಸೈಸ್ ಮಾಡಿದ್ರೆ ನಮ್ಗೆ ನಿಮಗೆ ಅಷ್ಟು ಉಸಿರಾಟದ ತೊಂದರೆ ಆಗಬಾರ್ದು. ಬಟ್ ಯಾರಲ್ಲಿ ರಕ್ತದ ಕೊರತೆ ಇರುತ್ತೋ ಅವರಲ್ಲಿ ನಾರ್ಮಲ್ ನಾವು ಇಲ್ಲಿಂದ ಒಂದು ಸ್ವಲ್ಪ ದೂರ ನಡೆದರೂ ಕೂಡ ಉಸಿರಾಡೋಕ್ಕೆ ತೊಂದರೆ ಅಥವಾ ಜಾಸ್ತಿ ಉಸಿರು ಬರೋದು, ಎದೆ ಜೋರಾಗಿ ಬಡ್ಕೊಳ್ಳೋದು, ಇವೆಲ್ಲದೂ ರಕ್ತಹೀನತೆ ಅಥವಾ ಹಿಮೋಗ್ಲೋಬಿನ್ ಕಮ್ಮಿ ಇರುವ ಕೆಲವು ಲಕ್ಷಣಗಳಾಗಿರುತ್ತವೆ. ಇದು ಬಿಟ್ಟು ನಾವೇನಂತೀವಂದರೆ ರಕ್ತ ಊಟ ಚೆನ್ನಾಗಿ ಮಾಡ್ತಾ ಇಲ್ವಾ ಅಥವಾ ಊಟದಲ್ಲಿ ಕೊರತೆ ಆಹಾರದಲ್ಲಿ ಕೊರತೆ ಇರೋದ್ರಿಂದ ರಕ್ತಹೀನತೆ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ರಕ್ತ ಕಮ್ಮಿ ಇದ್ದಾಗ ನಿಮಗೆ ಆಹಾರ ಸೇವಿಸುವ ಅಥವಾ ನಿಮಗೆ ಊಟ ಮಾಡುವ ಮನಸ್ಸು ಅಷ್ಟು ಬರೋದಿಲ್ಲ. ಯಾಕಂದರೆ ರಕ್ತಹೀನತೆ ಇದ್ದವರಲ್ಲಿ ನಾವೇನು ನೋಡಿದ್ದೀವಿ ಅಂದರೆ ರೆಗ್ಯುಲರ್ ಆಹಾರ ಸೇವನೆ ಅವರಿಗೆ ಇದಾಗುತ್ತೆ, ಅವರ ಆಹಾರದ ಸೇವನೆಯೇ ಕಡಿಮೆ ಆಗುತ್ತದೆ. ಮತ್ತು ಇತರೆ ವಸ್ತುಗಳು ಅಂದರೆ ಮಕ್ಕಳಲ್ಲಿ ನಾವು ಹೇಳುವಂಗೆ ಈ ಥರ ಮಣ್ಣು ಸುಣ್ಣ ಅಥವಾ ಚಾಕ್ ಇರಬಹುದು ಅಥವಾ ಐಸ್ ಇರ್ಬೋದು, ಇದರ ಸೇವನೆ ಜಾಸ್ತಿ ಆಗುತ್ತೆ ನಾರ್ಮಲ್ ಆಹಾರಕ್ಕಿಂತ, ಇದರ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ರಕ್ತಹೀನತೆಯ ಒಂದು ಲಕ್ಷಣ, ಆಹಾರ ಸೇವನೆ ಕಮ್ಮಿ ಆಗೋದು ಅಥವಾ ಈ ಇತರೆ ಆಹಾರಗಳ ಕ್ರೇವಿಂಗ್ ಜಾಸ್ತಿ ಆಗೋದು. ಇನ್ನು ನಾವು ಹೇಗೆ ನೋಡಿದ್ದೇವೆ ಅಂತಂದರೆ ಕೂದಲು ಜಾಸ್ತಿ ಉದುರುವುದು ಅಥವಾ ನಿಮ್ಮ ನೇಲ್ಸ್ ಇದೆ ಅಲ್ವಾ, ನಿಮ್ಮ ಉಗುರುಗಳು ತುಂಬ ಬೇಗ ಸವೆಯುವುದು ಅಥವಾ ಫ್ಲ್ಯಾಟ್ ಆಗುವುದು ನೇಲ್ಸ್ ನಿಮ್ಮದು, ಅಥವಾ ನಿಮ್ಮ ತುಟಿಗಳ ಸೈಡಲ್ಲಿ ಸ್ವಲ್ಪ ಒಡೆದೋಗೋದು ಅಥವಾ ಬಾಯಲ್ಲಿ ಹುಣ್ಣುಗಳಾಗುವುದು ಅಥವಾ ಬಾಯಿ ನಿಮ್ಮ ನಾಲಿಗೆ ತುಂಬ ಉರಿಯುವುದು ಅಥವಾ ರೆಡ್ಡಿಶ್ ಆಗುವುದು, ಇವೆಲ್ಲ ಕೂಡ ರಕ್ತದ ಕೊರತೆ ಅಥವಾ ವಿಟಮಿನ್ ಬಿ ಟ್ವೆಲ್ ಐರನ್ ಕೊರತೆಯಲ್ಲಿ ನಾವು ನೋಡುತ್ತೇವೆ.
1: ಓಕೆ, ಈಗ ವಿಟಮಿನ್ ಬಿ ಟ್ವೆಲ್ ಕೊರತೆ ಅಂತೂ ತುಂಬಾನೇ ಸಾಮಾನ್ಯವಾಗಿರುವಂತಹ ಒಂದು ಪ್ರಾಬ್ಲಮ್ ಆಗ್ಬಿಡಿದೆ. ಈಗ ನಾವು ಎಷ್ಟೇ ಜನ ನೋಡಿದ್ರು ಈಗ ಯಾವುದೇ ನಾವು ಪ್ರಾಬ್ಲಮ್ ಅಂತ ಡಾಕ್ಟರ್ ಹತ್ರ ಹೋದ್ರು ಕೂಡ ನಿಮಗೆ ವಿಟಮಿನ್ ಬಿ ಟ್ವೆಲ್ ಕೊರತೆ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಈಗ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ನಮ್ಮ ವಿಟಮಿನ್ ಬಿ ಟ್ವೆಲ್ ಏನು ಇನ್ಕ್ರೀಸ್ ಆಗ್ತಾ ಇದೆ ಅದರ ಜೊತೆ ನಮ್ಮ ಈ ರಕ್ತಹೀನತೆ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುವಂತದ್ದಿದ್ಯಾ?
0: ಸೊ ನಾವು ಹೇಗೆ ಹೇಳ್ತೀವಂದರೆ ಈಗ ನಮ್ಮ ಬಾಡಿಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬರೀ ಒಂದೇ ಇದು ಸಾಕಾಗೋದಿಲ್ಲ, ಅಯನೂ ಬೇಕು, ವಿಟಮಿನ್ ಬಿ ಟ್ವೆಲ್ಲು ಬೇಕು, ಫೋಲಿಕ್ ಆ್ಯಸಿಡ್ ಕೂಡ ಬೇಕು. ಅವು ಮೂರು ಕೂಡ ಕರೆಕ್ಟ್ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಹಿಮೋಗ್ಲೋಬಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಇವಾಗ ನಾವು ಅವನ ಬ್ಲಡ್ ಕಡಿಮೆ ಇದೆ ಅಥವಾ ರಕ್ತಹೀನತೆ ಇದೆ ಅಂತ ಅಯನ್ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡ್ತೀವಿ, ಬಟ್ ವಿಟಮಿನ್ ಬಿ ಟ್ವೆಲ್ ಫೋಲಿಕ್ ಆ್ಯಸಿಡ್ ಎಷ್ಟಿದೆ ಅಂತ ನೋಡೋದಿಲ್ಲ. ಆವಾಗ ಏನಾಗುತ್ತೆ ಅಂತ ಹೇಳಿ ನಾವು ಅಯನ್ ತಗೋತಾ ಹೋಗ್ತೀವಿ ಆದರೂ ಬ್ಲಡ್ ಇನ್ಕ್ರೀಸ್ ಆಗ್ತಾಯಿಲ್ಲ, ಯಾಕೆ ಬಿ ಟ್ವೆಲ್ ಫೋಲೇಟ್ ಕೊಡ್ತಾ ಇಲ್ಲ. ಸೊ ಯಾವಾಗ ನಮ್ಮಲ್ಲಿ ಬ್ಲಡ್ ಕೊರತೆ ಇದೆಯೋ ಇವು ಮೂರೂ ಕಂಪೋನೆಂಟ್ ಎಷ್ಟಿದೆ ಅಂತ ನೋಡಿ ಮೂರನ್ನು ಕರೆಕ್ಟ್ ಮಾಡಿದ್ರೆ ಮಾತ್ರ ನಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲದ್ರೆ ಒಂದೇ ಕಾಂಪೊನೆಂಟ್ ಸರಿ ಮಾಡಿದ್ರೆ ಇನ್ನೊಂದು ಕಾಂಪೊನೆಂಟು ಕಮ್ಮಿ ಆಗ್ತಾ ಹೋಗಿ ಅದರ ಸೈಡ್ ಎಫೆಕ್ಟ್ಸ್ ಬರೋ ಚಾನ್ಸಸ್ ಇರುತ್ತೆ.
1: ಓಕೆ, ರಕ್ತಹೀನತೆ ಟ್ರೀಟ್ಮೆಂಟ್ ಅನ್ನುವಂಥದ್ದು ಎಷ್ಟು ದಿನ ತಗೊಳ್ಬೇಕಾಗತ್ತೆ ಅಂಡ್ ತಗೊಂಡ ಮೇಲೆ ಸಂಪೂರ್ಣವಾಗಿ ಗುಣ ಆಗಬಹುದಾ ಅಥವಾ ಒಂದು ಅಂಶ ಎಲ್ಲೋ ಇನ್ನೂ ಇದೆ ನನ್ನ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೊಳ್ಬೇಕಾ, ಆ ರೀತಿ ಏನಾದರೂ ಡೌಟು ನಮ್ಮ ಕೇಳಗರಿಗಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಟ್ರೀಟ್ಮೆಂಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಯಾವ ರೀಸನ್ಗೆ ಬ್ಲಡ್ ಕಮ್ಮಿ ಆಗ್ತಾ ಇದೆ ಅದನ್ನು ಕಂಡುಹಿಡಿಯೋದು ಇಂಪಾರ್ಟೆಂಟ್ ಆಗುತ್ತೆ. ರೀಸನ್ ಏನಿರ್ಬೋದು ಅಂದರೆ ಒಂದು ಊಟದಲ್ಲಿ ಅಥವಾ ಆಹಾರದಲ್ಲಿ ಕೊರತೆ. ಸೊ ಫಸ್ಟು ನಾವು ಆಹಾರದಲ್ಲಿ ಚೇಂಜಸ್ ಮಾಡ್ಕೋಬೇಕಾಗತ್ತೆ. ನಾವು ಯಾವ ರೀತಿಯಾದ ಡಯೆಟ್ ತಗೋತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಾವು ಯಾವ ಈಗ ಅಯನ್ ಇರಲಿ, ವಿಟಮಿನ್ ಬಿ ಟ್ವೆಲ್ ಅಥವಾ ಫೋಲೇಟ್ ಯಾವುದೇ ಇದ್ರೂ ಅದು ನಾವು ಈಗ ನಾನ್ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ನಮ್ಮ ವೆಜಿಟೇರಿಯನ್ ಸೋರ್ಸಸ್ಸಲ್ಲೂ ಇದೆ, ಬಟ್ ವೆಜಿಟೇರಿಯನ್ ಸೋರ್ಸಸ್ಸಿಂದ ನಮ್ಮ ಶರೀರ ಅಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದಿಲ್ಲ. ನಾವು ನಾನ್ ವೆಜ್ ಸೋರ್ಸ್ ಅಂದರೆ ನಮ್ಮ ಎಗ್ ಇರಬಹುದು ಅಥವಾ ಚಿಕನ್ ಇರ್ಬೋದು, ಅದು ತುಂಬ ಈಸಿಲಿ ಅಯನ್ ಮತ್ತು ವಿಟಮಿನ್ ಬಿ ಟ್ವೆಲ್ ಫೋಲೇಟು ಅಬ್ಸಾರ್ಬ್ ಆಗುತ್ತೆ. ಆದರೆ ನಮ್ಮ ಪ್ಲಾಂಟ್ ಸೋರ್ಸಸ್ ಅಂತ ನಾವೇನು ಹೇಳ್ತೇವೆ ಅದರ ಅಬ್ಸಾರ್ಪ್ಷನ್ ಕಮ್ಮಿ ಇರುತ್ತೆ. ಸೊ ನಾವು ಹೇಗೆ ವೆಜಿಟೇರಿಯನ್ಸ್ ಹೇಗೆ ಪ್ಲಾಂಟ್ ಸೋರ್ಸಸ್ಸಿಂದ ಅಯನ್ ಅಬ್ಸಾರ್ಪ್ಷನ್ ಅಥವಾ ವಿಟಮಿನ್ ಬಿ ಟ್ವೆಲ್ ಫೋಲೇಟ್ ಅಬ್ಸಾರ್ಪ್ಷನ್ ಜಾಸ್ತಿ ಮಾಡ್ಕೋಬೋದು, ಯಾವಾಗಲೂ ಅಯನ್ ಬಿ ಟ್ವೆಲ್ ಫೋಲೇಟ್ನ ನೀವು ವಿಟಮಿನ್ ಸಿ ಜೊತೆ ತಗೊಂಡ್ರೆ ಆವಾಗ ಅಯನ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸೊ ಊಟದ ಜೊತೆಗೆ ಲೆಮನ್ ಇರಲಿ ಅಥವಾ ಆರೆಂಜ್ ಇರಲಿ ಅದನ್ನು ಸೇವನೆ ಮಾಡಿದ್ರೆ ನೀವು ಊಟದಲ್ಲಿ ಏನು ಅಯನ್ ತಗೋತಾ ಇದ್ದೀರೋ ಅದು ಅಬ್ಸಾರ್ಬ್ ಚೆನ್ನಾಗಾಗುತ್ತೆ. ಊಟದ ಜೊತೆಗೆ ಟೀ ಕಾಫಿ ಸೇವನೆಯನ್ನು ಕಮ್ಮಿ ಮಾಡಬೇಕು, ಯಾಕಂದರೆ ಟೀ ಮತ್ತು ಕಾಫಿ ಊಟದಲ್ಲಿ ನಿಮ್ಮ ಆಹಾರದಲ್ಲಿರೋ ಅಯನನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಸೊ ಈ ಥರ ಡಯಟರಿ ಚೇಂಜಸ್ ಮಾಡಬೇಕಾಗತ್ತೆ. ಸೆಕೆಂಡ್ ಏನು ಅಂದರೆ ಆಹಾರ ಸೇವನೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಬಟ್ ಕೆಲವರಲ್ಲಿ ಹೇಗೆ ಅಂತ ಹೇಳಿದ್ರೆ ಮಾಲ್ ಅಬ್ಸಾರ್ಪ್ಷನ್ ಅಥವಾ ಅಬ್ಸಾರ್ಪ್ಷನ್ ಕೊರತೆಗಳು ಅಥವಾ ನಮ್ಮ ಇಂಟೆಸ್ಟೈನಲ್ಲಿ ಆಹಾರದಲ್ಲಿ ಇರುವ ಎಲ್ಲ ಪದಾರ್ಥಗಳು ಅಬ್ಸಾರ್ಬ್ ಆಗೋ ಪ್ರಾಬ್ಲಮ್ ಇರುತ್ತೆ. ಸೊ ಅದು ಏನಾದರೂ ಇದೆಯಾ ನಿಮಗೆ ಅದನ್ನು ಕಂಡುಹಿಡಿಬೇಕಾಗತ್ತೆ. ಯಾಕಂದರೆ ನಾವು ಎಷ್ಟೇ ಆಹಾರದಲ್ಲಿ ಚೇಂಜಸ್ ಮಾಡಿ ಟ್ಯಾಬ್ಲೆಟ್ಸ್ಗಳು ಕೊಟ್ಟರೂ ಕೂಡ ನಿಮ್ಮಲ್ಲಿ ಇಂಟೆಸ್ಟೈನಲ್ಲೇ ಪ್ರಾಬ್ಲಮ್ ಇದೆ, ಅಬ್ಸಾರ್ಬ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ಯಾವೂ ನಿಮ್ಮಲ್ಲಿ ವರ್ಕ್ ಆಗೋದಿಲ್ಲ. ಸೊ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಅದನ್ನು ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಮೂರನೇದೇನು ಅಂತ ಹೇಳಿದ್ರೆ ನೀವು ಯಾವ ರೀತಿಯ ಟ್ಯಾಬ್ಲೆಟ್ ತಗೋತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಟ್ಯಾಬ್ಲೆಟು ಎಲ್ಲರಲ್ಲೂ ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಅಯರ್ನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದ ಕಂಪೌಂಡ್ಗಳಿರ್ತವೆ. ಸೊ ಒಂದು ಕಾಂಪೌಂಡ್ ಇಂದ ನಿಮಗೆ ತೊಂದರೆ ಆಗ್ತಾ ಇದ್ರೆ ಆವಾಗ ಅಯನ್ ಕಾಂಪೌಂಡ್ ಚೇಂಜ್ ಮಾಡಬೇಕಾಗತ್ತೆ. ಆ ಚೇಂಜ್ ಮಾಡಿರೋ ಕಾಂಪೌಂಡ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಕಾಂಪೌಂಡ್ ನಿಮಗೆ ಕೊಟ್ಟರೆ ಮಾತ್ರ ಅದು ಚೆನ್ನಾಗಿ ಅಬ್ಸಾರ್ಬ್ ಮಾಡಿ ನಮಗೆ ಬೇಕಾಗಿರೋ ಎಫೆಕ್ಟ್ ಅನ್ನು ಕೊಡುತ್ತೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಯಾವ್ದ್ರಿಂದ ಆಗ್ತಾ ಇರೋದು ರೀಸನ್ ಕಂಡುಹಿಡಿಯೋದು, ನಿಮ್ಮಲ್ಲಿ ತಗೊಂಡಿರೋ ಆಹಾರ ಚೆನ್ನಾಗಿ ಅಬ್ಸಾರ್ಬ್ ಆಗ್ತಾ ಇದೆಯಾ ಇಲ್ವಾ ನೋಡೋದು, ಇನ್ನೊಂದು ನಾವು ಕೊಟ್ಟಿರೋ ಕಾಂಪೌಂಡು ನಿಮಗೆ ಸೂಟ್ ಆಗ್ತಾ ಇದೆಯಾ ಇಲ್ವಾ ನೋಡೋದು. ಸೊ ಚೆನ್ನಾಗಿಲ್ಲ ಅಂದರೆ ಅದು ನಿಮಗೆ ಸೂಟ್ ಆಗ್ತಿಲ್ಲ ಅಂದರೆ ಆ ಕಾಂಪೌಂಡ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೊಂದೇನು ಅಂತ ಹೇಳಿದ್ರೆ, ಇವೆಲ್ಲ ಕೊಟ್ಟು ನಿಮಗೆ ಇಂಪ್ರೂವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮಗೆ ನಿಜವಾಗಲೂ ಅಯನ್ ಬಿ ಟ್ವೆಲ್ ಅಥವಾ ಫೋಲೇಟ್ ಕೊರತೆಯೇ ಇದೆಯಾ ಅಥವಾ ಇನ್ನೂ ಏನಾದರೂ ಜೆನೆಟಿಕ್ ರೀಸನ್ಸ್ ಇದೆಯಾ ಅಂತ ಟೆಸ್ಟ್ ಮಾಡಿ ನೋಡಬೇಕು. ಈಗ ನಾವು ಹೇಗೆ ಅಂತ ಹೇಳಿದ್ರೆ, ಟ್ರೀಟ್ಮೆಂಟು 3 ತಿಂಗಳು ಮಿನಿಮಮ್ ಕೊಡಲೇಬೇಕಾಗತ್ತೆ. ಯಾವುದೇ ರೀತಿಯಾದ ಕೊರತೆ ಇದ್ದರೂ 3 ತಿಂಗಳು ಬೇಕಾಗುತ್ತೆ ಕಂಪ್ಲೀಟ್ ರಿಕವರಿಗೋಸ್ಕರ, ಅಯನ್ ಆಗಲಿ ಬಿ ಟ್ವೆಲ್ ಆಗಲಿ ಫೋಲೇಟ್ ಆಗಲಿ. ಸೊ 3 ಮಂತ್ಸ್ ಫುಲ್ ಕೋರ್ಸ್ ಕೊಟ್ಟು ರಿಕವರಿ ಆಗ್ತಿಲ್ಲ ಅಂದರೆ ಅದಕ್ಕೆ ಯಾಕೆ ರೀಸನ್ ಇರ್ಬೋದು, ಬೇರೆ ರೀಸನ್ಸ್ ಏನಾದರೂ ಇದೆಯಾ ನೋಡಬೇಕಾಗತ್ತೆ. ಜೆನೆಟಿಕ್ ಕಾಸಸ್ ಏನಾದರೂ ಇದೆಯಾ, ಥಲಸೀಮಿಯಾ ಈ ಥರ ಬೇರೆ ಏನಾದರೂ ಕಾಸಸ್ ಇದೆಯಾ ಅಂತ ಟೆಸ್ಟ್ ಮಾಡಿ ನೋಡಬೇಕಾಗತ್ತೆ. ಬಟ್ ಮೊದಲು ಈ 3 ತಿಂಗಳ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಆಮೇಲೆ ನಿಮ್ಮ ರೆಸ್ಪಾನ್ಸ್ ನೋಡಿ ಮುಂದಿನ ಇದನ್ನು ಮಾಡ್ಕೋಬಹುದು.
1: ಓಕೆ, ಇದು ಸಂಪೂರ್ಣವಾಗಿ ಗುಣ ಆಗತ್ತಾ?
0: ಸಂಪೂರ್ಣವಾಗಿ ಗುಣ ಆಗುತ್ತೆ, ಯಾಕಂದ್ರೆ ಇದು ನಮ್ಮ ಆಹಾರದಲ್ಲಿನ ಕೊರತೆಗಳನ್ನು ನಾವು ಟ್ರೀಟ್ ಮಾಡಿದ್ರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಆಗಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಈ ತರ ಬೇರೆ ಏನಾದ್ರೂ ತೊಂದರೆಗಳಿವೆ ಅದನ್ನ ಚೆಕ್ ಮಾಡಿ ನೋಡ್ಬೇಕಾಗುತ್ತೆ.
1: ಈಗ ಆಹಾರದಲ್ಲಿ ಗುಣ ಮಾಡ್ಕೊಳ್ಬೇಕು ಅಂದ್ರೆ ಯಾವ ರೀತಿ ಆಹಾರ ಸೇವನೆ ರಕ್ತಹೀನತೆಗೆ ಉತ್ತಮ ಅಂತ ಹೇಳ್ತೀರಾ?
0: ಸೊ ನಮ್ಮ ಮನೆಯಲ್ಲಿರೋ ಆಹಾರ ಅಂತ ಹೇಳಿದ್ರೆ ನಾನು ಹೇಳೋದು ಕಲರ್ಡ್ ವೆಜಿಟೇಬಲ್ಸ್. ಯಾವತ್ತು ಬರೀ ವೈಟ್ ಕಲರ್ ರೈಸ್ ಸಾರ್ ಅಷ್ಟೇ ತಿಂದ್ರೆ ನಮಗೆ ಯಾವುದೇ ರೀತಿಯಾದ ಅದರಲ್ಲಿ ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಏನು ಹೇಳ್ತೇವೆ ಅದು ಸಿಗೋದಿಲ್ಲ. ಕಲರ್ಡ್ ವೆಜಿಟೇಬಲ್ಸ್, ಸೊಪ್ಪುಗಳು, ಹಸಿರು ತರಕಾರಿಗಳು, ನಿಮ್ಮ ಕ್ಯಾರೆಟ್ ಇರಬಹುದು, ನಿಮ್ಮ ಟೊಮ್ಯಾಟೊ, ಅವಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ. ಸೊ ಇದನ್ನು ಯಾವತ್ತು ಕಾಂಬಿನೇಷನಲ್ಲಿ ತಗೋಬೇಕು. ಆವಾಗ ಏನಾಗುತ್ತೆ, ಅಯನ್ ಸೊಪ್ಪುಗಳಲ್ಲಿರೋದು ಮತ್ತು ಟೊಮ್ಯಾಟೊದಲ್ಲಿರೋ ವಿಟಮಿನ್ ಸಿ ಏನಿದೆ ನಮ್ಮ ಅಯನ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ರಾಗಿ ಇಸ್ ಅ ವೆರಿ ಗುಡ್ ಸೋರ್ಸ್. ಸೊ ನೀವು ನಿಮ್ಮ ಆಹಾರದಲ್ಲಿ ರಾಗಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಅಯನ್ನು ಚೆನ್ನಾಗಿ ಸಿಗುತ್ತದೆ. ವಿಟಮಿನ್ ಬಿ ಟ್ವೆಲ್ ನಾವು ವೆಜಿಟೇರಿಯನ್ ಫುಡ್ಡಲ್ಲಿ ಸ್ವಲ್ಪ ಕಮ್ಮಿ, ಬಟ್ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್, ಮೊಸರು ಇರ್ಬೋದು, ಪನ್ನೀರ್ ಇರ್ಬೋದು, ಅದರಲ್ಲಿ ಸ್ವಲ್ಪ ವಿಟಮಿನ್ ಬಿ ಟ್ವೆಲ್ ಸಿಗುತ್ತೆ. ವಿಟಮಿನ್ ಬಿ ಟ್ವೆಲ್ ಮತ್ತು ಫೋಲಿಕ್ಗೆ ನೀವು ಎಗ್ ಅಥವಾ ನಾನ್ ವೆಜಿಟೇರಿಯನ್ ಸೋರ್ಸಸ್, ಚಿಕನ್ನು, ಅದರಲ್ಲಿ ಜಾಸ್ತಿ ನಿಮಗೆ ಸಿಗ್ಬೋದು. ಬಟ್ ವೆಜಿಟೇರಿಯನ್ಸ್ ಕೂಡ ಹಾಲು ಹಾಲಿನ ಪದಾರ್ಥಗಳನ್ನು ಚೆನ್ನಾಗಿ ಸೇವನೆ ಮಾಡಿದ್ರೆ ಅದರಲ್ಲಿ ನಿಮಗೆ ಬೇಕಾದಷ್ಟು ವಿಟಮಿನ್ ಬಿ ಟ್ವೆಲ್ ಸಿಕ್ಬಿಡುತ್ತೆ.
1: ಓಕೆ, ಈಗ ಎಷ್ಟೋ ಕಡೆ ರಕ್ತಹೀನತೆ ಅಂದ ತಕ್ಷಣ ತಗೋ ದಾಳಿಂಬೆ ಹಣ್ಣು ತಿನ್ನು ಅಥವಾ ಖರ್ಜೂರ ತಿನ್ನು, ನಿನಗೆ ಬ್ಲಡ್ ಜಾಸ್ತಿ ಬರುತ್ತೆ ಬಾಡಿಯಲ್ಲಿ, ನಿನ್ನ ರಕ್ತಹೀನತೆ ಕಡಿಮೆ ಆಗುತ್ತೆ ಅಂತ ಅವರೇ ಮನೆ ಔಷಧಿ ಮಾಡ್ಕೊಳ್ತಾ ಇರ್ತಾರೆ ಎಷ್ಟೋ ಜನ. ಆದರೆ ಅವರು ಡಾಕ್ಟರ್ ಹತ್ರ ಬಂದು ತೋರಿಸ್ಲಿಕ್ಕೆ ಹೆಸಿಟೇಷನ್ ಕೂಡ ಇರುತ್ತೆ. ನಮ್ಮ ಜನರು ಆ ಹೆಸಿಟೇಷನ್ನ ಬಿಟ್ಟು ನಿಮ್ಮ ಹತ್ರ ಬಂದು ರಕ್ತಹೀನತೆ ಬಗ್ಗೆ ಮಾತನಾಡಬೇಕು ಅಂತಾದಲ್ಲಿ ಅವರು ಯಾವ ಒಂದು ಲಕ್ಷಣ ತಕ್ಷಣ ಬರಬೇಕಾಗತ್ತೆ?
0: ನೀವು ಮನೆಯಲ್ಲೇ ಟ್ರೀಟ್ಮೆಂಟ್ ಮಾಡೋದು, ಆಹಾರದಲ್ಲಿ ಚೇಂಜಸ್ ಮಾಡೋದು ಓಕೆ, ಬಟ್ ನಿಮಗೆ ನಿಜವಾಗಲೂ ಅದೇ ಕೊರತೆ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಅಯನ್ ಬಿ ಟ್ವೆಲ್ ಕೊರತೆ ಇಲ್ಲದೆ ಬೇರೆ ಏನೋ ತೊಂದರೆ ಇರುವಾಗ ನೀವು ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ಉಪಯೋಗ ಆಗೋದಿಲ್ಲ. ಡಾಕ್ಟರ್ ಹತ್ರ ಬಂದು ನಿಮಗೆ ಅಯನ್ ಕೊರತೆಯೇ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ಕೋಬಹುದು. ಬಟ್ ಫಸ್ಟು ನಿಮಗೆ ರಕ್ತಹೀನತೆ ಯಾವ ಕಾರಣದಿಂದ ಆಗುತ್ತಿದೆ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ.
1: ಈಗ ಇನ್ನೂ ಒಂದು ಏನಂದ್ರೆ ಮೇಜರ್ ಆಗಿ ನಮ್ಮ ಈಗಿನ ಕಾಲದ ಮಹಿಳೆಯರಾಗಿರಬಹುದು ಅಥವಾ ಹೆಣ್ಣು ಮಕ್ಕಳಾಗಿರಬಹುದು ಅಥವಾ ಯಾರಾದರೂ ಆಗಿರಬಹುದು, ಈಗ ಸ್ಟ್ರೆಸ್ಫುಲ್ ಲೈಫು ಎಲ್ಲ ಕಡೆ ನೋಡ್ತಾ ಇರೋ ಹಾಗೆ ಎಲ್ಲಾರನ್ನ ಕೇಳಿದ್ರು ನನಗೆ ಸ್ಟ್ರೆಸ್ ಇದೆ, ಅದಕ್ಕೆ ನನಗೆ ಅನಿಮಿಯಾ ಆಗ್ತಾ ಇದೆ, ನನಗೆ ಸ್ಟ್ರೆಸ್ ಇದೆ, ಅದಕ್ಕೆ ನಂಗೆ ಇದಾಗ್ತದೆ. ಸೊ ಆ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋದು ಒಂದು ಕಡೆ ಆದರೆ ಆಹಾರ ಪದ್ಧತಿಯನ್ನು ಮೇಂಟೈನ್ ಮಾಡೋದು ಇನ್ನೊಂದು ಕಡೆ ಆಗಿರುತ್ತೆ. ಅವರಿಗೆ ನೀವು ರಕ್ತಹೀನತೆ ಬರದೇ ಇರೋ ರೀತಿ ಅವರ ಬಾಡಿನ ಅವರು ಮೇಂಟೈನ್ ಮಾಡಬೇಕು ಅಂದರೆ ಏನೆಲ್ಲ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಫಸ್ಟು ಜಂಕ್ ಫುಡ್ ಅವಾಯ್ಡ್ ಮಾಡೋದಷ್ಟು ಒಳ್ಳೆಯದು, ಯಾಕಂದರೆ ಅವು ನಮಗೆ ಬರೀ ಹೊಟ್ಟೆ ತುಂಬಿಸ್ತವೆ ಬಿಟ್ಟರೆ ಈ ಮೈಕ್ರೋ ನ್ಯೂಟ್ರಿಯಂಟ್ಸ್ ಏನಿದೆ ಅದರಲ್ಲಿ ಸಿಗೋದಿಲ್ಲ. ನಮ್ಮ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಥವಾ ಈ ಥರ ಅಯನ್ನು, ಫೋಲಿಕ್ ಆ್ಯಸಿಡು, ಈವನ್ ಜಿಂಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಕಾಪರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮೆಗ್ನೀಷಿಯಂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವೆಲ್ಲ ನಮಗೆ ಸಿಕ್ಕುವುದು ಇದು ಹಣ್ಣು ಸೊಪ್ಪು ತರಕಾರಿಗಳಿಂದ ಮಾತ್ರ. ಈ ಬೇರೆ ನಮ್ಮ ಜಂಕ್ ಫುಡ್ಡಲ್ಲಿ ಇವು ಯಾವುವೂ ಇರೋದಿಲ್ಲ. ಅದರಿಂದ ಅದರಲ್ಲಿ ನಮಗೆ ಶುಗರ್ ಸಿಗುತ್ತೆ ಮತ್ತು ಸೋಡಿಯಂ ಸಿಗುತ್ತೆ, ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮಗೆ ಬೇಕಾಗಿರೋವೆಲ್ಲ ಸಿಗೋದು ಈ ಹಣ್ಣು ತರಕಾರಿ ಸೊಪ್ಪು. ಸೊ ಇದನ್ನು ನಾವು ಆದಷ್ಟು ಜಾಸ್ತಿ ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಈ ಅನಿಮಿಯಾ ಅಥವಾ ರಕ್ತಹೀನತೆಯಿಂದ ಆಲ್ಮೋಸ್ಟ್ ನಾವು ಅರ್ಧ ಗೆಲುವು ಸಾಧಿಸಿದಂಗೆ. ನಾನು ಹೇಳ್ದಂಗೆ ನೀವು ಟೀ ಕಾಫಿ ವಿತ್ ಫುಡ್ ಅದನ್ನ ನೀವು ಆದಷ್ಟು ಅವಾಯ್ಡ್ ಮಾಡಬೇಕು.
1: ಆಫ್ಟರ್ ಫುಡ್ ಬೇಕಾದ್ರೆ ತಗೊಳ್ಬಹುದು,
0: ಟೂ ಅವರ್ಸ್ ಆಫ್ಟರ್ ಫುಡ್, ನಾಟ್ ವಿತ್ ಫುಡ್. ಯಾಕಂದ್ರೆ ಟೀ ಮತ್ತೆ ಕಾಫಿಲಿ ಇರೋ ಟ್ಯಾನಿನ್ ಮತ್ತೆ ಕೆಫಿನ್ ಏನಿದೆ ಅದು ಐರನ್ ಅಬ್ಸಾರ್ಪ್ಷನ್ ಅನ್ನೇ ಕಮ್ಮಿ ಮಾಡಿಬಿಡತ್ತೆ. ಸೊ ಅಟ್ಲೀಸ್ಟ್ 2 hours ಆಫ್ಟರ್ ಫುಡ್, ನಾಟ್ ವಿತ್ ಫುಡ್. ಮತ್ತೆ ವಿಟಮಿನ್ ಸಿನ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಆವಾಗ ನಿಮ್ಮ ಏನು ನಾವು ತಗೋತಿದ್ದೇವೋ ಅದು ಮ್ಯಾಕ್ಸಿಮಮ್ ಅಬ್ಸಾರ್ಬ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಿಮ್ಮ ಅದರ್ ಹ್ಯಾಬಿಟ್ಸ್ ಲೈಕ್ ಆಲ್ಕೋಹಾಲ್, ಸ್ಮೋಕಿಂಗ್ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ಲೈಫ್ ಸ್ಟೈಲ್ ಇಂಪ್ರೂವ್ಮೆಂಟ್ ಮಾಡಿಕೊಡ್ರಿ, ಜಂಕ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಆವಾಗ ಇದು ತನ್ನಿಂತಾನೆ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ.
1: ಈಗ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತಾ ನೀವು ಈ ಒಂದು ಬ್ಲಡ್ ಡೋನರ್ಸ್ ಡೇ ಬಗ್ಗೆ ಕೂಡ ನಾವು ಮಾತನಾಡಿದ್ವಿ ಇಂದಿನ ಕಾರ್ಯಕ್ರಮದಲ್ಲಿ. ನಾನು ಕೂಡ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಅನ್ಕೊಳ್ಳೋರು ಅವರ ಒಂದು ಬಾಡಿ ಫಿಟ್ನೆಸ್ ನ ಅವರು ಹೇಗೆ ಮೇಂಟೈನ್ ಮಾಡಬೇಕಾಗತ್ತೆ, ಅಥವಾ ಅವರು ಅವರ ಒಂದು ದೇಹನ ಹೇಗೆ ಫಿಟ್ ಆಗಿ ಇಟ್ಕೊಂಡ್ರೆ ಅವರು ಬ್ಲಡ್ ಡೊನೇಟ್ ಮಾಡಕ್ ಆಗತ್ತೆ ಅಂತ ಹೇಳ್ತೀರಾ?
0: ಸೊ ನಾವು ಮಿನಿಮಮ್ ಅಟ್ಲೀಸ್ಟ್ 45 kg ವೇಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎನಿಬಡಿ 18 to 45 years, ಬಟ್ ಮಿನಿಮಮ್ 45 kg ಇರಬೇಕು. ತೀರಾ ಸಣ್ಣಗಿರೋರು ಕೂಡ ಡೊನೇಟ್ ಮಾಡೋಕ್ಕಾಗಲ್ಲ. ಅಥವಾ BMI ತುಂಬ ಜಾಸ್ತಿ ಇದ್ರೆ ಆವಾಗ ಕೂಡ ಅವರಿಗೆ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರು ಕೂಡ ಡೊನೇಟ್ ಮಾಡಲಿಕ್ಕಾಗಲ್ಲ. ಸೊ ನಾರ್ಮಲ್ BMI ಅಂದರೆ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಆಗಿ ಇಟ್ಕೊಂಡು, ಫಿಟ್ನೆಸ್ ಅಂದರೆ ಡೈಲಿ ಸ್ವಲ್ಪ ವಾಕಿಂಗ್ ಮಾಡಿ, ನಿಮ್ಮ ರೆಗ್ಯುಲರ್ ಎಕ್ಸಸೈಸನ್ನು ಕಂಟಿನ್ಯೂ ಮಾಡಿ, ಆವಾಗ ನಿಮ್ಮ ಬಾಡಿಲಿ ಬ್ಲಡ್ ಪ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಬಾಡಿ ಕೂಡ ಬ್ಲಡ್ ಡೊನೇಷನನ್ನು ಟಾಲರೇಟ್ ಮಾಡುತ್ತೆ. ನೀವು ಬ್ಲಡ್ ಡೊನೇಟ್ ಮಾಡ್ತೀರಾ ಪೇಷಂಟ್ಗೋಸ್ಕರ, ಬಟ್ ಆ ಡೊನೇಷನ್ ನೀವು ಟಾಲರೇಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಲ್ದಿ ಆಕ್ಟಿವಿಟಿ ಮತ್ತು ಹೆಲ್ದಿ ಲೈಫ್ ಸ್ಟೈಲ್ ನೀವು ಅಳವಡಿಸಿಕೊಳ್ಳಬೇಕು. ಡೈಲಿ ನಿಮ್ಮ ಎಕ್ಸಸೈಸ್ನ ನೀವು ಕಂಟಿನ್ಯೂ ಮಾಡ್ಕೋಬೇಕು. ನಿಮ್ಮ ಬಾಡಿಯಲ್ಲಿ ಫಸ್ಟ್ ಹಿಮೋಗ್ಲೋಬಿನ್ 12 ಮೇಲೆ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅದಕ್ಕಿಂತ ಕೆಳಗಿದ್ರೆ ನೀವೇ ಡೊನೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ 12 ಮೇಲೆ ಇದ್ದು ನಿಮಗೆ BP, ಶುಗರ್, ಬೇರೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲದಿದ್ರೆ ನೀವು ಡೊನೇಟ್ ಮಾಡ್ಬೋದು. Every 3 monthly once. ಮಹಿಳೆಯರಲ್ಲಿ Every 4 monthly once ಯು ಕ್ಯಾನ್ ಡೊನೇಟ್.
1: ಆಗ್ಲಿ, ನೀವು ಇಷ್ಟು ಹೊತ್ತು ಹೇಳಿದ ಎಲ್ಲಾ ಮಾತುಗಳನ್ನ ಕೇಳಿಸ್ಕೊಂಡು, ಈ ರಕ್ತಹೀನತೆ ಅಂದ್ರೆ ಏನು, ಅದಕ್ಕೆ ಏನೆಲ್ಲ ಲಕ್ಷಣಗಳಿರುತ್ತೆ, ಯಾವ ರೀತಿ ಅದನ್ನ ಟ್ರೀಟ್ ಮಾಡಬಹುದು, ಹಾಗೆ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅದು ವಾಸಿ ಆಗುತ್ತಾ ಇಲ್ವಾ ಅಂತ ನಮ್ಮ ಕೇಳುಗರಿಗೂ ಕೂಡ ಎಷ್ಟೋ ಒಂದು ಮಾಹಿತಿ ಸಿಕ್ಕದಂಗೆ ಆಗಿದೆ ಇವತ್ತಿನ ಈ ಕಾರ್ಯಕ್ರಮದಿಂದ. ನಿಮ್ಮ ಈ ಸಮಯವನ್ನ ಆಕಾಶವಾಣಿಗಾಗಿ ಮೀಸಲಿಟ್ಟು, ನಮಗಾಗಿ ಬಿಡುವು ಮಾಡಿಕೊಂಡು ಕಾರ್ಯಕ್ರಮ ಕೊಟ್ಟು ತಿಳಿಸಿಕೊಟ್ಟದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ನನ್ನ ಪರವಾಗಿ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ರಕ್ತಹೀನತೆ ಈ ಕುರಿತು ಹೆಮಟಾಲಜಿಸ್ಟ್ ಡಾಕ್ಟರ್ ಶ್ರೀರಕ್ಷಾ ಗಾಣಿಗ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕೀರ್ತನಾ ವಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಮೈಸೂರು FM 100.6, ಸಮಯ 4:30 ಹತ್ತು ಸೆಕೆಂಡುಗಳು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಜಬ್ ವಿಮೆಟ್ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ. ಗೀತೆಯನ್ನ ಹಾಡಿದ್ದಾರೆ ಶ್ರೇಯಾ ಘೋಷಾಲ್.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಕೆಲುಗರೆ ಗಮನಿಸಿ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿಮಡಿ ಸಿದ್ಧತೆ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದಿರಿ, ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಎ ಜವಾನಿ ಹೇ ದಿವಾನಿ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಅವರು ಹಾಡಿರುವ ಗೀತೆ

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸಮಯ 4:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮೈಸೂರು ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಭಾಷಾಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೋಡಗುಂಟಿ ಹಾಗೂ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಪಂಕಜ್ ದ್ವಿವೇದಿ. ಸಂವಾದವನ್ನು ನಡೆಸಿಕೊಡುತ್ತಾರೆ ಹಿರಿಯ ಸಂಪನ್ಮೂಲ ಅಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಎಫ್ ಪಾಟೀಲ್.
1: ನಮಸ್ಕಾರ ಶ್ರೋತಾವು, ಆಕಾಶವಾಣಿ ಮೈಸೂರು ಔರ್ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು ಕೀ ಓರ್ ಸೆ ಆಪ್ ಸಭಿ ಕಾ ಹಾರ್ದಿಕ್ ಸ್ವಾಗತ ಹೈ. ಆಜ್ ಹಮ್ ಏಕ್ ವಿಶೇಷ ಹಿಂದಿ ಶಿಕ್ಷಣ ಶೃಂಖಲಾ ಹಿಂದಿ ಬಾನುಲಿ ಪಾಠ್ಯ ಸರಣಿ ಕಾ ಪರಿಚಯ ಲೇಕರ್ ಆಯೆ ಹೈ. ಯಹ ಶೃಂಖಲಾ ವಿಶೇಷ ರೂಪ ಸೆ ಕರ್ನಾಟಕ ಕೆ ಕನ್ನಡ ಭಾಷಿ ಶ್ರೋತಾವು ಕೆ ಲಿಯೆ ತಯಾರ್ ಕೀ ಗಯಿ ಹೈ ಜೋ ಪ್ರಾರಂಭಿಕ ಸ್ತರ್ ಸೆ ಹಿಂದಿ ಸೀಖನಾ ಚಾತೆ ಹೈ. ಇಸ್ ಶೃಂಖಲಾ ಮೇ ಕುಲ್ 90 ಆಡಿಯೋ ಪಾಠ ಹೋಂಗೆ. ಆಜ್ ಕೆ ಇಸ್ ಪರಿಚಯಾತ್ಮಕ ಕಾರ್ಯಕ್ರಮ ಮೇ ಹಮಾರೆ ಸಾಥ್ ಹೈ ಭಾರತೀಯ ಭಾಷಾ ಸಂಸ್ಥಾನ ಕೆ ನಿದೇಶಕ್ ಪ್ರೊಫೆಸರ್ ಬಸವರಾಜ ಕೋಡಗುಂಟಿ ಜಿ ಔರ್ ಇಸ್ ಕಾರ್ಯಕ್ರಮ ಕೆ ಸಮನ್ವಯಕ್ ಡಾಕ್ಟರ್ ಪಂಕಜ್ ದ್ವಿವೇದಿ ಜಿ. ಸರ್, ತಮ್ಮಿಬ್ಬರಿಗೂ ಈ ಸ್ಟುಡಿಯೋಕ್ಕೆ ಆಧಾರದ ಸ್ವಾಗತ.
2: ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ನಮನಗಳು.
3: ನಮಸ್ಕಾರ ಶ್ರೋತಾ, ಆಪ್ ಸಭಿಕೋ ಮೇರಾ ಸಾದರ್ ಅಭಿವಾದನ್.
1: ಪ್ರೊಫೆಸರ್ ಕೋಡಗುಂಟಿ ಜಿ, ಯಹ 90 ಪಾಠೋ ಕಿ ಹಿಂದಿ ಶಿಕ್ಷಣ ಶೃಂಖಲಾ ಕ್ಯೂ ತಯಾರ್ ಕೀ ಹೈ?
2: ಕರ್ನಾಟಕದ ಆಕಾಶವಾಣಿಯ ಕೇಳುಗರಿಗೆ ಮನೆಯಲ್ಲೇ ಇದ್ದುಕೊಂಡು ಹಿಂದಿಯನ್ನ ಕಲಿಯುವುದಕ್ಕೆ ಸರಳವಾದ ರೀತಿಯಲ್ಲಿ ಈ ಯೋಜನೆಯನ್ನ ನಾವು ತಯಾರಿಸಿದ್ದೀವಿ.
1: ಡಾಕ್ಟರ್ ಪಂಕಜ್, ಕೃಪಯಾ ಬತಾಯಿಯೇ ಕಿ ಯಹ ಶೃಂಖಲಾ ಕಿಸ್ ಪ್ರಕಾರ ತಯಾರ್ ಕೀ ಗಯಿ ಹೈ?
3: ಇಸ್ ಶೃಂಖಲಾ ಕೋ ಕನ್ನಡ ಭಾಷಿ ಆರಂಭಿಕ ಶಿಕ್ಷಾರ್ಥಿಯೋ ಕೋ ಧ್ಯಾನ ಮೇ ರಖಕರ್ ತಯಾರ್ ಕಿಯಾ ಗಯಾ ಹೈ. ಹಮಾರಾ ಪ್ರಯಾಸ ಹೈ ಕಿ ಶ್ರೋತಾ ಪಹಲೆ ಸರಳ ಶಬ್ದ ಸೀಖೇ, ಫಿರ್ ಛೋಟೆ ವಾಕ್ಯ ಬೋಲೇ ಔರ್ ಧೀರೆ ಧೀರೆ ಛೋಟಿ ಬಾತ್ಚೀತ್ ಕರ್ನೆ ಲಗೇ. ಇಸ್ ಪೂರಿ ಶೃಂಖಲಾ ಕೋ ತೀನ್ ಸ್ತರೋ ಮೇ ರಖಾ ಗಯಾ ಹೈ. ಪಹಲಾ ಹೈ ಆಸಾನ್ ಸ್ತರ್, ಇಸ್ಮೇ ಕುಲ್ 25 ಪಾಠ ಹೋಂಗೆ. ಯೇ ಪಾಠ ರೋಜ್ಮರ್ರಾ ಕೆ ಜೀವನ್, ಘರ್ ಪರಿವಾರ್, ಬಾಜಾರ್, ಯಾತ್ರಾ, ಸ್ವಾಸ್ಥ್ಯ, ಪರ್ಯಟನ್ ಔರ್ ಕರ್ನಾಟಕ ಕೆ ಲೋಕ ಜೀವನ್ ಸೆ ಜುಡೆ ಹೈ. ದೂಸರಾ ಹೈ ಮಧ್ಯಮ ಸ್ತರ್, ಇಸ್ಮೇ ಪಾಠ ಸಂಖ್ಯಾ 26 ಸೆ 53 ತಕ್ ಹೋಂಗೆ. ಇಸ್ ಸ್ತರ್ ಮೇ ಕರ್ನಾಟಕ ಕಿ ಸಂಸ್ಕೃತಿ, ಕಲಾ, ಸ್ಥಾಪತ್ಯ, ಭಾಷಾಯೇ, ಲೋಕ ನಾಟ್ಯ, ಮೈಸೂರು ತಥಾ ಬೆಂಗಳೂರು ವಿಶ್ವವಿದ್ಯಾಲಯ, ಮಹಿಳಾ ಸಶಕ್ತೀಕರಣ, ಭಾರತಿ ಭಾಷಿಕ ವಿವಿಧತಾ, ರಾಷ್ಟ್ರೀಯ ಯೋಜನಾಯೇ ಔರ್ ವೈಜ್ಞಾನಿಕ ಉಪಲಬ್ಧಿಯಾ ಜೈಸೆ ವಿಷಯ ಹೋಂಗೆ. ಔರ್ ತೀಸರಾ ಸ್ತರ್ ಜೊ ಹಮ್ನೆ ರಖಾ ಹೈ ಉಸೆ ಹಮ್ ಕಹತೆ ಹೈ ಕಠಿನ ಯಾ ಉನ್ನತ ಸ್ತರ್. ಇಸ್ಮೇ ಪಾಠ ಸಂಖ್ಯಾ 54 ಸೆ 90 ತಕ್ ಹೋಂಗೆ. ಯಹ ಸ್ತರ್ ಸಾಹಿತ್ಯ, ಇತಿಹಾಸ, ಭೂಗೋಲ, ಪರ್ಯಾವರಣ, ರಾಜಭಾಷಾ, ರಾಷ್ಟ್ರೀಯ ಏಕತಾ, ಕಲ್ಯಾಣಕಾರಿ ಯೋಜನಾಓ, ಕರ್ನಾಟಕ ಕೆ ಸಂತೋ, ವೈಜ್ಞಾನಿಕೋ, ವ್ಯಾಕರಣ ಔರ್ ದೇಶಭಕ್ತಿ ವಾಲೆ ಗೀತೋ ಪರ್ ಆಧಾರಿತ ಹೋಗಾ.
2: ಪ್ರತಿದಿನ ಏನಾಗುತ್ತೆ ಅಂತಂದ್ರೆ, ನಾವು ಹಿಂದಿ ಕಲಿಕೆಯ ಕ್ರಮಗಳು ಮತ್ತು ವಿಧಾನಗಳು ಬೇರೆ ಬೇರೆ ಹೆಚ್ಚಾಗ್ತಾ ಹೋಗ್ತವೆ. ಮೊದಲಿಗೆ ದಿನ ಜೀವನದ ಭಾಷೆಯ ಬಗೆಗೆ ಇದ್ರೆ, ಆನಂತರ ಸಂಸ್ಕೃತಿ, ಇತಿಹಾಸ, ಸಮಾಜ, ಹೀಗೆ ರಾಷ್ಟ್ರೀಯ ವಿಚಾರಗಳು, ಬೇರೆ ಬೇರೆ ವಿಚಾರಗಳನ್ನ ಒಳಗೊಳ್ಳುತ್ತೆ.
1: ಅಬ್ ಆಸಾನ್ ಸ್ತರ್ ಸೆ ಶುರುವಾತ್ ಕರ್ತೆ ಹೈ. ಡಾಕ್ಟರ್ ಪಂಕಜ್, ಕೃಪಯಾ ಬತಾಯಿಯೇ ಕಿ ಪಹಲೆ 25 ಪಾಠೋ ಮೇ ಶ್ರೋತಾ ಕ್ಯಾ ಕ್ಯಾ ಸೀಖೆಂಗೆ?
3: ಅದು ದೇಖಿಯೇ, ಜೊ ಆಸಾನ್ ಸ್ತರ್ ಹೈ ಉಸ್ಕಿ ಶುರುವಾತ್ ಬಹುತ್ ಬುನಿಯಾದಿ ಶಬ್ದೋ ಸೆ ಹಮ್ ಕರೆಂಗೆ. ಪಹಲೆ ಪಾಠೋ ಮೇ ಶ್ರೋತಾ ಕೋ ಫಲೋ ಔರ್ ಸಬ್ಜಿಯೋ ಕೆ ಕನ್ನಡ ಹಿಂದಿ ನಾಮ ಸೀಖೆಂಗೆ. ಫಿರ್ ಪಾಲ್ತೂ ಔರ್ ಜಂಗಲಿ ಜಾನವರೋ ಕೆ ನಾಮ ಆಯೆಂಗೆ. ಇಸ್ಕೆ ಬಾದ್ ಸಗೆ ಸಂಬಂಧಿಯೋ ಕೆ ಕನ್ನಡ ಹಿಂದಿ ಮೇ ನಾಮ ಸಿಖಾಯೆ ಜಾಯೆಂಗೆ. ಇನ್ ಪಾಠೋ ಕಾ ಉದ್ದೇಶ ಯಹ ಹೈ ಕಿ ಶ್ರೋತಾ ಅಪ್ನೆ ಆಸ್ ಪಾಸ್ ಕಿ ವಸ್ತುವೋ, ಜೀವೋ ಔರ್ ರಿಶ್ತೋ ಕೋ ಹಿಂದಿ ಮೇ ಪಹಚಾನ್ನಾ ಶುರು ಕರೇ. ಜಬ್ ಶಬ್ದೋ ಕಿ ಸಮಜ್ ಬನ್ ಜಾತಿ ಹೈ ತಬ್ ಬಾತ್ಚೀತ್ ಕರ್ನಾ ಆಸಾನ್ ಹೋ ಜಾತಾ ಹೈ. ಇಸ್ಕೆ ಬಾದ್ ಬಾತ್ಚೀತ್ ಪರ್ ಆಧಾರಿತ ಪಾಠ ಹೋಂಗೆ. ಜೈಸೆ ಮಿತ್ರೋ ಕೆ ಮಧ್ಯ ಬಾತ್ಚೀತ್, ಪಿತಾ ಔರ್ ಪುತ್ರ ಕೆ ಮಧ್ಯ ಬಾತ್ಚೀತ್, ಮಾತಾ ತಥಾ ಪುತ್ರಿ ಕೆ ಮಧ್ಯ ಬಾತ್ಚೀತ್, ಪತಿ ಔರ್ ಪತ್ನಿ ಕೆ ಬೀಚ್ ಕೆ ಹೋನೆ ವಾಲಿ ಬಾತ್ಚೀತ್, ಶಿಕ್ಷಕ ಔರ್ ಛಾತ್ರ ಕೆ ಬೀಚ್ ಕಿ ಬಾತ್ಚೀತ್, ಶಿಕ್ಷಕ ಔರ್ ಅಭಿಭಾವಕ ಕೆ ಬೀಚ್ ಬಾತ್ಚೀತ್. ಇಸ್ಸೆ ಶ್ರೋತಾ ಪರಿವಾರ, ವಿದ್ಯಾಲಯ ಔರ್ ಸಮಾಜ ಮೇ ಉಪಯೋಗ ಹೋನೆ ವಾಲಿ ಸರಳ ಹಿಂದಿ ಸಮಝೆಂಗೆ.
2: ಸಾಮಾನ್ಯವಾಗಿ ಭಾಷೆಯ ಕಲಿಕೆ ಅಂದರೆ ಸರಳವಾದ ಶಬ್ದಗಳು ದಿನಜೀವನದ ಸಾಮಾನ್ಯ ವಾಕ್ಯಗಳ ಜೊತೆಗೆ ಶುರುವಾಗುತ್ತೆ. ಹೀಗೆ ಹಿಂದಿಯ ಕಲಿಕೆಯನ್ನು ಕೂಡ ನಾವು ಮುಂದುವರಿಸಬಹುದು.
1: ಘರ್ ಔರ್ ಪರಿವಾರ ಕಿ ಭಾಷಾ ತೋ ಬಹುತ್ ಉಪಯೋಗಿ ಹೈ, ಲೇಕಿನ್ ಜಬ್ ಕೋಯಿ ವ್ಯಕ್ತಿ ಬಾಜಾರ್, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಅಸ್ಪತಾಲ್ ಯಾ ಹೋಟೆಲ್ ಜಾತಾ ಹೈ ತಬ್ ಭೀ ಹಿಂದಿ ಕಿ ಜರುರತ್ ಪಡ್ ಸಕ್ತಿ ಹೈ. ಕ್ಯಾ ಐಸೆ ಪಾಠ ಭೀ ಇಸ್ ಶೃಂಖಲಾ ಮೇ ಹೈ?
3: ಜಿ, ಆಪ್ಕಾ ಪ್ರಶ್ನ ಬಿಲ್ಕುಲ್ ಸಹಿ ಹೈ. ಆಸಾನ್ ಸ್ತರ್ ಪರ್ ಐಸೆ ಕೈ ವ್ಯವಹಾರಿಕ ಪಾಠ ರಖೆ ಗಯೆ ಹೈ. ಉದಾಹರಣ ಕೆ ಲಿಯೆ ಗ್ರಾಹಕ ಔರ್ ದುಕಾನದಾರ್ ಕೆ ಬೀಚ್ ಬಾತ್ಚೀತ್, ಗ್ರಾಹಕ ಔರ್ ಡಿಲಿವರಿ ಬಾಯ್ ಕೆ ಬೀಚ್ ಬಾತ್ಚೀತ್, ಯಾತ್ರಿ ಔರ್ ಬಸ್ ಕರ್ಮಿ ಆಪಸ್ ಮೇ ಕೈಸೆ ಬಾತ್ಚೀತ್ ಕರ್ತೆ ಹೈ, ಯಾತ್ರಿ ತಥಾ ಟ್ಯಾಕ್ಸಿ ಚಾಲಕ ಆಪಸ್ ಮೇ ಕೈಸೆ ಬಾತ್ಚೀತ್ ಕರ್ತೆ ಹೈ, ಯಾತ್ರಿ ಅಗರ್ ರೈಲ್ವೆ ಸ್ಟೇಷನ್ ಜಾತಾ ಹೈ ತೋ ವಹಾಂ ವಹ ಕಿಸ್ ಪ್ರಕಾರ ಸೆ ಬಾತ್ ಕರ್ತಾ ಹೈ, ಯಾತ್ರಿ ಅಗರ್ ಹೋಟೆಲ್ ಜಾತಾ ಹೈ ತೋ ವಹಾಂ ಪರ್ ವಹ ಕಿಸ್ ಪ್ರಕಾರ ಸೆ ಬಾತ್ಚೀತ್ ಕರೇಗಾ. ಔರ್ ಇಸ್ಕೆ ಅಲಾವಾ ಸ್ವಾಸ್ಥ್ಯ ಸೆ ಜುಡೆ ಪಾಠ ಭೀ ಹೈ. जैसे कि रोगी और डॉक्टर के बीच में बातचीत कैसे होगी, रोगी और स्वास्थ्य कर्मी के बीच में बातचीत कैसे होगी, अगर किसी कोई व्यक्ति रास्ता पूछना चाहता है, कोई राहगीर है, तो वो स्थानीय नागरिक से कैसे बात कर सकता है रास्ता पूछने के लिए, पर्यटन के लिए पर्यटक और गाइड के बीच में कैसे बात हो, इस पे भी हमने पाठ रखा है। अगर कोई टेनेंट और लैंडलॉर्ड है, जिसको हम हिंदी पे कहते हैं कि किराएदार और मकान मालिक, इनके बीच में भी संवादों को रखा गया है। और आसान स्तर के अंत में कर्नाटका के जो लोक जीवन है उससे जुड़े विषय आएंगे, जैसे कि त्यौहार, मेले और अन्य उत्सव, कर्नाटका का खान पान, कर्नाटका की पारंपरिक वेशभूषा, कर्नाटक के प्रमुख खेल और मनोविनोद, कर्नाटका के प्रसिद्ध व्यंजन और मिठाइयाँ। इस तरह पहले 25 पाठ श्रोता को हिंदी के बिल्कुल प्रारंभिक और व्यवहारिक प्रयोग से जोड़ेंगे।
2: ಬಹಳ ಶ್ರೀಮಂತವಾದಂತಹ ಸಂಸ್ಕೃತಿ ಕರ್ನಾಟಕದಲ್ಲಿರುವಂತಹದ್ದನ್ನು ನಾವು ನೋಡಬಹುದು. ಕೇಳುಗರು ಸಂಸ್ಕೃತಿಯ ವಿಚಾರಗಳನ್ನು ಹಿಂದಿಯಲ್ಲಿ ಮಾತನಾಡುವುದಕ್ಕೆ ಶುರುವಾದ ಮೇಲೆ ಹಿಂದಿ ಬಳಸುವುದು ಸರಳವಾಗಿ ಸಾಧ್ಯವಾಗುತ್ತೆ.
1: ಅಬ್ ಮಧ್ಯಮ ಸ್ತರ್ ಕಿ ಬಾತ್ ಕರ್ತೆ ಹೈ ಪ್ರೊಫೆಸರ್ ಕೋಡ್ಗುಂಟಿ ಜಿ, ಆಸಾನ್ ಸ್ತರ್ ಕೆ ಬಾದ್ ಮಧ್ಯಮ ಸ್ತರ್ ಕಿ ಅವಶ್ಯಕತಾ ಕ್ಯೂ ಹೈ?
2: ಸಾಮಾನ್ಯವಾಗಿ ಸರಳವಾದ ವಾಕ್ಯಗಳನ್ನು ನಾವು ಮೊದಲಿಗೆ ಬಳಸ್ತಾ ಆಮೇಲೆ ನಿಧಾನವಾಗಿ ಹೆಚ್ಚಿನ ವಿಚಾರಗಳನ್ನು ಮತ್ತು ಸಂಕೀರ್ಣ ವಾಕ್ಯಗಳನ್ನು ಬಳಸುವಂತಹ ರೀತಿಯಲ್ಲಿ ಭಾಷೆಯನ್ನು ಕಲಿಯುವುದು ಸರಳವಾಗುತ್ತೆ. ಸೊ ಆ ಕಾರಣಕ್ಕೆ ನಾವು ಮೊದಲಿಗೆ ಆರಂಭ ಮತ್ತು ಮಧ್ಯಮ ಸ್ತರ ಹೀಗೆ ಹಂತ ಹಂತವಾಗಿ ಭಾಷೆಯ ಕಲಿಕೆಯನ್ನು ನಾವು ತಯಾರು ಮಾಡಿದ್ದೀವಿ.
1: ಅಬ್ ಡಾಕ್ಟರ್ ಪಂಕಜ್ ಜಿ, ಕೃಪಯಾ ಮಧ್ಯಮ ಸ್ತರಕ್ಕೆ ವಿಷಯಕ್ಕೆ ಬಾರೆ ಮೇ ವಿಸ್ತಾರ ಸೆ ಬತಾಯಿಯೆ.
3: ಜಿ ಬಹುತ್ ಬಡಿಯಾ. ಮಧ್ಯಮ ಸ್ತರ ಮೇ ಪಾಠ ಸಂಖ್ಯಾ 26-53 ತಕ್ ರಹೆಂಗೆ. इस स्तर में भाषा के साथ साथ ज्ञान और भी जानकारी मिलेगी। सबसे पहले कर्नाटका की लोक संस्कृति पर पाठ होंगे, जैसे कर्नाटका के लोक गीत और लोक नृत्य, कर्नाटका की हस्तकलाएं, कर्नाटका की कला और स्थापत्य, फिर कर्नाटका की विभिन्न भाषाएं और बोलियों पर पाठ होगा। इसके बाद हिंदी और कन्नड़ा की समान शब्दावली पर एक महत्वपूर्ण पाठ रखा गया है। इस पाठ से श्रोताओं को पता चलेगा कि हिंदी और कन्नड़ा में कई शब्द, भाव और अभिव्यक्तियां एक दूसरे से जुड़ती हैं। इसी क्रम में संपर्क भाषा हिंदी पर भी पाठ होगा। इसमें श्रोता समझेंगे कि हिंदी भारत की

0: अलग अलग भाषा भाषी लोगों के बीच संवाद की भाषा के रूप में कैसे उपयोग की जाती है। इसके बाद हमारा देश भारत विषय आएगा, फिर कर्नाटका से जुड़े कई महत्वपूर्ण विषय होंगे, कर्नाटका की सांस्कृतिक राजधानी, आईटी सिटी बेंगलोर, कर्नाटका के प्रमुख पर्यटक स्थल और अभयारण्य, प्रमुख ऐतिहासिक स्थल, प्रमुख पौराणिक और धार्मिक स्थल, कृषि बागवानी और पशुपालन, ऐसे विषयों पर भी हमने बातचीत की है। औद्योगिक तथा व्यावसायिक केंद्र, नदियां और जलाशय, पारंपरिक खेल, कन्नड़ा सिनेमा, विश्वविद्यालय और शैक्षणिक संस्थान, ऐसे अनेक विषयों पर हमने मध्यम स्तर पर बातचीत की है।
1: ಈ ಹಂತದಲ್ಲಿ ಕರ್ನಾಟಕದ ವಿವಿಧ ಆಯಾಮಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅವುಗಳನ್ನು ಹಿಂದಿಯಲ್ಲಿ ಮಾತನಾಡುವುದಕ್ಕೆ ನಾವು ಕಲ್ತ್ಕೊಳ್ತೀವಿ.
2: ಒಳ್ಳೆಯದು ಸರ್. ಈ ಲೆವೆಲಲ್ಲಿ ಭಾಷಾದ್ದು ಬರೀ ಅಭ್ಯಾಸ ಮಾತ್ರ ಅಲ್ಲ, ಅದರ ಜೊತೆಗೆ ಹೆಚ್ಚಿನ ಆತ್ಮವಿಶ್ವಾಸನೂ ಬರುತ್ತೆ ಸ್ಟೂಡೆಂಟ್ಸ್ಗೆ, ಜೊತೆಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ನು ನಾವು ಕಂಡ್ಕೋಬಹುದು. ಅರ್ಥಾತ್ ಯಹ ಸ್ತರ್ ಕೇವಲ ಭಾಷಾ ಕಾ ಅಭ್ಯಾಸ ನಹೀ ಹೈ ಬಲ್ಕಿ ಜಾನ್ಕಾರಿ ಔರ್ ಆತ್ಮವಿಶ್ವಾಸ ಬಡಾನೆ ವಾಲಾ ಸ್ತರ್ ಭೀ ಹೈ.
1: ನಿಜ, ಭಾಷೆಯ ಕಲಿಕೆಯಲ್ಲಿ ಕಠಿಣ ಅನ್ನುವಂಥದ್ದು ಇರೋದಿಲ್ಲ. ನಾವು ಮಾತಾಡ್ತಾ ಮಾತಾಡ್ತಾ ಹೋಗ್ತಿದ್ದ ಹಾಗೇನೆ ಭಾಷೆ ಸುಲಭವಾಗಿ ನಾವು ಕಲಿಯೋದಕ್ಕೆ ಸಾಧ್ಯವಾಗುತ್ತೆ, ಮತ್ತು ಬೇರೆ ಬೇರೆ ವಸ್ತು ವಿಷಯಗಳನ್ನು ಮಾತನಾಡುವುದಕ್ಕೆ ಪೂರಕವಾದ ಶಬ್ದಕೋಶವನ್ನು ಬೆಳೆಸ್ಕೊಳ್ತೀವಿ ಮತ್ತು ಮಾತನಾಡುವುದನ್ನು ಕೂಡ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ.
2: ಅಬ್ ತೀಸರೆ ಸ್ತರ್ ಕಿ ಬಾತ್ ಕರ್ತೆ ಹೈ ಜಿಸೆ ಕಠಿಣ ಯಾ ಉನ್ನತ ಸ್ತರ್ ಕಹಾ ಗಯಾ ಹೈ. ಕುಚ ಶ್ರೋತಾ ಕಠಿಣ ಶಬ್ದ ಸುನ್ಕರ್ ಥೋಡಾ ಡರ್ ಸಕ್ತೆ ಹೈ. ಪ್ರೊಫೆಸರ್ ಕೋಡ್ಗುಂಟಿ ಜಿ, ಇಸೆ ಕೇಸೆ ಸಮಜ್ನ ಚಾಹಿಯೆ.
1: ಭಾಷೆ ಅನ್ನೋದು ಒಂದು ಬರೀ ಸಾಧನ ಅಂತ ನಾವು ನೋಡೋದಕ್ಕೆ ಆಗೋದಿಲ್ಲ, ಬದಲಾಗಿ ಅದೊಂದು ಸಂಸ್ಕೃತಿ. ಹಾಗಾಗಿ ಭಾಷೆ, ಸಮಾಜ, ಸಂಸ್ಕೃತಿ ಮತ್ತು ಮಾನಸಿಕತೆ ಇವೆಲ್ಲವೂ ಒಟ್ಟೊಟ್ಟಿಗೆ ಇರ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು.
2: ಡಾಕ್ಟರ್ ಪಂಕಜ್, ಇಸ್ ಉನ್ನತ ಸ್ತರ್ ಮೇ ಕೌನ್ ಕೌನ್ ಸೆ ವಿಷಯ ಹೋಂಗೆ?
0: ಜಿ, ಜಬ್ ಉನ್ನತ ಔರ್ ಕಠಿಣ ಸ್ತರ್ ಕಿ ಹಮ್ ಬಾತ್ ಕರ್ತೆ ಹೈ ತೋ ಹಮ್ನೆ ಇಸ್ ಪಾಠ್ಯಕ್ರಮ ಮೇ ಪಾಠ ಸಂಖ್ಯಾ 54 ಸೆ 90 ತಕ್ ಕೆ ಜೋ ಪಾಠ ಹೈ ಉನ್ಕೋ ಉನ್ನತ ಸ್ತರ್ ಪರ್ ರಖಾ ಹೈ. ಯಹ ಸ್ತರ್ ಶ್ರೋತಾಓಂ ಕೋ ಹಿಂದಿ ಮೇ ಥೋಡೆ ಗಂಭೀರ್ ವಿಷಯೋಂ ಕೋ ಸುನ್ನೆ ಔರ್ ಸಮಜ್ನೆ ಕಾ ಅಭ್ಯಾಸ ದೇಗಾ. ಸಬ್ಸೆ ಪಹಲೆ ಕನ್ನಡಾ ಸಾಹಿತ್ಯ ಪರ್ ಪಾಠ ಹೋಗಾ, ಫಿರ್ ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತ ಕನ್ನಡಾ ಸಾಹಿತ್ಯಕಾರೋಂ ಪರ್ ಪಾಠ ಹೋಂಗೆ. ಇಸ್ಕೆ ಬಾದ್ ಕರ್ನಾಟಕ ಕೆ ಮುಖ್ಯ ವ್ಯಕ್ತಿತ್ವೋಂ ಕೋ ತೀನ್ ಭಾಗೋಂ ಮೇ ಸಮಝಾಯಾ ಜಾಯೆಗಾ, ಪ್ರಾಚೀನ, ಮಧ್ಯಕಾಲೀನ್ ಔರ್ ಆಧುನಿಕ. ಇಸ್ ಪ್ರಕಾರ ಕರ್ನಾಟಕ ಕಾ ಇತಿಹಾಸ ಭೀ ತೀನ್ ಭಾಗೋ ಮೇ ಆಯೇಗಾ, ಪ್ರಾಚೀನ, ಮಧ್ಯಕಾಲೀನ್ ಔರ್ ಆಧುನಿಕ. ಫಿರ್ ಕರ್ನಾಟಕ ಕಾ ಭೂಗೋಲ್ ಔರ್ ಪರ್ಯಾವರಣ ತಥಾ ಉತ್ತರ ಭಾರತ ಕೆ ಸಾಥ್ ಕರ್ನಾಟಕ ಕೆ ಐತಿಹಾಸಿಕ ಔರ್ ಸಾಂಸ್ಕೃತಿಕ ಸಂಬಂಧೋ ಪರ್ ಭೀ ಪಾಠ ಲಿಖೆ ಗಯೆ ಹೈ. ಇನ್ ವಿಷಯೋಂ ಸೆ ಶ್ರೋತಾ ಸಮಝೆಂಗೆ ಕಿ ಭಾರತ ಕೆ ಅಲಗ್ ಅಲಗ್ ಕ್ಷೇತ್ರೋ ಮೇ ಸಾಂಸ್ಕೃತಿಕ ಸಂವಾದ್ ಬಹುತ್ ಪುರಾನಾ ಹೈ. ಭಾಷಾ ಔರ್ ರಾಷ್ಟ್ರ ಕೆ ಜುಡೆ ವಿಷಯ ಭೀ ಇಸ್ ಸ್ತರ್ ಮೇ ಹೈ. जैसे हिंदी का वैश्विक परिदृश्य, राष्ट्रीय एकता की भाषा हिंदी और राजभाषा के रूप में हिंदी, इन पाठों में श्रोता हिंदी की भूमिका को भारत और विश्व के व्यापक संदर्भ में समझेंगे.
1: ಸಮಾಜ, ಸಾಹಿತ್ಯ, ಸಂಸ್ಕೃತಿ ಈ ಎಲ್ಲವುಗಳನ್ನು ಒಟ್ಟಿಗೆ ನಾವು ಭಾಷೆಯ ಮೂಲಕ ಮಾತನಾಡ್ತಾ ಹೋದ ಹಾಗೇನೆ ನಮ್ಮ ಸಮಾಜ ಮತ್ತು ನಮ್ಮ ರಾಜ್ಯ ದೇಶದ ಬಗೆಗಿನ ಪರಿಕಲ್ಪನೆ ನಮ್ಮಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ. ಹಿಂದಿಯ ಬಳಕೆಯ ಮೂಲಕ ಕರ್ನಾಟಕವನ್ನು ಪರಿಚಯ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಇದರಲ್ಲಿ ಕಾಣಬಹುದು.
0: ಪ್ರೊಫೆಸರ್ ಕೋಟ್ಗುಂಟಿ ಜಿ ಬಿಲ್ಕುಲ್ ಠೀಕ್ ಕೇ ರೇ ಹೈ. ಔರ್ ಇಸಿ ಸ್ತರ್ ಮೇ ಕೇಂದ್ರ ಸರ್ಕಾರ ಕಿ ಜೋ ಪ್ರಮುಖ ಕಲ್ಯಾಣಕಾರಿ ಯೋಜನಾ ಹೈ ಜೆಸೆ ಕಿ ಗರೀಬ್ ಕಲ್ಯಾಣ ರೋಜ್ಗಾರ್ ಅಭಿಯಾನ, ಪಿಎಂ ಮತ್ಸ್ಯ ಸಂಪದಾ ಯೋಜನಾ ಔರ್ ಅಯೋಧ್ಯಾ ಕಾ ರಾಮ ಮಂದಿರ್ ಜೆಸೆ ವಿಷಯ ಭೀ ಶಾಮಿಲ್ ಹೈ. ಶಿಕ್ಷಾ ಔರ್ ಸಮಾಜ ಸೆ ಜುಡೆ ಪಾಠೋ ಮೇ ರಾಷ್ಟ್ರೀಯ ಶಿಕ್ಷಾ ನೀತಿ 2020 ಮೇ ವ್ಯಕ್ತಿತ್ವ ಔರ್ ವಿಕಾಸ್ ಕೆ ಸೂತ್ರ, ರಾಷ್ಟ್ರೀಯ ಪಾಠಚರ್ಯಾ ಕಿ ರೂಪರೇಖಾ 2023 ಮೇ ನೈತಿಕ ಶಿಕ್ಷಾ ಜೆಸೆ ವಿಷಯ ಭೀ ಹೋಂಗೆ. ಕರ್ನಾಟಕ ಕೆ ಪ್ರಮುಖ ವೈಜ್ಞಾನಿಕ ಔರ್ ಉನ್ಕಾ ತಕ್ನೀಕಿ ಮೇ ಯೋಗದಾನ, ಕರ್ನಾಟಕ ಮೇ ಪಂಚಾಯತಿ ರಾಜ್ ವ್ಯವಸ್ಥಾ, ಕರ್ನಾಟಕ ಕೆ ಜನಜಾತಿ ಸಮುದಾಯ ಔರ್ ಉನ್ಕಿ ಸಂಸ್ಕೃತಿ, ಕರ್ನಾಟಕ ಕಾ ಹಸ್ತಶಿಲ್ಪ ಔರ್ ಹತ್ಕರ್ಗಾ ಕಿ ಪರಂಪರಾ ಭೀ ಇಸಿ ಸ್ತರ್ ಕೆ ಮಹತ್ವಪೂರ್ಣ ಪಾಠ ಹೈ. ಆಧುನಿಕ ಭಾರತ ಔರ್ ಆಧುನಿಕ ಕರ್ನಾಟಕ ಸೆ ಜುಡೆ ವಿಷಯೋ ಮೇ ಕರ್ನಾಟಕ ಮೇ ಸ್ಟಾರ್ಟ್ಅಪ್ ಕಿ ಸಂಸ್ಕೃತಿ ಔರ್ ಉದ್ಯಮಿತಾ, ಕರ್ನಾಟಕ ಕೆ ಪ್ರಮುಖ ಬಾಂಧ ಔರ್ ಸಿಂಚಾಯಿ ಪರಿಯೋಜನಾ, ಕರ್ನಾಟಕ ಕೆ ಪ್ರಸಿದ್ಧ ಸಂತ, ಕವಿ, ದಾರ್ಶನಿಕ, ಡಿಜಿಟಲ್ ಇಂಡಿಯಾ ಔರ್ ಕರ್ನಾಟಕ ಕಿ ಭೂಮಿಕಾ, ಭಾರತ ಮೇ ಯುವಾ ಶಕ್ತಿ ಔರ್ ರಾಷ್ಟ್ರ ನಿರ್ಮಾಣ, ಪರ್ಯಾವರಣ ಸಂರಕ್ಷಣ ಮೇ ಯುವಾಓಂ ಕಿ ಭೂಮಿಕಾ ತಥಾ ಕೌಶಲ್ ವಿಕಾಸ್ ಔರ್ ಆತ್ಮನಿರ್ಭರ್ ಭಾರತ ಜೆಸೆ ಪಾಠ ಭೀ ಹೋಂಗೆ. ಭಾಷಾ ಕಿ ಶುದ್ಧತಾ ಔರ್ ಪ್ರಯೋಗ ಕೆ ಲಿಯೆ ಹಿಂದಿ ವ್ಯಾಕರಣ ಪರ್ ತೀನ್ ಸರಳ ಪಾಠ ಹೋಂಗೆ, ಲಿಂಗ, ವಚನ್ ಔರ್ ಕಾರಕ. ಇನ್ನೆ ಕಠಿಣ ವ್ಯಾಕರಣ ಕಿ ತರಹ ನಹಿ ಬಲ್ಕಿ ರೋಜ್ಮರ್ರಾ ಕೆ ಉದಾಹರಣೋ ಸೆ ಸಮಝಾಯಾ ಜಾಯೆಗಾ. ಶೃಂಖಲಾ ಕೆ ಅಂತಿಮ ಚಾರ್ ಪಾಠ ದೇಶಭಕ್ತಿ ಕೆ ಗೀತೋ ಔರ್ ರಾಷ್ಟ್ರೀಯ ಚೇತನಾ ಸೆ ಜುಡೆ ಹೋಂಗೆ. ಇನ್ಮೇ ಸಾರೆ ಜಹಾಂ ಸೆ ಅಚ್ಛಾ, ಆಧುನಿಕ ದೇಶಭಕ್ತಿ ಗೀತ, ವಂದೇ ಮಾತರಂ ಔರ್ ಜನ್ ಗಣ ಮನ್ ಕಿ ಭಾಷಾ ಔರ್ ಅರ್ಥ ಸೌಂದರ್ಯ ಪರ್ ಚರ್ಚಾ ಹೋಗಿ. ಇಸ್ ತರಹ 90 ಪಾಠೋ ಕಿ ಯಹ ಯಾತ್ರಾ ಶಬ್ದೋ ಸೆ ಶುರು ಹೋಕರ್ ಬಾತ್ಚೀತ್, ಸಂಸ್ಕೃತಿ, ಸಮಾಜ, ಇತಿಹಾಸ, ನೀತಿ, ವ್ಯಾಕರಣ ಔರ್ ರಾಷ್ಟ್ರೀಯ ಚೇತನಾ ತಕ್ ಪಹುಂಚತೀ ಹೈ.
2: अब कार्यक्रम के अंत में मैं आप दोनों से श्रोताओं के लिए छोटा संदेश चाहूंगी।
1: ಭಾಷೆಯ ಕಲಿಕೆ ಅನ್ನುವಂಥದ್ದು ಒಂದು ಸರಳವಾದ ಪ್ರಕ್ರಿಯೆಯಾಗಿರುತ್ತೆ. ಪ್ರತಿದಿನ ನಾವು ಭಾಷೆಯನ್ನು ಕೇಳ್ತಾ ಇದ್ರೆ ಮತ್ತು ಅದನ್ನು ಮಾತಾಡ್ತಾ ಇದ್ರೆ ಭಾಷೆ ತಾನಾಗಿಯೇ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗೆ ಹಿಂದಿ ಭಾಷೆಯನ್ನು ಕಲಿಯೋದಕ್ಕೂ ಕೂಡ ಈ ಸರಣಿಯ ಕಾರ್ಯಕ್ರಮಗಳು ಸಹಾಯ ಮಾಡ್ತವೆ. ಕಾರ್ಯಕ್ರಮದಲ್ಲಿ ಬರುವಂತಹ ಪದಗಳನ್ನ ಬರೆದಿಟ್ಕೋಬಹುದು, ಮತ್ತೆ ನೀವು ಅದನ್ನ ಮಾತನಾಡಬಹುದು. ಆ ಮೂಲಕ ಹಿಂದಿಯನ್ನ ಸರಳವಾಗಿ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ.
0: ಅಜ್ಜಿ, ಮೇ ಶ್ರೋತಾವು ಸಹಿ ಕಹನಾ ಚಾಹುಂಗಾ ಕಿ ಯೇ ಕೋಯಿ ಪರೀಕ್ಷಾ ನಹೀ ಹೈ ಬಲ್ಕಿ ಸೀಖನೆ ಕಿ ಸರಳ ಯಾತ್ರಾ ಹೈ. ಆಪ್ ಪ್ರತ್ಯೇಕ ಪಾಠ ಕೋ ಧ್ಯಾನ ಸೆ ಸುನೆ, ಶಬ್ದೋ ಕೋ ದೋಹರಾಯೆ ಔರ್ ಛೋಟೆ ಛೋಟೆ ವಾಕ್ಯ ಬೋಲೆ. ಜಹಾ ಮೌಕಾ ಮಿಲೆ ಹಿಂದಿ ಮೇ ಬಾತ್ಚೀತ್ ಕರ್ನೆ ಕಾ ಪ್ರಯಾಸ ಕರೇ. ರೇಡಿಯೋ ಕಿ ಸಬ್ಸೆ ಬಡಿ ಖೂಬಿ ಯೇ ಹೈ ಕಿ ಆಪ್ ಸುನ್ತೆ ಸುನ್ತೆ ಸೀಖ ಸಕ್ತೆ ಹೈ. ಇಸ್ಲಿಯೆ ಹರ್ ಪಾಠ ಕೆ ಲಿಯೆ ಅಪ್ನಿ ಡೈರಿ ಔರ್ ಕಲಮ ರಖೆ, ನಯ ಶಬ್ದ ಲಿಖೆ, ವಾಕ್ಯ ದೋಹರಾಯೆ ಔರ್ ಧೀರೆ ಧೀರೆ ಉನ್ಕಾ ಪ್ರಯೋಗ ಶುರೂ ಕರೇ.
2: ಬಹುತ್ ಬಹುತ್ ಧನ್ಯವಾದ ಸರ್. प्रोफेसर बसवराज कोडगुंटी जी और डॉक्टर पंकज द्विवेदी जी, आपने हमारे श्रोताओं को इस 90 पाठों की हिंदी शिक्षण श्रृंखला की सुंदर और स्पष्ट रूपरेखा दी। तो श्रोताओं, आप भी तैयार हो जाइए इस उपयोगी, रोचक और ज्ञानवर्धक यात्रा के लिए। आज के इस परिचयात्मक अंक से हमें अनुमति दीजिए। नमस्कार,
1: धन्यवाद,
0: बहुत बहुत धन्यवाद।
3: ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕುರಿತು ಸಂವಾದವನ್ನು ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಬಸವರಾಜ ಕೋಡಗುಂಟಿ ಹಾಗೂ ಸಹಾಯಕ ನಿರ್ದೇಶಕರಾದ ಡಾ ಪಂಕಜ್ ದ್ವಿವೇದಿ. ಸಂವಾದವನ್ನು ನಡೆಸಿಕೊಟ್ಟವರು ಹಿರಿಯ ಸಂಪನ್ಮೂಲ ಅಧಿಕಾರಿ ಡಾ ವಿಜಯಲಕ್ಷ್ಮಿ ಎಫ್ ಪಾಟೀಲ್. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ ಕೇಳಿದಿರಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 5 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212468369.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್ ಕೆ ಅವರೊಂದಿಗೆ ಮಾತುಕತೆ ಕೇಳುವಿರಿ.
6: ಏನಾಗಲಿ ಮುಂದೆ ಸಾಗುನಿ.
7: ನಮ್ಮ ಅಪ್ಪ ಎಲ್ಲ ಬಂದ್ಮೇಲೆ ನಿನ್ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಬೇಕಮ್ಮ, 21 ಕಿಲೋಮೀಟರ್ ಹೆಂಗ್ ಓಡ್ದೆ ನೀನು ಅನ್ನೋ ತರ.
5: ನೆನಪಿಡಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
6: ಮುಂದೆ ಸಾಗುನಿ.
8: ಓಂ ಧನ್ ಧನ್ವಂತರಯೇ ನಮಃ.
1: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
9: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಸಸ್ಯ ಸೇರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: 251-2582.
1: Yes.
2: FM 100.6 ಆಕಾಶವಾಣಿ ಮೈಸೂರು.
0: ಸರ್, ಒಂದು ಹಾಡು ಬೇಕಿತ್ತು.
3: ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
4: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
5: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
6: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
7: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
5: 251-2582
0: ಅಥವಾ 251-0089.
2: ಎಸ್ಟಿಡಿ ಕೋಡ್ 0821.
8: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
5: ಕೇಳಿ
2: ಆನಂದಿಸಿ.

0: ಸಮಯ 5:05:20. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇದೀಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಸಮಯ ಆಗಿದೆ. ನಿಮಗೆ ಇಷ್ಟವಾದ ಗೀತೆಯನ್ನು ಆಲಿಸಲು ವಾಟ್ಸಪ್ ಮೂಲಕ ನೀವು ಸಂದೇಶವನ್ನು ಕಳುಹಿಸಬಹುದು. ನಿಮಗೀಗಾಗಲೇ ಗೊತ್ತಿದೆ, ಆದರೂ ಕೂಡ ಒಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೇಳಿಬಿಡ್ತೀನಿ. 9484-8508-5823. ಮತ್ತೊಮ್ಮೆ 9484-8058-5823.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕಾರ್ಯಕ್ರಮದ ಆರಂಭಕ್ಕೆ ಭಜರಂಗಿ ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದ್ದಾರೆ ಕಾರ್ತಿಕ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯಾ.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಕಾರ್ಯಕ್ರಮಕ್ಕೆ ಮೊದಲ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನ ಲಕ್ಷ್ಮೀಕಾಂತನಗರದಿಂದ ರಾಜೇಶ್, ನಂದಿನಿ, ಹರ್ಷಿತಾ ಹಾಗೂ ಕುಟುಂಬದವರು. ಚಿತ್ರ ದೇವತಾ ಮನುಷ್ಯ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿಆರ್ ಛಾಯಾ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಉಪೇಂದ್ರ ಕುಮಾರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಕ್ಕೆ.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಮೈಸೂರಿನ ಅಗ್ರಹಾರದಿಂದ ಎಮ್ಆರ್ ಶ್ರೀಕಂಠನವರು ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಕೆ ಕಲ್ಯಾಣವರ ಸಾಹಿತ್ಯ, ಇಳೆಯರಾಜ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ.

0: ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಇದೇ ತಿಂಗಳ 10ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿ ಉದ್ಯೋಗ ಮತ್ತು ಅಪ್ರೆಂಟಿಸ್ಶಿಪ್ ಮೇಳ ನಡೆಯಲಿದ್ದು ವಿವಿಧ ಪ್ರತಿಷ್ಠಿತ ಉದ್ದಿಮೆಗಳು ಪಾಲ್ಗೊಳ್ಳುತ್ತಿವೆ. ಈ ಮೇಳದಲ್ಲಿ ಮೈಸೂರು ಮತ್ತು ಶ್ರೀರಂಗಪಟ್ಟಣ ಐಟಿಐಗಳಿಗೆ ಸಂಯೋಜನೆಗೊಂಡಿರುವ ಇತರೆ ತರಬೇತಿ ಸಂಸ್ಥೆಗಳು 2026ನೇ ಸಾಲಿನಲ್ಲಿ ಐಟಿಐನ ವಿವಿಧ ವೃತ್ತಿಗಳಲ್ಲಿ ತರಬೇತಿ ಪಡೆಯುತ್ತಿರುವ ಹಿರಿಯ ಹಾಗೂ ಉತ್ತೀರ್ಣರಾದ ಅಭ್ಯರ್ಥಿಗಳು ಭಾಗವಹಿಸಿ ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಉಪಪ್ರಾಚಾರ್ಯರು ಶ್ರೀ ಬೋಪಯ್ಯ ಅವರ ಮೊಬೈಲ್ ಸಂಖ್ಯೆ 9945711787 ಹಾಗೂ ತರಬೇತಿ ಅಧಿಕಾರಿ ಶ್ರೀ ನಾಗೇಶ್ ಎಂಎಚ್ ಇವರ ಮೊಬೈಲ್ ಸಂಖ್ಯೆ 9945616688 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಇದೊಂದು ಪ್ರಕಟಣೆಯನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಮುಂದಿನ ಸಂದೇಶ ಬಂದಿದೆ. ಮೈಸೂರಿನ ಬಂಬೂ ಬಜಾರ್ನಿಂದ ರಾಜೇಶ್, ಶಿಲ್ಪಾ ಹಾಗೂ ವರಲಕ್ಷ್ಮಿಯವರು ಸಂಭ್ರಮ ಚಿತ್ರದ ಗೀತೆಯೊಂದನ್ನು ಕೋರಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ.

0: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. ಮೇ 4 ಆಗಸ್ಟ್ 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ ಟಿಡಿ ಲೋನ್ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ನ ಮೇಲೆ 1% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗರಿಷ್ಠ 50 ಲಕ್ಷವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗಳಿಗೆ 15 ಲಕ್ಷವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ದಿನಗಳಲ್ಲಿ ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಹಿಂದೆ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0821252161.
1: ವಚನ ಬಾನುಲಿ.

ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಆಲಿಸ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಮುಂದಿನ ಗೀತೆ ಶ್ರುತಿ ಸೇರಿದಾಗ ಚಿತ್ರದಿಂದ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುವರೆ ಇದೊಂದು ಪ್ರಕಟಣೆ. ಸಮಗ್ರ ಆರೋಗ್ಯ, ಕ್ಷೇಮ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಂದು ಜಾಗತಿಕ ಆಂದೋಲನವಾಗಿ ಹೊರಹೊಮ್ಮಿದೆ. ಈ ಸಾಮೂಹಿಕ ಪ್ರಯತ್ನದ ಸಂದರ್ಭದಲ್ಲಿ ಆಯುಷ್ ಸಚಿವಾಲಯವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಆಚರಣೆಯ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ. ಇದರ ಭಾಗವಾಗಿ ಆಯುಷ್ ಸಚಿವಾಲಯವು ಹ್ಯಾಬಿಲ್ಡ್ ಹೆಲ್ತ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವ ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತಿದೆ. ಇದೇ ಜೂನ್ ತಿಂಗಳ 14 ಮುಂಜಾನೆ 6:15 ಬೆಳಿಗ್ಗೆ 7:35 ಆಯುಷ್ ಸಚಿವಾಲಯದ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಮೂಲಕ ನಡೆಯುವ ಆನ್ಲೈನ್ ಯೋಗ ಅವಧಿಯಲ್ಲಿ ಏಕಕಾಲದಲ್ಲಿ ಗರಿಷ್ಠ ಸಂಖ್ಯೆಯ ಜನರು ಭಾಗವಹಿಸಿ ಐತಿಹಾಸಿಕ ದಾಖಲೆ ನಿರ್ಮಿಸುವುದು. ಆಸಕ್ತರು ಮೊದಲಿಗೆ ಟೋಲ್ ಫ್ರೀ ಸಂಖ್ಯೆ 1800-315-7008 ಈ ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡುವ ಮೂಲಕ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನೋಂದಣಿಯಾದ ನಂತರ ಭಾಗವಹಿಸುವವರಿಗೆ ಯೋಗ ಅವಧಿಯ ಲಿಂಕ್ ಒಳಗೊಂಡ ವಾಟ್ಸ್ಆ್ಯಪ್ ಸಂದೇಶ ಬರಲಿದೆ. ಪ್ರಮುಖ ಸೂಚನೆ ಏನೆಂದರೆ, ಗಿನ್ನಿಸ್ ವಿಶ್ವ ದಾಖಲೆಯ ಪ್ರಯತ್ನದ ದಿನದಂದು ಪ್ರತಿಯೊಬ್ಬ ಭಾಗಿಯೂ ತಮ್ಮ ಸ್ವಂತ ಸಾಧನ ಅಂದರೆ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಪ್ರತ್ಯೇಕವಾಗಿ ಲಾಗಿನ್ ಆಗಬೇಕಾಗುತ್ತದೆ. ಏಕೆಂದರೆ ಲಾಗಿನ್ ಆಗುವ ಪ್ರತಿಯೊಂದು ನೋಂದಾಯಿತ ಸಾಧನವನ್ನು ಮಾತ್ರ ಅಧಿಕೃತ ದಾಖಲೆಗಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಎಲ್ಲ ಅಧಿಕಾರಿಗಳು, ಉದ್ಯೋಗಿಗಳು, ಸಂಯೋಜಿತ ಸಂಸ್ಥೆಗಳು, ಯೋಗಪಟುಗಳು ಹಾಗೂ ಸಾರ್ವಜನಿಕರು ತಮ್ಮ ವೈಯಕ್ತಿಕ ಸಾಧನಗಳ ಮೂಲಕ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಈ ಐತಿಹಾಸಿಕ ಯೋಗ ಆಂದೋಲನವನ್ನು ಯಶಸ್ವಿಗೊಳಿಸಲು ನಿಮ್ಮ ಸಕ್ರಿಯ ಬೆಂಬಲ ಮತ್ತು ಗರಿಷ್ಠ ಸಹಭಾಗಿತ್ವವನ್ನು ಆಯುಷ್ ಸಚಿವಾಲಯವು ಕೋರುತ್ತಿದೆ. ಪ್ರಕಟಣೆ ಕೇಳಿದಿರಿ. ಹುಣಸೂರಿನಿಂದ ಪ್ರಕಾಶ್ ಅವರು ಶ್ರೀ ಮಂಜುನಾಥ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಸಾಹಿತ್ಯ ಶ್ರೀ ವೇದವ್ಯಾಸರು, ಸಂಗೀತ ಹಂಸಲೇಖ, ಹಾಡಿದ್ದಾರೆ ಶಂಕರ್ ಮಹಾದೇವನ್.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾಗು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ತಪ್ಪದೇ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗ.

ಹೂಟ್ಗಳಿಂದ ಪುಷ್ಪ ಅವರು ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ದೇವ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ಭಲೆ ಭಲೆ

ಕಾರ್ಯಕ್ರಮದ ಕೊನೆಗೆ ಅಮೆರಿಕ ಅಮೆರಿಕ ಚಿತ್ರದ ಗೀತೆ ಹಾಡಿದ್ದಾರೆ ಸಂಗೀತ ಕಟ್ಟಿ ರಾಜೋನಂದ ಸ್ವಾಮಿ ಹಾಗೂ ಸಂಗಡಿಗರು ಸಾಹಿತ್ಯ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗ, ಸಂಗೀತ ಸಂಯೋಜನೆ ಮನೋಮೂರ್ತಿ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮೈಸೂರಿನ ಎನ್ಆರ್ ಮೊಹಲ್ಲಾದಿಂದ ವಿಜಯ ಹಾಗೂ ಕುಟುಂಬದವರು.

0: ಇಲ್ಲಿಗೆ ಇಂದಿನ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಇಂದಿನ ಕಾರ್ಯಕ್ರಮಕ್ಕೆ ಸಂಜೆ 5:05 ನಂತರ ಬಂದಂತಹ ಸಂದೇಶಗಳಲ್ಲಿ ಅದರಲ್ಲೂ ಮೊದಲು ಬಂದಂತಹ ಸಂದೇಶಗಳನ್ನು ತೆಗೆದುಕೊಳ್ಳಲಾಯಿತು. ಅನಂತರ ಬಹಳಷ್ಟು ಸಂದೇಶಗಳು ಬಂದಿತ್ತು. ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ್ ಜಿಪಿ, ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ ಹಾಗೂ ಕುಟುಂಬ, ಮೈಸೂರಿನ ರಾಮಕೃಷ್ಣನಗರದಿಂದ ನಿರ್ಮಲಾ ಮಹಾದೇವ್ ಹಾಗೂ ಕುಟುಂಬ, ಗಾಯತ್ರಿಪುರಂನಿಂದ ಮೊಹಮ್ಮದ್ ನಾಡಿನ್, ಹನುಮನಾಳು ಗ್ರಾಮದಿಂದ ಶಿಲ್ಪಾ ರಮೇಶ್ ಹಾಗೂ ಕುಟುಂಬದವರು, ಮಡವಳ್ಳಿಯಿಂದ ಮೋಹನ್ ಕುಮಾರ್, ಸರಸ್ವತಿಪುರಂನಿಂದ ಎಚ್ ಎ ವೆಂಕಟೇಶ್, ಪಾಂಡವಪುರದಿಂದ ಹರಳಹಳ್ಳಿ ಪುಟ್ಟರಾಜು, ಹನೂರು ತಾಲೂಕಿನಿಂದ ಶ್ರೀನಿವಾಸ್ ಹಾಗೂ ಕುಟುಂಬ, ಮೈಸೂರಿನ ಎಸ್ವಿಪಿ ನಗರದಿಂದ ಸುಜಾತ, ಕೆಎಸ್ಆರ್ಟಿಸಿ ಲೇಔಟ್ನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಕೆಆರ್ಪೇಟೆಯಿಂದ ಸುಚಿತ್ರ, ಕೆಜಿ ಕೊಪ್ಪಲ್ನಿಂದ ಶಿವಕುಮಾರ್, ಬೋಗಾದಿಯಿಂದ ರಮ್ಯಾ, ರಾಜೇಂದ್ರನಗರದಿಂದ ಸತೀಶ್, ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್, ಬೆಂಗಳೂರಿನಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬ, ಮೈಸೂರಿನ ಗಣೇಶ್ ನಗರದಿಂದ ಬಾವುಸಾರ ಹಾಗೂ ಕುಟುಂಬ, ಗುಂಡ್ಲುಪೇಟೆಯಿಂದ ಮರಿನಂಜ ಹಾಗೂ ಕುಟುಂಬದವರು, ನಂಜನಗೂಡಿನಿಂದ ವೆಂಕಟೇಶ್ ಹಾಗೂ ಕುಟುಂಬದವರು, ಹೊಸಕೋಟೆಯಿಂದ ಲತಾ ಸುಹಾಸ್, ಮೈಸೂರಿನ ಅಶೋಕಪುರಂನಿಂದ ನೀಲಮ್ಮ ಹಾಗೂ ಕುಟುಂಬ, ಕುವೆಂಪು ನಗರದಿಂದ ವಸಂತ ನಾಗೇಶ್ ಹಾಗೂ ಕುಟುಂಬ, ರಾಮಕೃಷ್ಣನಗರದಿಂದ ದಿವಾಕರ, ಮಂಡ್ಯದಿಂದ ಸುಮತಿ ಹಾಗೂ ಕುಟುಂಬದವರು, ಹಾಗೆ ಮೈಸೂರಿನ ದಟ್ಟಗಳ್ಳಿಯಿಂದ ನಾಗಮಧು ಹಾಗೂ ಕುಟುಂಬದವರು, ಹಾಗೆ ಇನ್ನೂ ಬಹಳಷ್ಟು ಸಂದೇಶಗಳು ಬರ್ತಾನೇ ಇವೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ನಾಳಿನ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಸಂದೇಶಗಳನ್ನು ನೀವು ಕಳುಹಿಸಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀಯ ಕೇಳುಗರೆ, ಇಂದು ರಾತ್ರಿ 8:00 ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳುವಿರಿ.
5: ಏನಾಗಲಿ ಮುಂದೆ ಸಾಗುನಿ.
6: ನಮ್ಮ ಅಪ್ಪ ಎಲ್ಲ ಬಂದ್ಮೇಲೆ ನಿನ್ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಬೇಕಮ್ಮ, 21 ಕಿಲೋಮೀಟರ್ ಹೆಂಗ್ ಓಡ್ದೆ ನೀನು ಅನ್ನೋ ತರ.
4: ನೆನಪಿಡಿ, ಇಂದು ರಾತ್ರಿ 8:00 ಯುವವಾಣಿ ಎಫ್ಎಂ 100.6.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು. ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ. ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡಿನ ಹರ್ಷಿತಾ ಎನ್ಕೆ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 8:30 ಹಿಂದಿ ಚಿತ್ರಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿ ವಿಜಯಲಕ್ಷ್ಮಿಯವರ ಹಾಡುಗಾರಿಕೆ. 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ. ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ಈ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಕೃಷಿಕರ ಸಶಕ್ತೀಕರಣ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 7:30 ಸೇವಾ ವಾಹಿನಿ. ಬೆಳಿಗ್ಗೆ 7:45, ಮಧ್ಯಾಹ್ನ 2:40 ಹಾಗೂ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಬೆಳಿಗ್ಗೆ 8:45 ಕರೆಗೊಂದು ಗೀತೆ, ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಉಷಾ ಆಚಾರ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಹೊಂಗಿರಣ, ವಿಕಸಿತ ಹಾದಿಗೊಂದು ಸೋಪಾನ ಕಾರ್ಯಕ್ರಮ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಬಿಜಿ ಕವಿತಾ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ. ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ಸದಸ್ಯರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, ಹಾಡಿದ್ದಾರೆ ಸುನಿತಾ ಹಿರೇಮಠ್. 12:45 ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ ಕೀ ಚೇಂಜ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿ ಕಲಾ ಉತ್ಸವ ಯೋಜನೆ ಕುರಿತು ಮಾಹಿತಿ ಪತ್ರಕರ್ತರಾದ ಗುರುಪ್ರಸಾದ್ ತುಂಬಸೋಗೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಸಿಂಚನ ಅವರಿಂದ. ಮಧ್ಯಾಹ್ನ 1:30 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಟಿಆರ್ ಮಹಾಲಿಂಗಂ ಅವರ ವೇಣುವಾದನದಲ್ಲಿ ತ್ಯಾಗರಾಜರ ಕೃತಿಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ ಪಾದುಕಾ ಪಟ್ಟಾಭಿಷೇಕ. ಪ್ರಸ್ತುತಿ ವಿದ್ವಾನ್ ಭದ್ರಗಿರಿ ಅಚ್ಯುತದಾಸರು. ಕೇಳುಗರೆ, ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಶ್ರೋತೃಗಳೇ, ಇಂದು ಎರಡು ಔಷಧೀಯ ಆಹಾರಗಳನ್ನು ತಿಳ್ಕೊಳ್ಳೋಣ. ಮೊದಲನೆಯದು ಹಾಗಲಕಾಯಿ. ತಮಗೆಲ್ಲ ಗೊತ್ತೇ ಇದೆ, ಹಾಗಲಕಾಯಿ ಒಂದು ಉತ್ತಮವಾದ ತರಕಾರಿ. ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ ಹಾಗೂ ಆರೋಗ್ಯ ನೀಡುವಂಥ ಅಂಶಗಳು ಕೂಡ ಹೆಚ್ಚಾಗಿದೆ. ಆಯುರ್ವೇದದಲ್ಲಿ ಇದನ್ನು ಕಾರವೆಲ್ಲಕ ಅಂತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಮೊಮೋರ್ಡಿಕ ಚರಂಚಿಯ ಅಂತ. ಕೇವಲ ಹಾಗಲಕಾಯಿ ಅಷ್ಟೇ ಅಲ್ಲ, ಇದರ ಚಿಗುರಿನಲ್ಲಿಯೂ ಸಹ ಔಷಧೀಯ ಗುಣ ಇದೆ. ಆದರೆ ನಾವು ಹಾಗಲಕಾಯಿಯನ್ನು ಮಾತ್ರ ತರಕಾರಿಯಾಗಿ ಬಳಸ್ತೀವಿ, ಚಿಗುರನ್ನು ಬಳಸುವ ಪದ್ಧತಿ ಇಲ್ಲ. ಚಿಗುರಿನಲ್ಲಿಯೂ ಸಹ ನಾವು ಆಹಾರವನ್ನು ತಯಾರು ಮಾಡಬಹುದು, ಅದನ್ನು ಇವತ್ತು ತಿಳಿಸ್ಕೊಡ್ತೇನೆ. ಹಾಗಲಕಾಯಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಚರ್ಮದ ವ್ಯಾಧಿಗಳು ದೂರ ಆಗುತ್ತೆ. ಚರ್ಮದ ಅಲರ್ಜಿ, ಚರ್ಮದಲ್ಲಿ ಗಂದೆಗಳು ಹೇಳುವುದು, ಇಂಥ ಪರಿಸ್ಥಿತಿಗಳಲ್ಲಿ ಹಾಗಲಕಾಯಿ ಒಂದು ಉತ್ತಮವಾದ ಪಥ್ಯವಾಗಿದೆ. ಹಾಗಲಕಾಯಿಯನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ರಕ್ತದ ಸಕ್ಕರೆ ಅಂಶವನ್ನು ಸಹ ನಿಯಂತ್ರಣಕ್ಕೆ ಬರುತ್ತೆ. ಆದ ಕಾರಣ ಹಾಗಲಕಾಯಿಯ ಚಿಗುರನ್ನು ಸಹ ನಾವು ಆಹಾರವಾಗಿ ಬಳಸ್ಬೋದು. ಹಾಗಲಕಾಯಿಯಿಂದ ತಂಬುಳಿ ತಯಾರಿಸ್ತಾರೆ. ತಯಾರಿಕೆ ವಿಧಾನ ಬಹಳ ಸರಳ. ಒಂದು ಹಿಡಿಯಷ್ಟು ಹಾಗಲ ಚಿಗುರನ್ನು ತೆಕ್ಕೊಂಡು ಶುದ್ಧೀಕರಿಸಿ, ಅಂದರೆ ತೊಳೆದು ಒಣಗಿಸಿ, ಕಾಯಿ ತುರಿ, ಕಾಳು ಮೆಣಸಿನೊಂದಿಗೆ ಜೀರಿಗೆಯನ್ನು ಬೆರೆಸಿ ರುಬ್ಬಿಟ್ಕೋಬೇಕು. ಇದಕ್ಕೆ ರುಚಿಗೆ ಅನುಸಾರವಾಗಿ ಮಜ್ಜಿಗೆ ಮತ್ತು ಉಪ್ಪನ್ನು ಸೇರಿಸಿ, ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿಯ ತುಪ್ಪದ ಒಗ್ಗರಣೆ ಬೆರೆಸಿದರೆ ರುಚಿಕಟ್ಟಾದ ಹಾಗಲ ಚಿಗುರಿನ ತಂಬುಳಿ ಸಿದ್ಧ ಆಗುತ್ತೆ. ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ದೇಹ ಶುದ್ಧಿಕರ ಆಗುತ್ತೆ, ರಕ್ತ ಶುದ್ಧಿಯಾಗುತ್ತೆ, ಚರ್ಮದ ಕಾಯಿಲೆಗಳು ನಿಯಂತ್ರಣಕ್ಕೆ ಬರುತ್ತೆ ಹಾಗೂ ರಕ್ತದ ಸಕ್ಕರೆ ಪ್ರಮಾಣವನ್ನು ಸಹ ನಿಯಂತ್ರಿಸಬಹುದು. ಹಾಗೆ ಇನ್ನೊಂದು ರುಚಿಕಟ್ಟಾದ ಹಾಗೂ ಆರೋಗ್ಯದಾಯಕ ತಂಬುಳಿ ಅಂದರೆ ನೇರಳೆ ಚಿಗುರಿನ ತಂಬುಳಿ. ನೇರಳೆ ಹಣ್ಣು ನಮ್ಮೆಲ್ಲರಿಗೂ ಚಿರಪರಿಚಿತ. ಇದು ಪೋಷಕಾಂಶಗಳ ಆಗರ ಹಾಗೂ ವಿಶಿಷ್ಟವಾದ ರುಚಿ ಇರುವಂತಹ ಒಂದು ಹಣ್ಣು. ನೇರಳೆ ಹಣ್ಣನ್ನು ಆಯುರ್ವೇದದಲ್ಲಿ ಜಂಬೂ ಫಲ ಅಂತ ಕರೆದಿದ್ದಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಸೈಜೀಸಿಯಂ ಜಂಬೋಲಾನ ಅಂತ. ಹಣ್ಣಿನಲ್ಲಿ ಅನೇಕ ಪೋಷಕಾಂಶ ಇದೆ. ದೇಹದ ತೂಕವನ್ನು ನಿಯಂತ್ರಿಸುವ ಅಂಶಗಳು ಸಹ ನೇರಳೆ ಹಣ್ಣಿನಲ್ಲಿದೆ. ನೇರಳೆ ಹಣ್ಣಿನ ಬೀಜದ ಪುಡಿ ಮಧುಮೇಹ ಪೀಡಿತರಲ್ಲಿ ರಕ್ತ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತೆ. ಮೂತ್ರ ಸಂಬಂಧಿತ ಎಲ್ಲಾ ಕಾಯಿಲೆಗಳಲ್ಲೂ ಸಹ ನೇರಳೆ ಹಣ್ಣು ಉತ್ತಮವಾದ ಮನೆಮದ್ದು. ನಿಯಮಿತವಾಗಿ ನೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಹಾರ ಜೀರ್ಣ ಆಗುತ್ತೆ ಹಾಗೂ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ, ಹಸು ಹೆಚ್ಚಾಗುತ್ತೆ. ದೇಹದಲ್ಲಿ ಕಫ ಇದ್ರೆ ಅದನ್ನು ಕರಗಿಸಲು ಸಹ ಈ ನೇರಳೆ ಹಣ್ಣು ಉತ್ತಮವಾದ ಮನೆಮದ್ದು. ಈ ಎಲ್ಲಾ ಔಷಧೀಯ ಗುಣಗಳು ನೇರಳೆ ಚಿಗುರಿನಲ್ಲೂ ಸಹ ಇದೆ. ಹಾಗಾಗಿ ಈ ನೇರಳೆ ಹಣ್ಣು ಒಂದು ಋತುಮಾನದಲ್ಲಿ ಮಾತ್ರ ಸಿಗುತ್ತೆ, ಆದರೆ ನೇರಳೆ ಚಿಗುರು ಎಲ್ಲ ಋತುಮಾನದಲ್ಲಿ ಸಿಗುತ್ತೆ. ಈ ನೇರಳೆ ಚಿಗುರನ್ನು ಬಳಸೋದ್ರಿಂದ ಈ ಎಲ್ಲ ಪ್ರಯೋಜನವನ್ನು ನಾವು ಪಡ್ಕೋಬಹುದು. ಹೇಗೆ ತಯಾರಿಕೆ ವಿಧಾನ ಅಂದರೆ, ಒಂದು ಹಿಡಿಯಷ್ಟು ನೇರಳೆ ಚಿಗುರನ್ನು ತಕ್ಕೊಂಡು ಶುದ್ಧೀಕರಿಸಿ ಸ್ವಲ್ಪ ಉರಿದಿಟ್ಕೋಬೇಕು. ಇದಕ್ಕೆ ಕಾಳುಮೆಣಸು, ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಟ್ಕೋಬೇಕು. ರುಬ್ಬಿದ ನಂತರ ಅದಕ್ಕೆ ಮಜ್ಜಿಗೆಯನ್ನು ಬೆರೆಸಿ ಈ ಮಿಶ್ರಣಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಒಣಮೆಣಸಿನ ತುಪ್ಪದ ಒಗ್ಗರಣೆ ನೀಡಿದರೆ ನೇರಳೆ ಚಿಗುರಿನ ತಂಬುಳಿ ಸವಿಯಲು ಸಿದ್ಧ. ಇದನ್ನು ತಯಾರಿಸಿ ಆಹಾರವಾಗಿ ಬಳಸಿ ಎಲ್ಲ ಔಷಧೀಯ ಪ್ರಯೋಜನಗಳನ್ನು ತಾವು ಪಡೆಯಬಹುದಾಗಿದೆ.
1: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಪರಿಚಯ ಮಾಲಿಕೆ ಕೇಳಿದರೆ. ಪ್ರಸ್ತುತಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆತ್ಮೀಯ ಶ್ರೋತೃಗಳೇ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆಯಲ್ಲಿ ಅವಧಾನ ಮಂಜರಿ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಚಿತ್ತೈಕಾಗ್ರ್ಯಂ ಅಂದ್ರೆ ಮನಸ್ಸಿನ ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆಯೇ ಅವಧಾನ. ಅದನ್ನು ನಾವು ಒಂದು ವಸ್ತುವಿನಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಸಾಧಿಸಿದರೆ ಏಕಾವಧಾನ, 4 ಸಾಧಿಸಿದರೆ ಚತುರವಧಾನ, 8 ಸಾಧಿಸಿದರೆ ಅಷ್ಟಾವಧಾನ, 100 ಸಾಧಿಸಿದರೆ ಶತಾವಧಾನ.
0: ಅವಧಾನ ಕಲೆಯ ಕುರಿತು ಸಂವಾದದಲ್ಲಿ ಭಾಗವಹಿಸುತ್ತಾರೆ ಅಷ್ಟಾವಧಾನಿ ವಿದ್ವಾನ್ ಸೂರ್ಯ ಹೆಬ್ಬಾರವರು. ಮರೆಯದೆ ಕೇಳಿ, ಇದೇ ಗುರುವಾರ ಸಂಜೆ 4:30 ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಸಮಯ ಸರಿಯಾಗಿ 6:15:12. ಆಕಾಶವಾಣಿ ಮೈಸೂರು FM 100.6.
3: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ BGS ಶಾಲೆ. ಸ್ಟೇಟ್ ಮತ್ತು CBSE ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, AI ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212468689.
4: ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ ಮೆಗಾ ಸಾಲ ಮೇಳ. May 4-August 12 ಸ್ಪೆಷಲ್ ಲೋನ್ ಆಫರ್ಸ್. ಈ ಅವಧಿಯಲ್ಲಿ ಹೋಮ್ ಲೋನ್, ಮಾರ್ಟ್ಗೇಜ್ ಲೋನ್ ಮತ್ತು ಇಎಂ ಆನ್ TD ಲೋನ್ ಗಳನ್ನು ಶೀಘ್ರವಾಗಿ ಹಾಗೂ ಸುಲಭವಾಗಿ ಮಂಜೂರು ಮಾಡಲಾಗುತ್ತದೆ. ವಿಶೇಷ ಆಫರ್ ಆಗಿ ಇಂಟ್ರೆಸ್ಟ್ ರೇಟ್ ನ ಮೇಲೆ 1%-2% ವರೆಗಿನ ರಿಯಾಯಿತಿ ಹಾಗೂ ಪ್ರೊಸೆಸಿಂಗ್ ಫೀ ಮೇಲೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಗರಿಷ್ಠ 50 ವರೆಗಿನ ಮತ್ತು ನಾನ್ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ 15 ವರೆಗಿನ ಲೋನ್ ಸೌಲಭ್ಯ ದೊರಕುತ್ತದೆ. ಜೊತೆಗೆ ಜಾಯಿಂಟ್ ಲೋನ್ ಹಾಗೂ ಟಾಪ್ಅಪ್ ಲೋನ್ ಸೌಲಭ್ಯವೂ ಲಭ್ಯವಿದೆ. 10 ನಿಮ್ಮ ಲೋನ್ ಸ್ಯಾಂಕ್ಷನ್ ಮಾಡಲಾಗುತ್ತದೆ. ಈ ಲಿಮಿಟೆಡ್ ಪೀರಿಯಡ್ ಅವಕಾಶವನ್ನು ಮಿಸ್ ಮಾಡಬೇಡಿ. ಇಂದೇ ಭೇಟಿ ನೀಡಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನಿಯಮಿತ ಗಾಂಧಿ ಚೌಕ್ ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08212521631.
5: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
8: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
9: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕೇಳುಗರೆ, ನಾಳೆ ಸಂಜೆ 5:00 ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ: ವಿಶ್ವ ಬ್ರೈನ್ ಟ್ಯೂಮರ್ ದಿನದ ಸಂದರ್ಭದಲ್ಲಿ ಮೆದುಳಿನ ಗೆಡ್ಡೆಗಳು, ಕಾರಣ, ಗುಣಲಕ್ಷಣಗಳು, ಲಭ್ಯವಿರುವ ನೂತನ ಚಿಕಿತ್ಸಾ ವಿಧಾನಗಳು. ಭಾಗವಹಿಸುವ ತಜ್ಞರು ನರ ಹಾಗೂ ಮೆದುಳಿನ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಗುಣಾಲ್ ವಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್, ಪ್ರಾಯೋಜಕರು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು. ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಹಿಂದಿ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಡಿ ಪ್ರಭುಸೇನಾ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್, ನಿರ್ಮಾಣ ಎನ್ ಕೇಶವಮೂರ್ತಿ. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ TS ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿ ರಂಗ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಹೈಬ್ರಿಡ್ ಭತ್ತದ ಬೇಸಾಯ, ಈ ಕುರಿತು ಮಂಡ್ಯದ VC ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಶಾಸ್ತ್ರೀಯ ಸಂಗೀತದಲ್ಲಿ ಮೈಸೂರು ಎಂ ನಾಗರಾಜ್ ಅವರ ವಯಲಿನ್ ವಾದನ ಹಾಗೂ ರಫೀಕ್ ಖಾನ್ ಅವರ ಸಿತಾರ್ ವಾದನದ ಜುಗಲ್ಬಂದಿ. 8:30 ರಂಗಗೀತೆಗಳು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸುಧಾ ರಘುನಾಥನ್ ಅವರ ಹಾಡುಗಾರಿಕೆ. 10:00 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಾಳೆ ರಾತ್ರಿ 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಆರ್ಥಿಕ ವಿಕಾಸ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ

0: श्वः प्रभृति प्रधानमन्त्री सुरक्षित मातृत्व अभियानस्य दशवर्ष प्रपूर्त्यवसरे राष्ट्रव्यापिनः कार्यक्रमः आयोज्यन्ते। एष अभियानः 9 जून 16-2000 वर्षे प्रधानमन्त्रिणा नरेन्द्र मोदिना प्रारब्धः। अस्य उद्देश्यं गर्भवतीनां महिलानां कृते निःशुल्कं गुणवत्तायुक्तं तथा प्रसवपूर्व स्वास्थ्य सेवानां प्रदानम् अस्ति। अस्मिन् अवसरे केन्द्रीय स्वास्थ्य मंत्री जेपी नड्डा 75 रूप्यकस्य स्मारक मुद्रां 5 रूप्यकस्य डाकपत्रं च प्रसारयिष्यति। विश्व महासागर दिवसस्य अवसरे पर्यावरण राज्य मंत्री कीर्ति वर्धन सिंह जनान महासागर संरक्षणस्य समुद्री जीव रक्षणस्य च संकल्पं कर्तुं आहूतवान्। सः अवदत् यत् महासागराः विश्वस्य राष्ट्राणि परम्पराश्च परस्परं संयोजयन्ति। भावि परम्पराणां कृते स्वच्छ जलस्य स्वस्थ पर्यावरणस्य च संरक्षणार्थं सर्वैः सहकार्यं करणीयम् इति तेन उक्तम्। क्रिकेट क्रीडायां भारतस्य ऐतिहासिकः विजयः। क्रिकेट क्रीडायां भारतदलम् अफगानिस्तान दलम् एकया एव पर्यायया 300+ धावनांकैः पराजित्य स्वस्य बृहत्तमं 5-दिवसीय विजयम् अभिलेखितवत् इति वार्ताः।
1: आकाशवाणी धारवाड।
2: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಫಿಟ್ ಇಂಡಿಯಾ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಸ್ವಿಮ್ಮಿಂಗ್ ಕ್ಲಬ್ ಸಹಯೋಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈಜು ಸ್ಪರ್ಧೆ ಜರುಗಿತು. ಕೊಪ್ಪಳದ ಆರಕ್ಷಕ ವೃತ್ತ ನಿರೀಕ್ಷಕ ಸುರೇಶ್ ಈಜು ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, ಯುವಜನರ ದೈಹಿಕ ಹಾಗೂ ಮಾನಸಿಕ ಸುದೃಢತೆಗೆ ಕ್ರೀಡೆಗಳು ಸಹಕಾರಿ, ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವಿಠಲ್ ಜಾಬ್ಗೌಡರ್ ಮಾತನಾಡಿ, ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟೀಯ ಮಟ್ಟದ ಈಜುಪಟುಗಳಾದ ಅಸ್ಮಿತಾ ಚಂದ್ರು ಹಾಗೂ ವೃತ್ತಿ ಅಗರ್ವಾಲ್ ಉತ್ತಮ ಸಾಧನೆ ಮಾಡಿದ್ದಾರೆ, ಇತರೆ ಯುವ ಈಜುಪಟುಗಳಿಗೆ ಅವರು ಮಾದರಿ ಎಂದರು. ರಾಷ್ಟೀಯ ಆರೋಗ್ಯ ಮಿಷನ್ ಯೋಜನೆ ಅಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಕರ್ಷಣೆಯ ಮುಖವಾಡ ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನದಿಂದ ದೂರವಿರುವುದು ಎಂಬ ಧ್ಯೇಯದೊಂದಿಗೆ ಆಯೋಜಿಸಿದ್ದ ವಿಶ್ವ ತಂಬಾಕು ಮುಕ್ತ ದಿನಾಚರಣೆಗೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ದರ್ಗದ್ ಚಾಲನೆ ನೀಡಿದರು. ದದೇಗಲ್ ರಾಜೀವ್ ಗಾಂಧಿ ಗ್ರಾಮೀಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಯುವಜನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಂಬಾಕು ಸೇವನೆ ಹಾಗೂ ಧೂಮಪಾನ ಆರೋಗ್ಯ ಮತ್ತು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ತಂಬಾಕು ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವಜನತೆ ಬದ್ಧರಾಗಬೇಕು ಎಂದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಎಚ್ ನಂದಕುಮಾರ್ ಮಾತನಾಡಿ, ವಿಶ್ವ ಆರೋಗ್ಯ ಸಂಸ್ಥೆಯ ಆಶಯದಂತೆ ತಂಬಾಕು ಹಾಗೂ ನಿಕೋಟಿನ್ ಉದ್ಯಮ ಯುವಜನರನ್ನು ಆಕರ್ಷಿಸಲು ಉತ್ಪನ್ನಗಳನ್ನು ಸುವಾಸನೆ ಭರಿತ ವರ್ಣರಂಜಿತ ಪ್ಯಾಕೇಜಿಂಗ್ ಮತ್ತು ಸಾಮಾಜಿಕ ಮಾಧ್ಯಮವನ್ನು ಪ್ರಚಾರಕ್ಕಾಗಿ ಹೇಗೆ ಬಳಸುತ್ತದೆ ಎಂಬುದನ್ನು ಬಹಿರಂಗಪಡಿಸಲು 2026 ಆಚರಣೆಯ ಧ್ಯೇಯ ನಿಗದಿಯಾಗಿದೆ ಎಂದು ನುಡಿದರು. ತಂಬಾಕು ಸೇವನೆಯಿಂದ ಮತ್ತು ಧೂಮಪಾನದಿಂದ ಬಾಯಿಯ ಕ್ಯಾನ್ಸರ್, ಹೃದಯ ಸಂಬಂಧಿ ಮತ್ತು ಶ್ವಾಸಕೋಶ ಕಾಯಿಲೆಯಿಂದ ಬಾಧಿತರಾಗುತ್ತೇವೆ ಎಂದು ಅವರು ತಿಳಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ವ್ಯಾಪ್ತಿಯ 2ನೇ ಆವೃತ್ತಿಯಲ್ಲಿ ಕೊಪ್ಪಳ ನಗರದಲ್ಲಿ ವಾಸವಾಗಿರುವ ಸ್ವಂತ ಮನೆ ಹಾಗೂ ನಿವೇಶನರಹಿತ ಕುಟುಂಬಗಳಿಗೆ ಅರ್ಜಿ ಸಲ್ಲಿಸಲು ಮತ್ತೊಮ್ಮೆ ಅವಕಾಶ ಕಲ್ಪಿಸಲಾಗಿದೆ. ಫಲಾನುಭವಿಗಳ ಸಮೀಕ್ಷೆ ಮತ್ತು ಅರ್ಜಿ ಸಲ್ಲಿಕೆ ಅವಧಿಯನ್ನು ಈ ತಿಂಗಳ 30ರವರೆಗೆ ವಿಸ್ತರಿಸಲಾಗಿದೆ. ಅರ್ಹ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮದ ಆನ್ಲೈನ್ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಿ ಸ್ವೀಕೃತಿ ಪತ್ರದೊಂದಿಗೆ ಅಗತ್ಯ ದಾಖಲಾತಿಗಳನ್ನು ಸಂಬಂಧಿತ ಕಚೇರಿಗೆ ಸಲ್ಲಿಸುವಂತೆ ಕೊಪ್ಪಳ ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ರೈತರು ಡಿಎಪಿ ಬದಲಿಗೆ ಸಂಯುಕ್ತ ರಸಗೊಬ್ಬರ ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕ ಜಿಡಿ ಕೃಷ್ಣಮೂರ್ತಿ ಸಲಹೆ ನೀಡಿದ್ದಾರೆ. ಆಧುನಿಕ ಕೃಷಿಯಲ್ಲಿ ರೈತರು ಸಾವಯವ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಿ ಕೃತಕ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಪ್ರಮಾಣಕ್ಕಿಂತ ಹೆಚ್ಚಾಗಿ ಬಳಸುತ್ತಿರುವುದು ಕೃಷಿ ಉತ್ಪಾದನೆ ಹಾಗೂ ಪರಿಸರದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ, ಇದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಎಂದರು. ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಿದ್ದು ಕೃಷಿ ಚಟುವಟಿಕೆಗಳು ಹಾಗೂ ಬಿತ್ತನೆ ಕಾರ್ಯ ಭರದಿಂದ ಸಾಗಿದೆ. ರೈತರ ಅನುಕೂಲಕ್ಕಾಗಿ ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ವಿವಿಧ ದಾಸ್ತಾನು ಮಳಿಗೆಗಳಲ್ಲಿ ದಾಸ್ತಾನು ಮಾಡಲಾಗಿದ್ದು, ರೈತರು ಒಂದೇ ಬಗೆಯ ರಸಗೊಬ್ಬರಕ್ಕೆ ಅಥವಾ ಒಂದೇ ಸಂಸ್ಥೆಯ ಉತ್ಪನ್ನಗಳಿಗೆ ಆದ್ಯತೆ ನೀಡದೆ ಪರ್ಯಾಯ ಗೊಬ್ಬರಗಳನ್ನು ಬಳಕೆ ಮಾಡಲು ಅವರು ಸಲಹೆ ನೀಡಿದರು. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಸಗೊಬ್ಬರ ವಿತರಣೆಯಲ್ಲಿ ಪಾರದರ್ಶಕತೆ ತರಲು ನೈಜ ರೈತರಿಗೆ ಮಾತ್ರ ಸಬ್ಸಿಡಿ ಸಹಿತ ರಸಗೊಬ್ಬರ ತಲುಪಿಸಲು ರೈತರ ಎಫ್ಐಡಿ ಕಡ್ಡಾಯವಾಗಿರುತ್ತದೆ. ಕೃಷಿ ಇಲಾಖೆ ಅಭಿವೃದ್ಧಿಪಡಿಸಿರುವ ಕೆ ಕಿಸಾನ್ ಹೊಸ ತಂತ್ರಾಂಶದ ಮೂಲಕವೇ ಇನ್ನು ಮುಂದೆ ರಸಗೊಬ್ಬರ ವಿತರಣೆ ನಡೆಯಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಮುಂಗಾರು ಬೀಜೋತ್ಸವ ಕಾರ್ಯಕ್ರಮ ನಡೆಯಿತು. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಡಾ ಎಆರ್ ಕುರುಬರ್ ಮತ್ತು ವ್ಯವಸ್ಥಾಪನಾ ಮಂಡಳಿ ಸದಸ್ಯ ತಿಮ್ಮಣ್ಣ ಚವಡಿ ಹಾಗೂ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಸ್ತರಣಾ ಮುಂದಾಳು ಡಾ ಪಿಆರ್ ಬದರಿ ಪ್ರಸಾದ್ ನೇತೃತ್ವದಲ್ಲಿ ಬೀಜೋತ್ಸವ ಜರುಗಿತು. ಕುಕನೂರು ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಪ್ರಕಾಶ್ ಮೇಟಿ, ಪ್ರಗತಿಪರ ರೈತರಾದ ಮುದುಕಪ್ಪ ದೇವರ್, ಜೀವಂತಗೌಡ, ಗವಿಸಿದ್ದಪ್ಪ, ಶರಣೇಗೌಡ ಹಾಗೂ ಹನುಮಂತಪ್ಪ ಪಾಲ್ಗೊಂಡಿದ್ದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
3: ಸಮಯ 6:35. ಆಕಾಶವಾಣಿ ಮೈಸೂರು ಎಫ್ಎಂ 100.6.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
3: ಕೇಳುಗರೆ, ಇಂದು ಸಂಜೆ 6:51 ಕೃಷಿ ರಂಗ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮದಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಪ್ರದೇಶವಾಣಿ ಈಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ, ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ, ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ.
2: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
6: ನನ್ಗೆ ಗೊತ್ತಲ್ವಾ,
5: RBI ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ

0: ಆಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರೀ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಆಯುಷ್ಮಾನ್ ಸೇರಿದಂತೆ ಸರ್ಕಾರಿ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಜನಸಾಮಾನ್ಯರಿಗೆ ನೀಡಿರುವ ಸೌಕರ್ಯಗಳನ್ನು ನೀಡದೆ ನಿಯಮ ಉಲ್ಲಂಘಿಸಿದರೆ ಅನುಮತಿ ರದ್ದುಪಡಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ರೋಗಿಗಳಿಂದ ಖಾಸಗಿ ಆಸ್ಪತ್ರೆಗಳು ಹಣ ಪಡೆಯಬಾರದು. ಒಂದು ವೇಳೆ ಹೆಚ್ಚುವರಿ ಶುಲ್ಕ ಪಡೆದರೆ ಆರೋಗ್ಯ ಮಿತ್ರರು ಈ ಬಗ್ಗೆ ಗಮನ ಹರಿಸಿ ಮೇಲಿನ ಅಧಿಕಾರಿಗಳ ಮೂಲಕ ಉಚಿತ ಚಿಕಿತ್ಸೆಗೆ ಕ್ರಮ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಇದೇ ವೇಳೆ ಸರ್ಕಾರಿ ವೈದ್ಯರ ಕೊರತೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ವೈದ್ಯರನ್ನು ಸರ್ಕಾರಿ ಸೇವೆಯತ್ತ ಆಕರ್ಷಿಸಲು ಹೊಸ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಹಳ್ಳಿ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ವೈದ್ಯರ ವೇತನವನ್ನು ಹೆಚ್ಚಿಸಲು ಇಲಾಖೆ ನಿರ್ಧರಿಸಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಹಾಗೂ ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆಸಿದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದಾಗಿ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಇಂದು ನಡೆದ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವಜನತೆ ರಾಷ್ಟ್ರದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: But in spite of the Middle East problem, in spite of the Iran, US, Ukraine, Russia, India's economy is going fast and nobody is, no petrol outlet is right one in spite of these problems and there are many.

0: are happening. So, friends, I would like to end, I would like to tell, you can record my words, 21st century is India century, that century belongs to India.
1: 2028ರ ವಿಧಾನಸಭಾ ಚುನಾವಣೆ ಗೆಲ್ಲುವುದು ನಿಮ್ಮ ಗುರಿಯಾಗಿರಲಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಮಾಜಿ ಶಾಸಕ ಮಂಜುನಾಥ್ ಹಾಗೂ ಮೈಸೂರು ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್ ಅವರ ನೇತೃತ್ವದಲ್ಲಿ ಹುಣಸೂರು ಕಾಂಗ್ರೆಸ್ ಮುಖಂಡರು ಕುಮಾರ ಪಾರ್ಕ್ ಸರ್ಕಾರಿ ಅತಿಥಿಗೃಹದಲ್ಲಿ ಅಭಿನಂದಿಸಿದ ಸಂದರ್ಭದಲ್ಲಿ ಶಿವಕುಮಾರ್ ಈ ವಿಷಯ ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈ ಮರೆಯದಂತೆ ಕಾರ್ಯಕರ್ತರಿಗೆ ಸಲಹೆ ನೀಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳೆ ಎಚ್ಚರಿಕೆಯಿಂದ ಇದ್ದು ಮತಗಳನ್ನು ಕಾಪಾಡಿಕೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಮರ್ಥ ಅಭ್ಯರ್ಥಿಗಳನ್ನೇ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದು ಕಾರ್ಯಕರ್ತರಿಗೆ ಸಂತಸ ತಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಮಲತಾ ಅಂಬರೀಶ್ ಅವರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಗೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಹೆಸರನ್ನು ಪ್ರಸ್ತಾಪ ಮಾಡದಿರುವ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಬಿವೈ ವಿಜಯೇಂದ್ರ, ದೇವೇಗೌಡರ ಬಗ್ಗೆ ಅಪಾರ ಗೌರವವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಖಾತೆ ಹಂಚಿಕೆ ಸವಾಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡದಿರುವ ಕುರಿತು ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ ಬಗ್ಗೆ ಮಾತನಾಡುವ ಮೊದಲು ಕಾಂಗ್ರೆಸ್ನ ಹಿಂದಿನ ಕಾರ್ಯಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರ್ನಾಟಕವನ್ನು ಎಟಿಎಂ ಆಗಿ ಪರಿವರ್ತಿಸಿದ್ದಾರೆ ಎಂದು ದೂರಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ದೇವೇಗೌಡರ ಹೆಸರನ್ನು ರಾಜಕೀಯಗೊಳಿಸುವುದು ಸರಿಯಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲ ಹಂತದ ನೂತನ 13 ಸಚಿವರಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ. ಕುಮಾರಕೃಪಾ ಅತಿಥಿ ಗೃಹ ಇನ್ನು ಮುಂದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿಯಾಗಿರಲಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 4 ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಹಿಂದೆ ಉಪ ಮುಖ್ಯಮಂತ್ರಿಯಾಗಿದ್ದಾಗ ಡಿಕೆ ಶಿವಕುಮಾರ್ ಅವರಿಗೆ ನೀಡಲಾಗಿದ್ದ ಕೊಠಡಿಯನ್ನೇ ನೀಡಲಾಗಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿದ್ದು ಮುಂದಿನ 6 ದಿನಗಳ ಕಾಲ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಕೆಲವು ಭಾಗಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ ಜಿಲ್ಲೆಗಳಲ್ಲಿ ಇಂದು ಮತ್ತು ನಾಳೆ ಬಿರುಗಾಳಿ ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಧಾರವಾಡದ ಎಂ ನಾಗರಾಜ್ ಅವರ ಹೆಸರನ್ನು ಸೂಚಿಸಿರುವ ಪಕ್ಷದ ನಿರ್ಧಾರವನ್ನು ಮುಕ್ತವಾಗಿ ಸ್ವಾಗತಿಸುವುದಾಗಿ ಸಂಸದ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ವಿಶೇಷ ಘಟಕ ಯೋಜನೆ SCP ಹಾಗೂ ಗಿರಿಜನ ಉಪಯೋಜನೆ TSP-ಯಡಿಯಲ್ಲಿ ಮಂಜೂರಾಗಿರುವ ಅನುದಾನವನ್ನು 100% ಬಳಸುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ ಪಾಂಡ್ವೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಉಡುಪಿ ಜಿಲ್ಲಾ ಕೃಷಿ ಇಲಾಖೆ ಶಿಫಾರಸು ಮಾಡಿದೆ. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ 11 ರಾಷ್ಟೀಯ ಲೋಕ ಅದಾಲತ್ ಜರುಗಲಿದೆ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶರಾದ ಶೈಲಜಾ HV ತಿಳಿಸಿದ್ದಾರೆ. ಪರಿಸರವನ್ನು ಸಂರಕ್ಷಿಸುವುದು ಮತ್ತು ಸ್ವಚ್ಛವಾಗಿಡುವುದು ಕೇವಲ ಒಂದು ದಿನದ ಕೆಲಸವಲ್ಲ, ಅದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಎಂದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಆಯುಕ್ತೆ ಬಿಫೌಜಿಯಾ ತರನ್ನುಂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ತಿಳಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ 2026ರಲ್ಲಿನ ನಿಯಮಗಳನ್ನು ಸಂಪೂರ್ಣವಾಗಿ ಅರಿತು ಜಿಲ್ಲೆಯಲ್ಲಿನ ಘನತ್ಯಾಜ್ಯ ಸಮಸ್ಯೆಯನ್ನು ಸಮರ್ಥವಾಗಿ ನಿಭಾಯಿಸುವಂತೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ KLಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಪತ್ರಿಕಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಕಳೆದ 25 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿರುವ ಬೆಳಗಾವಿಯ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಪಿಕೆ ಬಡಿಗೇರ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಯುಷ್ಮಾನ್ ಯೋಜನೆಗಳಿಗೆ ಒಳಪಟ್ಟ ಖಾಸಗಿ ಆಸ್ಪತ್ರೆಗಳು ಹಣ ಪಡೆದರೆ ಅನುಮತಿ ರದ್ದು, ಆರೋಗ್ಯ ಸಚಿವ ಯುಟಿ ಖಾದರ್. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಭಾರತದ ಅಭಿವೃದ್ಧಿಗೆ ಯುವಜನತೆ ಶ್ರಮಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಸುಮಲತಾ ಅಂಬರೀಷ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಪಷ್ಟನೆ. ರಾಜ್ಯದಲ್ಲಿ ಮುಂದಿನ 6 ದಿನ ಭಾರಿ ಮಳೆ, ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
5: ಅಜ್ಜ, ಇದು ಯಾವ ಗಿಡ?
6: ಟ್ಯಾಂಜರೀನ್, ತುಂಬಾ ಹಸಿಯಾಗಿರುತ್ತೆ. ಕೇಳ್ಬೇಡಿ, ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
5: ಅಜ್ಜ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
6: ಯಾಕೆ?
5: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
6: ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.

ಸಮಯ 6:51 ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಕೇಳಿ ಕಾರ್ಯಕ್ರಮ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
3: ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ದೇವಿಗೆ ಬಾನುಲಿ ಸರಣಿಯಲ್ಲಿ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಸಿದ್ಧತೆ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎನ್ ಕೇಶವಮೂರ್ತಿ.
4: ಡಾಕ್ಟರ್ ಸಿಎ ದೀಪಕ್ ಅವರೇ ನಮಸ್ಕಾರ.
5: ನಮಸ್ತೆ ಸರ್.
4: ತಾವು ಈ ದಿವಸ ಮುಂಗಾರಿಗೆ ಸೂಕ್ತವಾದಂತಹ ಭತ್ತದ ತಳಿಗಳು ಮತ್ತು ಸಸಿ ಮಡಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
5: ಖಂಡಿತವಾಗಿ ನೀಡುವ ಸರ್. ನಮ್ಮ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಭತ್ತ ಪ್ರಮುಖವಾದ ಬೆಳೆ. ಹಲವಾರು ವರ್ಷಗಳಿಂದ ನೀವು ಭತ್ತ ಬೆಳೀತಾ ಇದ್ದೀರಿ. ಆದರೆ ವೈಜ್ಞಾನಿಕವಾಗಿ ಯಾವ ರೀತಿ ನಾವು ಒಂದು ಭತ್ತದ ಬೇಸಾಯ ಮಾಡಬೇಕು, ಹೆಚ್ಚಿನ ಇಳುವರಿಯನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಹೇಳುತ್ತಾ ಇರೋದನ್ನು ನಮ್ಮ ಎಚ್ಚರಿಸ್ತಾನೆ ಇದ್ದೀವಿ ಅದನ್ನು ಗಮನಿಸಿ. ಸೊ ಹಾಗಾಗಿ ಉತ್ತಮವಾದಂಥ ಬೆಳೆಯನ್ನು ತಗೊಂಡು ಅಧಿಕವಾದ ಇಳುವರಿ ಪಡಿಬೇಕು ಅಂತಂದರೆ ತಳಿ ಆಯ್ಕೆಯಿಂದ ಹಿಡಿದು ಸಸಿ ಮಡಿ ತಯಾರಿಕೆಯಿಂದ ಹಿಡಿದು ಕಟಾವನ್ನು ತರಕ ಕೂಡ ಯಾವ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಬೇಸಾಯವನ್ನು ಮಾಡಬೇಕು ಆ ರೀತಿ ಮಾಡದ್ದೇ ಆದಲ್ಲಿ ನಾವು ಡೆಫಿನೆಟ್ಟಾಗಿ ಒಂದು ಉತ್ತಮ ಇಳುವರಿಯನ್ನು ಪಡ್ಕೋಬೋದು. ಈಗ ಫಸ್ಟು ಒಂದು ಬೆಳೆ ಬೆಳಿಬೇಕು ಅಂತಂದರೆ ತಳಿಗಳು ಅಂತಂದಾಗ ಎಷ್ಟೊಂದು ಹಳೆ ತಳಿಗಳಿದ್ದಾವೆ. MTU 1001 ಆಗ್ಬೋದು, 1010 ಆಗ್ಬೋದು, 64 ಆಗ್ಬೋದು, ಇವೆಲ್ಲ ನಿಮಗೆ ಚಿರಪರಿಚಿತವಾದಂಥ ತಳಿಗಳು. ಸೊ ಹಾಗಾಗಿ ಆ ತಳಿಗಳ ಮೇಲೆ ಹೆಚ್ಚಿನ ಸಮಯವನ್ನು ವ್ಯಯಿಸದೆ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಮತ್ತು ಹೊಸ ತಳಿಗಳ ಬಗ್ಗೆ ಮಾತ್ರ ನಿಮಗೆ ಮಾಹಿತಿಯನ್ನು ನೀಡಿ ಇದನ್ನು ನೀವು ಯಾವ ಪ್ರದೇಶದಲ್ಲಿ ಬೆಳ್ಕೋಬೋದು, ಯಾವ ಒಂದು ಹಂಗಾಮ್ನಲ್ಲಿ ಬೆಳ್ಕೋಬೋದು ಅನ್ನೋ ವಿಚಾರವನ್ನು ತಿಳಿಸಿ ನಾನು ಸಸಿ ಮಡಿ ಹೇಗೆ ತಯಾರಿಸ್ಕೋಬೇಕು. ಮತ್ತು ಅದೇ ರೀತಿ ಈಗ ಕಳೆದ ಒಂದು ತಿಂಗಳಿನಲ್ಲೇ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಸ್ತರಣೆ ಮತ್ತು ಸಂಶೋಧನಾ ಕಾರ್ಯಾಗಾರ ನಡೀತದೆ. ಸೊ ಆ ಒಂದು ಕಾರ್ಯಾಗಾರ ತುಂಬ ಪ್ರಮುಖವಾದಂಥ ಕಾರ್ಯಾಗಾರ. ಆ ಒಂದು ಮೀಟಿಂಗಲ್ಲಿ ಏನಾಗುತ್ತೆ, ನಮ್ಮ ವಲಯ ಆಹಾರಕ್ಕೆ ಬೇಕಾದಂಥ ಯಾವ ಹೊಸ ತಾಂತ್ರಿಕತೆಗಳಾಗ್ಬೋದು, ಹೊಸ ತಳಿಗಳಾಗ್ಬೋದು, ಅವನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಆ ಒಂದು ಕಾರ್ಯಾಗಾರದಲ್ಲಿ ಅವನ್ನು ಗುರುತಿಸಿ ಅನುಮೋದಿಸಲ್ಪಟ್ಟರೆ ಮಾತ್ರ ರೈತರ ಒಂದು ಅಳವಡಿಕೆಗೆ ನಾವು ಶಿಫಾರಸು ಮಾಡ್ಬೋದು. ಕಳೆದ ತಿಂಗಳಲ್ಲಿ ನಡೆದಂಥ ಒಂದು ಇದರಲ್ಲಿ ಬೇರೆ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ತಾಂತ್ರಿಕತೆಗಳನ್ನು ಬಿಡುಗಡೆಗೆ ಗುರುತಿಸಲಾಗಿದೆ. ಸೊ ಅದರಲ್ಲಿ ಪ್ರಮುಖವಾಗಿ ಭತ್ತಕ್ಕೆ ಸಂಬಂಧಪಟ್ಟಂಗೆ 4 ತಾಂತ್ರಿಕತೆಗಳಿದ್ದಾವೆ. ಸೊ ಆ ತಾಂತ್ರಿಕತೆಗಳ ಬಗ್ಗೆನೂ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ತಳಿಗಳಿಗೆ ಸಂಬಂಧಪಟ್ಟಂಗೆ ಈಗ ದೀರ್ಘಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು, ಅಲ್ಪಾವಧಿ ತಳಿಗಳು. ದೀರ್ಘಾವಧಿ ಅಂದರೆ ಒಂದು 140-145 ದಿವಸ ಇಲ್ಲಿಂದ ಬಿತ್ತನೆಯಿಂದ ಕಟಾವು ತನಕ. ಮಧ್ಯಮಾವಧಿ ತಳಿಗಳು 130-135 ದಿವಸ ಅವಧಿ ತೆಗೆದುಕೊಳ್ತವೆ. ಮತ್ತು ಅಲ್ಪಾವಧಿ ತಳಿಗಳು 120-125 ದಿವಸ. ಇಲ್ಲಿ ನಾವು ಬೆಳೆ ಬೆಳಿಬೇಕು ಅಂತಂದಾಗ ದೀರ್ಘಾವಧಿ ಯಾವಾಗ ಸೆಲೆಕ್ಟ್ ಮಾಡಬೇಕು, ಮಧ್ಯಮಾವಧಿ ಯಾವಾಗ ಸೆಲೆಕ್ಟ್ ಮಾಡಬೇಕು ಅನ್ನೋದು ಮೇಯ್ನಾಗಿ ನಮ್ಮ ನೀರಿನ ಲಭ್ಯತೆ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಈ ವರ್ಷ ಈಗ ಆಲ್ರೆಡಿ ನೀವು ಗಮನಿಸ್ತಾ ಇದ್ದೀರಿ, ಯಾವುದೇ ಮಳೆ ಇನ್ನೂ ಆಗಿಲ್ಲ. ಹೋದ ವರ್ಷ ನೋಡಿದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಉತ್ತಮ ಮಳೆಯಾಗಿ ನಮ್ಮ KRS ಅಣೆಕಟ್ಟಿನಲ್ಲಿ ನೀರು ಹೆಚ್ಚಿನ ಮಟ್ಟದಲ್ಲಿ ಸಂಗ್ರಹ ಆಗಿತ್ತು. ಸೊ ಈ ಒಂದು ಇದರಲ್ಲಿ ನೋಡಿದಾಗ ನಮಗೆ ಈ ಸರಿ ಕಾವೇರಿ ನದಿಯಲ್ಲಿ ನೀರು KRS ಇಂದ ಬಿಡುಗಡೆ ಆಗಂಥದ್ದು ಸ್ವಲ್ಪ ತಡ ಆಗ್ಬೋದು. ಸೊ ತಡ ಆಯಿತು ಅಂತಂದರೆ ನಾವು ಇಲ್ಲಿ ದೀರ್ಘಾವಧಿ ತಳಿಗಳನ್ನ ತೆಗೆದುಕೊಳ್ತಕ್ಕಂಥ ಚಾನ್ಸಸ್ ತುಂಬ ಕಡಿಮೆ. ದೀರ್ಘಾವಧಿ ತಳಿ ಅಂದರೆ ಉದಾಹರಣೆಗೆ BR 2655 ಅಂತ ಏನು ಹೇಳ್ತೀವಿ ಅದು ದೀರ್ಘಾವಧಿ ತಳಿ. ಮತ್ತು ನಾವು ಸೋನಾ ಮಸೂರಿ BPT 5204 ಇವೆಲ್ಲ ದೀರ್ಘಾವಧಿ ತಳಿಗಳು. ದೀರ್ಘಾವಧಿ ತಳಿಗಳನ್ನ ನಾವು ಸಾಮಾನ್ಯವಾಗಿ ಜೂನ್ ಕೊನೆ ವಾರದೊಳಗಡೆ ಬಿತ್ತನೆ ಮಾಡಿಕೊಂಡು 3 ವಾರದ ಪೈರುಗಳನ್ನ ಆಮೇಲೆ ನಾವು ನಾಟಿ ಮಾಡ್ಕೋತೀವಿ. ಸೊ ಈಗ ಜೂನ್ ತಿಂಗಳಲ್ಲಿ ನಮಗೆ KRS ಇಂದ ನೀರು ಬಿಡುಗಡೆ ಆಗತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರೋದ್ರಿಂದ ನನ್ನ ಪ್ರಕಾರ ನಾವು ಮಧ್ಯಮಾವಧಿ ತಳಿಗಳು ಅಥವಾ ಅಲ್ಪಾವಧಿ ತಳಿಗಳಿಗೆ ನಾವು ಹೋಗಬೇಕಾಗತ್ತೆ. ಮಧ್ಯಮಾವಧಿ ತಳಿಗಳು ಅಂತಂದಾಗ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದನೇ ಬಿಡುಗಡೆ ಆದಂಥ ಹಳೆ ತಳಿಗಳಿದ್ದಾವೆ. ಈಗ ತನು ಇದೆ, ಮತ್ತು ಗಂಗಾವತಿ ಸೋನಾ ಇದೆ, MTU 1001 ಇದೆ, ಮತ್ತು IR 308 64 ಅಂತಕ್ಕಂಥ ತಳಿಗಳಿದ್ದಾವೆ. ಇವನ್ನು ನಾವು ಬೆಳ್ಕೋಬೋದು. ಆದರೆ ಪ್ರಮುಖವಾಗಿ ಇತ್ತೀಚೆಗೆ ಬಿಡುಗಡೆ ಆದಂಥ ಒಂದು ಮಧ್ಯಮಾವಧಿ ತಳಿ KMP 220. KMP 220 ಈ ಪ್ರದೇಶದಲ್ಲಿ ಪರ್ಟಿಕ್ಯುಲರ್ಲಿ ನಂಜನಗೂಡು, KR ನಗರ ಈ ಭಾಗಗಳಲ್ಲಿ ಬೆಳೀತಕ್ಕಂಥ ಒಂದು ಪ್ರಚಲಿತವಾದಂಥ ತಳಿ, ಜ್ಯೋತಿ ತಳಿ. ಈ ಜ್ಯೋತಿ ತಳಿ ಏನಪ್ಪ ಅಂತಂದರೆ ಇದಕ್ಕೆ ಎಲ್ಲ ರೋಗಗಳು ಈ ಜ್ಯೋತಿ ತಳಿಗೆ ಬರೋದ್ರಿಂದ ಆ್ಯಕ್ಚುಲಿ ಇದು ಎಲ್ಲ ಕೇರಳಕ್ಕೆ ಹೋಗೋದ್ರಿಂದ ಭತ್ತ ಅಲ್ಲಿಗೆ ಹೋಗೋದ್ರಿಂದ ಇದಕ್ಕೆ ಉತ್ತಮವಾದ ಧಾರಣೆ ಇದೆ. ಹಾಗಾಗಿ ತಾವೆಲ್ಲ ಕೂಡ ಈ ಒಂದು ತಳಿಯನ್ನು ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದ್ದೀರಿ. ಆದರೆ ರೋಗಬಾಧೆ ಜಾಸ್ತಿ ಇರೋದ್ರಿಂದ ನಿಮಗೆ ಇದರಲ್ಲಿ ಇಳುವರಿ ಪ್ರಮಾಣ ಕಡಿಮೆ ಆಗಿದೆ, ಮತ್ತು ಕಾಳಿನ ಗುಣಮಟ್ಟನೂ ಕೂಡ, ಯಾಕಂದರೆ ಕಾಳು ಕಪ್ಪಾಗ್ಬಿಡ್ತವೆ, ಸೊ ಹಾಗಾಗಿ ಕಾಳಿನ ಗುಣಮಟ್ಟನೂ ಕೂಡ ಕಡಿಮೆ ಆಗಿದೆ. ಮತ್ತು ಈ ಜ್ಯೋತಿ ತಳಿ ಜಾಸ್ತಿ ಎತ್ತರಕ್ಕೆ ಬೆಳೀದೇ ಇರೋದ್ರಿಂದ ನಿಮಗೆ ಹೆಚ್ಚಿನ ಮುಳ್ಳಿನ ಇಳುವರಿ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ KMP 220 ಅಥವಾ ಮಂಡ್ಯ ಜ್ಯೋತಿ ಅನ್ನತಕ್ಕಂಥ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ. ಈ ತಳಿ ಧಾನ್ಯಗಳೇನಪ್ಪ ಅಂತಂದರೆ, ನಾವು ಜ್ಯೋತಿ ತಳಿಗೆ ಹೋಲಿಸಿದಾಗ KMP 220 ತಳಿ ಸೇಮ್ ಇದೆ ಡಿಟ್ಟೋ. ಸೊ ಕೆಂಪು ಕಾಳೆ, ಯಾವುದೇ ಗಮನೀಯವಾದಂಥ ವ್ಯತ್ಯಾಸ ಕಂಡು ಬರೋದಿಲ್ಲ. ಹಾಗಾಗಿ ಜ್ಯೋತಿ ಬೆಳೆ ಬೆಳೆಯೋ ಜಾಗಕ್ಕೆ ನೀವು ಮಂಡ್ಯ ಜ್ಯೋತಿ ಅಥವಾ KMP 220 ಅನ್ನೋ ತಳಿಯನ್ನು ಬೆಳ್ಕೊಂಡ್ರೆ ನೀವು ಅಧಿಕ ಇಳುವರಿನ ಪಡ್ಕೋಬೋದು. ಯಾಕಂದರೆ KMP 220 ಈ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ ಇದು. ಮತ್ತು ಜ್ಯೋತಿಗೆ ಹೋಲಿಸಿದ್ರೆ ಇನ್ನೂ ಒಂದು ಅರ್ಧದಿಂದ 3/4 ಹೈಟ್ ಬೆಳೆಯುತ್ತೆ. ಸೊ ಹಾಗಾಗಿ ಹುಲ್ಲಿನ ಇಳುವರಿನೂ ಕೂಡ ಜಾಸ್ತಿ ಸಿಗುತ್ತೆ. ಆದರೆ ಒಂದು ಕಿವಿ ಮಾತು ಏನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ರೈತರುಗಳು ಸಮತೋಲನವಾದ ರಸಗೊಬ್ಬರಗಳನ್ನು ನೀಡದೆ ಯೂರಿಯಾನ ಕಡಿಮೆ ದುಡ್ಡು ಅನ್ನೋ ಒಂದು ಕಾರಣಕ್ಕೆ ಇರ್ಬೋದು ಅಥವಾ ಲಭ್ಯತೆ ಜಾಸ್ತಿ ಅನ್ನೋ ಇದಕ್ಕಿರ್ಬೋದು, ಜಾಸ್ತಿ ಯೂರಿಯಾವನ್ನು ಕೊಡೋದ್ರಿಂದ ಈ ತಳಿ ತುಂಬ ಉದ್ದಕ್ಕೆ ಬೆಳೆದ್ಬಿಟ್ಟು ಬೀಳೋಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಯೂರಿಯಾನ ಒಂದು ಕೈ ಹಿಡಿದು ಕೊಡೋದ್ರಿಂದ ಅಥವಾ ಸಾರಜನಕವನ್ನು ಸ್ವಲ್ಪ ಹಿಡಿದು ಪೂರೈಕೆ ಮಾಡೋ ಒಂದು ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ಬೆಳೆಯಿಂದ ಉತ್ತಮವಾದ ಇಳುವರಿಯನ್ನು ತಾವು ನಿರೀಕ್ಷಿಸ್ಬೋದು. ಸಾಮಾನ್ಯವಾಗಿ 1 ಎಕರೆಗೆ 28-30 ಕ್ವಿಂಟಲ್ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಒಂದು ತಳಿ KMP 220 ಹೊಂದಿರ್ತದೆ. ಮತ್ತು ಈಗ July 15 ಅಥವಾ July 3 ತನಕ ಈ ಮಧ್ಯಮ ಅವಧಿ ತಳಿಗಳನ್ನ ನಾವು ಬಿತ್ತನೆ ಮಾಡಿಕೊಂಡು ಆಮೇಲೆ 20-22 ದಿವಸದ ಪೈರುಗಳನ್ನ ನಾವು ನಾಟಿ ಮಾಡ್ಕೋಬೋದು. ಈಗ ಪರ್ಟಿಕ್ಯುಲರ್ಲಿ ಕಾಲುವೆ ಕೊನೆ ಭಾಗದಂಥ ರೈತರುಗಳಿಗೆ ನೀರು ತಲುಪೋದು ಇನ್ನೂ ಕಡಿಮೆ, ಸೊ ಆವಾಗ ಅದು ಅವ್ರು ಆಗಸ್ಟ್ ತನಕ ಹೋಗ್ಬಿಟ್ಟಿರ್ತಾರೆ ಅಂತಂದಾಗ ನಾವು ಅಲ್ಪಾವಧಿ ತಳಿಗಳಿಗೆ ಹೋಗಬೇಕಾಗತ್ತೆ. ಸೊ ಅಲ್ಪಾವಧಿ ತಳಿಗಳು ಅಂದರೆ ಈಗ ಆಲ್ರೆಡಿ ಪ್ರಚಲಿತವಾಗಿ ಇರ್ತಕ್ಕಂಥ ತಳಿಗಳು ಅಂದರೆ IR 64 ಇದೆ, MTU 10 ಇದೆ, ರಾಶಿ ಅನ್ನೋ ತಳಿ ಇದೆ, ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಈಗ IR 64 ಏನಪ್ಪ ಅಂದರೆ ಮೂಲತಃ ಇದು ಬೆಂಕಿ ರೋಗ ನಿರೋಧಕ ತಳಿ ಅಂತ ಬಿಡುಗಡೆ ಆದರೂ ಕೂಡ ತುಂಬ ಹಳೆ ತಳಿಯಾಗಿರೋದ್ರಿಂದ ಇದು ತನ್ನ ನಿರೋಧಕತೆಯನ್ನು ಕಳ್ಕೊಂಡು ಈ ಬೆಂಕಿ ರೋಗಕ್ಕೆ ತುತ್ತಾಗುತ್ತೆ. ಸೊ ಹಾಗಾಗಿ IR 64 ಹೋಲ್ತಕ್ಕಂಥ ಧಾನ್ಯ ಇರ್ತಕ್ಕಂಥ KMP 225 ಅನ್ನೋ ಒಂದು ತಳಿಯನ್ನು ಕೂಡ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಈ KMP 225 ಏನಪ್ಪ ಅಂತಂದರೆ ಸೇಮ್ ಈಗ IR 64 ಏನು ಡ್ಯೂರೇಷನ್ ಇದೆ ಅದೇ ಡ್ಯೂರೇಷನ್ನು ಕೂಡ ಇದಕ್ಕೆ ಇರೋದ್ರಿಂದ IR 64 ಬೆಳೆಯಂಥ ರೈತರು ಅದರ ಬದಲಾಗಿ KMP 225 ಅನ್ನೋ ತಳಿಯನ್ನು ತಾವು ಬೆಳ್ಕೊಳ್ಳೋದ್ರಿಂದ ಬೆಂಕಿ ರೋಗ ನಿರೋಧಕತೆ ಇರುವುದರ ಮೂಲಕ ಹೆಚ್ಚಿನ ಒಂದು ಇಳುವರಿಯನ್ನು ತಾವು ಪಡ್ಕೋಬೋದು. ಮತ್ತು ಇನ್ನೊಂದು ಅಲ್ಪಾವಧಿ ತಳಿ ನಾನು ಹೇಳೋಕ್ಕೆ ಇಷ್ಟಪಡೋದು RNR 15-048 ಇದು ರಾಜೇಂದ್ರನಗರ ಅಲ್ಲಿ ಒಂದು ತಳಿ, ಬಟ್ ನಮ್ಮ ಪ್ರದೇಶಕ್ಕೂ ಸೂಕ್ತ ಅಂತ ಪರೀಕ್ಷೆಯಲ್ಲಿ ಗೊತ್ತಾಗಿರೋದ್ರಿಂದ ಇದನ್ನು ನಮ್ಮ ಮೈಸೂರು ಮಂಡ್ಯ ಭಾಗಕ್ಕೂ ಕೂಡ ನಾವು ಶಿಫಾರಸು ಮಾಡಿದ್ದೇವೆ. ಇದು ತುಂಬ ಉತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಭತ್ತದ ತಳಿಯಾಗಿದ್ದು ಅಂದರೆ ತುಂಬ ಸಣ್ಣ ಕಾಳು, ಹಾಗಾಗಿ ಊಟಕ್ಕೆಲ್ಲ ತುಂಬ ಚೆನ್ನಾಗಿದೆ, ಮಾರುಕಟ್ಟೆಯಲ್ಲಿ ಕೂಡ ಇದಕ್ಕೆ ಒಂದು ಉತ್ತಮ ಧಾರಣೆ ಕೂಡ ಸಿಗುತ್ತೆ. ಆದರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ RNR 15-048 ಲೋ ಗ್ಲೈಸೆಮಿಕ್ ಇಂಡೆಕ್ಸ್. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ನಾವು ಈ ಅನ್ನವನ್ನು ತಿಂದಾಗ ಅದರಿಂದ ಏನು ಶುಗರ್ ಅಂಶ ರಕ್ತನಾಳಗಳಿಗೆ ಬಿಡುಗಡೆ ಆಗುತ್ತೆ ಅದು ತುಂಬ ಕಡಿಮೆ ಹಾಗೂ ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ಈ ಮಧುಮೇಹ ಹೊಂದಿರತಕ್ಕಂಥ ಅಥವಾ ಡಯಾಬಿಟೀಸ್ ಇರತಕ್ಕಂಥ ಇವರು ಅಥವಾ ಈವನ್ ಮಧುಮೇಹಕ್ಕೆ ಇರಲೇಬೇಕು ಅಂತೇನಿಲ್ಲ, ಸಾಮಾನ್ಯ ಜನರು ಕೂಡ ಈ ಒಂದು ತಳಿಯ ಅಕ್ಕಿಯನ್ನು ನಾವು ಬಳಸಿ ಅನ್ನ ಮಾಡಿಕೊಂಡು ಊಟ ಮಾಡೋದ್ರಿಂದ ಒಂದು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಹಂಗಂದರೆ ಇದನ್ನು ತಿಂದರೆ ಡಯಾಬಿಟೀಸ್ ಹೋಗ್ಬಿಡುತ್ತೆ ಅಂತಲ್ಲ, ಡಯಾಬಿಟೀಸ್ನ ಮೇಂಟೈನ್ ಮಾಡುತ್ತೆ. ಸೊ ಶುಗರ್ ಲೆವೆಲ್ ಜಾಸ್ತಿ ಆಗದೆ ಇರೋ ರೀತಿ ಕಂಟ್ರೋಲ್ ಮಾಡುತ್ತೆ. ಸೊ ಇದು KMP 220, 225, RNR 15 ಇವು ಇತ್ತೀಚೆಗೆ ಬಂದಂಥ ತಳಿಗಳು. ಮತ್ತು ಈಗ ಕಳೆದ ತಿಂಗಳು ನಡೆದಂಥ ಒಂದು ವಾರ್ಷಿಕ ಕಾರ್ಯಾಗಾರದಲ್ಲಿ ಗುರುತಿಸಿರ್ತಕ್ಕಂಥ ತಳಿ MSN 113 ಅಥವಾ MSN 113 ಅನ್ನೋ ಒಂದು ಹೊಸ ತಳಿ ಬಿಡುಗಡೆಗೆ ಅನುಮೋದಿಸಲ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಬಿತ್ತನೆ ಬೀಜನೂ ಕೂಡ ನಮ್ಮಲ್ಲೇ ದೊರಕುತ್ತೆ. ಈ ಒಂದು ತಳಿ ವಿಶೇಷತೆ ಏನಪ್ಪ ಅಂದರೆ ಇದು RNR ತಳಿ ಥರನೇ. ಸೊ RNR ಏನು ತುಂಬ ಸಣ್ಣ ಕಾಳಿದೆ, ಇದು ಅದೇ ರೀತಿ RNR ಹೋಲ್ತಕ್ಕಂಥ ಸಣ್ಣ ಅಕ್ಕಿಯ ತಳಿ. ಆದರೆ RNR ಇದು ಒಂದು 10-15% ಹೆಚ್ಚಿನ ಇಳುವರಿ ಕೊಡುತ್ತೆ. ಆದರೆ ಇದಕ್ಕೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಏನೂ ಇಲ್ಲ. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಬೇಕು ಅಂತಂದರೆ RNR ಉಪಯೋಗಿಸಿ, ಇಲ್ಲ ಅದು ಆಲ್ರೆಡಿ ನಮ್ಮ ಹತ್ರ ಇದೆ ಊಟಕ್ಕೆ ಮನೇಲಿ ಇಟ್ಕೊಂಡಿದ್ದೀವಿ ಅನ್ನೋದೇ ಆದಾಗ, ಇನ್ನು ಹೆಚ್ಚಿನ ಇಳುವರಿ ಬೇಕು ಸಣ್ಣ ಕಾಳು ಬೆಳಿಬೇಕು ಅಂತಂದವರು RNR ಬದಲು ನೀವು ಈ MSN 113 ಅನ್ನೋ ಈ ಒಂದು ತಳಿಯನ್ನು ನೀವು ಬೆಳ್ಕೋಬೋದು. ಇದು ಕೂಡ RNR ರೀತಿ ಅಲ್ಪಾವಧಿ ತಳಿ, ಒಂದು 120-125 ದಿವಸ ಬಿತ್ತನೆಯಿಂದ ಕಟಾವಿಗೆ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಮತ್ತು 1 ಎಕರೆಗೆ 25-28 ಕ್ವಿಂಟಲ್ ಸರಾಸರಿ ಇಳುವರಿ ಸಾಮರ್ಥ್ಯವನ್ನು ಕೂಡ ಈ ಒಂದು ತಳಿ ಹೊಂದಿರುತ್ತೆ. ಇಷ್ಟನ್ನ ಹೊರತುಪಡಿಸಿ ಹಲವಾರು ರೈತರುಗಳು ಸಾಂಪ್ರದಾಯಿಕ ಭತ್ತದ ತಳಿಗಳನ್ನ ಕೂಡ ಬೆಳೀತಕ್ಕಂತ ಒಂದು ರೂಢಿ ನಮ್ಮ ಪ್ರದೇಶದಲ್ಲಿದೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಈ ರಾಜಮುಡಿ, ರಾಜಭೋಗ ಈ ತಳಿಗಳನ್ನ ಕೂಡ ಬೆಳೀತಾ ಬರ್ತಾ ಇದ್ದೀರಿ. ಸೊ ಈ ರಾಜಮುಡಿ ಇವನ್ನ ಬೆಳೆಯುವಾಗ ಸ್ವಲ್ಪ ಜೂನ್ ತಿಂಗಳಲ್ಲೇ ಬಿತ್ತನೆ ಮಾಡ್ಕೊಳ್ಳೋದು ಉತ್ತಮ. ಯಾಕೆಂದ್ರೆ ಇವು ಎಕ್ಸ್ಟ್ರಾ ಲಾಂಗ್ ಡ್ಯೂರೇಷನ್ ವೆರೈಟೀಸ್, ಅಂದ್ರೆ 140-150 ದಿವಸ ತೆಗೆದುಕೊಳ್ತಕ್ಕಂಥ ತಳಿಗಳು. ಈ ತಳಿಗಳನ್ನ ನೀವು ಜೂನಲ್ಲಿ ಹಾಕೊಳ್ಳೋದ್ರಿಂದ ನಿಮಗೆ ಅದು ಸರಿಯಾದ ಸಮಯಕ್ಕೆ ಚಳಿಗೆ ಸಿಗಾಕೊಳ್ಳೋದೆ ಕಟಾವಿಗೆ ಬರ್ತಕ್ಕಂಥ ಇದಿರುತ್ತೆ. ಮತ್ತು ಈ ಸಾಂಪ್ರದಾಯಿಕ ತಳಿಗಳನ್ನ ಬೆಳೆಯುವಾಗ ಸಾಮಾನ್ಯವಾಗಿ ರಸಗೊಬ್ಬರಗಳನ್ನ ಬಳಸದೇ ಇದ್ದರೆ ಉತ್ತಮ. ಅಕಸ್ಮಾತ್ ಅನಿವಾರ್ಯತೆಯಿಂದ ಬಳಸಲೇಬೇಕು ಅಂತ ಆದರೆ ಆವಾಗ ಸ್ವಲ್ಪ ನೀವು ಸಾವಯವ ಮತ್ತು ಅದು ಎರಡನ್ನೂ ಇಂಟಗ್ರೇಟ್ ಮಾಡಿಕೊಂಡು ಸಮತೋಲನವಾಗಿ ಉಪಯೋಗಿಸೋದ್ರಿಂದ, ಯಾಕೆಂದರೆ ಪರ್ಟಿಕ್ಯುಲರ್ಲಿ ಈಗ ರಾಜಮುಡಿ ಅಂದಾಗೇನು 5-6 ಎತ್ತರಕ್ಕೆ ಬೆಳೀತಕ್ಕಂಥ ತಳಿ, ಇಲ್ಲಿ ಸಾರಜನಕದ ಅಂಶ ನೀವು ಜಾಸ್ತಿ ನೀಡಿತು ಅಂತಂದರೆ ಇದು ತುಂಬ ಎತ್ತರಕ್ಕೆ ಬೆಳೆದು ಬಿದ್ದೋಗೋಂಥ ಚಾನ್ಸಸ್ ಜಾಸ್ತಿ. ಸೊ ಬೀಳೋದ್ರಿಂದ ಆಟೋಮೆಟಿಕಲಿ ನಮ್ಮ ಒಂದು ಹುಲ್ಲಿನ ಗುಣಮಟ್ಟ ಆಗ್ಬೋದು ಅಥವಾ ಧಾನ್ಯದ ಗುಣಮಟ್ಟ ಹಾಳಾಗುತ್ತೆ. ಸೊ ಆ ಒಂದು ಕಾರಣದಿಂದ ಒಂದು ಸಮತೋಲನವಾದ ಹಿಡಿತವಾದ ಪೋಷಕಾಂಶಗಳನ್ನು ನೀಡೋದ್ರ ಮೂಲಕ ಈ ಸಾಂಪ್ರದಾಯಿಕ ತಳಿಗಳಿಂದ ಒಂದು ಉತ್ತಮ ಇಳುವರಿಯನ್ನು ಪಡ್ಕೋಬೋದು. ಮತ್ತು ಈಗ ಆಲ್ರೆಡಿ ಹೇಳಿದಂಗೆ ಈಗ RNR ಆಗ್ಬೋದು ಮತ್ತು MSN 113 ಆಗ್ಬೋದು, ಈ ಸಣ್ಣ ಕಾಳು ತಳಿಗಳೇನಿದ್ದಾವೆ ಇವು ಯಾವಾಗಲೂ ರೋಗಕ್ಕೆ ತುತ್ತಾಗುವಿಕೆಯನ್ನು ಜೊತೆಲೇ ತಗೊಬಂದಿರ್ತವೆ. ಅಂದರೆ ಎಲ್ಲಿ ಕಾಳು ಸಣ್ಣ ಆಗುತ್ತೆ ಅಲ್ಲಿ ರೋಗ ನಿರೋಧಕತೆ ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಮಾಡೋಕ್ಕಾಗಿಲ್ಲ ನಮ್ಮ ಒಂದು ವಿಜ್ಞಾನದ ಕ್ಷೇತ್ರದಲ್ಲಿ. ಅವೆರಡು ಜೊತೆ ಜೊತೆಲೇ ಬರ್ತಕ್ಕಂಥ ಗುಣಗಳು. ಸೊ ಹಾಗಾಗಿ ಇವಕ್ಕೆ ರೋಗಕ್ಕೆ ತುತ್ತಾಗೋದು ಗೊತ್ತಿರೋದ್ರಿಂದ ತಾವು ಸೂಕ್ತವಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೋಬೇಕು. ಪರ್ಟಿಕ್ಯುಲರ್ಲಿ ಯಾವುದಕ್ಕೆ, ನಾವು ಬೆಂಕಿ ರೋಗ ನಮ್ಮ ಒಂದು ಪ್ರದೇಶದಲ್ಲಿ ಪ್ರಚಲಿತವಾಗಿರೋದ್ರಿಂದ ಬೆಂಕಿ ರೋಗಕ್ಕೆ ಒಂದು ಏನು ಶಿಫಾರಸು ಮಾಡಿದಂಥ ಔಷಧಿಗಳಿದ್ದಾನೆ ಅದನ್ನು ನೀವು ಸ್ಪ್ರೇ ಮಾಡ್ಕೊಳ್ಳೋದ್ರ ಮೂಲಕ ರೋಗ ಬರೋದನ್ನು ಮೊದಲೇ ತಡೆಗಟ್ಕೋಬೋದು. ಇದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಔಷಧಿ ಯಾವುದಪ್ಪ ಅಂದರೆ ನೇಟಿವ್ ಅನ್ನೋ ಒಂದು ಔಷಧಿ ಇದೆ. ಇದನ್ನು 5% ಪ್ಯಾನಿಕಲ್ ಎಮರ್ಜೆನ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಭತ್ತದ ಎಲೆಯಿಂದ ತೆನೆ ಹೊರಗಡೆಗೆ ಬರ್ತಾ ಇರುತ್ತಲ್ಲ, ಬದು ಮೇಲೆ ನಿಂತ್ಕೊಂಡು ನೋಡಿದಾಗ ಅಲ್ಲೊಂದು ಇಲ್ಲೊಂದು ತೆನೆ ಹೊರಗಡೆಗೆ ಬರೋಕ್ಕೆ ಶುರು ಆಗಿದೆ ಅಂತ ಅನ್ಸೋಂಥ ಒಂದು ಸಮಯದಲ್ಲಿ ಈ ನೇಟಿವ್ ಅನ್ನೋ ಔಷಧಿಯನ್ನು ಒಂದು 1/4 ಗ್ರಾಂ 1 ಲೀಟ್ರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡ್ಕೊಳ್ಳೋ ಒಂದು ಪದ್ಧತಿಯ ಮೂಲಕ ನೀವು ಈ ಒಂದು ರೋಗವನ್ನು ನಾವು ಬರೋಕ್ಕಿಂತ ಮುಂಚೆನೆ ತಡೆಗಟ್ಕೋಬೋದು. ಯಾಕಂದರೆ ಇಲ್ಲಿ ಪರ್ಟಿಕ್ಯುಲರ್ಲಿ ಬೆಂಕಿ ರೋಗ ಅಂದಾಗ ಎಲೆ ಬೆಂಕಿ ರೋಗ ಬರುತ್ತೆ ಮತ್ತು ಕುತ್ತಿಗೆ ಬೆಂಕಿ ರೋಗ ಬರುತ್ತೆ. ಎಲೆ ಬೆಂಕಿ ರೋಗ ಬಂದರೆ ಅದನ್ನು ಸ್ವಲ್ಪ ಈಸಿಯಾಗಿ ಮ್ಯಾನೇಜ್ ಮಾಡಬಹುದು, ಬಟ್ ಕುತ್ತಿಗೆ ಬೆಂಕಿ ರೋಗ ಒಂದ್ಸರಿ ಬತ್ತು ಅಂತಂದರೆ ಅದನ್ನು ಅದು 1-2-3 ದಿವಸದಲ್ಲೇ ನಿಮ್ಮ ಸಂಪೂರ್ಣ ಬೆಳೆಯನ್ನು ಹಾಳು ಮಾಡಿಬಿಡುತ್ತೆ ಮತ್ತು ಇದನ್ನು ತಡೆಗಟ್ಟೋದು ತುಂಬ ಕಷ್ಟಕರವಾಗಿರೋದ್ರಿಂದ ಬರೋಕ್ಕಿಂತ ಮುಂಚೆನೇ ಈ ಒಂದು ಔಷಧಿಯನ್ನು ನೀವು ಸ್ಪ್ರೇ ಮಾಡಿಕೊಂಡು ಈ ರೋಗವನ್ನು ನಾವು ಅವಾಯ್ಡ್ ಮಾಡ್ಬೋದು. ಇಷ್ಟು ತಳಿಗಳಿಗೆ ಒಂದು ಸಂಬಂಧಪಟ್ಟಂಗೆ. ಯಾಕೆಂತಂದರೆ ನಾವು ಸಸಿ ಮಡಿಗೆ ಹೋಗೋಕ್ಕಿಂತ ಮುಂಚೆನೆ ನಾವು ಈ ಬಿತ್ತನೆ ಬೀಜದ ಒಂದು ಯಾವ ತಳಿಯನ್ನು ನಾವು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಪ್ರೊಸೆಸ್ಸು ಶುರು ಆಗುತ್ತೆ.
4: ಡಾಕ್ಟ್ರೆ, ಅನೇಕ ಖಾಸಗಿ ಸಂಸ್ಥೆಗಳ ತಳಿಗಳು ಕೂಡ ಇವತ್ತು ಮಾರುಕಟ್ಟೆನಲ್ಲಿ ಇದಾವೆ.
5: ಎಸ್ ಸರ್,
4: ತುಂಬಾನೇ ಇದೆ.
5: ಎಸ್ ಸರ್,
4: ಈಗ ಅಂತಹ ತಳಿಗಳನ್ನೇನಾದರೂ ರೈತರು ಬೆಳಿಬೇಕಾದ್ರೆ ಅದನ್ನ ಬೆಳೆಯೋಕ್ಕಿಂತ ಮುಂಚೆ ವಿಜ್ಞಾನಿಗಳು ಅಂದ್ರೆ ತಳಿ ವಿಜ್ಞಾನಿಗಳು ನೀವು ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿ ಬೆಳಿಬೇಕಾ? ಹೇಗೆ?
5: ಡೆಫಿನೆಟ್ ಆಗಿ ಸರ್. ಆಕ್ಚುಲಿ ಇವಾಗ ಏನಾಗಿದೆ, ಒಂದು 2-3 ವರ್ಷಗಳ ಹಿಂದೆ ತನಕ ಏನಾಗಿತ್ತು, ಎಲ್ಲ ಖಾಸಗಿ ಸಂಸ್ಥೆಗಳು ಅವರ ಬಿತ್ತನೆ ಬೀಜಗಳನ್ನ ತಗೊಬಂದು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾರಾಟ ಮಾಡ್ಕೋಬೋದಾಗಿತ್ತು. ಬಟ್ ಅವಾಗ ಏನಪ್ಪ ಅಂದರೆ ನಮಗೂ ಕೂಡ ಅವರು ಯಾವ ತಳಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇರ್ತಿರ್ಲಿಲ್ಲ. ರೈತರಿಗೂ ಕೂಡ ಒಂದು ಸಮರ್ಪಕವಾದಂಥ ಒಂದು ಮಾಹಿತಿ ಲಭ್ಯತೆ ಆಗ್ತಾ ಇರಲಿಲ್ಲ. ಸೊ ಆ ಒಂದು ಕಾರಣದಿಂದ ಈಗ ಸರ್ಕಾರದಿಂದ ಕಳೆದ 1-2 ಸಾಲಿನಿಂದ ಒಂದು ರೂಲ್ಸ್ ಮಾಡಿದ್ದಾರೆ ಅಂದರೆ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿ ಅದರ ತಳಿಗಳನ್ನ ಒಂದು ಪ್ರದೇಶದಲ್ಲಿ ಮಾರಾಟ ಮಾಡಬೇಕು ಅಂದರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಸಂಬಂಧಪಟ್ಟ ಬೆಳೆಗಳ ತಳಿಗಳ ವಿಜ್ಞಾನಿಗಳಿಗೆ ಅವರ ಒಂದು ಬಿತ್ತನೆ ಬೀಜವನ್ನು ಕೊಟ್ಟು ನಮ್ಮ ಕಡೆ ಪರೀಕ್ಷೆ ಮಾಡಿಸ್ಕೊಂಡು ನಮ್ಮ ಪ್ರದೇಶಕ್ಕೆ ಇದು ಸೂಕ್ತ ಅಂತ ನಾವು ಶಿಫಾರಸು ಮಾಡಿದ್ರಷ್ಟೇ ಅವರು ಇದನ್ನು ಬೆಳಿಬೋದಾಗಿದೆ. ಸೊ ಹಾಗಾಗಿ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಹಲವಾರು ತಳಿಗಳು ನಮ್ಮಲ್ಲಿ ಪರೀಕ್ಷೆ ಆಗಿರೋದ್ರಿಂದ ನಮಗೂ ಕೂಡ ಮಾಹಿತಿ ಇರುತ್ತೆ. ಹಾಗಾಗಿ ಯಾವ್ದಾದ್ರು ರೈತರುಗಳು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡಬಹುದು. ಆದರೆ ನಾನು ಹೇಳೋದೇನೆಂದರೆ ಈಗ ಏನಾಗುತ್ತೆ, ನಾವು ತಳಿಗಳನ್ನ ಯಾವ ಟೈಮಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಅದರ ಅವಧಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಖಾಸಗಿ ಸಂಸ್ಥೆಗಳು ಬಿತ್ತನೆ ಬೀಜವನ್ನು ಖರೀದಿ ಮಾಡಿದಾಗ ರೈತರು ನೇರವಾಗಿ ಅಂಗಡಿಗೆ ಹೋಗ್ಬಿಟ್ಟು ಅವ್ರು ಯಾವುದೋ ಒಂದು ಹೆಸರು ಹೇಳ್ತಾರೆ, ಇವರು ಅದನ್ನು ತೊಗೊಂಡ್ಬರ್ತಾರೆ. ಅದು ಎಷ್ಟು ಅವಧಿ ಗೊತ್ತಿರಲ್ಲ, ಅದಕ್ಕೆ ರೋಗ ನಿರೋಧಕತೆ ಇದೆಯಾ ಗೊತ್ತಿರಲ್ಲ, ಯಾವುದು ಮಾಹಿತಿಯನ್ನು ಜಾಸ್ತಿ ಪಡ್ಕೊಂಡಿರಲ್ಲ. ಅವ್ರು ಕೇಳಿರೋದು ಇಷ್ಟೇ, ಒಳ್ಳೆ ಇಳುವರಿ ಬರುತ್ತೆ ಅಂದರೆ ಆಯಿತು ಅಂತ ತೊಗೊಂಬಂದ್ಬಿಡೋದು. ಸೊ ಹಾಗಾಗಿ ನಾನು ರೈತರಿಗೆ ಹೇಳೋದು ಏನಪ್ಪ ಅಂತಂದರೆ, ಈ ಖಾಸಗಿ ತಳಿಗಳ ಒಂದು ಬಿತ್ತನೆ ಬೀಜನ ಖರೀದಿ ಮಾಡೋಕ್ಕಿಂತ ಮುಂಚೆ ಆ ಅಂಗಡಿಯವ್ರ ಹತ್ರ ವಿಚಾರಿಸಿ, ಇದು ದೀರ್ಘಾವಧಿ ತಳಿನ ಮಧ್ಯಮಾವಧಿ ತಳಿನ ಎಷ್ಟು ದಿವಸಕ್ಕೆ ಬರುತ್ತೆ, ಮತ್ತು ಎಷ್ಟು ಇಳುವರಿ ಸಾಮರ್ಥ್ಯ ಕೊಡುತ್ತೆ, ಮತ್ತು ಏನಾದರೂ ರೋಗಕ್ಕೆ ಇದು ನಿರೋಧಕತೆ ಹೊಂದಿದೆಯಾ, ಅಥವಾ ಏನಾದರೂ ನಾವು ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾ ಅನ್ನೋ ಮಾಹಿತಿಯನ್ನು ತಪ್ಪದೆ ಅಂಗಡಿಯವರಿಂದ ಪಡೆದುಕೊಂಡು ತಾವು ಈ ತಳಿಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಸರ್. ಈಗ ಸಸಿ ಮಡಿ ಬಗ್ಗೆನೂ ಕೂಡ ನಾನು ಮಾತಾಡಬೇಕು. ಸೊ ಸಸಿ ಮಡಿ ಬಗ್ಗೆ ಮಾತಾಡಬೇಕು ಅಂದರೆ ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ಬಿತ್ತನೆ ಬೀಜವನ್ನು ಒಂದು ಎಕರೆಗೆ ಬೇಕು ಅಂತ. ಇದರಲ್ಲಿ ಸಾಮಾನ್ಯವಾಗಿ ಈಗ ಒಂದು ಖಾಸಗಿ ಸಂಸ್ಥೆಗಳಿಂದ ಅಂಗಡಿಗಳಿಂದ ಹೋಗಿ ಬಿತ್ತನೆ ಬೀಜ ಖರೀದಿ ಮಾಡ್ಕೊಬರ್ಬೋದು, ಅಥವಾ ಸರ್ಕಾರಿ ಸಂಸ್ಥೆಗಳು ಈಗ ಯಾವುದು ಕರ್ನಾಟಕ ರಾಜ್ಯ ಬೀಜ ನಿಗಮ ಆಗಿರ್ಬೋದು, ಅಥವಾ ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ ಆಗಿರ್ಬೋದು, ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳ ಮೂಲಕನಾದರೂ ಆಗ್ಬೋದು, ತಾವು ಬಿತ್ತನೆ ಬೀಜವನ್ನು ಖರೀದಿ ಮಾಡ್ಕೋಬೋದು. ಇದನ್ನು ಹೊರತುಪಡಿಸಿ ತಮ್ಮದೇ ಆದ ಬಿತ್ತನೆ ಬೀಜ ಇದ್ದರೆ ಕೂಡ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ನಾನು ಯಾವಾಗಲೂ ಹೇಳೋದೇನಪ್ಪ ಅಂತಂದರೆ, ಪ್ರತಿ ಸರಿ ಹೋಗಿ ಸಮಯ ವ್ಯರ್ಥ ಮಾಡಿಕೊಂಡು ಹಣನ ಕಳ್ಕೊಂಡು ಹೊಸ ಹೊಸ ಬೀಜನ ಖರೀದಿ ಮಾಡ್ಕೊಳ್ಳೋದ್ರ ಬರೋದ್ರ ಬದಲು, ಅಂದರೆ ಹೈಬ್ರಿಡ್ಗಳಾಯಿತು ಅಂದರೆ ಪ್ರತಿ ಸರಿ ನೀವು ಹೊಸದಾಗೆ ಖರೀದಿ ಮಾಡಬೇಕು. ಬಟ್ ಸಾಮಾನ್ಯವಾದಂಥ ಭತ್ತದ ತಳಿಗಳಾಯಿತು, ಸಾಂಪ್ರದಾಯಿಕ ತಳಿಗಳಾಯಿತು ಅಂತಂದಾಗ ಇವನ್ನು ನೀವು ನಿಮ್ಮದೇ ಬೀಜವನ್ನು ಉಳಿಸ್ಕೊಂಡು ಅವನ್ನು ಮರುಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಸಮಯ ಮತ್ತು ಹಣ ಎರಡನ್ನೂ ಕೂಡ ನಾವು ಉಳಿತಾಯ ಮಾಡ್ಕೋಬಹುದು. ಪರ್ಟಿಕ್ಯುಲರ್ಲಿ ಈಗ ಅಂಗಡಿಗಳಲ್ಲಿ ಹೋದರೆ ಅಥವಾ ನಮ್ಮ ಸರ್ಕಾರಿ ಸಂಸ್ಥೆಗಳಿಂದ ತೊಗೊಂಬಂದರೆ ಆಲ್ರೆಡಿ ಅವರು ಪ್ರಮಾಣವನ್ನು ನಿಗದಿ ಮಾಡಿಬಿಟ್ಟಿರ್ತಾರೆ, ಒಂದು ಎಕರೆಗೆ ಎಷ್ಟು ಬೇಕೋ ಅಷ್ಟನ್ನೇ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಬಟ್ ನಿಮ್ಮದೇ ಬಿತ್ತನೆ ಬೀಜವನ್ನು ಉಪಯೋಗಿಸುವಾಗ ಏನಪ್ಪ ಅಂತಂದರೆ, ನೀವು ನೋಡಬೇಕು ಕಾಳು ಸೈಜ್ ನೋಡಿಕೊಂಡು, ಕಾಳು ದಪ್ಪ ಕಾಳು ಅಂತಂದಾಗ ಒಂದು ಎಕರೆಗೆ 25 ಕೆಜಿ ಬಿತ್ತನೆ ಬೀಜ, ಮಧ್ಯಮ ಗಾತ್ರದ ಕಾಳುಗಳು ಅಂದಾಗ ಒಂದು 20 ಕೆಜಿ ಒಂದು ಎಕರೆಗೆ, ಮತ್ತು ಸಣ್ಣ ಕಾಳು ಅಂತಂದಾಗ 15 ಕೆಜಿ ಬಿತ್ತನೆ ಬೀಜ ನಮಗೆ ಬೇಕಾದಷ್ಟು ಆ ಬಿತ್ತನೆ ಬೀಜವನ್ನು ಉಪಯೋಗಿಸ್ಕೋಬೇಕು. ಇಲ್ಲೇನಪ್ಪ ಅಂತಂದರೆ, ಹೊರಗಡೆಯಿಂದ ತೆಗೆದುಕೊಂಡು ಬಂದಂಥ ಬಿತ್ತನೆ ಬೀಜಗಳು ಆಲ್ರೆಡಿ ಅವು ಪ್ರೊಸೆಸಿಂಗ್ ಸಂಸ್ಕರಣ ಆಗಿರ್ತವೆ, ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನೇ ಅವರು ಪ್ಯಾಕ್ ಮಾಡಿರ್ತಾರೆ. ಬಟ್ ನಮ್ಮದೇ ಸ್ವಂತ ರೈತರು ಬೀಜಗಳನ್ನ ನಾವು ಇಟ್ಕೊಂಡು ಉಪಯೋಗಿಸ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಅಲ್ಲಿ ಅರ್ಧ ತುಂಬದ ಕಾಳುಗಳು, ಸ್ವಲ್ಪ ಜೆಳ್ಳು ಈ ಥರ ಎಲ್ಲ ಇರುತ್ತೆ. ಸೊ ಆವಾಗ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂತಂದರೆ, ಒಂದು ಲವಣದ ನೀರಲ್ಲಿ ಬಿತ್ತನೆ ಬೀಜನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡೋದ್ರಿಂದ ಜೆಳ್ಳು ಬೀಜಗಳನ್ನ ತೆಗಿಬೋದು. ಅಂದರೆ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಭಾಗ ಉಪ್ಪು ಮತ್ತು 3 ಭಾಗ ನೀರು ಅಷ್ಟನ್ನು ತೆಗೆದುಕೊಂಡು ಒಂದು ಮಿಶ್ರಣವನ್ನು ಮಾಡಿ ಬಿತ್ತನೆಗೆ ಉಪಯೋಗಿಸ್ತಕ್ಕಂಥ ಬೀಜವನ್ನು ಇದರೊಳಗಡೆ ಚೆನ್ನಾಗಿ ನಾವು ನೀರೊಳಗಡೆ ಹಾಕಿ ಕಲಿಸಿದಾಗ ಅರ್ಧ ತುಂಬದ ಮತ್ತು ಜೆಳ್ಳು ಕಾಳುಗಳು ಮೇಲೆ ತೇಲ್ತಾ ಇರ್ತವೆ. ಸೊ ಅವನ್ನು ತೆಗೆದು ಬೀಸಾಕ್ಬಿಟ್ಟು ಉತ್ತಮವಾದಂಥ ಏನು ಕಂಪ್ಲೀಟ್ಲಿ ಫೀಲ್ಡ್ ಗ್ರೈನ್ಸ್ ಅಂತ ಏನು ಹೇಳ್ತೀವಿ, ತುಂಬ ತುಂಬಿದ ಗಟ್ಟಿ ಕಾಳುಗಳನ್ನ ಎಲ್ಲ ಕೆಳಗಡೆ ಏನು ಸೆಟ್ಲಾಗಿರ್ತವೆ ಅವನ್ನು ತಗೊಂಡು ನಾವು ಬಿತ್ತನೆಗೆ ಉಪಯೋಗಿಸ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ನೀರಿನಲ್ಲಿ ನೆನೆಸಿ ಬೀಜ ತಗೋತೀರಿ, ಇದಾದಮೇಲೆ ನಾವು ಬೀಜೋಪಚಾರವನ್ನು ಕಡ್ಡಾಯವಾಗಿ ನಾವು ಮಾಡಬೇಕು. ಯಾಕೆಂದರೆ ಹಲವಾರು ರೋಗಗಳನ್ನ ನಾವು ಬೀಜೋಪಚಾರದ ಮೂಲಕನೇ ಕಂಟ್ರೋಲ್ ಮಾಡ್ಬೋದು. ಪರ್ಟಿಕ್ಯುಲರ್ಲಿ ಈಗ ನಾನು ಜ್ಯೋತಿ ತಳಿ ಬಗ್ಗೆ ಮಾತಾಡಿದೆ. ಜ್ಯೋತಿ ತಳಿ ಏನಪ್ಪ ಅಂತಂದರೆ, ಊದುಬತ್ತ ರೋಗ ಅಂತ ಒಂದು ರೋಗ ಬರುತ್ತೆ. ಈ ರೋಗಕ್ಕೆ ಬೀಜೋಪಚಾರ ಬಿಟ್ಟರೆ ಇನ್ಯಾವುದೇ ಮದ್ದೇ ಇಲ್ಲ. ಸೊ ಹಾಗಾಗಿ ಬೀಜೋಪಚಾರ ಮಾಡೋದ್ರಿಂದ ಆ ಥರದ ರೋಗಗಳನ್ನು ಕಂಟ್ರೋಲ್ ಮಾಡ್ಬೋದು, ಮತ್ತು ಬೇರೆ ರೋಗಗಳಿಗೂ ಕೂಡ ಅಟ್ಲೀಸ್ಟ್ ಒಂದೂವರೆ ತಿಂಗಳು ಇವು ಒಂದು ಪ್ರೊಟೆಕ್ಷನ್ನ ಕೊಡ್ತವೆ. ಆ್ಯಕ್ಚುಲಿ ನಾವು ಸಸಿ ಮಡಿ ಮಾಡುವಾಗ ಎರಡು ರೀತಿ ಮಾಡ್ತೀವಿ. ಒಂದು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬರೋಟ್ಲು ಅಥವಾ ಡ್ರೈ ನರ್ಸರಿ, ಇನ್ನೊಂದು ಕೆಸರೋಟ್ಲು ವೆಟ್ ನರ್ಸರಿ ಅಂತ ನಾವು ಕರಿತೀವಿ. ಈ ಬರೋಟ್ಲು ಮಾಡಿದಾಗ ಏನು ಮಾಡಬೇಕು ಅಂತಂದರೆ, ರೈತರು ಎಷ್ಟು ಬಿತ್ತನೆ ಬೀಜ ತೊಗೊಂಡಿರ್ತಾರೆ ಅದನ್ನು ಒಂದು ಪ್ಲಾಸ್ಟಿಕ್ ಚೀಲ ಹಾಸ್ಬಿಟ್ಟು ಅದರ ಮೇಲೆ ಬಿತ್ತನೆ ಬೀಜ ಹಾಕಿ ನೀರನ್ನು ಚುಮುಕಿಸ್ಬಿಟ್ಟು, ಏನು ಬಿತ್ತನೆ ಬೀಜೋಪಚಾರಕ್ಕೆ ನಾವು ರೆಕಮೆಂಡ್ ಮಾಡ್ತಕ್ಕಂಥ ಕೆಮಿಕಲ್ ಬಂದು ಕಾರ್ಬೆಂಡೇಜಿಮ್ ಅಂತ. ಸೊ ಇದು ಬ್ಯಾವಿಸ್ಟಿನ್ ಅನ್ನೋ ಒಂದು ಟ್ರೇಡ್ ನೇಮಲ್ಲೂ ಕೂಡ ಅಂಗಡಿಗಳಲ್ಲಿ ಸಿಗುತ್ತೆ. ಸೊ 1 ಕೆಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಮ್ ಔಷಧಿ ಪ್ರಮಾಣದಲ್ಲಿ ನಾವು ಇದನ್ನು ಇದು ಪೌಡ್ರ್ ಇದು ಪುಡಿ ಉಪಯೋಗಿಸ್ಬೇಕು. ಸೊ ಈ ಬರೋಟ್ಲು ಮಾಡಿದಾಗ ಏನು ಈಗ ನೀರು ಚುಮ್ಕಿಸ್ದಂಥ ಬಿತ್ತನೆ ಬೀಜಗಳು ತೇವ ಮಾಡಿರ್ತಿರಲ್ಲ, ಆ ಬಿತ್ತನೆ ಬೀಜಕ್ಕೆ ಈ 4 ಗ್ರಾಮ್ ಔಷಧಿ 1 ಕೆಜಿ ಪ್ರಮಾಣಕ್ಕೆ ನೀವು ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಣಗಿಸ್ಬಿಟ್ಟು ಅದನ್ನು ತಾವು ತೊಗೊಂಡೋಗಿ ಬರೋಟ್ಲಲ್ಲಿ ಬಿತ್ತನೆ ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೋಬೋದು. ಕೆಸರೋಟ್ಲು ಮಾಡುವಾಗ ಏನಪ್ಪ ಅಂತಂದರೆ, ಬಿತ್ತನೆ ಬೀಜ ಒಂದು ಸಿದ್ಧತೆ ಡಿಫ್ರೆಂಟ್ ಆಗಿರ್ತದೆ. ಯಾವ ರೀತಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಈ ಬಿತ್ತನೆ ಬೀಜ ತೊಗೊಂಬಂದು ಅದನ್ನು ಒಂದು ರಾತ್ರಿ ನೀರಲ್ಲಿ ನೆನೆಸ್ತೀವಿ. ಆ ನೀರಲ್ಲಿ ನೆನೆಸೋಕ್ಕಿಂತ ಮುಂಚೆನೇ ಈ 25 ಕೆಜಿ ಅಂತಂದರೆ ಸಾಮಾನ್ಯವಾಗಿ 100 ಗ್ರಾಮು ಈ ಕಾರ್ಬನ್ಡೈಜಿಮ್ ಔಷಧಿನ ಆ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಆ ನೀರೊಳಗಡೆಗೆ ಬಿತ್ತನೆ ಬೀಜ ಹಾಕಿ ಓವರ್ ನೈಟು ಅದನ್ನು ಅಥವಾ ಒಂದು ರಾತ್ರಿ ನೆನೆಸ್ತೀವಿ. ನೆನೆಸಾದ್ಮೇಲೆ ಅದನ್ನು ಒಂದು ಈ ಗೋಣಚೀಲದೊಳಗಡೆ ಹಾಕಿ ಬಿಗಿಯಾಗಿ ಕಟ್ಟಿ ಇಪ್ಪತ್ನಾಲ್ಕರಿಂದ 36 ಗಂಟೆ ಅಥವಾ ಕುಡಿ ಮೊಳಕೆ ಬರೋ ತನಕ ಅವನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಟಿರೋದ್ರ ಮೂಲಕ ಆ ಕುಡಿ ಮೊಳಕೆ ಬಂದ ನಂತರ ಅದನ್ನು ನಾವು ಎತ್ಕೊಂಡು ಕೆಸರು ಮಡಿಗಳಲ್ಲಿ ನಾವು ಬಿತ್ತನೆ ಮಾಡ್ಕೋಬೋದು. ಮತ್ತು ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಿರ್ತಕ್ಕಂಥದ್ದೇನಪ್ಪ ಅಂದರೆ, 1 ಎಕರೆಗೆ ನಾವು ಸಸಿ ಮಡಿಯನ್ನು ಬೆಳೆಬೇಕು ಅಂತಂದರೆ ನಮ್ಮ ಶಿಫಾರಸು ಮಾಡಿರ್ತಕ್ಕಂಥ ವಿಸ್ತೀರ್ಣ ಎಷ್ಟಿದೆ ಅಂದರೆ 300 ಚದುರ ಮೀಟರ್. 300 ಚದುರ ಮೀಟರ್ ಅಂದರೆ 3 ಗುಂಟೆ ಪ್ರದೇಶ 1 ಎಕರೆಯಲ್ಲಿ ಬಿತ್ತನೆ ಬೀಜ ಬೆಳೆಯೋಕ್ಕೆ ಬೇಕಾಗಿರುತ್ತೆ. ಆದರೆ ನಾವು ಎಷ್ಟೊಂದು ಕಡೆ ಗಮನಿಸಿದಾಗ 1 ಗುಂಟೆ 1.5 ಗುಂಟೆ ಪ್ರಮಾಣದಲ್ಲೆಲ್ಲ ಬೇಕಾದಷ್ಟು ಜನ ರೈತರುಗಳು ಈ ಒಂದು ಸಸಿ ಮಡಿಯನ್ನು ತಯಾರು ಮಾಡಿರ್ತಾರೆ. ಇದೇನಪ್ಪ ಅಂತಂದರೆ, ಅಷ್ಟು ಕಡಿಮೆ ಪ್ರದೇಶದಲ್ಲಿ ನಾವು ಸಸಿ ಮಡಿಯನ್ನು ಬೆಳೆಸಿದಾಗ ಏನಾಗುತ್ತೆ, ಜಾಸ್ತಿ ಕಾಳುಗಳು ಆ ಕಡಿಮೆ ವಿಸ್ತೀರ್ಣದಲ್ಲೇ ಇರೋದ್ರಿಂದ ಅಲ್ಲಿ ಡೆನ್ಸಿಟಿ ಜಾಸ್ತಿ ಆಗಿಬಿಟ್ಟಿರ್ತದೆ, ಅಥವಾ ಸಾಂದ್ರತೆ ಅಂತ ಏನು ಹೇಳ್ತೀವಿ ಅದು ಜಾಸ್ತಿಯಾಗಿ ಪೈರುಗಳ ಬೆಳವಣಿಗೆ ಸಮರ್ಪಕವಾಗಿರೋದಿಲ್ಲ, ಉತ್ತಮವಾಗಿರೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ಅವ್ರಿಗೆ 20-22 ದಿವಸ ಆದರೂ ಕೂಡ ಪೈರು ಇನ್ನೂ ಒಂದು ಬೆರಳಷ್ಟು ಬೆಳೆದಿರೋದಿಲ್ಲ, ಪೈರು ಕೀಳೋಕ್ಕೆ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಇನ್ನೂ ಒಂದು 10 ದಿವಸ ಅವನ್ನು ಜಾಸ್ತಿ ಬೆಳೆಸ್ತಾರೆ. ಅವಾಗ ಏನಾಗೋಗಿರುತ್ತೆ, ಪೈರಿಗೆ 32-35 ದಿವಸ ಈ ರೀತಿ ವಯಸ್ಸಾಗಿರ್ತದೆ. ಸೊ ಆ ವಯಸ್ಸಾಗಿರೋ ಪೈರನ್ನು ನಾಟಿ ಮಾಡಿದಾಗ ಏನಾಗುತ್ತೆ, ನಮಗೆ ಉತ್ತಮವಾದಂಥ ಇಳುವರಿ ಬರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಶಿಫಾರಸು ಮಾಡಿದ ರೀತಿ 1 ಎಕರೆಗೆ 3 ಗುಂಟೆ ಪ್ರದೇಶದಲ್ಲಿ ತಾವು ಸಸಿ ಮಡಿಯನ್ನು ಮಾಡ್ಕೋಬೇಕು. ಈ ಸಸಿ ಮಡಿ ಮಾಡೋದು ಮಿಕ್ಕದೆಲ್ಲ ಗೊತ್ತೇ ಇದೆ, ಏನು ಒಂದು 4 ಅಡಿ ಅಗಲ 25 ಅಡಿ ಉದ್ದದ ಬೆಡ್ಗಳನ್ನ ಮಾಡಿಕೊಂಡು, ಅದು ಕೆಸರು ಸಸಿ ಮಡಿಯಾಗಿರ್ಬೋದು ಅಥವಾ ಒಣ ಸಸಿ ಮಡಿಯಾಗಿರ್ಬೋದು, ಎರಡರಲ್ಲೂ ಕೂಡ ಈ ರೀತಿ ಬೆಡ್ಗಳನ್ನ ಮಾಡಿಕೊಂಡು ಆ ಬೆಡ್ಗಳ ಮೇಲೆ ನಾವು ಬಿತ್ತನೆಯನ್ನು ಮಾಡ್ತೀವಿ, ಮತ್ತು ಸುತ್ತ ಬಸಿಗಾಲುವೆಗಳನ್ನ ಕೂಡ ನಾವು ಮಾಡಿರ್ತೀವಿ. ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ಮಿಸ್ಟೇಕ್ ಮಾಡೋದೇನಪ್ಪ ಅಂದರೆ, ಈ ಸಸಿ ಮಡಿ ಮಾಡಿದಾಗ ಅವಕ್ಕೆ ಸಮರ್ಪಕವಾದಂಥ ಪೋಷಕಾಂಶಗಳನ್ನು ಕೂಡ ಹಲವಾರು ರೈತರು ನೀಡಿರೋದಿಲ್ಲ. ಸೊ ಹಾಗಾಗಿ ನಮ್ಮ ಶಿಫಾರಸಿನ ಪ್ರಕಾರ ಏನಪ್ಪ ಅಂತಂದರೆ, 3 ಗುಂಟೆ ಪ್ರದೇಶಕ್ಕೆ ನಾವು ಬೆಡ್ ಮಾಡೋಕ್ಕಿಂತ ಮುಂಚೆನೆ ಒಂದು 7.5 ಕ್ವಿಂಟಲ್ ಅಷ್ಟು ಕಾಂಪೋಸ್ಟ್ ಆಗ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಲ್ಲಿ ಮಿಶ್ರಣ ಮಾಡಿಕೊಂಡು ಅದನ್ನು ನಾವು ಬೆಡ್ ಮಾಡ್ಕೊಂಡಿರಬೇಕು. ಮತ್ತು ಅದ್ರ ಜೊತೆಗೆ ನಾವು ಬಿತ್ತನೆ ಸಮಯದಲ್ಲೇ ಈಗ 2.5 ಕೆಜಿ ಸಾರಜನಕ, 1.5 ಕೆಜಿಯಷ್ಟು ರಂಜಕ ಮತ್ತು 1.5 ಕೆಜಿಯಷ್ಟು ಪೊಟ್ಯಾಷ್, ಅಂದರೆ ಇದು ಸಾರಜನಕ ರಂಜಕ ಪೊಟ್ಯಾಷ್ ಯೂರಿಯಾ ಅಂತಲ್ಲ,

0: ಸೊ ಯೂರಿಯಾ ಆಯಿತು ಅಂತಂದರೆ ಒಂದು 5.5 kg, ಬೂದಿ ಒಂದು 8.5 kg, ಮತ್ತು 2.5 kg ಮ್ಯೂರೇಟ್ ಆಫ್ ಪೊಟ್ಯಾಶ್ MOP, ಇದನ್ನು ನಾವು ಸಸಿ ಮಡಿಗೆ ನಾವು ನೀಡಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಸೊ ಈ ರೀತಿ ಮಾಡಿದಾಗ ನಮಗೇನಾಗುತ್ತೆ, ಒಂದು 15 ದಿವಸದಲ್ಲೇ ತುಂಬ ಉತ್ತಮವಾದಂಥ ದಷ್ಟಪುಷ್ಟವಾದಂಥ ಈ ಸಸಿಗಳು ಬೆಳೆದಿರ್ತವೆ. ಹಾಗಾಗಿ ಬೇಕು ಅಂದರೆ 15-18 ದಿವಸಕ್ಕೂ ಕೂಡ ನಾವು ನಾಟಿಯನ್ನು ಮಾಡ್ಕೊಳ್ಬೋದು ಈ ಒಂದು ಪದ್ಧತಿಯನ್ನು ಅನುಸರಿಸಿದಾಗ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈಗ ನಾಟಿಗೆ ನಾವು ಪೈರು ಕೀಳೋಕ್ಕಿಂತ ಇನ್ನೂ ಒಂದು ವಾರ ಮುಂಚೆನೆ 2-3.5 kg ಯೂರಿಯಾವನ್ನು ಮೇಲುಗೊಬ್ಬರವಾಗಿ ನಾವು ಎರಚಬೇಕಾಗತ್ತೆ. ಸೊ ಇದಿಷ್ಟು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂಥ ಸಸಿಗಳನ್ನ ನಾವು ಪಡ್ಕೋಬೋದು. ಆಮೇಲೆ ಏನಪ್ಪ ಅಂತಂದರೆ, ಈಗ ಸಸಿ ಎಲ್ಲ ಬೆಳೆದಾಯಿತು, ಎಷ್ಟು ದಿವಸದ ಪೈರನ್ನ ನಾವು ನಾಟಿ ಮಾಡಬೇಕು ಅಂದಾಗ, ಅಲ್ಪಾವಧಿ ತಳಿಗಳಾಯಿತು ಅಂತಂದರೆ ಒಂದು 18-20 ದಿವಸ ವಯಸ್ಸಿನ ಪೈರುಗಳನ್ನ ನಾಟಿ ಮಾಡಬೇಕು. ಮಧ್ಯಮಾವಧಿ ತಳಿಗಳಾಯಿತು ಅಂದರೆ 20-22 ದಿವಸ. ಮತ್ತು ದೀರ್ಘಾವಧಿ ತಳಿಗಳಾದರೆ 22-24 ದಿವಸ ವಯಸ್ಸಿನ ಪೈರುಗಳನ್ನ ನಾವು ನಾಟಿ ಮಾಡೋದ್ರಿಂದ ಒಂದು ಉತ್ತಮವಾದಂಥ ಬೆಳೆಯನ್ನು ನಾವು ನಿರೀಕ್ಷಣೆ ಮಾಡಬಹುದು. ಸಸಿ ಮಡಿ ಆಯಿತು. ಬಟ್ ಈಗ ಸಾಮಾನ್ಯವಾಗಿ ಅವಾಗವಾಗ ರೈತರುಗಳು ಬರ್ತಾ ಇರ್ತಾರೆ, ಒಂದು ಸಾಮಾನ್ಯವಾದ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಸಸಿ ಮಡಿಲೇ ನಮ್ಮದು ಕಳೆಗಳು ಜಾಸ್ತಿ ಆಗಿಬಿಟ್ಟಿದೆ, ಸೊ ಕಳೆ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅಂತ. ಇದರಲ್ಲಿ 2 ರೀತಿ ಮಾಡ್ಬೋದು. ಒಂದು, ತಾವು ಬಿತ್ತನೆ ಮಾಡಿದ ಒಂದು 24 ಗಂಟೆಗಳ ಒಳಗಡೆನೆ ನಾವು ಪ್ರೀ ಎಮರ್ಜೆಂಟ್ ಅಥವಾ ಉದಯ ಪೂರ್ವ ಕಳೆಗಳು ಅಂತ ಕರಿತೀವಿ, ಅಥವಾ ಬಿತ್ತನೆ ಆದ ಒಂದು 5ನೇ ದಿವಸ ಒಳಗಡೆ ಸಿಂಪರಣೆ ಮಾಡ್ಕೊಳ್ಳೋದ್ರ ಮೂಲಕನೂ ಕೂಡ ನಾವು ಪೋಸ್ಟ್ ಎಮರ್ಜೆಂಟ್ ಹರ್ಬಿಸೈಡ್ ಅವನ್ನು ನಾವು ಉಪಯೋಗಿಸೋದ್ರಿಂದ ನಾವು ಮಾಡ್ಕೋಬೋದು. ಈಗ ಪ್ರೀ ಎಮರ್ಜೆಂಟ್ ಹರ್ಬಿಸೈಡ್ ಅಂತಂದರೆ ಬ್ಯೂಟಾಕ್ಲೋರು ಮತ್ತು ಅಥವಾ ಪ್ರೆಟಿಲಾಕ್ಲೋರ್ ಅಂತ ಕಳೆ ಔಷಧಿಗಳಿದೆ. ಸೊ ಈ ಕಳೆ ಔಷಧಿಗಳನ್ನ ನಾವು ಬಿತ್ತನೆ ಮಾಡಿದ 24 ಗಂಟೆ ಒಳಗಡೆ ನಾವು ಇವನ್ನ ಸಿಂಪರಣೆ ಮಾಡ್ಕೋಬೇಕು. ಅಥವಾ ನಾವು ಬಿತ್ತನೆ ಅವತ್ತು ಮಾಡೋಕ್ಕಾಗಿಲ್ಲ ಕಾರಣಾಂತರಗಳಿಂದ ಅಂದಾಗ 5ನೇ ದಿವಸದಲ್ಲಿ ತಾವು ಏನು ಮಾಡ್ಬೋದು, ಬೆನ್ಸಲ್ಫುರಾನ್ ಮಿಥೈಲ್ ಮತ್ತು ಪ್ರೆಟಿಲಾಕ್ಲೋರ್ ಅನ್ನೋ ಒಂದು ಕಳೆನಾಶಕ ಇದೆ, ಇದನ್ನು ತಾವು ಮರಳು ಜೊತೆ ಮಿಕ್ಸ್ ಮಾಡಿಕೊಂಡು 5ನೇ ದಿವಸ ಎರಚುವ ಮೂಲಕ ಕಳೆಯನ್ನು ಇಲ್ಲೂ ಕೂಡ ಸಸಿ ಮಡಿಯಲ್ಲಿ ಹತೋಟಿ ಮಾಡ್ಕೋಬೋದು.
1: ಈಗ ಸಸಿ ಮಡಿ ತಯಾರಿಕೆ ಏನು ಮಾಡ್ಕೋತಾರಲ್ಲ, ಯಾವುದೇ ತಳಿ ಆದ್ರೂ ತಯಾರಿಕೆ ಒಂದೇ ರೀತಿ ಇರುತ್ತಾ?
0: ತಯಾರಿಕೆ ಒಂದೇ ರೀತಿ ಇರುತ್ತೆ, ಆದರೆ ಬೀಜದ ಪ್ರಮಾಣ ವ್ಯತ್ಯಾಸ ಆಗುತ್ತೆ. ಈಗ ದಪ್ಪ ಕಾಳಾದರೆ ಜಾಸ್ತಿ ಬಿತ್ತನೆ ಬೀಜ, ಸಣ್ಣ ಕಾಳಾದರೆ ಇದು. ಮತ್ತು ಸಸಿ ಮಡಿ ಆದಮೇಲೆ ಪೈರು ಕೀಳೋಂಥ ಟೈಮು ಕೂಡ, ದೀರ್ಘಾವಧಿ ತಳಿಗಳಾದರೆ ಸ್ವಲ್ಪ ಲೇಟಾಗಿ ಪೈರು ಕೀಳ್ತೀವಿ, ಅಲ್ಪಾವಧಿ ತಳಿಗಳಾದರೆ ಬೇಗ ಪೈರು ಕೀಳ್ತೀವಿ ಅನ್ನೋದು ಬಿಟ್ಟರೆ ಮಿಕ್ಕದ ಎಲ್ಲ ಇವನು ಒಂದೇ ರೀತಿ ಇರುತ್ತೆ.
1: ಡಾಕ್ಟರ್, ಈಗ ಭತ್ತದ ಬೇಸಾಯ ವಿಧಾನಗಳು ಬಹಳಷ್ಟು ವಿಭಿನ್ನವಾಗೇ ಇದ್ದಾವೆ.
0: ಹೌದು,
1: ಈಗ ತುಂಬ ಜನ ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೇಸಾಯ ಮಾಡ್ತಾರೆ.
0: ಹೌದು,
1: ಒಂದಷ್ಟು ಜನ ಮೆಷಿನ್ ನಾಟಿ ಅಂತ ಚಾಪೆ ಸಸಿ ಮಡಿ ವಿಧಾನವನ್ನು ಅನುಸರಿಸ್ತಾರೆ. ಒಂದಷ್ಟು ಜನ ಡ್ರಮ್ ಸೀಡರ್ ಅಲ್ಲಿ ಬಿತ್ತನೆ ಮಾಡ್ತಾರೆ. ಒಂದಷ್ಟು ಜನ ಈಗ ತುಂಬಾ ಯಶಸ್ವಿ ಆಗಿರುವಂತಹ ಏನು ನೇರವಾದ
0: ಬಿತ್ತನೆ.
1: ಈ ಎಲ್ಲಾ ಕ್ರಮಗಳಿಗೂ ಯಾವ ತರಹ ಸಿದ್ಧತೆ ಇರಬೇಕು ಒಂದು ಸ್ವಲ್ಪ ಹೇಳ್ಬಿಡಿ
0: ಸರ್. ಈ ಎಲ್ಲ ಕ್ರಮಗಳಿಗೂ ಸಿದ್ಧತೆ ಅಂದ್ರೆ, ಪರ್ಟಿಕ್ಯುಲರ್ಲಾಗಿ ಇದನ್ನ ಡಿಸೈಡ್ ಮಾಡೋದು ರೈತನಿಗಿರ್ತಕ್ಕಂಥ ಸ್ಕಿಲ್. ಯಾಕೆಂತಂದರೆ, ಈಗ ಡ್ರಮ್ ಸೀಡಿಂಗ್ ಅಂತ ಹೇಳಿದ್ರಿ, ಡ್ರಮ್ ಸೀಡಿಂಗು ಆ್ಯಕ್ಚುಲಿ ತುಂಬ ಉತ್ತಮವಾದಂಥ ಒಂದು ವಿಧಾನ. ಇಲ್ಲಿ ನಮಗೆ ಯಾವುದೇ ನರ್ಸರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಖರ್ಚು ಕಡಿಮೆ ಮಾಡ್ಕೋಬೋದು, ಲೇಬರ್ ಕಡಿಮೆ ಮಾಡ್ಕೋಬೋದು, ಬೇಗ ಬೆಳೆನ ಕೈಗೆತ್ಕೋಬೋದು. ಆದರೆ ಒಂದೇನಪ್ಪ ಅಂತಂದರೆ, ಈ ಡ್ರಮ್ ಸೀಡಿಂಗ್ ಮಾಡುವಾಗ ಆ ಡ್ರಮ್ ಸೀಡರ್ನ ಎಳೆಯತಕ್ಕಂಥ ಸ್ಕಿಲ್ಲು, ಮತ್ತು ಪರ್ಟಿಕ್ಯುಲರ್ಲಿ ಸಮತಟ್ಟಾಗಿ ನಾವು ಲ್ಯಾಂಡ್ ಲೆವೆಲಿಂಗ್ ಮಾಡಬೇಕಾಗಿರ್ತದೆ. ಕೆಸರಾದಮೇಲೆ ಏನು ಮಣೆ ಹೊಡಿತಾರೆ ರೈತರು, ಆ ಮಣೆ ಹೊಡೆದಾಗ ಭೂಮಿ ಸಮತಟ್ಟಾಗಿರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಲ್ಲಿ ನೀರು ನಿಂತಿರತಕ್ಕಂಥ ಭಾಗಗಳಿತ್ತು ಅಂದರೆ ಗುಂಡಿಗಳಾಗಿ ನೀರು ನಿಂತಿದ್ರೆ, ಈ ನೇರ ಬಿತ್ತನೆ ಬೀಜ ಮಾಡೋದ್ರಿಂದ ಡ್ರಮ್ ಸೀಡರಲ್ಲಿ ಎಳೆದಾಗ ಬಿತ್ತನೆ ಬೀಜಗಳು ಆ ನೀರೊಳಗಡೆ ಬೀಳ್ತವೆ. ಸೊ ನೀರೊಳಗಡೆ ಬಿದ್ದವು ಅಲ್ಲೇ ಕೊಳತೋಗ್ಬಿಟ್ಟು ಗ್ಯಾಪ್ ಆಗಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ಹಲವಾರು ರೈತರು ಇದ್ದಾರೆ, ಪರ್ಟಿಕ್ಯುಲರ್ಲಿ ಈಗ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸುತ್ತಮುತ್ತ ಈ ಒಳದು ಈ ಭಾಗದಲ್ಲಿ ನನಗೆ ಗೊತ್ತಿರೋಂಗೆ ಒಂದು 200-250 ಎಕರೆಯಷ್ಟು ಡ್ರಮ್ ಸೀಡಿಂಗ್ ಅವ್ರು ಮಾಡ್ಕೋತಾರೆ. ಪ್ರತಿ ವರ್ಷ ಅವ್ರು ಮಾಡಿ ಮಾಡಿ ರೂಢಿಯಾಗಿದ್ದಾರೆ. ಮತ್ತು ಒಂದಷ್ಟು ಜನ ಅವ್ರು ಎಷ್ಟು ಎಕ್ಸ್ಪರ್ಟ್ ಆಗಿದ್ದಾರೆ ಅಂದರೆ, ಅವರು ಬೇರೆ ಕಡೆಗೆ ಬಾಡಿಗೆಗೆ ಹೋಗ್ತಾರೆ. ಅಂದರೆ ಯಾರಾದರೂ ರೆಡಿ ಮಾಡಿದರೆ ಇವ್ರು ಹೋಗಿ ಅವ್ರಿಗೆ ಡ್ರಮ್ ಸೀಡ್ ಎಳ್ಕೊಡೋದು, ಆ ಥರನೂ ಕೂಡ ಒಂದಷ್ಟು ಜನ ನಿಪುಣತೆಯನ್ನು ಹೊಂದಿರತಕ್ಕಂಥ ಇವರಿದ್ದಾರೆ.
1: ಡ್ರಮ್ ಸೀಡರಲ್ಲಿ ಅಷ್ಟೇ ಪ್ರಮಾಣದ ಭತ್ತವನ್ನು ಹುರಿದ್ಬಿಟ್ಟು ಸೇರಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡಬೇಕು ಅಂತಾರೆ.
0: ಹೌದು ಹೌದು ಸರ್. ಯಾಕೆ ಅಂತಂದರೆ ಏನಾಗುತ್ತೆ, ಇಲ್ಲ ಅಂತಂದರೆ ಈಗ ನಾವು ಡ್ರಮ್ ಸೀಡರ್ ಎಳೆಯೋದ್ರಿಂದ ಆ ಎಳೆಯ ಸ್ಪೀಡು ಇದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ತದೆ. ಈಗ ಜಾಸ್ತಿ ಭತ್ತಗಳು ಬಿದ್ದುಬಿಟ್ರೆ ಒತ್ತಾಗಿ ಅಲ್ಲಿ ನಮಗೆ ತೆಂಡೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳೋಕ್ಕೋಸ್ಕರ ಈ ಥಿನ್ನಿಂಗ್ ಅಂತೆ ಅಥವಾ ತೆಳುವಾಗಿ ನಾವು ಒಂದು ಬಿತ್ತನೆಯನ್ನು ಮಾಡೋ ಒಂದು ಕ್ರಮಕ್ಕೋಸ್ಕರ ಒಂದು 1/4 ಪ್ರಮಾಣದ ಬಿತ್ತನೆ ಬೀಜಗಳನ್ನ ಉರಿದು ಹಾಕೋದ್ರಿಂದ ಆ ಬಿತ್ತನೆ ಬೀಜ ಜೊತೆಲಿ ಬೀಳ್ತವೆ, ಬಟ್ ಮೊಳಕೆ ಬರೋಲ್ಲ. ಸೊ ಆ ಒಂದು ರೀತಿ ನಾವು ಪ್ಲಾಂಟ್ ಪಾಪ್ಯುಲೇಷನ್ ಏನು ರಿಕ್ವೈರ್ಡ್ ಸಸ್ಯಗಳ ಸಂಖ್ಯೆಗಳಿರ್ತದೆ ಅದನ್ನು ನಾವು

0: ಕಾಪಾಡ್ಕೊಳ್ಳಕ್ಕೆ ಈ ಒಂದು ಪದ್ಧತಿಯನ್ನು ಅನುಸರಿಸ್ತೀವಿ.
1: ಚಾಪೆ ಸಸಿ ಮಡಿ
0: ಸರ್, ಈಗ ಚಾಪೆ ಸಸಿ ಮಡಿ ಅಂತಂದ್ರೆ ಈಗ ಮೇಯ್ನ್ ಆಗಿ ಅದನ್ನ ಈಗ ಮೆಕ್ಯಾನಿಕಲ್ ಟ್ರಾನ್ಸ್ಪ್ಲಾಂಟಿಂಗ್ಗೆ ನಾವು ಉಪಯೋಗಿಸ್ತೀವಿ. ಇಲ್ಲಿ ಏನಂತಂದ್ರೆ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಆಕ್ಚುಲಿ ಈಗ ನೀವು ವಿಚಾರ ಎತ್ತಿದ್ದು ತುಂಬಾ ಒಳ್ಳೇದಾಯ್ತು. ಇದನ್ನ ಕೂಡ ಬೆಳೆಸೋಕೆ ಅದರದೇ ಆದಂತ ಒಂದು ಸ್ಕಿಲ್ ಇದೆ. ಯಾಕೆ ಅಂತಂದ್ರೆ ನಾವು ನೋಡಿದಾಗ ಈಸಿ ಅಂತ ಅನ್ಸುತ್ತೆ, ಬಟ್ ಒನ್ ಆರ್ ಟೂ ಟೈಮ್ಸ್ ಮಾಡಿದ್ರೆ ಅದು ಏನು ಅಂತ ಕಷ್ಟಕರವಾದಂತ ವಿಚಾರ ಏನಲ್ಲ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಬಂದು ಒಂದು ತರಬೇತಿನೂ ಕೂಡ ಪಡ್ಕೋಬಹುದು. ಆದರೆ ಇತ್ತೀಚೆಗೆ ಏನಾಗಿದೆ, ಈ ಲೇಬರ್ ಅವೈಲೇಬಿಲಿಟಿ ಅಥವಾ ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಮೆಷಿನ್ ನಾಟಿ ಮಂಡ್ಯ ಮೈಸೂರು ಭಾಗದಲ್ಲಿ ಇತ್ತೀಚೆಗೆ ಸ್ವಲ್ಪ ಚಿಗುರೊಡಿತಾ ಇದೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ತಮಿಳುನಾಡು ತುಂಬ ಮುಂದೆ ಇದ್ದಾರೆ. ಅಲ್ಲಿ ಈಗ ಏನು ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಇದೆ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರೆ ಅವರು, ನಮ್ಮಲ್ಲಿ ಇತ್ತೀಚೆಗೆ ಶುರು ಆಗ್ತಾ ಇದೆ. ಈವನ್ ನಮ್ಮ ಮಂಡ್ಯದಲ್ಲಿ ಒಂದು ಖಾಸಗಿ ಸಂಸ್ಥೆ ದಕ್ಷಯಂತ್ರ ನಾಟಿ ಅಂತೇಳಿ, ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಒಂದು ಎಕರೆಗೆ ಇಷ್ಟು ಸಾವಿರ ಅಂತ ಚಾರ್ಜ್ ಮಾಡಿ ಅವರೇ ಸಸಿ ಮಡಿನ ಬೆಳೆಸಿ ಅವರೇ ಬಂದು ನಾಟಿ ಮಾಡಿಕೊಟ್ಟು ಹೋಗುವಂಥ ಒಂದು ಕ್ರಮವನ್ನು ಕೂಡ ಆಲ್ರೆಡಿ ಕಳೆದ ಒಂದು ಎರಡು ವರ್ಷದಿಂದ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಮಂಡ್ಯ ಒಂದಿದ್ರಲ್ಲಿ. ಈಗ ಇದರ ಅವಶ್ಯಕತೆಯನ್ನು ಅರ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ಕೃಷಿ ಇಲಾಖೆಯಿಂದ ಕಳೆದ ಸಾಲಿನಲ್ಲಿ ಹಲವಾರು ರೈತರುಗಳಿಗೆ ಸಬ್ಸಿಡಿ ಮೂಲಕ ಈ ನಾಟಿ ಯಂತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯವನ್ನು ಕೂಡ ನಮ್ಮ ಕೃಷಿ ಇಲಾಖೆ ಮಾಡಿದೆ. ಇದರಲ್ಲಿ ಒಂದು 50% ಸಬ್ಸಿಡಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈಗ ಇತ್ತೀಚೆಗೆ ನಾನು ಕೇಳ್ಪಟ್ಟಂಗೆ ಈ ವರ್ಷ ಮಂಡ್ಯ ಜಿಲ್ಲೆಯಲ್ಲಿ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿಸ್ತಕ್ಕಂಥ ರೈತರುಗಳಿಗೆ 2-2.5 ಸಾವಿರ ಎಕರೆಯಷ್ಟು ವಿಸ್ತೀರ್ಣಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥ ಕಾರ್ಯನೂ ಕೂಡ ಚಿಂತನೆಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಅಧಿಕೃತವಾಗಿ ಇನ್ನೂ ಮಾಹಿತಿ ಬಂದಿಲ್ಲ, ಬಟ್ ನನ್ನ ಪ್ರಕಾರ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಒಂದು ಈ ಮೆಷಿನ್ ನಾಟಿನೂ ಕೂಡ ಮಾಡ್ಕೋಬಹುದು.
1: ಅಲ್ಲ, ಈಗ ಚಾಪೆ ಸಸಿ ಮಡಿ ಅಂದ್ರೆ ನಿಮ್ಮ ಹತ್ರನೇ ಬಂದು ತರಬೇತಿ ತಗೋಬೇಕಾ? ಮತ್ತೆ ನನಗೆ ನೆನಪಿರೋ ಹಾಗೆ ನೀವು ಟ್ರೇ ನರ್ಸರಿ ಅಂತಾನೂ ಕೂಡ ಒಂದು ಅಭಿವೃದ್ಧಿ ಮಾಡಿದ್ರಿ.
0: ಹೌದು,
1: ಅದು ಹೇಗೆ ಮಾಡ್ಕೋಬಹುದು?
0: ಈಗ ಟ್ರೇ ನರ್ಸರಿನ ಈಗ ನಾವು ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಬೇಕು ಅಂದ್ರೆ ಟ್ರೇಲೇ ನಾವು ನರ್ಸರಿ ರೈಸ್ ಮಾಡಬೇಕು. ಇದಕ್ಕೆ ಏನಂದ್ರೆ ಎರಡು ತರ ಟ್ರೇಗಳು ಬರ್ತವೆ ಸರ್, ಒಂದು ಟೆಂಪರರಿ ಟ್ರೇ, ಇನ್ನೊಂದು ಪರ್ಮನೆಂಟ್ ಟ್ರೇಸ್ ಅಂತ. ಈ ಟೆಂಪರರಿ ಟ್ರೇ ಆದ್ರೆ ಒಂದು 15-18 ರೂಪಾಯಿ ಒಂದು ಟ್ರೇಗ್ ಸಿಗುತ್ತೆ, ಒಂದು 3-4 ಸರಿ ಅದನ್ನು ನಾವು ಮರುಬಳಕೆ ಮಾಡ್ಕೋಬಹುದು. ಆದರೆ ಪರ್ಮನೆಂಟ್ ಟ್ರೇಸ್ ಅಂತಂದ್ರೆ ಒಂದು 50-60 ರೂಪಾಯಿ ಒಂದು ಟ್ರೇಗ್ ಆಗುತ್ತೆ. ಬಟ್ ಒಂದು ಸರಿ ಆ ಟ್ರೇ ತಗೊಂಡ್ರೆ ಒಂದು 10-12 ವರ್ಷ ನಾವು ಆರಾಮಾಗಿ ಇದನ್ನು ಇದರಲ್ಲಿ ಏನು ಮಾಡ್ಬೇಕಂದ್ರೆ ಈಗ ಅವರು ಬೇಕಾದಂಥ ಒಂದು ವರ್ಮಿ ಕಾಂಪೋಸ್ಟು, ಒಂದಷ್ಟು ಗೊಬ್ಬರ ಮತ್ತು ಒಂದಷ್ಟು ಮಣ್ಣು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಅದನ್ನು ಈ ಟ್ರೇಗಳಿಗೆ ತುಂಬಿ ಆ ಟ್ರೇಗಳ ಮೇಲೆ ಕುಡಿ ಮೊಳಕೆ ಬಂದಿರತಕ್ಕಂಥ ಬಿತ್ತನೆ ಬೀಜವನ್ನು ನಾವು ಹರಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬಿಸಿ ಬರೋ ರೀತಿ ಮುಚ್ಚಿಕೊಂಡು ಮಾಡೋದ್ರಿಂದ ಅವು ಮೊಳಕೆ ಹೊಡಿತವೆ. ಮತ್ತು ಆಮೇಲೆ ಅವಕ್ಕೆ ಏನು ಔಷಧಿ ಕೊಡಬೇಕು ಅದನ್ನು ನಾವು ಒಂದಷ್ಟು ಪೋಷಕಾಂಶಗಳನ್ನ ಎರಚು ಬಹುದು ಅಥವಾ ನಾವು ಸಿಂಪರಣೆ ಮಾಡ್ಕೊಂಡು ಮೂಲಕ ಬೆಳ್ಕೋಬಹುದು. ಅಂತ ಕ್ಲಿಷ್ಟಕರವಾದಂತ ಒಂದು ಇದೇನಲ್ಲ, ಬಟ್ ಹಂಗೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿದ್ರೆ ನಾವು ಅವ್ರಿಗೆ ಮಾಹಿತಿ.
1: ನರ್ಸರಿಗೂ ಅಷ್ಟೇ ಪ್ರಮಾಣದ ಬೀಜ ಬೇಕಾ?
0: ಟ್ರೇ ನರ್ಸರಿಗೆ ಬೀಜದ ಪ್ರಮಾಣ ಕಡಿಮೆ ಆಗುತ್ತೆ.
1: ಎಷ್ಟು
0: ಕಡಿಮೆ ಅಂದರೆ, ಈಗ ಅಲ್ಲಿ 25 ಕೆಜಿ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಇಲ್ಲೊಂದು 12-14 ಕೆಜಿ ಬೇಕಾಗುತ್ತೆ, ಜಾಸ್ತಿ ಬೇಕಾಗಲ್ಲ. ಬಟ್ ಇಲ್ಲಿ ಟ್ರೇಗಳಲ್ಲಿ ಮಾಡುವಾಗ ಏನಪ್ಪ ಅಂದರೆ ಅವ್ರಿಗೆ ಆ ಸ್ಕಿಲ್ ಏನಪ್ಪ ಅಂದರೆ ಎಷ್ಟು ಪ್ರಮಾಣದಲ್ಲಿ ನಾವು ಆ ಬಿತ್ತನೆ ಬೀಜನ ಚೆಲ್ಕೋಬೇಕು. ಯಾಕೆಂದರೆ ಜಾಸ್ತಿ ಒತ್ತಾಗಿ ಬಿತ್ತನೆ ಬೀಜ ಚೆಲ್ಬಿಟ್ರೆ ಏನಾಗುತ್ತೆ, ನಾಟಿ ಮಾಡುವಾಗ ಜಾಸ್ತಿ ಪೈರುಗಳು ಬಿದ್ದುಬಿಡ್ತವೆ ಒಂದು ಗುಣಿಗೆ. ಅದೇ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ 1-2 ಬೀಳೋ ರೀತಿ ಆ ಮೆಷಿನಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೋದಾಗಿ.
1: ಶ್ರೀ ಪದ್ಧತಿಗೆ
0: ಶ್ರೀ ಪದ್ಧತಿಗಾದರೆ ಇನ್ನೂ ತುಂಬ ಕಡಿಮೆ ಪ್ರಮಾಣದ ಬಿತ್ತನೆ ಬೀಜ. ಯಾಕೆ ಅಂತಂದರೆ ಅಲ್ಲಿ ನಾವು 1x1 ಮಾರ್ಕರ್ನ ಎಳ್ಕೊಂಡು ಪ್ರತಿ ಒಂದು ಸ್ಕ್ವೇರ್ದು ಅಥವಾ ಚೌಕದ ಮೂಲೆ ಮೂಲೆಯಲ್ಲಿ ಒಂದು ಸಿಂಗಲ್ ಪೈರ್ನೇ ನಾವು ನಾಟಿ ಮಾಡೋದ್ರಿಂದ ಒಂದು 3 ಕೆಜಿ ಬಿತ್ತನೆ ಬೀಜ ಬೇಕಾದಷ್ಟು.
1: ಸಸಿಮಡಿ ವಿಧಾನ ಅದಕ್ಕೆ
0: ಸಸಿಮಡಿ ವಿಧಾನ ಸೇಮೇ ಇರುತ್ತೆ ಸರ್, ಸೇಮೇ ಇರುತ್ತೆ. ಮಾಮೂಲಿ ಸಸಿಮಡಿನೇ ಮಾಡಿಕೊಂಡು ನಾಟಿ ಮಾಡುವಾಗ ಏನಪ್ಪ ಅಂದರೆ ಒಂದೊಂದೇ ಪೈರ್ನ ಆ ಒಂದು ಚೌಕದ ಮೂಲೆ ಮೂಲೆಗೆ ನಾವು ನಾಟಿಯನ್ನು ಮಾಡಿರ್ತೀವಿ.
1: ನೇರ ಬಿತ್ತನೆ,
0: ಸೊ ನೇರ ಬಿತ್ತನೆ ಅಂತಂದರೆ ಈಗ ಅದನ್ನು ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ, ಬಟ್ ಒಂದಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ನೇರ ಬಿತ್ತನೆ ಅಂತಂದಾಗ ಸರ್ ಇಲ್ಲಿ ಎರಡು ರೀತಿ ಬರುತ್ತೆ ಅಗೇನ್. ಸೊ ಒಂದು ಕೆಸರು ಮಾಡಿಬಿಟ್ಟು ಅದನ್ನು ಅಲ್ಲಿ ಎರ್ಚ್ಕೊಳ್ಳೋಂಥದ್ದು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಅದು ಕೂಡ ಉತ್ತಮವಾದ, ಈಗ ಡ್ರಮ್ ಸೀಡರ್ ಆದರೆ ಅಟ್ಲೀಸ್ಟ್ ಅದನ್ನು ಎಳಿತಕ್ಕಂಥ ಸ್ಕಿಲ್ ಆದರೂ ಬೇಕಾಗಿರುತ್ತೆ. ನೇರ ಬಿತ್ತನೆಗೆ ಏನೂ ಬೇಕಾಗಿರಲ್ಲ, ಒಂದು ಸಮತಟ್ಟಾಗಿ ಅದನ್ನು ಲೆವೆಲ್ ಮಾಡ್ಕೊಂಬಿಟ್ಟು ಇವರು ಅದನ್ನು ಎರ್ಚ ಸ್ಕಿಲ್ ಇಲ್ಲೂ ಇರುತ್ತೆ. ಅಂದರೆ ಜಾಸ್ತಿ ಬಿತ್ತನೆ ಬೀಜ ಒಂದೇ ಕಡೆ ಬೀಳದೇ ಇರೋ ರೀತಿ ಸಮಾನಾಂತರವಾಗಿ ಎರ್ಚಬೇಕು. ಬಟ್ ನೇರ ಬಿತ್ತನೆಯಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಕಳೆ ಕೀಳಬೇಕು ಅಥವಾ ನಾವು ಕೋನೋವೀಡರು ಈ ಥರ ಏನಾದರೂ ನಾವು ಪಾಸ್ ಮಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಗಿರ್ತದೆ. ಯಾಕೆಂದರೆ ಇವು ನಿರ್ದಿಷ್ಟ ಪ್ರಮಾಣ ಒಂದು ಇದರಲ್ಲಿ ಬಿದ್ದಿರಲ್ಲ ಬಿತ್ತನೆ ಬೀಜಗಳು. ಸೊ ಇಂಥ ಕಡೆ ಏನಪ್ಪ ಅಂತಂದರೆ ಅವರು ಕಳೆನಾಶಕಗಳನ್ನ ಸೂಕ್ತ ಸಮಯದಲ್ಲಿ ಉಪಯೋಗಿಸ್ಕೊಳ್ಳೋ ಮೂಲಕ ಕಳೆಯನ್ನು ಹತೋಟಿಯನ್ನು ಮಾಡಿಕೊಂಡು ಉತ್ತಮವಾದಂಥ ಬೆಳೆನ ಬೆಳ್ಕೋಬೋದು. ಇನ್ನೊಂದು ನೇರ ಬಿತ್ತನೆ ಅಂತಂದರೆ ಯಾವ ರೀತಿ ಅಂದರೆ ಈ ಏರೋಬಿಕ್ ಪದ್ಧತಿ ಅಂತ ಕರಿತೀವಿ. ಅಂದರೆ ಈಗ ಇಲ್ಲಿ ಅವ್ರಿಗೆ ನೀರಿನ ಲಭ್ಯತೆ ಕಡಿಮೆ ಇದೆ, ಸೊ ನಾನು ರಾಗಿ ಬೆಳೆಯ ರೀತಿ ಬಿತ್ತನೆ ಬೆಳ್ಕೋಬೇಕು ಅಂತ ಕೂಡ ಅಂದರೆ ಆ ಏರೋಬಿಕ್ ಪದ್ಧತಿಲೂ ನೇರ ಬಿತ್ತನೆನೂ ಮಾಡ್ಕೋಬೋದು, ಮತ್ತು ನಾಟಿನೂ ಕೂಡ ನಾವು ಮಾಡಿಕೊಂಡು ಬೆಳಿಬೋದು. ಈ ಥರ ಪದ್ಧತಿಗೆ ಸೂಕ್ತವಾದಂಥ ಭತ್ತದ ತಳಿ KMP 175 ಅಥವಾ ದಕ್ಷ ಅಂತ. ಎಲ್ಲಿ ನಮಗೆ ನೀರು ಕಡಿಮೆ ಇದೆ, ನಮಗೆ ಊಟಕ್ಕೆ ಬೇಕು ಅಂತಂದು ಅಂದರೆ ದಕ್ಷನೇ ಬೆಳಿಬೇಕು ಅಂತಿಲ್ಲ, ಯಾವುದೇ ತಳಿನ ಕೂಡ ನಾವು ಏರೋಬಿಕ್ ಪದ್ಧತಿಯಲ್ಲಿ ಬೆಳ್ಕೋಬಹುದು. ಆದರೆ ಡೆಫಿನೆಟ್ ಆಗಿ ನಾವು ಕೆಸರು ಮಡಿ ಅಥವಾ ಕೆಸರು ಬೆಳೆ ಬೆಳೆದಾಗ ಏನು ಇಳುವರಿ ಬರುತ್ತೆ ಅಷ್ಟು ಇಳುವರಿ ಬರಲ್ಲ, ಸೊ ಇಳುವರಿಯಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ. ಬಟ್ ಈ KMP 175 ಏನಪ್ಪ ಅಂತಂದರೆ ಇದು ಏರೋಬಿಕ್ ಪದ್ಧತಿಗೆ ಸೂಕ್ತವಾದಂಥ ಒಂದು ತಳಿ ಆಗಿ ಅಭಿವೃದ್ಧಿಪಡಿಸಿರೋದ್ರಿಂದ ಈ ತಳಿಯನ್ನು ಬೆಳ್ಕೊಂಡು ತಾವು ಉತ್ತಮ ಒಂದು ಇಳುವರಿಯನ್ನು ಪಡ್ಕೋಬೋದು. ಇನ್ನೊಂದು ನಾನು ನಿಮಗೆ ಮುಂಚೆಲೆ ಹೇಳಿದೆ, ಕಾರ್ಯಾಗಾರದಲ್ಲಿ ಗುರುತಿಸಲ್ಪಟ್ಟಂಥ ತಂತ್ರಜ್ಞಾನಗಳು. ಸೊ ಅದರಲ್ಲಿ ಆಲ್ರೆಡಿ MSN 113 ಬಗ್ಗೆ ಹೇಳಿದ್ದೀನಿ, ಇನ್ನು 3 ತಂತ್ರಜ್ಞಾನಗಳನ್ನ ನಾವು ಗುರುತಿಸಿದ್ದೀವಿ. ಸೊ ಅದರಲ್ಲಿ ಒಂದನೇದೇನಪ್ಪ ಅಂತಂದರೆ ಈ ಒಂದು ಈಗ ಬ್ರೌನ್ ಪ್ಲಾಂಟ್ ಹಾಪರ್, ಏನು ಕಂದು ಜಿಗಿ ಹುಳು ಅಂತಿದೆ, ಅದರ ಹತೋಟಿಗೆ ಒಂದು ಫ್ಲೂ ಪೈರಿಮಿನ್ ಅಥವಾ ಕೆವುಕಾ ಅನ್ನೋ ಒಂದು ಔಷಧಿಯನ್ನು ಕೂಡ ನಾವು ರೆಕಮೆಂಡ್ ಮಾಡಿದ್ದೀವಿ. ಮತ್ತು ಇನ್ನೊಂದು ನ್ಯಾರೋ ಬ್ರೌನ್ ಪ್ಲಾಟ್, ನೀಳ ಕಂದು ಚುಕ್ಕಿ ರೋಗ, ಸೊ ಇದರ ಹತೋಟಿಗೆ ಒಂದು ನೇಟಿವ್ ಅನ್ನೋದನ್ನೇ ಕೂಡ ನಾವು ರೆಕಮೆಂಡ್ ಮಾಡಿದ್ದೀವಿ. ಇದನ್ನು ಫಸ್ಟ್ ಕಳೆ ಆದಮೇಲೆ ಮತ್ತು ಒಂದ್ಸರಿ ಮತ್ತು ಮಾಮೂಲಿ ಬೆಂಕಿ ರೋಗಕ್ಕೆ ಸ್ಪ್ರೇ ಮಾಡಿಕೊಂಡಾಗ ಎರಡಕ್ಕೂ ಕಂಟ್ರೋಲ್ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ 19-ಆಲ್ ಏನು ರಸಗೊಬ್ಬರ ಇದೆ, ಇದನ್ನು ಮೊದಲನೇ ಕಳೆಯಾದ ನಂತರ ಮತ್ತು ಎರಡನೇ ಕಳೆಯಾದ ನಂತರ 1/4 kg 1 ಕ್ಯಾನ್ಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದ್ರಿಂದ ನಾವು ಒಂದು 10-15% ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಈ 3 ಟೆಕ್ನಾಲಜಿಗಳು ಕೂಡ ಲಭ್ಯತೆ ಇದೆ. ಸೊ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ವಲಯ ಕೃಷಿ ಸಂಸ್ಥಾನಕ್ಕೆ ಭೇಟಿ ನೀಡಬೇಕು.
1: ಭತ್ತದ ತಳಿಗಳು ಸಸಿ ಮಡಿ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ದೀಪಕ್ ಅವರೇ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ?
0: ದೂರವಾಣಿ ಸಂಖ್ಯೆ 9945757507.
1: ಇನ್ನೊಮ್ಮೆ
0: 9945757507.
1: ಇನ್ನೊಮ್ಮೆ ಹೇಳ್ಬಿಡಿ ನಿಮ್ಮ ಮೊಬೈಲ್ ನಂಬರು.
0: 9945757507.
1: ಒಳ್ಳೆಯದು ಡಾಕ್ಟರ್ ದೀಪಕ್ ಅವರೇ, ಇದುವರೆಗೂ ಕೂಡ ಭತ್ತದ ತಳಿಗಳು ಸಸಿ ಮಡಿ ಸಿದ್ಧತೆ ಬಗ್ಗೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಇದುವರೆಗೂ ಭತ್ತದ ತಳಿಗಳು ಹಾಗೂ ಸಸಿ ಮಡಿ ಪದ್ಧತಿ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎ ದೀಪಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮುಂದಿನ ಸೋಮವಾರ 15ನೇ ತಾರೀಕು ಇದೇ ಸರಣಿಯಲ್ಲಿ ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತ ಸಂವಾದ ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾ ಪಿ ಎಂ ಮಹದೇವು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಡಿಎಸ್ ಪ್ರಭುದೇವ ಅವರು.

0: ಶೀರ್ಷಿಕೆ ಗೀತ ರಚನೆ
1: ರಮೇಶ್ ಪಿ ರಂಗಸಮುದ್ರ,
0: ರಾಗ ಸಂಯೋಜನೆ ಹಾಗೂ ಗಾಯನ
1: ನಿತಿನ್ ರಾಜಾರಾಮ್ ಶಾಸ್ತ್ರಿ,
0: ಸಹಗಾಯನ
1: ಚೈತ್ರಿಕಾ,
0: ವಾದ್ಯ ಸಹಕಾರ
1: ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ.
0: ನಿರ್ಮಾಣ ನೆರವು ಜಿಎನ್ ಮಂಜುನಾಥ್.

0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
1: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ.

0: ಬ್ಯಾಂಕ್ ತಗೊಳ್ಳದಿದ್ರೆ ಆರ್ಬಿಐನ ಓಂಬಡ್ಸ್ಮನ್ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಇದುವರೆಗೂ ಕೃಷಿ ಗೀತೆಯೊಂದನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕೃಷಿ ರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹೈಬ್ರಿಡ್ ಭತ್ತದ ಬೇಸಾಯ ಈ ಕುರಿತು ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಎನ್ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34 ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ, ಸಮಯ 7:34. ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
3: ಹಲ್ಲುಜ್ತಾ ಇದೀನಿ ಕಣಮ್ಮ.
2: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
3: ಸರಿ, ನಿಲ್ಸಿದೀನಿ ಬಿಡು.
2: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
2: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
5: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
6: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು, ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ ಐಎನ್ಡಿಐ ಮೈತ್ರಿಕೂಟದ ಸಭೆ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ವಾರ್ತೆಗಳ ವಿವರ. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯನ್ನು ವೇಗಗೊಳಿಸಲು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಇಂದು ಭವ್ಯ ಹೆಸರಿನ ಪೋರ್ಟಲ್ ಅನ್ನು ಉದ್ಘಾಟಿಸಿದರು. ನವದೆಹಲಿಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು, ಬಹುಮಾದರಿ ಸಂಪರ್ಕ, ಡಿಜಿಟಲ್ ಆಡಳಿತ ಕಾರ್ಯವಿಧಾನಗಳು, ಕಾರ್ಮಿಕರಿಗೆ ಬೆಂಬಲ ನೀಡುವ ಮೂಲಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ವೈಶಿಷ್ಟ್ಯಗಳೊಂದಿಗೆ ಸಮಗ್ರ ಕೈಗಾರಿಕಾ ಪರಿಸರ ವ್ಯವಸ್ಥೆಗಳನ್ನು ರಚಿಸುವ ಗುರಿಯನ್ನು ಈ ಪೋರ್ಟಲ್ ಹೊಂದಿದೆ ಎಂದು ತಿಳಿಸಿದರು. ಹೂಡಿಕೆಗೆ ಸಿದ್ಧವಾಗಿರುವ ಕೈಗಾರಿಕಾ ಮೂಲಸೌಕರ್ಯವನ್ನು ರಚಿಸುವ ಮೂಲಕ ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಈ ಉಪಕ್ರಮವು ಒಂದು ಪರಿವರ್ತನಾ ಸಾಧನವಾಗಿದೆ. ರಾಜ್ಯಗಳಿಗೆ ಪಾರದರ್ಶಕತೆ, ದಕ್ಷತೆ ಮತ್ತು ಭಾಗವಹಿಸುವಿಕೆಯ ಸುಲಭತೆಯನ್ನು ಪೋರ್ಟಲ್ ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದರು. ಕೇಂದ್ರ ಸಚಿವ ಸಂಪುಟವು 33,660 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅನುಮೋದಿಸಿರುವ ಭವ್ಯ ಪೋರ್ಟಲ್ ಮುಂದಿನ 6 ವರ್ಷಗಳ ಅವಧಿಯಲ್ಲಿ ಹೂಡಿಕೆಗೆ ಸಿದ್ಧವಾದ ವಿಶ್ವದರ್ಜೆಯ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಯ ಪ್ರಮುಖ ಉಪಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ನಡೆದ ದಾಳಿಗಳಿಗೆ ಭಾರತ ತೀವ್ರ ವಿಷಾದ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಉದ್ವಿಗ್ನತೆಯನ್ನು ತಕ್ಷಣವೇ ಕಡಿಮೆ ಮಾಡಲು ಮತ್ತು ನಾಗರಿಕರಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ದೇಶಗಳಿಗೆ ಭಾರತ ಕರೆ ನೀಡಿದೆ. ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆ ಮರಳಲು ರಾಜತಾಂತ್ರಿಕ ಪರಿಹಾರಕ್ಕಾಗಿ ನಡೆಯುತ್ತಿರುವ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವಂತೆಯೂ ಸಚಿವಾಲಯ ಮನವಿ ಮಾಡಿದೆ. ಇನ್ನೊಂದೆಡೆ, ಕಳೆದ ಏಪ್ರಿಲ್ 8 ಕದನ ವಿರಾಮದ ನಂತರ ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ ಎಂದು ಇಸ್ರೇಲ್ ರಕ್ಷಣಾ ಪಡೆ ತಿಳಿಸಿದೆ. ಇರಾನ್ನ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ಈ ದಾಳಿಯನ್ನು ದೃಢಪಡಿಸಿದೆ. ಇರಾನ್ ದಾಳಿಯ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ಮಾತನಾಡಿ ಯಾವುದೇ ರೀತಿಯ ಪ್ರತೀಕಾರದ ದಾಳಿ ನಡೆಸದಂತೆ ಸೂಚಿಸುವುದಾಗಿ ತಿಳಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಯನ್ನು ತಕ್ಷಣ ನಿಲ್ಲಿಸಿ ಶಾಂತಿ ಮಾತುಕತೆಗೆ ಮರಳಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರೆದಿದ್ದರೂ ದೇಶದಲ್ಲಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಪೂರೈಕೆ ಸ್ಥಿರವಾಗಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಪ್ರವೀಣ್ ಖನುಜಾ, ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಸಾಕಷ್ಟು ದಾಸ್ತಾನು ಲಭ್ಯವಿದೆ. ನಿರಂತರ ಇಂಧನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಇಂಧನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದೆ ಎಂದು ಹೇಳಿದರು. ದೇಶೀಯ ಸಂಸ್ಕರಣಾಗಾರಗಳು ಮತ್ತು ಅನಿಲ ಸಂಸ್ಕರಣಾ ಸೌಲಭ್ಯಗಳು ಸುಮಾರು 53,000 ಮೆಟ್ರಿಕ್ ಟನ್ಗಳ ಉತ್ಪಾದನೆಯನ್ನು ದಾಖಲಿಸಿವೆ. ಇದು ಬಿಕ್ಕಟ್ಟಿನ ಪೂರ್ವದ ಮಟ್ಟಕ್ಕಿಂತ ಸುಮಾರು 60% ಹೆಚ್ಚಾಗಿದೆ ಎಂದು ಪ್ರವೀಣ್ ಖನುಜಾ ತಿಳಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಪರ

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ನವದೆಹಲಿಯಲ್ಲಿ ಇಂದು INDI ಮೈತ್ರಿಕೂಟದ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್, ತೃಣಮೂಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ, ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಮತ್ತು ಎನ್ಸಿಪಿ ಎಸ್ಪಿ ನಾಯಕಿ ಸುಪ್ರಿಯಾ ಸುಳೆ ಸೇರಿದ್ದಾರೆ. ಆದರೆ ಆಮ್ ಆದ್ಮಿ ಪಕ್ಷ ಮತ್ತು ಡಿಎಂಕೆ ಸೇರಿದಂತೆ ಕೆಲವು ವಿರೋಧ ಪಕ್ಷಗಳು ಸಭೆಯಿಂದ ದೂರ ಉಳಿದಿವೆ. ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, 25 ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಿದ್ದವು. ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಮತ್ತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಎಂದು ಹೇಳಿದರು. INDI ಮೈತ್ರಿಕೂಟದ ಎಲ್ಲ ಪಕ್ಷಗಳು ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಲಿವೆ. ಮುಂದಿನ ಸಭೆ ಆಗಸ್ಟ್ನಲ್ಲಿ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆಯಲಿದೆ ಎಂದು ಅವರು ತಿಳಿಸಿದರು. ಸಿಬಿಎಸ್ಇಯ 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆಗಳಿಗೆ ಹೊಸದಾಗಿ ಪರಿಚಯಿಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ವ್ಯವಸ್ಥೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತು ದೆಹಲಿ ಹೈಕೋರ್ಟ್ ಇಂದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ನೀನಾ ಬನ್ಸಾಲ್ ಕೃಷ್ಣ ಮತ್ತು ಮಧು ಜೈನ್ ಅವರಿದ್ದ ನ್ಯಾಯಪೀಠ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ NSUI ಸಲ್ಲಿಸಿದ ಅರ್ಜಿಯ ಕುರಿತು ಕೇಂದ್ರ ಸರ್ಕಾರ ಮತ್ತು ಸಿಬಿಎಸ್ಇಯಿಂದ ಪ್ರತಿಕ್ರಿಯೆಗಳನ್ನು ಕೋರಿದೆ. ಇದೇ ವೇಳೆ ಮುಂದಿನ ವಿಚಾರಣೆಯನ್ನು June 12 ಮುಂದೂಡಲಾಗಿದೆ. ಅರ್ಮೇನಿಯಾದ ಆಡಳಿತಾರೂಢ ಸಿವಿಲ್ ಕಾಂಟ್ರಾಕ್ಟ್ ಪಕ್ಷ ಸಂಸತ್ತಿನ ಚುನಾವಣೆಯಲ್ಲಿ ಜಯಗಳಿಸಿದೆ. ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರ ಪಕ್ಷ %49.8 ಮತಗಳನ್ನು ಗಳಿಸಿ ಪುನಃ ಅಧಿಕಾರದ ಗದ್ದುಗೆಯೇರಿದೆ. ಸ್ಟ್ರಾಂಗ್ ಅರ್ಮೇನಿಯಾ ಅಲಯನ್ಸ್ 23.2 ಮತಗಳೊಂದಿಗೆ 2ನೇ ಸ್ಥಾನ ಪಡೆಯಿತು. ಅರ್ಮೇನಿಯಾ ಅಲಯನ್ಸ್ 9.9 ಮತಗಳೊಂದಿಗೆ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿಕೊಂಡಿತು. ಅರ್ಮೇನಿಯನ್ ಸಂಸತ್ತಿನ ಚುನಾವಣೆಯಲ್ಲಿ ಪಕ್ಷದ ವಿಜಯಕ್ಕಾಗಿ ನಿಕೋಲ್ ಪಶಿನ್ಯಾನ್ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದಿಸಿದ್ದಾರೆ. ಭಾರತ ಮತ್ತು ಅರ್ಮೇನಿಯಾ ನಡುವಿನ ಸ್ನೇಹ ಮತ್ತು ಸಹಕಾರದ ಐತಿಹಾಸಿಕ ಸಂಬಂಧಗಳನ್ನು ಮತ್ತಷ್ಟು ಗಾಢವಾಗಿಸಲು ನಿಕೋಲ್ ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದಕ್ಷಿಣ ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ 7.8 ತೀವ್ರತೆಯ ಭೂಕಂಪದಲ್ಲಿ ಕನಿಷ್ಠ 32 ಜನರು ಸಾವನ್ನಪ್ಪಿದ್ದು 200 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಫಿಲಿಪೈನ್ಸ್ನ ಜ್ವಾಲಾಮುಖಿ ಮತ್ತು ಭೂಕಂಪಶಾಸ್ತ್ರ ಸಂಸ್ಥೆಯು ಈ ಭೂಕಂಪ 33 ಕಿಲೋಮೀಟರ್ ಆಳದಲ್ಲಿ ಸಂಭವಿಸಿದೆ. ಭೂಕಂಪದ ಕೇಂದ್ರ ಬಿಂದು ಜನರಲ್ ಸ್ಯಾಂಟೋಸ್ ಸಮೀಪದಲ್ಲಿದೆ ಎಂದು ತಿಳಿಸಿದೆ. ಜನರಲ್ ಸ್ಯಾಂಟೋಸ್ ನಗರದಲ್ಲಿ ಕೆಲವು ಕಟ್ಟಡಗಳು ಕುಸಿದಿದ್ದು ಪ್ರಮುಖ ಮೂಲಸೌಕರ್ಯಗಳು ಭೂಕಂಪದಿಂದ ಹಾನಿಗೊಳಗಾಗಿವೆ. ಇಂಡೋನೇಷ್ಯಾದ ಉತ್ತರ ಸುಲಾವೆಸಿ ಮತ್ತು ಉತ್ತರ ಮಲೂಕು ಪ್ರಾಂತ್ಯಗಳ ನಿವಾಸಿಗಳಿಗೂ ಭೂಕಂಪದ ಅನುಭವ ಆಗಿದೆ. ಭೂಕಂಪದಿಂದಾಗಿ ಸುನಾಮಿ ಅಲೆಗಳು ಏಳಲು ಕಾರಣವಾಗಿದೆ. ಇಂಡೋನೇಷ್ಯಾ ಮತ್ತು ದೂರದ ದಕ್ಷಿಣ ಜಪಾನ್ನಲ್ಲೂ ಸಣ್ಣ ಪ್ರಮಾಣದ ಅಲೆಗಳು ದಾಖಲಾಗಿವೆ. ನ್ಯೂ ಚಂಡೀಗಢದಲ್ಲಿ ನಡೆದ ಅಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಪಂದ್ಯವನ್ನು ಭಾರತ ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆಲುವು ಸಾಧಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಡಿಕ್ಲೇರ್ ಮಾಡಿದ ನಂತರ 3ನೇ ದಿನದಾಟದಲ್ಲಿ ಭೋಜನ ವಿರಾಮಕ್ಕೂ ಮೊದಲು ಅಫ್ಘಾನಿಸ್ತಾನವನ್ನು 152 ರನ್ಗಳಿಗೆ ಆಲ್ಔಟ್ ಮಾಡಿ ಫಾಲೋ ಆನ್ ಜಾರಿಗೊಳಿಸಿತು. ನಂತರ ಅಫ್ಘಾನಿಸ್ತಾನ ತಂಡ 35.5 ಓವರ್ಗಳಲ್ಲಿ 112 ರನ್ಗಳಿಗೆ ಆಲ್ಔಟ್ ಮಾಡಿತು. ಈ ಮೂಲಕ ಇನ್ನೂ 2 ದಿನ ಬಾಕಿ ಇರುವಾಗಲೇ ಭಾರತಕ್ಕೆ ದಾಖಲೆಯ ಜಯ ಸಾಧಿಸಿತು. ಭಾರತ ಪ್ರಬಲ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ ದೃಢವಾದ ಗೆಲುವಿಗೆ ಅಡಿಪಾಯ ಹಾಕಿತು. KL ರಾಹುಲ್ ಶತಕ ಸಿಡಿಸಿದರೆ ನಾಯಕ ಶುಭ್ಮನ್ ಗಿಲ್ 126 ರನ್ ಗಳಿಸಿ ಮುನ್ನಡೆ ಸಾಧಿಸಿದರು. ಸಾಯಿ ಸುದರ್ಶನ್ ಮತ್ತು ರಿಷಭ್ ಪಂತ್ ತಲಾ 81 ರನ್ಗಳ ಕೊಡುಗೆ ನೀಡಿದರು ಮತ್ತು ವಾಷಿಂಗ್ಟನ್ ಸುಂದರ್ 52 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಎಡಗೈ ಸ್ಪಿನ್ನರ್ ಮಾನವ್ ಸುತಾರ್ ಚೊಚ್ಚಲ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 33 ರನ್ ನೀಡಿ 6 ವಿಕೆಟ್ ಕಬಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ 100 ಕೈಗಾರಿಕಾ ಘಟಕಗಳ ಅಭಿವೃದ್ಧಿಗಾಗಿ ಭವ್ಯ ಪೋರ್ಟಲ್ ಉದ್ಘಾಟಿಸಿದ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಮಾತುಕತೆ ಮೂಲಕ ರಾಜತಾಂತ್ರಿಕ ಪರಿಹಾರಕ್ಕೆ ಭಾರತ ಕರೆ. ಪ್ರತಿ 2 ತಿಂಗಳಿಗೊಮ್ಮೆ INDI ಮೈತ್ರಿಕೂಟದ ಸಭೆ. ಕಾಂಗ್ರೆಸ್

0: ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಫಿಲಿಪೈನ್ಸ್ನ ಕರಾವಳಿ ತೀರದಲ್ಲಿ ಭೂಕಂಪ, ಕನಿಷ್ಠ 32 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯವನ್ನು ಇನ್ನಿಂಗ್ಸ್ ಮತ್ತು 300 ರನ್ಗಳಿಂದ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಸಮಯ ಸರಿಯಾಗಿ 7:45:10. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕಾರ್ಯಕ್ರಮದ ಮೊದಲಿಗೆ ಅನಂತು ವರ್ಸಸ್ ನುಸೃತ್ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ ಪ್ರಕಾಶ್. ಸಾಹಿತ್ಯ ಸಿದ್ದು ಕೋಡಿಪುರ, ಸಂಗೀತ ಸಂಯೋಜನೆ ಸುನಾತ್ ಗೌತಮ್.

0: ನನ್ನ ಹಕ್ಕು ನನ್ನ ಜವಾಬ್ದಾರಿ.
1: ಮಹಿಳಾ ರಂಗದಲ್ಲಿ ಕೇಳಿ, ಮಹಿಳೆಯರಿಗಾಗಿ ಇರುವ ಕಾನೂನಿನ ಕುರಿತು ಸಲಹೆಯನ್ನು ನೀಡುವ ವಿಶೇಷ ಕಾರ್ಯಕ್ರಮ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಸೋಮವಾರ ಸಂಜೆ 4 ಗಂಟೆಗೆ. ತಪ್ಪದೇ ಆಲಿಸಿ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ. ಇನ್ನು ಮುಂದೆ ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ, ಸೋನು ನಿಗಮ್ ಅವರು ಹಾಡಿರುವ ಬುಲ್ಬುಲ್ ಚಿತ್ರದ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯದಾಗಿ ರಾಜೇಶ್ ಕೃಷ್ಣನ್ ಹಾಗೂ ರಕ್ಷಾ ಅರವಿಂದ್ ಅವರು ಹಾಡಿರುವ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ. ಸಾಹಿತ್ಯ ಯೋಗರಾಜ್ ಭಟ್, ಸಂಗೀತ ಸಂಯೋಜನೆ ಸಾಧು ಕೋಕಿಲ.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ವೇಳೆ ಸರಿಯಾಗಿ 8 ಗಂಟೆ.
1: ಆಕಾಶವಾಣಿ ಮೈಸೂರು. ಯುವವಾಣಿ

0: ಯುವ ಸ್ನೇಹಿತರೇ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇಂದಿನ ಯುವವಾಣಿಯಲ್ಲಿ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಕೇಳಿದ್ರೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾರತದ 4 ಪ್ರಮುಖ ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿದಂತಹ ಮೈಸೂರು ಜಿಲ್ಲೆ ನಂಜನಗೂಡಿನ ಹರ್ಷಿತಾ ಎನ್.ಕೆ. ಈಗ ಅವಳನ್ನ ನೋಡ್ತಾ ಇದ್ರೆ ಬಹಳ ಖುಷಿಯಾಗುತ್ತೆ. ಯಾಕೆ ಅನ್ನೋದನ್ನ ನಾನು ಅವಳನ್ನ ಮಾತಾಡಿಸ್ತಾ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನೀವು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ, ಅವಳನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವಳನ್ನ ನೋಡಿ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಭಾಳ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನೋಡ್ತಾ ಇರೋ ಭಾಳ ಚಿಕ್ಕ ಹುಡುಗಿಯನ್ನು ಕಾಣ್ತಾಳೆ, ಆದರೆ ಅವಳ ಜರ್ನಿನ ಕೇಳಿದಾಗ ನೀವು ಆಶ್ಚರ್ಯ ಅಂತೂ ಖಂಡಿತ ಪಡ್ತೀರಿ. ಕಾರ್ಯಕ್ರಮ ಮುಗಿಯೋದ್ರೊಳಗೆ ನಿಮಗೆ ಆ ವಿಚಾರ ಗೊತ್ತಾಗುತ್ತೆ ಅಂತ ಹೇಳ್ತಾ ಹರ್ಷಿತಾ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತಮ್ಮ.
2: ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ.
1: ಹರ್ಷಿತಾ ಹೇಗಿದೀಯಾ?
2: ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ ಹರ್ಷಿತಾ. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳ್ಬಿಟ್ಟೆ, ಹರ್ಷಿತನ ಮಾತುಗಳು ಕೇಳಿದ ಮೇಲೆ ನಮ್ಮ ಕೇಳಿದ್ರು ಇನ್ಸ್ಪೈರ್ ಆಗೋದಂತೂ ಖಂಡಿತ ಅಂತೇಳಿ. ಕಾರ್ಯಕ್ರಮ ಶುರು ಮಾಡ್ಲಿಕ್ಕಿಂತ ಮುಂಚೆ ನಾನು ಇನ್ನು ಮಾತಾಡ್ಬೇಕಾದ್ರೆ ನೀನು ಮಾತಾಡಿದೆ, ನಾನು ಎಷ್ಟು ಕೆಜಿ ಇದ್ದೆ, ಎಷ್ಟು ಕೆಜಿ ಇಳಿಸಿದ್ದೀನಿ ಅಂತೇಳಿ ಸ್ಟಾರ್ಟಿಂಗ್ ಅದನ್ನ ಹೇಳ್ಬಿಟ್ಟು ಆಮೇಲೆ ಮುಂದುವರ್ಸೋಣ.
2: ನಾನು ಮೊದಲು 87-89 ಕೆಜಿ ಇದ್ದೆ, ಇವಾಗ 53 ಕೆಜಿ ಇದ್ದೀನಿ. 33-35 ಕೆಜಿ ತನಕ ವೇಟ್ ಲಾಸ್ ಮಾಡಿದ್ದೀನಿ ನಾನು ಇವಾಗ ತನಕ.
1: ಚಿಕ್ಕ ವಯಸ್ಸಿನಲ್ಲಿ ವೇಟ್ ಲಾಸ್ ಮಾಡ್ಲಿಕ್ಕೆ ಕಾರಣ ಏನಿರ್ಬೋದು ಒಂದು, ಹಾಗೆ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ ಅಂತ ಇನ್ನೊಂದು. ಹರ್ಷಿತಾ ನಂಜನಗೂಡಿನ ಹುಡುಗಿ, ನಂಜನಗೂಡಿನಲ್ಲಿ
2: ನಂಜನಗೂಡಲ್ಲಿ ಎಕ್ಸ್ಟೆನ್ಷನ್ ಏರಿಯಾ ದೇವರಂನಹಳ್ಳಿ ಸೈಡ್.
1: ತಂದೆ ತಾಯಿ ಏನ್ ಮಾಡ್ತಾರೆ?
2: ತಂದೆ ವಾಲಂಟರಿ ರಿಟೈರ್ಡ್ ಪೊಲೀಸ್ ಆಫೀಸರ್, ಇವಾಗ ಪುರೋಹಿತ್ಕೆ ಮಾಡ್ಕೊಂಡಿದ್ದಾರೆ. ಅಮ್ಮ ಹೋಮ್ ಮೇಕರ್.
1: ಏನ್ ಅಪ್ಪ ಅಮ್ಮನ ಹೆಸರು?
2: ಅಪ್ಪನ ಹೆಸರು ಎನ್ವಿ ಕೃಷ್ಣ ಜೋಯಿಸ್ ಅಂತ, ಅಮ್ಮನ ಹೆಸರು ಸೌಮ್ಯ ಲಕ್ಷ್ಮಿ.
1: ಅವಳೆ ಮಗಳ?
2: ಇಲ್ಲ, ನನ್ಗೆ ಒಬ್ಬ ತಮ್ಮ ಇದ್ದಾನೆ, ಹರಿದ್ವರ್ಣ ಜೋಯಿಸ್ ಅಂತ. ಅವನು ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್.
1: ನೀನ್ ಏನಮ್ಮ ಓದಿದ್ದು?
2: ನಾನು ಬಿಕಾಂ ಕಂಪ್ಲೀಟ್ ಮಾಡಿದ್ದೀನಿ.
1: ಎಲ್ಲಿ?
2: ಮಹಾಜನ ಕಾಲೇಜಲ್ಲಿ.
1: ಮೈಸೂರಲ್ಲೇ?
2: ಮೈಸೂರಲ್ಲೇ.
1: ಈಗ ಒಂದು 90 ಕೆಜಿ ಇಂದ ಒಂದು 50 ಕೆಜಿ ಒಳಗೆ ಬರಬೇಕು ಅಂತ ಯಾಕೆ ಅನ್ಸಿದ್ಯಾ? ಯಾಕೆಂತಂದ್ರೆ ಓದ್ತಾ ಇರ್ಬೇಕಾದ್ರೆ ಯಂಗ್ ಏಜಲ್ಲಿ ಸ್ವಲ್ಪ ತಿನ್ನೋದೆಲ್ಲ ಜಾಸ್ತಿ, ಸ್ಟ್ರೆಸ್ ಜಾಸ್ತಿ, ಮನೇಲಿ ಮುದ್ದು ಜಾಸ್ತಿ, ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ವೆಯ್ಟ್ ಗೈನ್ ಆಗ್ತೀವಿ. ಆದರೆ ಅಷ್ಟೊಂದು ವೆಯ್ಟಿಂದ ಇಷ್ಟೊಂದು ವೆಯ್ಟ್, ಸುಮಾರು 30-40 ಕೆಜಿನ ಇಳಿಸ್ಬೇಕು ಅಂತ ಅನ್ಸಿದ್ದೆ ನನಗೆ.
2: ನನಗೆ ಈಗ ಡಿಫೆನ್ಸ್ಗೆ ಜಾಯಿನ್ ಆಗ್ಬೇಕಂತ ಇತ್ತಲ್ಲ, ಸೊ ನನ್ನ ಫೈನಲ್ ಇಯರ್ಗೆ ಬಂದಾಗ ನನಗೆ ಇನ್ನು 1 ವರ್ಷ ಇದೆ ನಾನು ಎಕ್ಸಾಮ್ ತಗೋಬೇಕಂದ್ರೆ. ನಾನು ಎಕ್ಸಾಮ್ಗೆ ಹೋದಾಗ ನೋಡಿ ಅನ್ಸ್ಬಾರ್ದು ನಾನು ಡಿಫೆನ್ಸ್ ಆಸ್ಪಿರೆಂಟ್ ಅಲ್ಲ ಅಂತ, ನೋಡಿನೇ ಅನ್ಸ್ಬೇಕು ಓ ಇವಳಿಗೆ ಒಳಗಡೆಯಿಂದ ಸ್ಪಾರ್ಕ್ ಇದೆ, ಮಾಡಕ್ಕೆ ಸಾಧ್ಯ ಇದೆ ಅಂತ. ಅದ್ ಮಾಡ್ಬೇಕಂದ್ರೆ ನನಗ 1 ವರ್ಷದಲ್ಲಿ ವೆಯ್ಟ್ ಲಾಸ್ ಮಾಡ್ಬೇಕಂತ ಅವಾಗ ನಂಗೆ ಫೈನಲ್ ಇಯರ್ ಅಲ್ಲಿ ಇದ್ದಾಗ ಅನ್ಸಿದ್ದು. ನಾನು ಚಿಕ್ಕ ವಯಸ್ಸಿಂದ ಭರತನಾಟ್ಯಂ ಡಾನ್ಸರ್. ಈಗ 2nd PU ಬಂದ್ಮೇಲೆ ಸ್ಟಡಿ ಪ್ರೆಷರ್ ಅದು ಇದು ಅಂತ ನಾನು ಡಾನ್ಸ್ ಡಿಸ್ಕಂಟಿನ್ಯೂ ಮಾಡಿದೆ. ಕೋವಿಡ್ ಎಲ್ಲ ಬಂತಲ್ಲ ಅದಕ್ಕೆ ನನ್ನ ವೆಯ್ಟ್ ಗ್ರಾಜ್ಯುಲಿ ತುಂಬಾ ಇನ್ಕ್ರೀಸ್ ಆಗ್ತಾ ಬಂತು. ಇದು ರೆಡ್ಯೂಸ್ ಮಾಡ್ಬೇಕಂದ್ರೆ ಬೆಸ್ಟ್ ವೇ ಅಂದ್ರೆ ಸ್ಪೋರ್ಟ್ಸ್ ಥ್ರೂ ಹೋಗೋಣ ಅಂತ. ಅಮ್ಮ ಸ್ಪೋರ್ಟ್ಸ್ ಪರ್ಸನ್, ಅಪ್ಪ ಸ್ಪೋರ್ಟ್ಸ್ ಪರ್ಸನ್, ತಮ್ಮ ಸ್ಪೋರ್ಟ್ಸ್ ಪರ್ಸನ್, ಬಟ್ ನಂಗೆ ಸ್ಪೋರ್ಟ್ಸ್ ಮೇಲೆ ಅಂತ ಇಂಟ್ರೆಸ್ಟ್ ಏನು ಇರಲಿಲ್ಲ. ಕಲ್ಚರಲ್ ಆಕ್ಟಿವಿಟೀಸ್ ಅಂದ್ರೆ ಎಷ್ಟು ಬೇಕಾದ್ರು ಮಾಡ್ಬೋದಂತ. ಫಾಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಸ್ಪೋರ್ಟ್ಸ್ ಥ್ರೂನೇ ಹೋಗ್ಬೇಕಂತ ಚಾಮುಂಡಿ ವಿಹಾರ್ ಸ್ಟೇಡಿಯಂ ಅಲ್ಲಿ ಅಥ್ಲೆಟಿಕ್ಸ್ ಜಾಯಿನ್ ಆಗಿತ್ತು.
1: ಎಷ್ಟನೇ ವಯಸ್ಸಿನಲ್ಲಿ?
2: ನಾನು ಇನ್ನೇನ್ 21 ಆಗ್ತೀನಿ ಅನ್ನೋ ಟೈಮ್ ಅಲ್ಲಿ ನಾನು ಜಾಯಿನ್ ಆಗಿತ್ತು.
1: ಈಗ ಎಷ್ಟು ವಯಸ್ಸು?
2: ಈಗ 23 ಕಂಪ್ಲೀಟ್ ಆಯ್ತು.
1: 2 ವರ್ಷದಲ್ಲಿ 40 ಕೆಜಿ ಇಳಿಸಿದ್ಯಾ? ಹರ್ಷಿತನ್ ಮಾತು ಕೇಳ್ತಾ ಇದ್ರೆ ಅದ್ ಹೆಂಗ್ ಇಳಿಸ್ತೆ, ನಾವು ಇಳಿಸ್ಬೇಕು ಅಂತ ಬರ್ತಾರೆ ತುಂಬಾ ಜನ. ಅಂದ್ರೆ ಡೆಡಿಕೇಶನ್ ಬೇಕು ಅಲ್ವಾ? ಅಷ್ಟು ಎಫರ್ಟ್ ಹಾಕಿ ನಾವು 2 ವರ್ಷಗಳಲ್ಲಿ ಇಳಿಸ್ಬೇಕು ಮತ್ತೆ ಮ್ಯಾರಥಾನ್ ಗಳಲ್ಲಿ ಭಾಗವಹಿಸಬೇಕು ಅಂದ್ರೆ ಸುಲಭದ ಮಾತಲ್ಲ. ನಿಮಗೆ ಮ್ಯಾರಥಾನ್ ಕನ್ಸಂತೂ ಖಂಡಿತ ಇರಲಿಲ್ಲ ಅಲ್ವಾ?
2: ನಾನು ಚಿಕ್ಕ ವಯಸ್ಸಿಂದ ರನ್ನಿಂಗೇ ಮಾಡಿಲ್ಲ, ರನ್ನಿಂಗ್ ಅಂದ್ರೆ ಇಷ್ಟನೇ ಇಲ್ಲ ನನಗೆ, ಇದು ನನ್ನ ರೂಟ್ ಅಂತೂ ಅಲ್ಲ.
1: ನಾನು ಏನಿದ್ರು ಆರ್ಮಿಗೆ ಹೋಗಬೇಕು, ದೇಶದ ಸೇವೆ ಮಾಡಬೇಕು ಅನ್ನೋದು ಕನಸಿತ್ತು. ಆ ಕನಸಿಗಾಗಿ ಶುರು ಆಗಿದ್ದೇ ಈ ರನ್ನಿಂಗ್. ಹೌದಾ?
2: ಹೌದು.
1: ಈ ಕನಸು ಶುರು ಆಯ್ತು ಆಮೇಲೆ ಎಲ್ಲೆಲ್ಲಿ ಹೋಯ್ತು?
2: ನಾನು ಅಥ್ಲೆಟಿಕ್ಸ್ ಗ್ರೂಪ್ ಜಾಯಿನ್ ಆದ್ಮೇಲೆ ಫಸ್ಟ್ ಫುಡ್ ರಿಸ್ಟ್ರಿಕ್ಷನ್ ಮಾಡ್ಬೇಕಂತ ಇದ್ದಿದ್ದು, ಶುಗರ್ ಮೇನ್ ಆಗಿ ಕಟ್ ಆಫ್ ಮಾಡ್ಬೇಕು ಅಂಡ್ ಆಚೆ ತಿಂಡಿ ಬಿಡ್ಬೇಕಂತ ಇದ್ದಿದ್ದು. ನನ್ನ ಕಾಲೇಜ್ ಟೈಮ್ ಅಲ್ಲಿ ಏನಾಯ್ತಂದ್ರೆ, ನಂಜನಗೂಡಿಂದ ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಸ್ಸಲ್ಲಿ ಟ್ರಾವೆಲ್ ಮಾಡಿ 4:30 ಹೊರಟು 5:30 ಸ್ಟೇಡಿಯಂಗೆ ರೀಚ್ ಆಗಿ ಪ್ರಾಕ್ಟೀಸ್ ಮುಗಿಸಿ ಅಲ್ಲಿಂದ ಅಮ್ಮನ ಫ್ರೆಂಡ್ ಇದ್ರು ಮೈಸೂರಲ್ಲೇ, ಅವ್ರ ಮನೆಯಲ್ಲಿ ನಾನು ರೆಡಿ ಆಗಿ ಮತ್ತೆ ಬಸ್ ಹತ್ಕೊಂಡು ಕಾಲೇಜ್ಗೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಬರಬೇಕಿತ್ತು. ಸೊ ಆ ಥರ ನನ್ನ ಜರ್ನಿ ಇದ್ದಿದ್ದು. ಅವಾಗ ನನಗೆ ಫುಡ್ ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಫ್ರೆಂಡ್ಸ್ ಇರ್ತಿದ್ರು, ಕಾಲೇಜ್ಗೆ ಹೋಗ್ಬೇಕಿತ್ತು. ಫೈನಲ್ ಇಯರ್ 6 ಮಂತ್ಸ್ ಇತ್ತಷ್ಟೇ ನನಗೆ ಅವಾಗ. ಫುಡ್ ಕಂಟ್ರೋಲ್ ಅಷ್ಟಿರ್ತಿರ್ಲಿಲ್ಲ, ಬಟ್ ನನ್ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಿದ್ದೆ. ಸೊ ಅವಾಗ ನನ್ಗೆ ಆಲ್ಮೋಸ್ಟ್ 6 ಮಂತ್ಸ್ ಅಲ್ಲಿ 10 kg ಅಷ್ಟೇ ವೇಟ್ ಲಾಸ್ ಆಗಿದ್ದು. ಕಾಲೇಜ್ ಮುಗೀತು, ನಾನು ಪ್ರಾಕ್ಟೀಸ್ 2 ಟೈಮ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಶುಗರ್ ಕಂಪ್ಲೀಟ್ಲಿ ಕಟ್ ಆಫ್. ನಾನು ಇವಾಗ ತಂಕ್ ಒಂದೇ ದಿನ ನನ್ನ ಬರ್ಡೇ ದಿನ ಅಷ್ಟೇ ನಾನು ಶುಗರ್ ಇಂಟೇಕ್ ಮಾಡೋದು. ಏನೇ ಕೇಕ್ ಚಾಕ್ಲೇಟ್ ಮನೇಲಿ ಸ್ವೀಟ್ಸ್ ಮಾಡಿದ್ರು ನಾನು ಏನು ತಿನ್ನಲ್ಲ.
1: ಈಗಲೂ ಕೂಡ ಈ ವೆಯ್ಟ್ ಕಡಿಮೆ ಆಗಿದೆಯಲ್ಲ, ತಿನ್ಬೋದಲ್ವಾ?
2: ನಮ್ಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ. ಸೊ ನಮ್ಮೇಲೆ ನಮಗ್ ಕಂಟ್ರೋಲ್ ಸಿಗ್ಲಿಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಡೈರೆಕ್ಟ್ ಕಂಟ್ರೋಲ್ ತಗೋಬೇಕಂದ್ರೆ ನಾನು ಬಿಟ್ಬಿಡದೆ ವಾಸಿ ಅಂತ ನಾನು ತಿನ್ನಕ್ಕೆ ಹೋಗಲ್ಲ. ಅವಾಗ ಏನಾಯ್ತು, ನನ್ಗೆ 9 ಮಂತ್ಸ್ ಅಲ್ಲಿ 30 kg ವೆಯ್ಟ್ ಲಾಸ್ ಆಯ್ತು.
1: 9 ಮಂತ್ಸ್
2: ಶುಗರ್ ಮತ್ತೆ ನಾನು ಆಚೆ ತಿಂಡಿ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ. ಮಾರ್ನಿಂಗ್ ಮ್ಯೂಸ್ಲಿ ಇಲ್ಲ, ಓಟ್ಸ್, ಮಧ್ಯಾಹ್ನ ರೈಸ್ ಎಷ್ಟು ಬೇಕು ನನ್ಗೆ ಹೊಟ್ಟೆ ತುಂಬಷ್ಟು ನಾನು ತಿಂತಿದ್ದೆ. ನೈಟ್ ಮಾತ್ರ ಲೈಟ್ ಆಗಿ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ದೋಸೆ ಆತರ, ಆಮೇಲೆ ಡ್ರೈ ಫ್ರೂಟ್ಸ್ ಫ್ರೂಟ್ಸ್ ನಮ್ ಶಕ್ತಿಗೆ ಏನ್ ಬೇಕು ಅದು. ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನನ್ ಸ್ಪ್ರೌಟ್ಸ್ ಪ್ರೋಟೀನ್ಸ್ ಲೈಕ್ ಪನ್ನೀರ್ ಸೋಯಾ ಆತರ ನಾನ್ ತಗೊಳ್ತಾ ಇದ್ದೆ. ವೆಯ್ಟ್ ಲಾಸ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನನ್ ಗೋಲ್ ಇದ್ದಿದ್ದು ಆರ್ಮಿ ಫಿಸಿಕಲ್ ಸೆಲೆಕ್ಷನ್ಗೋಸ್ಕರ 2.4 kilometers ಓಡ್ಬೇಕು, ಸ್ಕ್ವಾಟ್ಸ್ ಮಾಡ್ಬೇಕು. ಅದ್ ಕಲಿಬೇಕಂತ ವಾರಕ್ಕೆ 2 ದಿನ ನಮ್ಗೆ ಕ್ರಾಸ್ ಕಂಟ್ರಿ ಅಂತ ಕಳಿಸ್ತಾ ಇದ್ರು, ಅಂದ್ರೆ ಆಚೆ ಓಡಕ್ ಕಳಿಸ್ತಾ ಇದ್ರು ಸ್ಟೇಡಿಯಂ ಇಂದ ಆಚೆ ಚಾಮುಂಡಿ ವಿಹಾರ್ ಸ್ಟೇಡಿಯಂ ಇಂದ.
1: ಎಜುಕೇಶನ್ ಮುಗಿಸಿದ್ಮೇಲೆ ಕೂಡ ಬರ್ತಾ ಇದ್ದ?
2: ಹಾ, ಎಜುಕೇಶನ್ ಮುಗಿಸಿದ್ಮೇಲೆ ನನ್ ದಿನ ಮಾರ್ನಿಂಗ್ ಈವ್ನಿಂಗ್ 2 ಹೊತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ.
1: ಬೇರೆ ಮುಂದೆ ಓದ್ಬೇಕು ಅಂತ ಕನ್ಸು ಕಾಣ್ಲಿಲ್ಲ
2: ನಂಗೆ? ಬುಕ್ಸ್ ಓದೋದು ಬರೆಯೋದು ಆತರ ಎಲ್ಲ ತುಂಬಾ ಇಷ್ಟ ಇದೆ. ಬಟ್ ಇವಾಗ ಅದ್ ಮಾಡ್ಬೇಕಂತ ಏನಿಲ್ಲ. ಈಗ ಏಜ್ ಲಿಮಿಟ್ ಆಗೋದ್ರೊಳಗಡೆ ನಾನ್ ಆರ್ಮಿ ಜಾಯ್ನ್ ಆಗ್ಬೇಕು, ಅಷ್ಟೇ ನನ್ ಫೋಕಸ್ ಇರೋದು. ಪರ್ಸನಲ್ ಲೈಫ್ಗೆ ನಾನು ಆಚೆ ಹೋಗ್ಬೇಕು, ಸುತ್ತಾಡ್ಬೇಕು, ನನ್ ಫ್ರೆಂಡ್ಸ್ ಜೊತೆ ಮೀಟ್ ಮಾಡ್ಬೇಕಂದ್ರೆ ಅದಕ್ಕೆ ನಂಗೆ ಟೈಮ್ ಸಾಕಾಗ್ತಿಲ್ಲ. ಎಲ್ಲ ಇವಾಗ ಸೈಡ್ ಅಲ್ಲಿ ಇಟ್ಬಿಟ್ಟು ಫಸ್ಟ್ ಗೋಲ್ ಏನಿದೆ ಅದಕ್ಕೆ ರೀಚ್ ಆಗೋಕ್ಕೋಸ್ಕರ ಅದ್ರ ಮೇಲೆ ಫೋಕಸ್ ಇರ್ಲಿ ಅಂತ.
1: ಈಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ಯಾ?
2: ಹಾ, ಪ್ರಾಕ್ಟೀಸ್ ನಂದು
1: ಚಾಮುಂಡಿ ವಿಹಾರದಲ್ಲಿ.
2: ಇವಾಗ ನಾನು ಚಾಮುಂಡಿ ವಿಹಾರಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ವೀಕ್ಲಿ 2x ಹೋಗ್ತೀನಿ ಅಷ್ಟೇ. ಸ್ಪೀಡ್ ವರ್ಕೌಟ್ಸ್ ಇದ್ದಾಗ ಮಾತ್ರ ನಂಗೆ ಟ್ರ್ಯಾಕ್ ಬೇಕಾಗುತ್ತೆ. ನಾನು ಲಾಂಗ್ ಡಿಸ್ಟೆನ್ಸ್ ರನ್ನರ್ ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ, ಲಾಂಗ್ ರನ್ನಿಂಗ್ ಇದ್ದಾಗ ಎವ್ರಿ ಸಾಟರ್ಡೇಸ್ ನಂಗೆ ಲಾಂಗ್ ಇರುತ್ತೆ. ಸೊ ನಂಜನಗೂಡಿಂದ ಮೈಸೂರು ಓಡ್ಕೊಂಡು ಬಂದ್ಬಿಡ್ತೀನಿ.
1: ಬೈ ರೋಡ್
2: ಓಡ್ಕೊಂಡು
1: ಬಂದ್ಬಿಡ್ತೀನಿ. ಹೈವೇಲೇ ಬಂದ್ಬಿಡ್ತೀನಿ.
2: ಹಾ, 5:30 ಸ್ಟಾರ್ಟ್ ಮಾಡ್ಬಿಡ್ತೀನಿ. 1.5 hours 2 hours ಅಲ್ಲಿ ನಂದು ರನ್ ಮುಗಿಸ್ಬಿಟ್ಟು ಅಕಸ್ಮಾತ್ ಮೈಸೂರು ತನಕ ಬಂದ್ರೆ ಆಧಾರ್ ಕಾರ್ಡ್ ಒಂದು ನನ್ನ ಪಾಕೆಟ್ ಅಲ್ಲಿ ಇರುತ್ತೆ, ಸೊ ವಾಪಸ್ ಹೋಗ್ಬೋದು. ಕಡಿಮೆ ಡಿಸ್ಟೆನ್ಸ್ ಲೈಕ್ 20 ಅಷ್ಟೇ ಇದ್ರೆ ಅವಾಗ ಕಡ್ಕೊಳ್ಳೋ ತನಕ ಹೋಗ್ಬಿಟ್ಟು ವಾಪಸ್ ನಂಜನಗೂಡಿಗೆ ಓಡ್ಬಿಡ್ತೀನಿ. 10 kilometers ಅಪ್, 10 kilometers ಡೌನ್. ಅದರಿಂದ ನಂದು ಡಿಪೆಂಡ್ ಆಗುತ್ತೆ. ಇವಾಗ
1: ನಾನು
2: ಪ್ರಾಕ್ಟೀಸ್ ಕಂಪ್ಲೀಟ್ಲಿ ಒಬ್ಳೇ ಮಾಡೋದು. ಯಾವಾಗಾದ್ರೂ ಫ್ರೆಂಡ್ಸ್ ಬರ್ತೀನಿ ಮಾಡ್ತೀನಿ ಅಂತಂದ್ರೆ
1: ಅಷ್ಟು
2: ಓಡಲ್ಲ, ಬಟ್ ಓಡೋ ಪೇಸ್ ಈಸಿ ಅಂತ ಅನ್ಸಿದಾಗ ಬರ್ತಾರೆ ನನ್ನ ಜೊತೆ. ಸೊ ಅವಾಗ ಅವ್ರ ಜೊತೆ ಓಡ್ತೀನಿ. ಜೊತೆಗಿದ್ರು ಓಡ್ತೀನಿ, ಜೊತೆಗಿಲ್ಲ ಅಂದ್ರೆ ಓಡ್ತೀನಿ. ಪ್ರತಿ ಶನಿವಾರ ಲಾಂಗ್ ರನ್.
1: ಇಲ್ಲಾಂದ್ರೆ ನಿಮ್ಮ ನಂಜನಗೂಡಲ್ಲಿ ಓಡ್ತೀಯಾ?
2: ಹಾ, ನಂಜನಗೂಡಲ್ಲಿ ಓಡ್ತೀನಿ. ವೀಕ್ಲಿ 3x ಜಿಮ್ ಇರುತ್ತೆ ನನಗೆ. ಅಪ್ಪನ್ ಕ್ಲೋಸ್ ಫ್ರೆಂಡ್, ಅವರು ನನಗೆ ಜಿಮ್ ನಿನ್ ಮಾಡ್ಕೊ ಅಂತ. ಅವ್ರ ಜಿಮ್ ಅಲ್ಲಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬಾಯ್ಸ್ ಇರ್ತಾರೆ, ಅನ್ನೋಕ್ಕೋಸ್ಕರ ನನಗೆ ಅಂತ ಒಂದು ಶೆಡ್ಯೂಲ್ ಮಾಡಿಬಿಟ್ಟಿದ್ದಾರೆ. ಆ ಟೈಮಲ್ಲಿ ಬೇರೆ ಯಾರು ಹೋಗಲ್ಲ, ನಾನು ಒಬ್ಳೆ ಹೋಗಿ ನನ್ನ ಪಾಡಿಗೆ ನಾನು ಪ್ರಾಕ್ಟೀಸ್ ಮಾಡಿ ಕಂಫರ್ಟೇಬಲ್ ಆಗಿ ಬರ್ಬೋದು.
1: ಈಗ ಹರ್ಷಿತಾ, ನಿನ್ನ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಯಾಕೆ ವೆಯ್ಟ್ ಲಾಸ್ ಮಾಡಿದೆ, ವೆಯ್ಟ್ ಲಾಸ್ ಆದ್ಮೇಲೆ ಏನ್ ಮಾಡ್ತಾ ಇದೀಯಾ, ನಿನ್ನ ಎಲ್ಲ ಫೋಕಸ್ ಇದ್ದಿದ್ದು ಆರ್ಮಿಗೆ ಹೋಗುವಂತ ಕನಸು ಅಲ್ವಾ? ಓಡ್ತಾ ಇದ್ದೆ, ನಿನ್ನ ಒಂದು ಫಿಟ್ನೆಸ್ ಓಡ್ತಾ ಇದ್ದೆ. ಇದೇನ್ ಮ್ಯಾರಥಾನ್ ಕಡೆ ತಿರ್ಕೊಂಡಿದ್ದೆ ನಿಕೆ?
2: ನಾನು ಹಿಂಗೆ ಓಡ್ತಾ ಇರ್ಬೇಕಾದ್ರೆ ಒಂದು ಫಂಕ್ಷನ್ ಅಲ್ಲಿ ನಮ್ಮಪ್ಪನ ಶಿಷ್ಯ ಅದೇನೋ ಓಡ್ತೀನಿ ಪ್ರಾಕ್ಟೀಸ್ ಅಂತೀಯಲ್ಲ, ಒಂದು 10 kilometers ನನ್ನ ಜೊತೆ ಓಡಕ್ಪ ಅಂತಂದ್ರು. ಅವರು ಸುಮ್ಮನೆ ಈ ತರ ಫಿಟ್ನೆಸ್ಗೋಸ್ಕರ ಊರಲ್ಲೇ ಓಡ್ತಾ ಇರ್ತಾರೆ ವಾರಕ್ಕೆ 2 ದಿನ 3 ದಿನ, 10 kilometers 5 kilometers ಆತರ. ನಾನು 3 kilometers ಮೀರಿ ಓಡಿರ್ಲಿಲ್ಲ ಯಾವತ್ತು. ನಾನು ಆಯ್ತು ಅಂತ ಹೇಳದ್ ಹೇಳ್ಬಿಟ್ಟೆ ಹೋದೆ. ಸರಿ ಆಗುತ್ತೋ ಆಗಲ್ವೋ, ಆಗಿಲ್ಲ ಅಂದ್ರೆ ನಿಲ್ಸ್ಬಿಡೋಣ, ಬಟ್ ಹೋಗೋಣ ಅನ್ನೋ ತರ ಹೋದೆ. ಸರ್ಪ್ರೈಸಿಂಗ್ಲಿ ನಾನು ಕಂಟಿನ್ಯೂಸ್ ಆಗಿ 10 kilometers ಮುಗಿಸಿದೆ, ಅದು 54 ನಿಮಿಷದಲ್ಲಿ ಮುಗಿಸಿದ್ವಿ ಅವತ್ತು. ಅವಾಗ ಅಣ್ಣನು ಅಂದ್ರು, ಓ ಚೆನ್ನಾಗಿ ಓಡ್ತೀಯಾ, ಯಾಕೆ ರೇಸಸ್ ಟ್ರೈ ಮಾಡಬಾರ್ದು ಅಂತ. ಮನೇಲಿ ಅಮ್ಮನೂ ಅಂದ್ರು, ನಮ್ಮ ಕೋಚ್ ಎಲ್ಲ ಅಂದ್ರು. ಅದಕ್ಕೆ ನಾನೇನ್ ಮಾಡಿದೆ, ಒಂದು ರೇಸ್ ರಿಜಿಸ್ಟರ್ ಮಾಡಿದೆ ಮೈಸೂರಲ್ಲಿ. ಸಂಡೇ ಸ್ಪೋರ್ಟ್ಸ್ ಕ್ಲಬ್ ಇಂದ ಎಲೆಕ್ಟ್ರಿಕಲ್ ಸೇಫ್ಟಿ ರನ್ ಅಂತ ಇತ್ತು. ನಾನು ನನ್ನ ಫ್ರೆಂಡ್ ಅವಳು 3 kilometers, ನಾನು 10 kilometers ರಿಜಿಸ್ಟರ್ ಮಾಡಿದ್ವಿ. ಸರಿ ಅವತ್ತು ಓಡಿದೆ.

0: ಇವತ್ತೊಂದು ನಿಮಿಷ ಓಡದೆ, ಅವತ್ತು ಇನ್ನ 3 ನಿಮಿಷ ಬೇಗ ಓಡದೆ. ಸೊ ಅವಾಗ ಅನ್ಸ್ತು, ಓ ಮೇ ಬಿ ರೇಸಸ್ ಅಲ್ಲಿ ಓಡಿದ್ರೆ ಜನ ಜಾಸ್ತಿ ಇದಾರೆ, ಜೊತೆ ಇದಾರೆ ಅಂತ ಇನ್ನ ಚೆನ್ನಾಗ್ ಬರುತ್ತೇನೋ. ಅವತ್ ಖುಷಿ ಆಯ್ತು ನಂಗೆ, ಓ ನಾನು ಓಡ್ಬೋದು, ರೇಸಸ್ ಓಡ್ಬೋದು. ರನ್ನಿಂಗೇ ಇಷ್ಟ ಇಲ್ದೇ ಇರೋಳು, ಪಿ ಟಿ ಪಿರಿಯಡ್ ಅಲ್ಲಿ ಕುತ್ಕೊಂಡು ಕಲ್ಲು ಕಡ್ಡಿ ಆಟ ಆಡ್ತಿದ್ದವಳು, ಒಂದ್ ರೇಸ್ ಓಡಿದೀನಿ ಅಂತಂದ್ರೆ ಓ ಏನೋ ಖುಷಿ. ಅವತ್ತು ಅವಾಗಿಂದ ಅನ್ಸ್ತು, ನಾನ್ ರೇಸಸ್ ಓಡ್ತೀನಿ, ತಿಂಗ್ಳಿಗೊಂದೊಂದು ಓಡೋಣ ಅಂತ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಿರುತ್ತ, ನೋಡೋಣ ರೇಸಸ್ ಯಾವ್ದಿರುತ್ತೆ ಅಂದಾಗ, ಸರ್ಪ್ರೈಸಿಂಗ್ಲಿ ನಾನ್ ಹುಡುಕ್ಲಿಲ್ಲ, ನನಗೆ ಅದಾಗದೆ ಬಂದಿದ್ದು ವಾಗಾ ಬಾರ್ಡರ್ ಮ್ಯಾನ್ ಮ್ಯಾರಥಾನ್.
1: ಬಾರ್ಡರ್ ಮ್ಯಾನ್ ಮ್ಯಾರಥಾನ್, ಓಕೆ, ಎಲ್ಲಿ ಅದು?
0: ಅದು ಪಂಜಾಬ್ ವಾಗಾ ಬಾರ್ಡರ್ ಇದೆಯಲ್ಲ, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ. ಅದ್ ನೋಡ್ಬಿಟ್ಟು ಇನ್ನ ಖುಷಿ, ಓ ಆರ್ಮಿ ಅವರು ಬಂದು ಓಡ್ತಾರೆ, ಅವ್ರ ಜೊತೆ ಓಡೋದು ಅಂದ್ರೆ ಅದು ಒಂಥರ ಸ್ಪೆಷಲ್. ರೇಸಸ್ ಏನ್ ಕ್ಯಾಟಗರೀಸ್ ಇದೆ ಅಂತ ನೋಡಿದೆ, 10 ಕಿಲೋಮೀಟರ್, ಹಾಫ್ ಮ್ಯಾರಥಾನ್, ಫುಲ್ ಮ್ಯಾರಥಾನ್ ಅಂತ ಇತ್ತು. ಯಾಕೆ 10 ಕಿಲೋಮೀಟರ್
1: ಹಾಫ್ ಮ್ಯಾರಥಾನ್ ಫುಲ್ ಮ್ಯಾರಥಾನ್ ಅಂತ ಹೇಳ್ತಿದ್ಯಲ್ವಾ? 10 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಅಂದ್ರೆ ಎಷ್ಟಿರುತ್ತೆ, ಫುಲ್ ಮ್ಯಾರಥಾನ್ ಅಂದ್ರೆ ಎಷ್ಟಿರುತ್ತೆ?
0: ಹಾಫ್ ಮ್ಯಾರಥಾನ್ ಅಂದ್ರೆ 21.1 ಕಿಲೋಮೀಟರ್ಸ್ ಇರುತ್ತೆ, ಫುಲ್ ಮ್ಯಾರಥಾನ್ ಅಂದ್ರೆ 42.2 ಕಿಲೋಮೀಟರ್ಸ್ ಇರುತ್ತೆ. ನಾನ್ ಅವತ್ ಡಿಸೈಡ್ ಮಾಡಿದೆ ಹಾಫ್ ಮ್ಯಾರಥಾನ್ ಓಡ್ತೀನಿ ನಾನು ಅಂತ. ಅಲ್ಲಿ ಆರ್ಮಿ ಅವ್ರು ಇರ್ತಾರಲ್ಲ, ಏನೋ ಒಂದು ಖುಷಿಗಾರು ಓಡ್ಬಿಡ್ತೀನಿ ಅಂತ ಒಳಗಡೆಯಿಂದ ಧೈರ್ಯ ಅನ್ಸುತ್ತೆ. ನಮ್ ದೇಶದಲ್ಲಿ ಏನಂತಂದ್ರೆ ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್ ಕಮ್ಮಿ, 2 hours ಒಳಗಡೆ ಹಾಫ್ ಮ್ಯಾರಥಾನ್ ಓಡೋದು ತುಂಬಾ ದೊಡ್ಡ ಮಾತು. ಇಲ್ಲಿ ನನಗೇನಿದ್ದು, ಒಂದು ಫಿನಿಶ್ ಮಾಡ್ಬೇಕು, ರಿಜಿಸ್ಟರ್ ಮಾಡ್ಬಿಡಿದೀನಿ ಹಾಫ್ ಮ್ಯಾರಥಾನ್, 10 ಕಿಲೋಮೀಟರ್ಸ್ ಮೇಲೆ ಯಾವತ್ತೂ ಓಡಿಲ್ಲ, ಹೆಂಗಾದ್ರೂ ಮಾಡಿ ಫಿನಿಶ್ ಮಾಡ್ಬೇಕು. ಇನ್ನೊಂದು ಆದ್ರೆ ಟ್ರೈ ಮಾಡಿ 2 hours ಒಳಗಡೆ ಓಡೋಣ, 1 hour 59 minutes 59 seconds ಬಂದ್ರೂ ಸಾಕು ಅನ್ನೋ ತರ ಇತ್ತು. ಅಲ್ಲಿ ಓಡ್ಬೇಕಾದ್ರೆ ಫಸ್ಟ್ 1-10 kilometers ನನ್ ಜೊತೆ ಒಬ್ರು ಆರ್ಮಿ ಪರ್ಸನಲ್ ಓಡ್ತಾ ಇದ್ರು, ಒಬ್ರು ಸರ್, ಅವ್ರು ಮೋರ್ ದನ್ 40 years ಇದ್ರು. ಅವರು ಸ್ವಲ್ಪ ಸ್ಲೋ ಆಗಿ, ಅವ್ರು ಸ್ಟಾಪ್ ಆಗಿ ವಾಕ್ ಮಾಡ್ಕೊಂಡಂಗೆ ಬರ್ತಾ ಇದ್ರು. ನನ್ ಪಾಡಿಗೆ ನಾನು ಕಂಟಿನ್ಯೂ ಮಾಡಿದೆ. ಅಲ್ಲಿ ಏನಂದ್ರೆ ಒಂದೊಂದ್ ವಾಟರ್ ಸ್ಟೇಷನ್ ಇರುತ್ತೆ 2-2 kilometers ಗೆಲ್ಲ, ನಮ್ಗೆ ಹೈಡ್ರೇಷನ್ ಇಂಪಾರ್ಟೆಂಟ್ ಅನ್ನಕ್ಕೋಸ್ಕರ. ಅಲ್ಲಿ ಆರ್ಮಿ ಪರ್ಸನಲ್ಸ್ ಖುದ್ದಾಗಿ ನಿಂತು ಚಿಯರ್ ಮಾಡ್ತಾ ಇದ್ರು ನಮ್ಗೆ, ಅದು ಒಂಥರ ಬೇರೆನೆ ಫೀಲ್,
1: ಮೋಟಿವೇಟ್ ಆಗ್ತಿತ್ತು,
0: ತುಂಬಾ ಚೆನ್ನಾಗಿ ಮೋಟಿವೇಟ್ ಆಗ್ತಿತ್ತು. ಮತ್ತೆ ದೇಶಭಕ್ತಿ ಗೀತೆಗಳು ಹಾಕೊಂಡು ಟ್ರಕ್ಸ್ ಎಲ್ಲ ನಮ್ ಪಕ್ಕ ಪಾಸ್ ಆಗ್ತಿತ್ತು. ಮತ್ತೆ ಇನ್ನೊಂದೇನಂದ್ರೆ, ಫಿನಿಶಿಂಗ್ ಪಾಯಿಂಟ್ ಬಂದು ಆ ವಾಗಾ ಬಾರ್ಡರ್ ಅಲ್ಲಿರೋ ಫ್ಲಾಗ್ ಹತ್ರ ಇದ್ದಿದ್ದು. ಸೊ ಆ ತಿರಂಗ ಅಂದ್ರೆ ನಮ್ಗೆ ಏನೋ ಒಂಥರ ಗೂಸ್ ಬಂಪ್ಸ್, ಏನೋ ಒಂಥರ ಒಳಗಡೆಯಿಂದ ಫೀಲ್ ಇರುತ್ತಲ್ವ. ಹೆಂಗಾರು ಮಾಡಿ ಸ್ಟಾಪ್ ಮಾಡದೆ ಫಿನಿಶ್ ಮಾಡ್ಬೇಕಂತ ಅದ್ ಒಂದಿತ್ತು. ಫಿನಿಶ್ ಮಾಡ್ಬೇಕಾದ್ರೆ ಇನ್ನೇನ್ 200 meters ಇದೆ ಅಂದಾಗ ಅಲ್ಲಿ ಅಮ್ಮ ನಿಂತು ಚಿಯರ್ ಮಾಡ್ತಾ ಇದ್ರು, ಇನ್ನೇನ್ ಆಗೋಯ್ತು ಅಂತ. ನನ್ಗೆ ಆ ಫ್ಲಾಗ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು, ಒಂಥರ ಪ್ರೌಡ್ನೆಸ್. ಹೋಗಿ ಫಿನಿಶ್ ಮಾಡಿ ಟೈಮ್ ನೋಡಿದಾಗ 1 hour 53 minutes ಅಲ್ಲಿ ಫಿನಿಶ್ ಮಾಡಿದ್ದೆ. ಆಮೇಲೆ ಅಲ್ಲೇ ದೊಡ್ಡ ದೊಡ್ಡ ಆಫೀಸರ್ಸ್ ನಮ್ಗೆ ಮೆಡಲ್ ಹಾಕ್ತಿದ್ರು. ಅವತ್ತು ಅನ್ಸ್ತು, ಏನೋ ಒಂದ್ ಮಾಡ್ತಾ ಇದೀನಿ ಲೈಫ್ ಅಲ್ಲಿ, ಏನೋ ಒಂದ್ ಮಾಡಿದೀನಿ ನಾನು ಸಾಧನೆ ತರ ಅಂತ. ಅದ್ ಗೆದ್ದಿದೀನೋ ಬಿಟ್ಟಿದೀನೋ ಅನ್ನೋಕ್ಕಿಂತ,
1: ಫಸ್ಟ್ ಹಾಫ್ ಮ್ಯಾರಥಾನ್,
0: ಫಸ್ಟ್ ಹಾಫ್ ಮ್ಯಾರಥಾನ್ ನನ್ ಸೆಕೆಂಡ್ ರೇಸ್ ಅದು.
1: ಸೆಕೆಂಡ್ ರೇಸ್,
0: ಅದಾದ್ಮೇಲೆ
1: ಪೇಸ್ ಅಲ್ಲಿ ಬಂದೆ
0: 5 minutes 25 seconds ಆಫ್ 5 minutes 30 seconds ಪರ್ ಕಿಲೋಮೀಟರ್ ಇತ್ತು. 1 hour 53 ಇದ್ದಿದ್ರಿಂದ 5 minutes 30 seconds
1: ಯಾವ ಪ್ಲೇಸ್ ಮಾಡಿದೆ?
0: 5th place ಅಲ್ಲಿ ನಾನ್
1: ಗುಡ್
0: ಪ್ಲೇಸ್ ಮಾಡಿದೆ ಅವತ್ತು.
1: ಅವಾಗ ಅಲ್ಲಿದ್ದವ್ರು ಏನಂದ್ರು?
0: ಫಸ್ಟ್ ನಾನು ಫಿನಿಶ್ ಮಾಡಿ ಹೋದ ತಕ್ಷಣ, ವಾವ್ ಮೇಡಮ್ ಈ ಪೇಜ್ ಅಲ್ಲಿ ಓಡಿದೀರಾ, ನೀವು ಎಷ್ಟು ಟೈಮ್ ಇಂದ ಓಡ್ತಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರು. ನಾನಂದೆ, ಇಲ್ಲ ನಂದಿದ್ದು ಫಸ್ಟ್ ಹಾಫ್ ಮ್ಯಾರಥಾನ್ ಅಂದಾಗ, ಅವರೆಲ್ಲ ಫಸ್ಟ್ ಹಾಫ್ ಮ್ಯಾರಥಾನ್ ಇಷ್ಟು ಬೇಗ ಓಡಿದ್ರ, 2 hours ಒಳಗಡೆ ಅದುವೆ ಅಂತ. ಅವ್ರು ಹಂಗ್ ಕೇಳ್ದಾಗ ಇನ್ನ ಜಾಸ್ತಿ ಖುಷಿ ಆಯ್ತು. ಓ ಇವರೆಲ್ಲ ಹಿಂಗ್ ಕೇಳ್ತಿದಾರೆ ಅಂದ್ರೆ ಓ ನಾನು ಚೆನ್ನಾಗೇ ಓಡಿದೀನಿ, ನಾಟ್ ಬ್ಯಾಡ್ ಅನ್ನೋ ತರ. ಮನೇಲಿ ನಮ್ ಕೋಚ್ ಎಲ್ಲ ಖುಷಿ, ಎಲ್ಲಾರು ನಮ್ ಮನೇಲಿ ಅನ್ಕೊಂಡು 21 kilometers ಓಡ್ತಾಳ ಇವಳು ಅನ್ನೋ ತರ. ನಮ್ಮಅಪ್ಪ ಎಲ್ಲ ಬಂದ್ಮೇಲೆ, ನಿನ್ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ಬೇಕಮ್ಮ, 21 kilometers ಹೆಂಗ್ ಓಡ್ದೆ ನೀನು ಅನ್ನೋ ತರ. ಯಾರಿಗೂ ಅಷ್ಟು ಕಾನ್ಫಿಡೆನ್ಸ್ ಇರ್ಲಿಲ್ಲ ಕಂಪ್ಲೀಟ್ ಮಾಡ್ಬೋದಂತ. ನಾನ್ ಹೇಳಿದ ತಕ್ಷಣ ನಮ್ಮಅಮ್ಮ, ಆಯ್ತು ನಡಿ ನಾನ್ ಕರ್ಕೊಂಡು ಹೋಗ್ತೀನಿ, ಅದೇನ್ ಮಾಡ್ತೀಯೋ ಮಾಡು ಅಂತ ಅವರು ಕರ್ಕೊಂಡ್ ಬಂದ್ರು. ಅವ್ರು ಅಳ್ತಾ ಇದಾರೆ, ಅಯ್ಯೋ ನನ್ ಮಗಳನ್ನ ಅಲ್ಲಿ ಕಳ್ಸ್ಬಿಡಿದೀನಲ್ಲ 21 kilometers ಓಡಕ್ಕೆ. ಮತ್ತೆ ಅಲ್ಲಿ ವೆದರ್ ತುಂಬಾ ಕೋಲ್ಡ್ ಇತ್ತು.
1: ಹೌದು,
0: ಏನಂತಂದ್ರೆ ಆತರ ಕೋಲ್ಡ್ ವೆದರ್ ಇದ್ದಾಗ ನಮ್ಗೆ ಕ್ರಾಂಪ್ಸ್ ಆಗ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವರಿಗೆ ಒಂಥರ ಭಯ ಇತ್ತು, ಏನಾಗುತ್ತೋ, ಸ್ಟಾಪ್ ಮಾಡದೆ ಬಂದ್ರೆ ಸಾಕು ಅಲ್ಲೇನು ಕ್ರ್ಯಾಂಪ್ ಗಿಂಪ್ ಆಗದೆ ನನ್ ಮಗಳು, ಆತರ ಅವರಿಗೆ ಇದ್ದಿದ್ದು. ನನ್ಗೆ ಫಿನಿಶ್ ಮಾಡ್ಬೇಕು, ಆ ಫ್ಲಾಗ್ ನೋಡ್ಬೇಕು, ಆರ್ಮಿ ಪರ್ಸನಲ್ ಹತ್ರ ನನ್ ಮೆಡಲ್ ಹಾಕ್ಸ್ಕೋಬೇಕು, ಅದಷ್ಟೇ ಇದ್ದಿದ್ದು. ನನ್ಗೆ ತುಂಬಾ ಖುಷಿ ಆಯ್ತು, ಅದ್ರಲ್ಲೂ 5th place ಫಿನಿಶ್ ಮಾಡಿದ್ದು ಒಂಥರ ಚೆರಿ ಆನ್ ಟಾಪ್ ಅಂತಾರಲ್ಲ ಆತರ.
1: ಹರ್ಷಿತಾ, ಆರ್ಮಿಗೆ ಹೋಗುವ ಕನಸು ಇನ್ನೂ ಇದೆ ಅಲ್ವಾ?
0: ಇದೆ ಇದೆ, ಖಂಡಿತ ಇದೆ.
1: ಆರ್ಮಿ ಹೋಗುವ ಕನಸಿಂದ ಹಿಡ್ಕೊಂಡು ಮ್ಯಾರಥಾನ್ ಗಳಲ್ಲಿ ಭಾಗವಹಿಸ್ತಾ, ಭಾರತದ 4 ಪ್ರಮುಖ ಮ್ಯಾರಥಾನ್ ಗಳಲ್ಲೂ ಕೂಡ ಭಾಗವಹಿಸಿದ್ಯಾ, ಅದು ಕೂಡ ಬಹಳ ಸ್ಯಾಟಿಸ್ಫೈ ಆಗುವಂತದ್ದು ಅಲ್ವಾ? ಅದು ಎಲ್ಲಿರುತ್ತೆ, ಯಾವಾಗಿರುತ್ತೆ, ಹೇಗ್ ನಡೆಯುತ್ತೆ? ಯಾಕೆಂತಂದ್ರೆ ಮ್ಯಾರಥಾನ್ ಗಳು ನಮ್ಗೆ ಗೊತ್ತಿರೋದು ಏನಂತಂದ್ರೆ, ಮ್ಯಾರಥಾನ್ ಗಳು ಈಗ ಒಂದು 5K ಇರುತ್ತೆ, ಇಲ್ಲ ಆದ್ರೆ 10K ನಮ್ಮಲ್ಲಿ, ನಮ್ಮ ಮೈಸೂರಿನಲ್ಲಿ ನಾವು ಹೇಳೋದಾದ್ರೆ ಹಾಸ್ಪಿಟಲ್ಸ್ ಕಂಡಕ್ಟ್ ಮಾಡ್ತಾರೆ, ಇಲ್ಲ ಬೇರೆ ಇನ್ಸ್ಟಿಟ್ಯೂಷನ್ಸ್ ಗಳು ಕಂಡಕ್ಟ್ ಮಾಡ್ತವೆ, ಅದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಅಲ್ವಾ? ಈ ತರ ಮ್ಯಾರಥಾನ್ ಗಳು ಫಿಟ್ನೆಸ್ ಇರ್ಬೋದು, ಹಾಗೆ ಕೂಡ ಏನಾದ್ರು ಒಂದು ಮೋಟಿವ್ ಇಟ್ಕೊಂಡು ಮಾಡ್ತಾ ಇರ್ತವೆ ಅಲ್ವಾ? ಅದ್ರ ಬಗ್ಗೆ ಹೇಳಮ್ಮ.
0: ಹೆಂಗೆ ವರ್ಲ್ಡ್ ಅಲ್ಲಿ 6 ಮೇಜರ್ ಮ್ಯಾರಥಾನ್ ನಡೆಯುತ್ತೆ ವರ್ಲ್ಡ್ ಮೇಜರ್ಸ್ ಅಂತ, ಹಂಗೆ ಇಂಡಿಯಾದಲ್ಲಿ ಪ್ರೋ ಕ್ಯಾಮ್ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆಯಿಂದ ಸ್ಪಾನ್ಸರ್ ಮಾಡಿ ಪ್ರೋ ಕ್ಯಾಮ್ ಸ್ಲಾಮ್ ಅಂತ ಮಾಡ್ತಾರೆ. 4 ರೇಸಸ್ ನಡೆಯುತ್ತೆ ಭಾರತದಲ್ಲಿ, 3 ಟಾಟಾದವರೇ ಆರ್ಗನೈಸ್ ಮಾಡೋದು, ಇನ್ನೊಂದು ವೇದಾಂತ ಗ್ರೂಪ್ ಇಂದ ಮಾಡ್ತಾರೆ. 4 ಡಿಸ್ಟೆನ್ಸ್ ಇರುತ್ತೆ, 10 ಕಿಲೋಮೀಟರ್ ಹಾಫ್ ಮ್ಯಾರಥಾನ್ ಅಂದ್ರೆ 21.1 ಕಿಲೋಮೀಟರ್, ಇನ್ನೊಂದು 25 ಕಿಲೋಮೀಟರ್, ಇನ್ನೊಂದು 42.2 ಕಿಲೋಮೀಟರ್ ಫುಲ್ ಮ್ಯಾರಥಾನ್. ಈ 4 ರೇಸ್ಗಳು 4 ಡಿಫ್ರೆಂಟ್ ಸಿಟೀಸ್ ಅಲ್ಲಿ ನಡೆಯುತ್ತೆ. ಹಾಫ್ ಮ್ಯಾರಥಾನ್ ಬಂದು ಡೆಲ್ಲಿಯಲ್ಲಿ ನಡೆಯುತ್ತೆ, ವೇದಾಂತ ಡೆಲ್ಲಿ ಹಾಫ್ ಮ್ಯಾರಥಾನ್ ಅಂತ. ಇದು ವರ್ಲ್ಡ್ ಅಲ್ಲೇ ಮೋಸ್ಟ್ ಪ್ರೆಸ್ಟೀಜಿಯಸ್ ಹಾಫ್ ಮ್ಯಾರಥಾನ್. ಅದಾದ್ಮೇಲೆ ಕೋಲ್ಕತ್ತಾದಲ್ಲಿ ಟಾಟಾ ಸ್ಟೀಲ್ ವರ್ಲ್ಡ್ 25K ಅಂತ, 25 ಕಿಲೋಮೀಟರ್, ಇದು ಅಷ್ಟೇ ವರ್ಲ್ಡ್ ಸರ್ಟಿಫೈಡ್ ರೇಸ್. ಅದಾದ್ಮೇಲೆ ಮುಂಬೈಯಲ್ಲಿ ಟಾಟಾ ಮುಂಬೈ ಮ್ಯಾರಥಾನ್ ಅಂತ, 42.2 ಕಿಲೋಮೀಟರ್ಸ್ ಫುಲ್ ಮ್ಯಾರಥಾನ್. ಇದೇನಂತಂದ್ರೆ ಏಷ್ಯಾದಲ್ಲೇ ಲಾರ್ಜೆಸ್ಟ್ ಮ್ಯಾರಥಾನ್, ಮತ್ತೆ ನಮ್ ಇಡೀ ವರ್ಲ್ಡ್ ಅಲ್ಲಿ 4th ಮೋಸ್ಟ್ ಹ್ಯೂಮಿಡೆಸ್ಟ್ ಮ್ಯಾರಥಾನ್ ಅಂತ. ಅದು ಸಿ ರೂಟ್ಸ್ ಅಲ್ಲಿ ನಡೆಯುತ್ತೆ, ಸಿ ಪಕ್ಕ ಎಲ್ಲ ಓಡ್ತೀವಲ್ವಾ, ಸೊ ಅದು ಮೋಸ್ಟ್ ಹ್ಯೂಮಿಡೆಸ್ಟ್ 4th ಪ್ಲೇಸ್ ಅಲ್ಲಿ ಇದೆ. ಲಾಸ್ಟ್ ಬಂದ್ಬಿಟ್ಟು ಟಾಟಾ TCS ವರ್ಲ್ಡ್ 10K ಅಂತ, ಅದು ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ. ಸೊ ಇದಷ್ಟುವೆ ವರ್ಲ್ಡ್ ಅಲ್ಲಿರೋ ಎಲೈಟ್ ರನ್ನರ್ಸ್ ಕೂಡ ಬರ್ತಾರೆ ಇಲ್ಲಿ ರೇಸಸ್ ಮಾಡಕ್ಕೆ. ಇದು ಕ್ಯಾಟಗರೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲೈಟ್ಸ್ ಅಂತಂದ್ರೆ ಅದಕ್ಕೆ ಅಂತ ಒಂದ್ ಟೈಮಿಂಗ್ಸ್ ಇರುತ್ತೆ, ವರ್ಲ್ಡ್ ಚಾಂಪಿಯನ್ಶಿಪ್ ಓಡೋ ಲೆವೆಲ್ ಗೆ ಅವ್ರ ಟೈಮಿಂಗ್ಸ್ ಇದ್ರೆ ಅವ್ರನ್ನ ಎಲೈಟ್ಸ್ ಗ್ರೂಪ್ ಹಾಕ್ತಾರೆ. ಅದು ಅವ್ರು ನಮ್ಗೆ ಮುಂಚೆನೆ ಒಂದ್ ಫಾರ್ಮ್ಯಾಟ್ ಕೊಡ್ತಾರೆ, ಈ ಟೈಮಲ್ಲಿ ನೀವು ಓಡ್ತಿದ್ದೀರಾ ಅಂತಂದ್ರೆ ಆ ಟೈಮಿಂಗ್ ಸರ್ಟಿಫಿಕೇಟ್ ನ ನಮಗ್ ಪೋಸ್ಟ್ ಮಾಡಿ, ಆ ಟೈಮಿಂಗ್ ಎಲೈಟ್ಸ್ ಬೇಸ್ ಮೇಲೆ ಇದ್ರೆ ನಮ್ನ ಎಲೈಟ್ಸ್ ಗ್ರೂಪ್ ಹಾಕ್ತಾರೆ, ಇಲ್ಲ ಅಂತಂದ್ರೆ ಓಪನ್ ಕ್ಯಾಟಗರಿ ಅಂತ ಇರುತ್ತೆ. ಆ ಓಪನ್ ಕ್ಯಾಟಗರಿಸ್ ಅಲ್ಲೂ ಈ ರೇಸಸ್ ನಾನು ಹೇಳ್ದಲ್ವಾ, ವರ್ಲ್ಡ್ ಇಂದ ಎಲ್ಲಾ ಜನ ಬರ್ತಾರೆ ಅನ್ನೋದ್ರಿಂದ ತುಂಬಾ ಹೈಪ್ ಇರುತ್ತೆ. ನಮ್ ದೇಶದಲ್ಲೂ ತುಂಬಾ ಜನ ಓಡಕ್ ಬರ್ತಾರೆ. ಹತ್ರ ಈ ತರ ಹಾಫ್ ಮ್ಯಾರಥಾನ್ 200,000 ಜನ ಓಡ್ತಿದ್ದಾರೆ ಅಂದ್ರೆ 200,000 ಜನ ಒಟ್ಟಿಗೆ ಅವ್ರು ಓಡ್ಸಕ್ ಆಗಲ್ಲ. ಅದಕ್ಕೆ ಅಂತ ವೇವ್ಸ್ ಮಾಡ್ತಾರೆ, ABCD ಅಂತ, A-F ತನಕ ಮಿನಿಮಮ್ ಇರುತ್ತೆ. ಒಂದ್ ವೇವ್ ಅಲ್ಲಿ 1,000 ಜನ ಅಂತ ಇರ್ತಾರೆ. ಈ ರೇಸ್ ಏನಂತಂದ್ರೆ ನಾವು ಮುಂಚೆನೆ ಓಡಿರೋ ರೇಸ್ ದು ಟೈಮಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಸುಮ್ನೆ ಹಂಗೆ ಓಡಕ್ಕಾಗಲ್ಲ.
1: ಫಿನಿಶ್ ಮಾಡಿದೀವಿ
0: ಅಂತ ಅಫಿಷಿಯಲಿ ನಾವು ಯಾವ್ದಾದ್ರು ರೇಸ್ ಓಡಿದಾಗ ನಮ್ ಬಿಬ್ ಹಿಂದೆ ಒಂದ್ ಚಿಪ್ ಇರುತ್ತೆ, ಅದು ಟೈಮ್ ರೆಕಾರ್ಡ್ ಮಾಡಿ ನಮ್ಗೆ ಒಂದ್ ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ ದು ಲಿಂಕ್ ನ ಪೋಸ್ಟ್ ಮಾಡಿ ನಮ್ ಬಿಬ್ ನಂಬರ್ ನ ಪೋಸ್ಟ್ ಮಾಡಿದ್ರೆ ಅವ್ರು ವೆರಿಫೈ ಮಾಡ್ತಾರೆ, ಏನು ಫ್ರಾಡ್ ಆಗಿರ್ಬಾರ್ದು ಅನ್ನಕ್ಕೋಸ್ಕರ. ಈಗ ಹಾಫ್ ಮ್ಯಾರಥಾನ್ ಅಂತಂದ್ರೆ less than 2 hours ಓಡ್ತಾರೆ, ಅವರು ಫಾಸ್ಟ್ ಅಂತ ಅರ್ಥ. ಅವ್ರನ್ನ ಎ ವೇವ್ ಅಲ್ಲಿ ಅಲಾಟ್ ಮಾಡ್ತಾರೆ, ನೆಕ್ಸ್ಟ್ 2 hours 5 minutes ಆ ತರ ಓಡೋನ ಬಿ ವೇವ್ ಅಲ್ಲಿ, ಹಂಗೆ ಆ ವೇವ್ಸ್ ನ ಅಲಾಟ್ ಮಾಡ್ಕೊಳ್ತಾ ಹೋಗ್ತಾರೆ. ಈ ತರ ನಡೆಯುತ್ತೆ. ಈ 4 ರೇಸುವೆ ಒಂದೊಂದು ಮಂತ್. ಈಗ ಡೆಲ್ಲಿ ರೇಸ್ ಹಾಫ್ ಮ್ಯಾರಥಾನ್ ಇದೆಯಲ್ಲ, ಅದ್ ಯಾವಾಗ್ಲೂ ಮೋಸ್ಟ್ಲಿ ಅಕ್ಟೋಬರ್ ಅಲ್ಲಿ ಇರುತ್ತೆ. ಎಲ್ಲಾನು ಆಲ್ಮೋಸ್ಟ್ ಇದೆಲ್ಲ ಸಂಡೇಸ್ ನಡೆಯೋದು. ಕೋಲ್ಕತ್ತಾದು ಡಿಸೆಂಬರ್ ಅಲ್ಲಿ ನಡೆಯುತ್ತೆ, ಮುಂಬೈದು ಯಾವಾಗ್ಲೂ 3rd Sunday of January ನಡೆಯುತ್ತೆ, ಆಲ್ಸೋ ಬೆಂಗಳೂರದು ಏಪ್ರಿಲ್ ಅಲ್ಲಿ ನಡೆಯುತ್ತೆ. ಈ 4 ರೇಸ್ನುವೆ ಯಾವ್ದ್ರಿಂದನಾರು ಸ್ಟಾರ್ಟ್ ಮಾಡ್ಬೋದು, ಬಟ್ ಒಂದ್ ಸೈಕಲ್ ಅಲ್ಲಿ 1 year ಒಳಗಡೆ ನಾವು ಕಂಪ್ಲೀಟ್ ಮಾಡ್ಬೇಕು. ಒಂದೇ ಸೈಕಲ್ ಅಲ್ಲಿ
1: ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇಷ್ಟು ಟೈಮ್ ಅಲ್ಲಿ ಮಾಡ್ಬೇಕು?
0: ಇಷ್ಟು ಟೈಮ್ ಅಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರ ಪ್ರಕಾರ ಏನಂತಂದ್ರೆ 1 hour 30 minutes ಒಳಗಡೆ 10K ಕಂಪ್ಲೀಟ್ ಮಾಡ್ಬೇಕು. ಈಗ ಫುಲ್ ಮ್ಯಾರಥಾನ್ ಅಂದ್ರೆ 6 hours 30 minutes ಒಳಗಡೆ ಮಾಡ್ಬೇಕು 42 kilometers ನ. ಆ ತರ ಆ 4 ರೇಸ್ಗೂ ಒಂದೊಂದ್ ಕಟ್ ಆಫ್ ಟೈಮಿಂಗ್ ಇರುತ್ತೆ. ಆ 4 ರೇಸ್ನು ಆ ಕಟ್ ಆಫ್ ಟೈಮಿಂಗ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅವ್ರು ವೆರಿಫೈ ಮಾಡಿ ನಮ್ಗೆ ಅದು ಪ್ರೋ ಕ್ಯಾಮ್ ಸ್ಲಾಮ್ ಅಂತ 4 ಸೇರಿ ಮೆಡಲ್ ಕೊಡ್ತಾರೆ. ನಮ್ ರಾಜ್ಯದಲ್ಲಿ ಫಿನಿಶ್ ಮಾಡ್ಬೇಕು, ನಮ್ ಕರ್ನಾಟಕದಲ್ಲೇ ಫಿನಿಶ್ ಮಾಡ್ಬೇಕನ್ನೋಕ್ಕೋಸ್ಕರ ನಾನು ಡೆಲ್ಲಿಲ್ ಸ್ಟಾರ್ಟ್ ಮಾಡಿದೆ, ಅದಾದ್ಮೇಲೆ ಕೋಲ್ಕತ್ತಾ, ಆಮೇಲೆ ಮುಂಬೈ, ಆಮೇಲೆ ಬ್ಯಾಂಗ್ಳೂರ್ ಅಂತ. ನಾನು 2025 October 12 ಫಸ್ಟ್ ರೇಸ್ ನಂದು ಡೆಲ್ಲಿಯಲ್ಲಿ ಓಡಿದ್ ನಾನು ಹಾಫ್ ಮ್ಯಾರಥಾನ್. ಕಟ್ ಆಫ್ ಟೈಮಿಂಗ್ ಆಲ್ಮೋಸ್ಟ್ 3 hours 45 minutes ಇರುತ್ತೆ ಹುಡುಗಿರ್ಗೆ. ನಾನು 1 hour 39 minutes ಓಡಿದ್ದೆ, ನನ್ ಪರ್ಸನಲ್ ಬೆಸ್ಟ್ ಇವಾಗ ತನಕ ಹಾಫ್ ಮ್ಯಾರಥಾನ್. ನಾನು ಅನ್ಕೊಂಡೇ ಇರಲಿಲ್ಲ ಅದೆಲ್ಲ ದೊಡ್ಡ ದೊಡ್ಡ ರೇಸು, ಎಷ್ಟೆಷ್ಟೋ ಎಲೈಟ್ ಪೀಪಲ್ ಬರ್ತಾರೆ, ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ವರ್ಷದಿಂದ ಪ್ರಾಕ್ಟೀಸ್ ಮಾಡಿರ್ತಾರೆ. ಪ್ರೈಸ್ ಎಲ್ಲ ಮ್ಯಾಟರ್ ಆಗಲ್ಲ ನನ್ಗೆ, ಪ್ರೋ ಕ್ಯಾಂಪ್ ಸ್ಲಾಮ್ ಫಿನಿಷರ್ ಅದ್ ಬರ್ಬೇಕು ಅನ್ನೋದು ಒಂದೇ ಇದ್ದಿದ್ದು. ಬಟ್ ಎಲ್ಲಾ ರೇಸಲ್ಲೂ ನನ್ ಪರ್ಸನಲ್ ಬೆಸ್ಟ್ ಟೈಮಿಂಗ್ಸ್ ನಾನು ಕೊಟ್ಬಿಡ್ಬೇಕು ಹೆಂಗಾರು ಮಾಡಿ. ಅಷ್ಟು ದೊಡ್ಡ ರೇಸ್ ಅಲ್ಲಿ ಹೋಗ್ಬಿಟ್ಟು ನಾನು ನಾರ್ಮಲ್ ಟೈಮಿಂಗ್ ಓಡಿದ್ರೆ ಚೆನ್ನಾಗಿರಲ್ಲ ಅಂತ ನನ್ ಮೈಂಡ್ ಸೆಟ್ ಇದ್ದಿದ್ದು, ಎಲ್ಲಾರ್ಗು ಹಂಗೆ ಇರ್ಬೇಕಂತ ಅಲ್ಲ, ಬಟ್ ನನ್ ಮೈಂಡ್ ಅಲ್ಲಿ ಆ ತರ ಇದ್ದಿದ್ದು. ಆ ರಿಸಲ್ಟ್ ನಮಗೆ ಸಂಜೆ ಅಷ್ಟರಲ್ಲಿ ಬರುತ್ತೆ. ಆವಾಗ ಸರ್ಪ್ರೈಸಿಂಗ್ಲಿ ನಾನು ಬ್ರಾನ್ಸ್ 3rd place ಬಂದಿತ್ತು ನಂದು, ನನ್ನ ಏಜ್ ಕ್ಯಾಟಗರಿಯಲ್ಲಿ. ಅದೊಂಥರ ಬೇರೆನೆ ಖುಷಿ. ಅಲ್ಲಿ ಹೋಗಿ
1: ಎಲ್ಲ ಸೇರಿ ಈ 4 ಸೇರಿ ಒಂದು ಸರ್ಟಿಫೈ ಮಾಡ್ತಾರೆ ಹೇಗೆ?
0: ಹಾ, 4 ಸೇರಿ ಕೊಡ್ತಾರೆ.
1: 4 ಸೇರಿ ಅಂದ್ರೆ ಎಲ್ಲಿ ಶುರು ಮಾಡ್ತೀವಿ ಇಲ್ಲ ಅಂತ್ಯ ಮಾಡ್ತೀವಿ ಅಲ್ಲಿ ಕೊಡ್ತಾರೆ.
0: ಎಲ್ಲದ್ರಲ್ಲೂ ಒಂದೊಂದ್ ಮೆಡಲ್ ಕೊಡ್ತಾರೆ, ಅಲ್ಲಿದ್ದು ಅಲ್ಲಿದ್ ಫಿನಿಶಿಂಗ್ ಕೊಟ್ಟೆ ಕೊಡ್ತಾರೆ. ಇದು ಇಂಡಿವಿಜುವಲ್ ರೇಸಸ್ ಮಾಡ್ಬೋದು ನಾವು. ಈಗ ಡೆಲ್ಲಿ ಮಾಡ್ಬಿಟ್ಟು ನಾವು ಬರೀ ಬೆಂಗಳೂರು ಮಾಡ್ತೀವಿ ಅಂತಂದ್ರು ಮಾಡ್ಬೋದು. ಎಲ್ಲರೂ ಪ್ರೋ ಕ್ಯಾಂಪ್ ಸ್ಲ್ಯಾಮ್ ಫಿನಿಶ್ ಮಾಡ್ಬೇಕು ಅಂತ ಏನು ಇಲ್ಲ, ನಮ್ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನ್ ಪ್ರೋ ಕ್ಯಾಂಪ್ ಸ್ಲ್ಯಾಮ್ ಮಾಡ್ಲೇಬೇಕಂತ ಇದ್ದಿದ್ದಿಂದ ನಾನು ನಾಲ್ಕೂನು ಮಾಡಿದ್ದು. ಎಲ್ಲಾ ಕಡೆ ಅದ್ರದ್ರದ್ದು ಸರ್ಟಿಫಿಕೇಟ್ ಮೆಡಲು ಬರುತ್ತೆ, ಆಮೇಲೆ ಗೆದ್ರೆ ಕ್ಯಾಶ್ ಪ್ರೈಸಸ್ ಕೂಡ ಕೊಡ್ತಾರೆ. ವರ್ಲ್ಡ್ ಅಥ್ಲೆಟಿಕ್ಸ್ ಇಂದ ಗೋಲ್ಡನ್ ರ್ಯಾಂಕ್ ಕೊಟ್ಟಿದ್ದಾರೆ, ಗೋಲ್ಡನ್ ಸರ್ಟಿಫೈಡ್ ರೇಸಸ್. ಅದು ಅದ್ರದ್ದು ಸರ್ಟಿಫಿಕೇಟ್ ಅಂದ್ರೆ ತುಂಬಾ ವ್ಯಾಲ್ಯೂ ಇರುತ್ತೆ. ನಾಲ್ಕು ಕಂಪ್ಲೀಟ್ ಮಾಡಿದವ್ರಿಗೆ ಪ್ರೋಕ್ಯಾಮ್ ಇಂಟರ್ನ್ಯಾಷನಲ್ ಇಂದ ಒಂದ್ ಮೆಡಲ್ ಅಲ್ಲಿ ನಾವು ನಾಲ್ಕು ಸ್ಟಾರ್ಟಿಂಗ್ ಏನ್ ರೇಸ್ ಇಂದ ಸ್ಟಾರ್ಟ್ ಮಾಡಿರ್ತೀವಿ. ನಾನ್ ಫಸ್ಟ್ ಡೆಲ್ಲಿ, ಡೆಲ್ಲಿ ಡೆಲ್ಲಿ ಪಕ್ಕ ಕೋಲ್ಕತ್ತಾ, ಕೆಳಗಡೆ ಮುಂಬೈ, ಲಾಸ್ಟ್ ಬೆಂಗಳೂರು. ನಾಲ್ಕರದು ಮೆಡಲ್ದು ಚಿಕ್ಕ ಚಿಕ್ಕದು ಒಂದು ಇದ್ರ ತರ ಅದನ್ನ ಹಾಕಿರೋದು ಒಂದ್ ಮೆಡಲ್ಲು. ಅದಾದ್ಮೇಲೆ ಒಂದು ಪ್ರೋ ಕ್ಯಾಮ್ ಅಂತ ಒಂದು ಟೀ ಶರ್ಟ್, ಒಂದು ಪ್ರೋ ಕ್ಯಾಮ್ ಫಿನಿಷರ್ ಅಂತ ಒಂದು ಕ್ಯಾಪ್, ಆಮೇಲೆ ಒಂದ್ ಲ್ಯಾಪಲ್ ಪಿನ್ ಅಂತ ನಮ್ ಬಟ್ಟೆಗೆ ಹಾಕೋದ್ ಒಂದ್ ಪಿನ್ ಪ್ರೋ ಕ್ಯಾಮ್ ಅಂತ. ಅದಷ್ಟು ಕೊಟ್ಟು ಸಮ್ವಾಟ್ 60 ಡೇಸ್ ಆದ್ಮೇಲೆ ಅದನ್ನೆಲ್ಲ ವೆರಿಫೈ ಮಾಡಿ ನಮ್ಗೆ ಡಿಜಿಟಲಿ ಒಂದು ಫ್ರೇಮ್, ಒಂದ್ ಸರ್ಟಿಫಿಕೇಟ್ ತರ ಕೊಡ್ತಾರೆ. ನಾಲ್ಕು ಓಡಿರ್ತೀವಲ್ಲ, ಅದ್ರಲ್ಲಿ ನಮ್ದು ಓಡಿರೋದು ಬೆಸ್ಟ್ ಫೋಟೋಸ್ ನ ಅವರೇ ಚೂಸ್ ಮಾಡಿ ನಮ್ದು ಟೈಮಿಂಗ್ಸ್ ಎಲ್ಲ ಹಾಕಿ ನಾಲ್ಕರದು ಕಂಪ್ಲೀಟ್ ಆಗಿರೋದು ಒಂದು ಫ್ರೇಮ್ ಅವರೇ ಡಿಜಿಟಲಿ ನಮ್ಗೆ ಮೇಲ್ ಮಾಡ್ತಾರೆ. ಈ ಸೈಕಲ್ ಅಲ್ಲೂ ನಾಲ್ಕರದು ಟೈಮಿಂಗ್ಸ್ ನ ಚೆಕ್ ಮಾಡಿ ಬೆಸ್ಟ್ ಟೈಮಿಂಗ್ಸ್ ಇರೋರಿಗೆ ಆ ಸೈಕಲ್ದಕ್ಕೆ ಪ್ರೋ ಕ್ಯಾಮ್ ಸೈಕಲ್ ಡೆಲ್ಲಿ ಟು ಬ್ಯಾಂಗ್ಳೂರ್ ಅಂತ, ಅದರಲ್ಲಿ ಬೆಸ್ಟ್ 5 ಫಿನಿಷರ್ಸ್ಗೂ ಅದಕ್ಕೂ ಪ್ರೈಸಸ್ ಅವಾರ್ಡ್ಸ್ ಎಲ್ಲ ಕೊಡ್ತಾರೆ.
1: ಇದು ಹೇಗೆ ಗೊತ್ತಾಗಿದೆ ಹರ್ಷಿತಾ, ನಾಲ್ಕು ಮ್ಯಾರಥಾನ್ಗಳು ಈ ತರ ಸರ್ಕಲ್ ಇದೆ ಅಂತ ಗೊತ್ತಾಗಿದೆ ಹೇಗೆ ನಿಮಗೆ?
0: ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ರೇಸಸ್ಗೋಸ್ಕರ ಹಿಂಗೆ ಸರ್ಚ್ ಮಾಡ್ತಿರ್ತೀವಲ್ವಾ, ಹಂಗೆ ಮಾಡ್ತಾ ಮಾಡ್ತಾ ನಾವ್ ಏನ್ ಒಂದ್ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಅದು ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಬರಕ್ ಸ್ಟಾರ್ಟ್ ಆಗುತ್ತೆ, ರಿಪೀಟ್ಲಿ ಅದೇ ಬರುತ್ತೆ. ನಾನ್ ಈ ಆರ್ಮಿಗೆ ಎಕ್ಸಾಮ್ಸ್ ಬರೀತಾ ನನ್ ಡಿಫ್ರೆಂಟ್ ಆಗಿರೋ ರೇಸಸ್ ಎಲ್ಲ ಅಟ್ ಲೀಸ್ಟ್ ಇಂಡಿಯಾದಲ್ಲಿ ಏನೇನ್ ಡಿಫ್ರೆಂಟ್ ಆಗಿದೆ ಅದನ್ನೆಲ್ಲ ಫಿನಿಶ್ ಮಾಡಕ್ ಟ್ರೈ ಮಾಡೋಣ ಅಂತ ಇದ್ದಿದ್ದು. ಅವಾಗ ನಂಗ್ ಫಸ್ಟ್ ಗೊತ್ತಾಗಿದ್ದು ಇದನ್ನ ನಾನು ಫಿನಿಶ್ ಮಾಡ್ಬೇಕು ಅಂತ ಅವಾಗ ನನ್ಗೆ ಮೈಂಡ್ಗೆ ಬಂದಿದ್ದು. ಅದಾದ್ಮೇಲೆ ಕುತ್ಕೊಂಡು ಅದ್ರ ಬಗ್ಗೆ ಎಲ್ಲ ಓದಿ ರಿಸರ್ಚ್ ಮಾಡಿ ಒಂದ್ ಭಯನೂ ಇತ್ತು, ನಾನು ಸ್ಟಾರ್ಟ್ ಮಾಡೋದೇನೋ ಮಾಡ್ಬಿಡ್ತೀನಿ, ಹಾಫ್ ಮ್ಯಾರಥಾನ್ ಏನೋ ಓಡ್ಬಿಟ್ಟೆ, ಅದೇನೋ ಆರ್ಮಿ ಪರ್ಸನಲ್ಸ್ ಇದ್ರು ನನಗೆ ಒಂದು ಮೋಟಿವೇಶನ್ ಸಿಕ್ತು ಓಡೋದು ಓಡ್ಬಿಟ್ಟೆ. 42.2 kilometers ಓಡ್ಬೇಕು ಫುಲ್ ಮ್ಯಾರಥಾನ್, ನನ್ನ ಕೈಲಿ ಆಗುತ್ತಾ ಇಲ್ವಾ, ನೂರಾರು ಪ್ರಶ್ನೆಗಳದ್ ಇತ್ತು. ಬಟ್ ಕೊನೆಗ ಏನಂತ ಇದ್ದಿದ್ದಂದ್ರೆ ಫಿನಿಶ್ ಮಾಡ್ಬೇಕು, ಏನಾರು ಆಗ್ಲಿ ಫಿನಿಶ್ ಮಾಡ್ಬೇಕು. ರನ್ನಿಂಗೇ ಇಷ್ಟ ಇಲ್ದೆ ಇರೋಳು ಇಷ್ಟು ತನಕ ಬಂದಿದ್ಯಾ ಅಂತಂದ್ರೆ ಒಂಚೂರು ಕಷ್ಟಪಟ್ರೆ ಅದನ್ನ ಮಾಡ್ಬೋದು ಅನ್ನೋ ಮೈಂಡ್ ಸೆಟ್ ನಾನು ತಗೊಂಡೆ ನನ್ನಲ್ಲಿ. ಆಮೇಲೆ ರಿಜಿಸ್ಟರ್ ಮಾಡ್ಬಿಟ್ಟೆ, ಡೆಲ್ಲಿದು ಚೆನ್ನಾಗಾಯ್ತು, ಅದಾದ್ಮೇಲೆ ಕೋಲ್ಕತ್ತಾದು ಆಯ್ತು, ನೆಕ್ಸ್ಟ್ ಇದ್ದಿದ್ದೆ ಮುಂಬೈ. ಮುಂಬೈ 42.2 kilometers ಓಡ್ಬೇಕಂತಂದ್ರೆ ನಾನು ಒಂದಾದ್ರೂ ಓಡಿರ್ಬೇಕು. ಅವಾಗ ನನಗೆ ಕರೆಕ್ಟ್ ಟೈಮ್ಗೆ ಅಂತ ಸಿಕ್ಕಿದ್ದು ಮೈಸೂರು ಮ್ಯಾರಥಾನ್. ಮೈಸೂರಲ್ಲಿ ಫಸ್ಟ್ ಟೈಮು ಫುಲ್ ಮ್ಯಾರಥಾನ್ ಕಂಡಕ್ಟ್ ಮಾಡಿದ್ದು, ಮೈಸೂರಲ್ಲಿ ಯಾವತ್ತೂ ಫುಲ್ ಮ್ಯಾರಥಾನ್ ಆರ್ಗನೈಸ್ ಮಾಡೇ ಇರಲಿಲ್ಲ ಅವಾಗ. ಸೊ October 26th ಫುಲ್ ಮ್ಯಾರಥಾನ್ ಇತ್ತು, ನಂದು ಡೆಲ್ಲಿ ಆಗಿ ಒಂದು 14 ಡೇಸ್ಗೆ ಇತ್ತು. ಬಟ್ ನಾನು ಅದನ್ನ ರೇಸ್ ಬಿ ಅಂತ ಕನ್ಸಿಡರ್ ಮಾಡಿದ್ದೆ, ರೇಸ್ ಎ ಬಂದು ನನಗೆ ಮುಂಬೈ ಮ್ಯಾರಥಾನ್ ಇದ್ದಿದ್ದು. ನನ್ನ ಟೈಮಿಂಗ್ಸ್ ಲೆಕ್ಕ ಬೇಡ, ನನ್ ಕಂಪ್ಲೀಟ್ ಮಾಡಕ್ ಆಗುತ್ತಾ ಇಲ್ವಾ ನಾನು ನೋಡ್ಬೇಕಿದ್ದಿದ್ದಷ್ಟೇ. ನಂಗೆ ಅದ್ರ ರೂಟ್ ಏನು ಗೊತ್ತಿಲ್ಲ. ಆ ರೇಸ್ಗೆ ಹೋದಾಗ ಫಸ್ಟ್ ಹಾಫ್ ಮ್ಯಾರಥಾನ್ ಈಸಿ ಇತ್ತು, ಅದಾದ್ಮೇಲೆ ನನಗೆ ಬಂದಿದ್ದು ಡಿಫಿಕಲ್ಟಿ ಏನಂತಂದ್ರೆ ಹಾಫ್ ಮ್ಯಾರಥಾನ್ ಓಡಾದ್ಮೇಲೆ 16 kilometers ಬೆಟ್ಟ, ನಮ್ ಚಾಮುಂಡಿ ಬೆಟ್ಟ ಇದೆಯಲ್ಲ ಅದು, 8 kilometers ಅಪ್ ಓಡ್ಬೇಕು, 8 kilometers ಡೌನ್ ಬರ್ಬೇಕು ಅಂತ. ಸೊ ನಾರ್ಮಲಿನೆ ನಾವು ಸ್ಪ್ರಿಂಟ್ 100-200 meters ಅಪ್ಪಿಲ್ಸ್ ಓಡ್ಬೇಕಂದ್ರೇನೆ ಅದ್ ರಿಪಿಟೇಷನ್ ಮಾಡೋಷ್ಟು, 10 repetitions ಮಾಡೋಷ್ಟೊತ್ತಿಗೆ ಓ ಕಾಫ್ ಮಸಲ್ಸ್ ಪೇನ್ ಬಂತು, ನೀ ಪೇನ್ ಬಂತು, ಮುಗೀತು ಕತೆ ಅನ್ನೋ ತರ ಇರುತ್ತೆ. ಅದು ಹಾಫ್ ಮ್ಯಾರಥಾನ್ ಓಡಾದ್ಮೇಲೆ ಬೆಟ್ಟ ಓಡ್ಬೇಕಂದ್ರೆ ಇನ್ನ ಡಿಫಿಕಲ್ಟಿ ಇರುತ್ತೆ. ಬೆಟ್ಟ ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ ಸ್ಪ್ರಿಂಟಿಂಗ್ ಎಲ್ಲ, ಅದರಿಂದ ಅಪ್ ಹೋಗ್ಬೇಕಾದ್ರೆ ನಂಗೇನು ಅಷ್ಟೊಂದು ಅನ್ಸ್ಲಿಲ್ಲ, ಹೆಂಗೋ ಮಾಡಿ ಸ್ಲೋ ಆಯ್ತು ನನ್ ಪೇಸ್. ಬಟ್ ವಾಪಸ್ ಬರ್ಬೇಕಾದ್ರೆ ಡಿಫಿಕಲ್ಟ್ ಆಗಿದೆ, ಏನಂತಂದ್ರೆ ಅಪ್ ಓಡ್ಬಿಡ್ಬೋದು, ಆಮೇಲೆ ಡೌನ್ ಬರ್ಬೇಕಾರೆ ಅಯ್ಯೋ ಡೌನ್ ಇದೆ ಅಂತ ನಾವು ಫಾಸ್ಟ್ ಆಗಿ ಬರಕ್ಕಾಗಲ್ಲ, ನಮ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಏನೋ ಪಟ ಪಟ ಅಂತ ಡೌನ್ ಬರ್ತೀವಿ ಅಂತಂದ್ರೆ ನಮ್ ನೀ ಇಂಜೂರ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ ನಾವ್ ಅಪ್ಪ ಓಡಿರೋದ್ರಿಂದ ಥೈಸ್ ಹತ್ರ ಹಿಡ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ, ಅದು ಸ್ಟೋನ್ ತರ ಫೀಲ್ ಆಗುತ್ತೆ. ಅದು ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮತ್ತೆ ನಂಗೆ 42 kilometers ಹೈಡ್ರೇಷನ್ ಹಿಂಗ್ ತಗೋಬೇಕಂತ ಗೊತ್ತಿರ್ಲಿಲ್ಲ. ನಾನ್ ಅಥ್ಲೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದ ಕೋಚ್ ಸ್ಪ್ರಿಂಟರ್, ಅವ್ರು ನನಗೆ ಫಿಟ್ನೆಸ್ ಐಡಿಯಾ ಕೊಡ್ಬೋದಿತ್ತು, ಇಷ್ಟು ಓಡ್ಬೇಕು ಅಂದ್ರೆ ಈ ತರ ಅಂತ ಹೇಳ್ಬೋದಿತ್ತು, ಹೊರತು ಅವ್ರಿಗೆ ಆ ಡಿಸ್ಟೆನ್ಸ್ ಬಗ್ಗೆ ಓಡ್ಸಕ್ಕೆ ಅದು ಪೂರ್ತಿ ಐಡಿಯಾ ಏನು ಇರಲಿಲ್ಲ. ಸೊ ನನಗೂ ಅಷ್ಟಾಗಿ ಗೊತ್ತಿಲ್ಲ, ನಾನು ರಿಜಿಸ್ಟರ್ ಮಾಡ್ಬಿಟ್ಟಿದ್ದೀನಿ, ಓಡಕ್ ಬಂದಿದ್ದೀನಿ, ಎಲೆಕ್ಟ್ರಾಲ್ ತಗೊಂಡಿದ್ದೀನಿ, ಒಂದ್ ಬನಾನ ತಗೊಂಡಿದ್ದೀನಿ. ನಾರ್ಮಲಿ 10 kilometers ಹಾಫ್ ಮ್ಯಾರಥಾನ್ ಹೋಗಕ್ ಮುಂಚೆ ಅರ್ಧ ಗಂಟೆ ಮುಂಚೆ ಏನ್ ತಗೋತೀನಿ, ಫುಡ್ ಅದ್ ತಗೊಂಡ್ ಬಂದ್ಬಿಟ್ಟಿದೀನಿ. ಬಟ್ ನಾವು ಓಡ್ಬೇಕು ಅನ್ಕೊಂಡು ಸುಮ್ನೆ ರಿಜಿಸ್ಟರ್ ಮಾಡಬಾರ್ದು ಅನ್ನಕ್ಕೆ ನಾನೇ ಎಕ್ಸಾಂಪಲ್. ನಾವ್ ಏನೇ ಮಾಡ್ಬೇಕಂದ್ರು ಅದಕ್ ಪೂರ್ತಿ ಪ್ಲಾನಿಂಗ್ ಇರ್ಬೇಕು. ಏನೋ ನಾನ್ ಮುಂಚೆ ಓಡಿದ್ದೆ, ರೇಸಸ್ ಪ್ರಾಕ್ಟೀಸ್ ಇತ್ತು ಅನ್ನಕ್ಕೆ ಫಿನಿಶ್ ಮಾಡ್ದೆ ಆರಾಮಾಗಿ ಅಂತ ಅನ್ಬೋದು. ನನಗೂ ಅದ್ ಕಷ್ಟ ಆಯ್ತು. ಅವಾಗ ಅಲ್ಲಿ ಸಾಲ್ಟ್ ಮತ್ತೆ ಜಾಗ್ರಿ ಇಟ್ಟಿದ್ರು. ಅಂದ್ರೆ ನಮ್ ಬಾಡಿಯಲ್ಲಿ ಲಾಂಗ್ ಡಿಸ್ಟೆನ್ಸ್ ಮಾಡ್ಬೇಕಾದ್ರೆ ಸಾಲ್ಟ್ ಲಾಸ್ ಆಗುತ್ತೆ, ಸ್ವೆಟ್ ತ್ರೂ. ಅವಾಗ ಏನಾಗುತ್ತೆ, ಕ್ರಾಂಪ್ಸ್ ಇದು ಎಲ್ಲ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಅಂತಾನೆ ಹೈಡ್ರೇಷನ್, ಫ್ಯೂಲಿಂಗ್ ಅದೆಲ್ಲ ಇರುತ್ತೆ, ಅದನ್ನ ತಗೋಬೇಕು ಅಂತ ಅವಾಗ ಗೊತ್ತಾಯ್ತು ನಂಗೆ. ಬಟ್ ಅವತ್ ಹೆಂಗೋ ಫಿನಿಶ್ ಮಾಡಿದೆ, 4 hours 37 minutes ಗೆ ಫಿನಿಶ್ ಮಾಡಿದೆ. ನಾನ್ ಬಂದ್ಮೇಲೆ ಅಲ್ಲಿ ಒದ್ದಾಡ್ಕೊಂಡು ಹತ್ತಿದೀನಿ, ಹೊಟ್ಟೆ ನೋವು, ಕಾಲ್ ನೋವು, ಎದ್ದಾಳಕ್ ಆಗ್ತಿಲ್ಲ ಅಂತ. ಯಾಕೆ ಅಂದ್ರೆ ಅದೇ ಫುಡ್ ನಮ್ ಫ್ಯೂಲಿಂಗ್ ಮಾಡಿಲ್ಲ ಅನ್ನಕ್ಕೋಸ್ಕರ.
1: ಪ್ರಾಪರ್ ಪ್ಲಾನಿಂಗ್ ಇರಲಿಲ್ಲ, ಓಡ್ತೀನಿ ಅಂತ ಓಡ್ಬಿಟ್ಟೆ. ಕಷ್ಟ ಆಯ್ತು.
0: ಬಟ್ ಹೆಂಗೋ ಫಿನಿಶ್ ಮಾಡಿದೆ, 3rd place ಆಯ್ತು ಅವತ್ ನನ್ಗೆ ವಿಮೆನ್ ಅಲ್ಲಿ. ಮತ್ ಇನ್ನೂ ಒಂದೇನಂದ್ರೆ 42 kilometers ಬ್ರೂಟಲ್. ಅದು ಒಂಥರ 10 kilometers ಹಾಫ್ ಮ್ಯಾರಥಾನ್ ಎಲ್ಲ ಓಡ್ಬೇಕಾದ್ರೆ ನಮ್ ಪಕ್ಕ ಜನ ಇರ್ತಾರೆ, ಜನ ಇದ್ದಾರೆ, ಆ ಮೋಟಿವೇಶನ್ ಗೆ ನಾವು ಓಡ್ಬಿಡ್ತೀವಿ. 42 ಎಲ್ಲ ಜಾಸ್ತಿ ರಿಜಿಸ್ಟರ್ ಮಾಡಲ್ಲ. ಇಡೀ ವರ್ಲ್ಡ್ ಅಲ್ಲಿ 2% ಜನ ಅಷ್ಟೇ ಹಾಫ್ ಮ್ಯಾರಥಾನ್ ಓಡೋದು 21 kilometers. 0.something% ಜನ ಅಷ್ಟೇ ಫುಲ್ ಮ್ಯಾರಥಾನ್ ಓಡೋದು. ಅದ್ರಲ್ಲೂ ನಮ್ ಮೈಸೂರಲ್ಲಿ ರನ್ನರ್ಸ್ ಕಮ್ಮಿ. ನಾನ್ ಓಡ್ತಾ ಇದ್ದೀನಿ ಫುಲ್ ಮ್ಯಾರಥಾನ್ ಬೆಟ್ಟದಲ್ಲಿ, ಆ ಕಡೆ ಈ ಕಡೆ ಜನನೇ ಇಲ್ಲ. 2-2 kilometer ಹೈಡ್ರೇಷನ್ ಪಾಯಿಂಟ್ ಇದೆ, ಅವಾಗ ನಮ್ ವಾಲಂಟಿಯರ್ಸ್ ಕಾಣ್ತಾರೆ ಹೊರ್ತು ಜನನೇ ಇಲ್ಲ ಅಲ್ಲಿ. ಅವಾಗ ಇನ್ನ ಯಾಕಾರು ಬಂದೆ ನಾನು, ಯಾಕಾರು ರಿಜಿಸ್ಟರ್ ಮಾಡಿದೆ. ಅವಾಗ ನಮ್ನ ನಾವು ತುಂಬಾ ಮೋಟಿವೇಟ್ ಮಾಡ್ಕೋಬೇಕಾಗುತ್ತೆ. ಒಂದ್ ರನ್ ಅಲ್ಲಿ 50-60% ಅಷ್ಟೇ ಕಾಲಲ್ಲಿ ಓಡೋದು, ಇನ್ 40% ನಮ್ ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ವರ್ಕ್ ಆಗೋದ್ ನಿಲ್ಸ್ಬಿಡ್ತು, ಇಲ್ಲಮ್ಮ ನನ್ ಕೈಲಿ ಆಗಲ್ಲ ಬಿಟ್ಬಿಡು ಅಂತ ಅನ್ಬಿಡ್ತು ಅಂದ್ರೆ ಮುಗೀತು ಅಲ್ಲಿಗೆ. ಎರಡನ್ನು ನಾವು ಟ್ರೈನ್ ಮಾಡಿರ್ಬೇಕು ಓಡ್ಬೇಕಂತಂದ್ರೆ. ಅದಾದ್ಮೇಲೆ ನಾನ್ ಇಲ್ಲಿ ನಮ್ ಕೋಚ್ ಹತ್ರ ಡಿಸ್ಕಂಟಿನ್ಯೂ ಮಾಡಿದೆ, ನಾನೇ ಟ್ರೈನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಪ್ಲಾನ್ ಮಾಡಿ
1: ಪ್ರಾಪರ್ ಕೋಚ್ ಇಲ್ಲ ಅಂತ ಆಯ್ತು.
0: ಪ್ರಾಪರ್ ಕೋಚ್ ಇರ್ಲಿಲ್ಲ ನನ್ಗೆ. ಬೆಂಗಳೂರಲ್ಲಿ ನಾನು ರೇಸಸ್ ಓಡಕ್ ಹೋದಾಗ ಒಬ್ರು ಫ್ರೆಂಡ್ ಆಗಿದ್ರು, ಅವ್ರು ನನ್ಗೆ ಹೇಳಿದ್ರು ಫುಲ್ ಮ್ಯಾರಥಾನ್ಗೆ ಈ ತರ ಫ್ಯೂಯಲ್ ಮಾಡ್ಬೇಕು, ಅಟ್ಲೀಸ್ಟ್ 32-35 ತನಕ ನೀನು ಓಡಿರ್ಬೇಕು, ಅವಾಗ ನಿಂಗೆ ಫುಲ್ ಮ್ಯಾರಥಾನ್ ಅಲ್ಲಿ ಓಡಕ್ ಈಸಿ ಆಗುತ್ತೆ. ಮತ್ತೆ ಏನ್ ಫ್ಯೂಯಲ್ ನೀನ್ ಯೂಸ್ ಮಾಡ್ತೀಯಾ, ಏನ್ ಹೈಡ್ರೇಷನ್ ಯೂಸ್ ಮಾಡ್ತೀಯಾ, ಅದನ್ನೆಲ್ಲ ಪ್ರಾಕ್ಟೀಸ್ ರನ್ ಎಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟಿರು. ಈ ನಾರ್ಮಲಿ ನೀನ್ 10 kilometers ಹಾಫ್ ಮ್ಯಾರಥಾನ್ ಎಲ್ಲ ಓಡ್ಬೇಕಂದ್ರೆ ಬನಾನಾ ಎಲೆಕ್ಟ್ರಾಲ್ ಸಾಕು ಅರ್ಧ ಗಂಟೆ ಮುಂಚೆ ರೇಸಸ್ ಓಡಕ್ಕೆ. ನೀನ್ ಫುಲ್ ಮ್ಯಾರಥಾನ್ ಓಡ್ಬೇಕಂದ್ರೆ ಅಷ್ಟಕ್ಕೂ ಎನರ್ಜಿ ಬೇಕು. ಮಾರ್ನಿಂಗ್ ಎದ್ದು ಲಾಂಗ್ ರನ್ ಪ್ರಾಕ್ಟೀಸ್ ಮುಂಚೆ ಓಟ್ಸ್ ತಿನ್ಕೊಂಡು ಹೋಗು, ಆತರ ಎಲ್ಲ ಅವ್ರು ನನಗೆ ಸ್ವಲ್ಪ ಐಡಿಯಾಸ್ ಕೊಟ್ರು. ನಾನು ಮುಂಬೈಗೆ 2 ಮುಂಚೆ ಆತರ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದೆಲ್ಲ ಹೆಲ್ಪ್ ಆಗಿ ಮುಂಬೈಯಲ್ಲಿ ಚೆನ್ನಾಗಿ 3 hours 51 minutes ಒಳಗಡೆ ಮುಗಿಸಿ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತು.
1: ಹರ್ಷಿತನ್ ಹತ್ರ ಮಾತಾಡ್ತಾ ಇದ್ದೀನಿ ನಾನು. ಭಾರತದ 4 ಪ್ರಮುಖ ಮ್ಯಾರಥಾನ್ ಗಳನ್ನ ಮುಗಿಸವಳ, ಮಾತಲ್ಲೂ ಮ್ಯಾರಥಾನ್ ತರನೇ ಮಾತಾಡ್ತೀಯ, ಗ್ಯಾಪೇ ಇಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ತೀವಿ. ಬಹಳ ಖುಷಿ ಆಗುತ್ತೆ ಅಂದ್ರೆ ಈಗಿನ ಯಂಗ್ಸ್ಟರ್ಸ್ ಗಳಿಗೆ ಒಂದು ಫೋಕಸ್ ಇರಬೇಕು ಅಂತ ಹೇಳಿ. ಈಗ ಸ್ಪೋರ್ಟ್ಸ್ ಮನ್ಗೆ ಆ ಸ್ಪಿರಿಟ್ ಖಂಡಿತ ಇರುತ್ತೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಫುಡ್ ಹ್ಯಾಬಿಟ್ ಬಹಳ ಮುಖ್ಯ. ವೆಜಿಟೇರಿಯನ್ ಸ್ವಲ್ಪ ಕಷ್ಟನೇ, ಯಾಕಂದ್ರೆ ನಾನ್ ವೆಜಿಟೇರಿಯನ್ಸ್ ಸ್ವಲ್ಪ ಎಲ್ಲಾ ರೀತಿಯಾದಂತಹ ಪ್ರೋಟೀನ್ ಗಳು ಸಿಗ್ತವೆ. ಆ ನಿಟ್ಟಿನಲ್ಲಿ ಫುಡ್ ಹ್ಯಾಬಿಟ್ ಆಗಿತ್ತು,
0: ಓಟ್ಸ್ ತರಕಾರಿ ಸೊಪ್ಪು ನಾನ್ 2 ತಿಂತಾ ಇದ್ದೆ. ಅದ್ರಿಂದ ಕ್ರಿಯೇಟಿನ್ ಏನ್ ಬೇಕು ಅದ್ರ ಬದಲು ಸೊಪ್ಪು ತಿನ್ನೋಣ ಅಂತ. ಏನ್ ನಮ್ಗೆ ಸಪ್ಲಿಮೆಂಟ್ಸ್ ಬರುತ್ತೆ ಅದಕ್ಕೆಲ್ಲದಕ್ಕೂ ಒಂದ್ ಆಲ್ಟರ್ನೇಟಿವ್ ಇದ್ದೇ ಇದೆ ನಮ್ ಇಂಡಿಯನ್ ಫುಡ್ ಅಲ್ಲಿ. ಅದನ್ನ ಹುಡ್ಕೋಬೇಕಷ್ಟೇ ನಾನು. ಪ್ರೋಟೀನ್ ಅಂದ್ರೆ ನಮ್ಗೆ ಪನ್ನೀರ್ ಇದೆ, ಸೋಯಾ ಇದೆ, ಏನೇನಿದೆ ಅಟ್ಲೀಸ್ಟ್ ನಮ್ ಡೈಲಿ ಇಂಟೇಕ್ ನ ನಾವು ಪೂರ್ತಿ ಮಾಡ್ಕೊಳಕ್ ಟ್ರೈ ಮಾಡಿದ್ರೆ ಸಾಕು. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಆತರ ಏನು ಇಲ್ಲ. ನಮ್ ಪ್ಲಾನಿಂಗ್ ಚೆನ್ನಾಗಿದ್ರೆ ಮತ್ತೆ ಮನೇಲಿ ಸಪೋರ್ಟ್ ಇರ್ಬೇಕು ನಮ್ ಫುಡ್ ತಿನ್ನಕುವೆ. ಇಂಡಿಯನ್ ಮನೆಯಲ್ಲಿ ಸ್ವಲ್ಪ ಇದೆ ತಿನ್ಬೇಕು ಅದೇ ತಿನ್ಬೇಕು ಆತರ ಇರುತ್ತಲ್ಲ, ಆತರ ಇಲ್ದೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು.
1: ಈಗ ನೀನು ವೆಯ್ಟ್ ಲಾಸ್ ಮಾಡಿದ್ದು ಆರ್ಮಿಗೆ ಹೋಗ್ಬೇಕು ಅಂತ ಹೇಳಿ, ಅದು ಮ್ಯಾರಥಾನ್ ಅನ್ನ ಓಡ್ತಾ ಓಡ್ತಾ ಒಂದು ಮ್ಯಾರಥಾನ್ ಗಳನ್ನ ಕಂಪ್ಲೀಟ್ ಮಾಡುವಂತಹ ಕನಸು ಶುರು ಆಯ್ತು. ಕಂಪ್ಲೀಟ್ ಕೂಡ ಮಾಡಿದೆ, ಇನ್ನೇನ್ ಕನಸುಗಳನ್ನ ಇಟ್ಕೊಂಡಿದ್ದೀವಿ?
0: ನಾ ಯಾವತ್ತಿದ್ರು ಫಸ್ಟ್ ಪ್ರಿಯಾರಿಟಿ ಆರ್ಮಿನೇ ಇರೋದು. ಆರ್ಮಿಗೂ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ತುಂಬಾ ಚೆನ್ನಾಗಿ ಆಗಿ ಬರುತ್ತೆ. ಅಲ್ಲಿ ನಮ್ಗೆ ಎವ್ರಿ ಡೇ ಮಿನಿಮಮ್ 7 kilometers ಓಡ್ಸೇ ಓಡಿಸ್ತಾರೆ. ಮೇ ಬಿ ನಾನು ಅಲ್ಲಿ ಹೋಗಿ ಅವ್ರು ನನ್ಗೆ ಅಲ್ಲಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು, ನನ್ಗೆ ಏನೇನು ಆಸೆ ಇದೆ ಮುಂದೆ, ನನ್ಗೆ ಐರನ್ ಮ್ಯಾನ್ ಮಾಡ್ಬೇಕಂತ ಆಸೆ ಇದೆ. ಅದು ಹೈಬ್ರಿಡ್ ಸ್ಪೋರ್ಟ್ಸ್, ಸ್ವಿಮ್ಮಿಂಗ್, ರನ್ನಿಂಗ್ ಅಂಡ್ ಸೈಕ್ಲಿಂಗ್ ಇರುತ್ತೆ. ಒಲಿಂಪಿಕ್ಸ್ ಎಲ್ಲ ದೊಡ್ಡ ಮಾತು, ಅಟ್ ಲೀಸ್ಟ್ ಈ ತರ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಹೋಗಿ ನಮ್ ಇಂಡಿಯನ್ ಫ್ಲಾಗ್ ನ ಆಯಿಸ್ಟ್ ಮಾಡ್ಬೇಕಂತ ಇದೆ.
1: ಓಕೆ, ಬಹಳ ಸಂತೋಷ ಹರ್ಷಿತ. ಫೋಕಸ್ಡ್ ಆಗಂತೂ ಖಂಡಿತ ಇದೆಯಾ, ನನಗೆ ಇದನ್ನೇ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂದ್ರೂ ಕೂಡ ನೀನೇ ಒಂದು ಗೈಡ್ ಆಗಿ ಎಲ್ಲಾನು ಕೂಡ ಏನು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡ್ತಾ ನೋಡ್ತಾ ಎಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲಿ ಮ್ಯಾರಥಾನ್ ನಡೀತಾ ಇದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡು ಭಾಗವಹಿಸ್ತಾ ಇದೆಯಾ? ಯಾಕೆಂದ್ರೆ ನಮ್ಮ ಈಗಿನ ಯಂಗ್ಸ್ಟರ್ಸ್ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಾರೆ ಇಲ್ಲ ಅಂತಲ್ಲ, ನೋಡ್ತಾ ನೋಡ್ತಾ ಕೆಟ್ಟದಕ್ಕೆ ಹೋಗೋದೇ ಜಾಸ್ತಿ, ಒಳ್ಳೇದನ್ನ ಇಂಟೇಕ್ ಮಾಡಲ್ಲ. ಆ ನಿಟ್ಟಿನಲ್ಲಿ ನೀನು ಒಂದು ಉದಾಹರಣೆ ಆಗಿದೆಯಾ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಮ್ಯಾರಥಾನ್ಗಳ ಬಗ್ಗೆ ಎಲ್ಲ ಮಾಹಿತಿ ಮಾಡಿಕೊಟ್ಟೆ. ಏನು ಮುಂದಿನ ಕನಸುಗಳೇನಿದ್ದಾವೆ, ಆ ಕನಸುಗಳೆಲ್ಲ ನನಸಾಗಲಿ ಅಂತ ಆಶಿಸ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸುತ್ತೀವಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು, ಥ್ಯಾಂಕ್ ಯು.
2: ಇದುವರೆಗೆ ಭಾರತದ ಪ್ರಮುಖ 4 ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹರ್ಷಿತಾ ಎನ್.ಕೆ. ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ, ಸಂಕಲನ ಶೀತಲ್ ಬೆಳಗಲಿ. ಇದು ಇಂದಿನ ಯುವವಾಣಿ.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:30. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ತೇಜ್ ಚಿತ್ರದ ಗೀತೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 8:45 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.
1: नमस्कार, आकाशवाणी से समाचार संध्या के साथ मैं लवलीन निगम.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 9:30. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಿಜಯಲಕ್ಷ್ಮಿಯವರ ಹಾಡುಗಾರಿಕೆ, ಇವರೊಂದಿಗೆ ವಯಲಿನ್ನಲ್ಲಿ ದಿವ್ಯಶ್ರೀ, ಮೃದಂಗದಲ್ಲಿ ಪಿಎಸ್ ಶ್ರೀಧರ್ ಹಾಗೂ ಘಟ ಸಹಕಾರ ನೀಡಿದ್ದಾರೆ ಎಸ್ ಮಂಜುನಾಥ್. ಆರಂಭಕ್ಕೆ ತ್ಯಾಗರಾಜರ ಕೀರ್ತನೆ, ಮಾಕೇಲರ ವಿಚಾರಮು, ರವಿಚಂದ್ರಿಕೆ ರಾಗ, ಆದಿತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ವಿಜಯಲಕ್ಷ್ಮಿಯವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಇವರೊಂದಿಗೆ ವಯಲಿನ್ನಲ್ಲಿ ದಿವ್ಯಶ್ರೀ, ಮೃದಂಗದಲ್ಲಿ ಪಿಎಸ್ ಶ್ರೀಧರ್ ಹಾಗೂ ಘಟ ಸಹಕಾರವನ್ನು ನೀಡಿದವರು ಎಸ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಈಗ ವೇಳೆ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಮೈಸೂರು. ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ವೈಭವ ಮೈಸೂರು ಸಂಸ್ಥಾನದ ಶ್ರೀ ಜಯಚಾಮರಾಜ ಒಡೆಯರವರ ಅಪೂರ್ವ ಸಂಗೀತ ಕೃತಿಗಳನ್ನು ಆಧರಿಸಿದ ವಿಶಿಷ್ಟ ಸಂಗೀತ ಸರಣಿ ಕಾರ್ಯಕ್ರಮ. ರಚನೆ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಿರೂಪಣೆ ಹಾಗೂ ಕಾರ್ಯಕ್ರಮ ಸಂಯೋಜನೆ ಜಿ ಪುಷ್ಪಲತಾ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.
2: ದೇವಿಯ ಅನಂತ ರೂಪಗಳಲ್ಲಿ ಭೈರವಿ ಸ್ವರೂಪವು ಒಂದು, ಆದರೆ ಆ ಉಗ್ರ ರೂಪ ಅಲ್ಲ. ಇಲ್ಲಿ ಮಾತೃ ಸ್ವರೂಪಳಾಗಿ ನೀಡುವ ಸಂತಸ ಅದೇ ವಸಂತ. ಅವಳೇ ವಸಂತ ಭೈರವಿ. ವಸಂತ ಕಾಲದಲ್ಲಿ ಎಲ್ಲವೂ ಪಲ್ಲವಿಸುತ್ತದೆ. ಆ ಭೈರವಿಯ ಮೇಲಿನ ಭಕ್ತಿ ಚಿಗುರೊಡೆದು ಎಲ್ಲೆಲ್ಲೂ ಹಸಿರಾಗಿ ಕಾಣುವಂಥದ್ದು ವಸಂತ ಭೈರವಿ. ಆ ಜಗದಾಂಬಿಕೆಯನ್ನು ಶಿವೇ ಎಂದು ವಂದಿಸಲು ಒಡೆಯರವರು ಆಯ್ಕೆ ಮಾಡಿದ ರಾಗ ಈ ವಸಂತ ಭೈರವಿ.
3: ಜ್ಞಾನ ಅಜ್ಞಾನ ಎರಡು ಆ ಜಗದಂಬಿಕೆ. ಆಕೆಯನ್ನು ಸಂಸರ್ಗೆ, ದುಮ್ದುರ್ಗೆ ಎಂದೆಲ್ಲ ಕೊಂಡಾಡಿದ್ದಾರೆ. ಪ್ರಭವ ವಿಭವಾದಿ 60 ಸಂವತ್ಸರಗಳು, ಉತ್ತರ ದಕ್ಷಿಣ ಎರಡು ಆಯನಗಳು, ಚೈತ್ರ ವೈಶಾಖಾದಿ 12 ಮಾಸಗಳು, ಈ ಎಲ್ಲ ಕಾಲಗಳಲ್ಲೂ ಇಂದ್ರಾದಿ ಸಕಲರಿಂದ ಪೂಜಿಸಲ್ಪಟ್ಟವಳು ಎಂದೆಲ್ಲ ಸಾಹಿತ್ಯದಲ್ಲಿ ಪಡಿಮೂಡಿಸಿರುವುದು ಒಡೆಯರವರ ಜ್ಯೋತಿಷ್ಯ ಜ್ಞಾನದ ಪ್ರತೀಕ. ಕೃತಿಯ ಕೊನೆಯ ಆಯುರಾರೋಗ್ಯ ಐಶ್ವರ್ಯ ಪ್ರದೇ ಆದಿಶ್ರೀ ಮಹಾವಿದ್ಯೆ ಎಂಬ ಸಾಲಿನಲ್ಲಿ ಮಹಾರಾಜರಾಗಿದ್ದರೂ ಕೂಡ ಸರ್ವರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ವಿದ್ಯೆ ಎಲ್ಲವನ್ನು ಎಲ್ಲರ ಪರವಾಗಿ ಬೇಡಿದ್ದಾರೆ ಆ ತಾಯಿ ವಸಂತ ಭೈರವಿಯಲ್ಲಿ.

0: ಜಯಚಾಮರಾಜ ಒಡೆಯರವರಿಗೂ ಆದಿಗುರು ಶ್ರೀ ಶಂಕರಾಚಾರ್ಯ ಸ್ಥಾಪಿತ ಶೃಂಗೇರಿಯ ಶ್ರೀ ಶಾರದಾಪೀಠಕ್ಕೂ ಇರುವ ಅವಿನಾಭಾವ ಸಂಬಂಧ ಕುರಿತಂತೆ ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೇಳಿದ್ದು ಹೀಗೆ.
1: ಆದಿಶಂಕರರ ದಕ್ಷಿಣಾಮ್ನಾಯಪೀಠವಾದ ಶೃಂಗೇರಿ ಶಾರದಾ ಚಂದ್ರಮೌಳೀಶ್ವರ ಸನ್ನಿಧಿಯಲ್ಲಿ ಒಡೆಯರವರು ಕೋಟ್ ಕೆರ್ಚನೆ, ರುದ್ರಯಾಗ ಇವುಗಳನ್ನೆಲ್ಲ ನಡೆಸಿ ಶ್ರೀ ಶ್ರೀ ಜಗದ್ಗುರುಗಳ ಹಾಗೂ ಶ್ರೀ ಶಾರದೆಯ ಅನುಗ್ರಹಕ್ಕೆ ಪಾತ್ರರಾಗಿದ್ದವರು. ಅದೆಲ್ಲ ಸರಿ, ಇಲ್ಲೊಂದು ಉಲ್ಲೇಖನೀಯವಾದ ಘಟನೆ ಅಂದರೆ 23/9/1924 ಜಯಚಾಮರಾಜೇಂದ್ರ ಒಡೆಯರು ಶ್ರೀ ವಿದ್ಯಾ ಅಧೀನರಾದರು. ಆ 3 ದಿನಕ್ಕೆ ಮುಂಚೆ ಒಡೆಯರವರು ಶೃಂಗೇರಿಗೆ ತೆರಳಿ ಸದ್ಗುರು ದರ್ಶನ, ಶ್ರೀ ಶಾರದಾಮಾತೆ ದರ್ಶನ, ಅವರಿಗೆ ಅಂತಿಮ ಜೀವನವನ್ನು ತುಂಗಾತೀರದ ಪವಿತ್ರತಮ ಋಷ್ಯಶೃಂಗ ಕ್ಷೇತ್ರದಲ್ಲಿ ಕಳೆಯುವ ಹೆಬ್ಬಯಕೆ ಆಗಿತ್ತು. ಅಂತಹ ಗುರುಭಕ್ತಿ ಶಾರದಾ ಭಕ್ತಿ. ಆ ದಿನ ಅರ್ಚನೆ ಮಾಡಿದ ಅರ್ಚಕರ ಬಳಿ ಒಡೆಯರವರು ಪ್ರಾಯಶಃ ಇದು ನನ್ನ ಕೊನೆಯ ದರ್ಶನ ಆಗಬಹುದು ಎಂದು ಹೇಳಿದ ಮಹಾ ಪುಣ್ಯಜೀವಿ ಜಯಚಾಮರಾಜೇಂದ್ರ ಒಡೆಯರವರು.
0: ಒಡೆಯರವರ ದೈವಭಕ್ತಿಯ ಪ್ರತೀಕ ಅರಮನೆಯ ಉತ್ತರ ದ್ವಾರದಲ್ಲಿರುವ 14 ಲೋಕಗಳಿಗೂ ಒಡೆಯಳಾದ ತಾಯಿ ಭುವನೇಶ್ವರಿಯ ದೇವಸ್ಥಾನ. ಇದು 1951 ಒಡೆಯರವರ ಶ್ರೀ ವಿದ್ಯಾದೀಕ್ಷಾ ಗುರುಗಳೂ ಆದ ಶ್ರೀ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳ ನೇತೃತ್ವದಲ್ಲಿ ನಿರ್ಮಾಣವಾಯಿತು. ದೇವಸ್ಥಾನದ ಒಳಾಂಗಣದಲ್ಲಿ ಸೂರ್ಯ, ಮಹಾವಿಷ್ಣು, ಮಹೇಶ್ವರ, ರಾಜರಾಜೇಶ್ವರಿ, ಗಣಪತಿ, ಚಾಮುಂಡೇಶ್ವರಿ ವಿಗ್ರಹಗಳಿವೆ. ಪ್ರತಿ ಬಾರಿಯ ದಸರಾ ಮಹೋತ್ಸವ ತಾಯಿ ಭುವನೇಶ್ವರಿಯ ದೇವಾಲಯದಿಂದಲೇ ಆರಂಭವಾಗುತ್ತದೆ.
2: ಈ ಕೃತಿ ಸಾಹಿತ್ಯ ಶ್ರೀ ಶಂಕರಾಚಾರ್ಯರ ನಿತ್ಯಾನಂದಕರಿ, ವರಾಭಯಕರಿ, ಸೌಂದರ್ಯ ರತ್ನಾಕರಿ ಎಂಬ ಅನ್ನಪೂರ್ಣಾಷ್ಟಕದ ಆರಂಭ ಒಡೆಯರ್ ಅರಿವಿಗೆ ಸಾಕ್ಷಿಯಾಗಿದೆ. ಬಹುಶಃ ಪ್ರತಾಪವರಾಳಿ ರಾಗದ ಆಯ್ಕೆಯೂ ಕೂಡ ಹೀಗಿರಬಹುದು. ಪ್ರತಾಪ ಎನ್ನುವುದು ಶಕ್ತಿಯ ಸಂಕೇತ. ತೇಜಸ್ಸು, ಕಾಂತಿ, ಪರಾಕ್ರಮ ಇವೆಲ್ಲವೂ ಭಕ್ತಿಯೊಂದಿಗೆ ಆ ಭಗವತಿಯಲ್ಲಿ ಅನುರಕ್ತಿಯಾದರೆ ಆಗ ಅದು ಪ್ರತಾಪವರಾಳಿ, ಎಂದರೆ ಬೇಡಿದ ವರವನ್ನು ನೀಡುತ್ತಾಳೆ ಆ ತಾಯಿ ಭುವನೇಶ್ವರಿ. ಈ ರೀತಿ ಅನೇಕ ವಿವರಣೆ ಬೀಳುತ್ತದೆ ಈ ಕೃತಿ ಸಾಹಿತ್ಯ. ಮೃತ ಭಕ್ತಾಳಿ ಎಂದು ಕೃತಿ ಸಾಹಿತ್ಯಕ್ಕೆ ಮಂಗಳ ಮಾಡಿದ್ದಾರೆ ಒಡೆ.

0: ವಿಶ್ವಮಟ್ಟದಲ್ಲಿ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಿರುವ, ಆಕರ್ಷಣೆ ಮಾಡಿರುವಂತಹ ಮೈಸೂರು ಅರಸರ ಚಿನ್ನದ ಸಿಂಹಾಸನವನ್ನು ವಿದ್ವಾನ್ ವಿ ನಂಜುಂಡಸ್ವಾಮಿಯವರು ಹೀಗೆ ಚಿತ್ರಿಸಿಕೊಟ್ಟಿದ್ದಾರೆ.
1: ಸಿಂಹಾಸನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಚಿನ್ನದ ಸಿಂಹಾಸನ 290 ಕೆ ಜಿ ತೂಕ, 2.5 ಮೀಟರ್ ಎತ್ತರ, ಚಿನ್ನದ ಬಾಳೆಕಂಬ, ಚಿನ್ನದ ಮಾವಿನ ಎಲೆಗಳಿಂದ ಈ ಆಸನ ಅಲಂಕೃತ. ಪೂರ್ವಕ್ಕೆ ಆನೆ, ದಕ್ಷಿಣಕ್ಕೆ ಕುದುರೆ, ಪಶ್ಚಿಮಕ್ಕೆ ಯೋಧರು, ಉತ್ತರಕ್ಕೆ ರಥಗಳನ್ನು ಚಿನ್ನದಲ್ಲಿ ಕೆತ್ತಲಾಗಿದೆ. ವಿವಿಧ ಭಾವಭಂಗಿಯ ಸ್ತ್ರೀ ಚಿತ್ರಗಳೂ ಇವೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಗಾಲಿಗಳು ಆಸನದ ಎಡಬಲದ ಎರಡೂ ಕಡೆ ಇಳಿಬಿದ್ದ ಮುತ್ತಿನ ಕುಚ್ಚುಗಳು, ಮುತ್ತಿನ ಕುಸುರಿ ಕೆಲಸದ ಮೆತ್ತನೆ ಮೆಲುಹಾಸು. ಈ ಆಸನ ಹತ್ತಲು ಮತ್ತು ರತ್ನಗಳಿಂದ ಅಲಂಕೃತವಾದ 7 ಚಿನ್ನದ ಮೆಟ್ಟಲುಗಳಿವೆ. ಸುತ್ತಲೂ ನವರತ್ನಗಳ ಅಲಂಕಾರ ಇವೆ. ಕೂರ್ಮಾಸನದ ಬೆಳ್ಳಿಪೀಠದಲ್ಲಿ ಅಷ್ಟದಳಾಕೃತಿಯ ಶ್ರೀಚಕ್ರ ಕೂಡ ಇದೆ. ಇದರ ಹಿಂದೆ ಸ್ವರ್ಣ ದಂಡ ಮತ್ತು ಸ್ವರ್ಣ ಛತ್ರಿ ಇದೆ. ಸತ್ಯವನ್ನು ಎತ್ತಿ ಹಿಡಿಯುತ್ತೇನೆ ಎಂಬ ಘೋಷವಾಕ್ಯ ಕೂಡ ಕೆತ್ತಲಾಗಿದೆ. ನವರಾತ್ರಿ ಸಂದರ್ಭದಲ್ಲಿ ಇದನ್ನು ಜೋಡಿಸಲಾಗುತ್ತದೆ. ಇಂತಹ ಆಸನವನ್ನು ಸಿಂಹಾಸನ ಎಂದು ಕರೆಯಬೇಕಾದರೆ ಅದಕ್ಕೆ ನಿಗದಿತ ಶುಭ ಮುಹೂರ್ತದಲ್ಲಿ ಸಿಂಹವನ್ನು ಜೋಡಿಸಬೇಕು. ಅದು ಬೇರೆ ಇರುತ್ತದೆ, ಆಗಲೇ ಅದಕ್ಕೆ ನಿಜವಾದ ಶಕ್ತಿ. ಸಿಂಹ ಕಾಡಿನ ರಾಜ, ಚಾಮುಂಡೇಶ್ವರಿ ವಾಹನ ಕೂಡ ಸಿಂಹನೇ. ಇದು ಶಕ್ತಿಯ ಸಂಕೇತ. ಇದರ ವಿಸರ್ಜನೆ ಕೂಡ ಆಯುಧ ಪೂಜೆ ಆದ 9ನೇ ದಿನ, ದರ್ಬಾರ ಆದ ನಂತರ ಶುಭ ಮುಹೂರ್ತದಲ್ಲಿ ಈ ವಿಸರ್ಜನೆ ಆಗಬೇಕು. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಒಂದು ದೊಡ್ಡ ಗ್ರಂಥದಲ್ಲಿ ಶ್ರೀ ತತ್ವನಿಧಿ, ಅದರಲ್ಲಿ 8 ದಿಕ್ಕಿನಲ್ಲಿ ಇರುವ 8 ಚಿನ್ನದ ಸಿಂಹಗಳ ಹೆಸರುಗಳು, ಅದರಲ್ಲಿ ಹೇಮಾದ್ರಿ ಬರಹ ಅದರಲ್ಲಿ ಹೀಗಿದೆ: ವಿಜಯ, ಜಯದ, ರಿಪುಗ್ನ, ಅತಿಪ್ರಿಯಂಕರ, ದುಃಖಹರಿ, ಧರ್ಮದ, ಶತಸಿಂಹ, 8ನೇದು ಸರ್ವಾರಿಷ್ಟ ವಿನಾಶ, ಇದು ಈಶಾನ್ಯ ದಿಕ್ಕಿನಲ್ಲಿ. ಇಂತಹ 8 ಸಿಂಹಗಳುಳ್ಳ ಸಿಂಹಾಸನಾರೂಢನಾದ ರಾಜನಿಗೆ ಬಯಸಿದ ಸಕಲ ಅಷ್ಟ ಸೌಭಾಗ್ಯಗಳು ದೊರೆಯುತ್ತದೆ ಎಂದು ಅಲ್ಲಿ ಉಲ್ಲೇಖವಾಗಿದೆ. ಸಿಂಹಾಸನದ ಛತ್ರಿಯ ಅಂಚಿನಲ್ಲಿ 24 ಸಂಸ್ಕೃತ ಶ್ಲೋಕಗಳು ಕೆತ್ತಲ್ಪಟ್ಟಿವೆ. ಮೊದಲು ಸಿಂಹಾಸನವನ್ನು ಏರಿದವರು ರಾಜವಾಡೆಯರವರು. ಈ ಸಿಂಹಾಸನವನ್ನು ಜೋಡಿಸುವ ಮರ ಮೊಟ್ಟು ಎಲ್ಲ ಸೇರಿದರೆ 4 ಟನ್ ಆಗುತ್ತದಂತೆ. ಪ್ರತಿ ದಸರಾ ವೇಳೆ ಮೈಸೂರು ಸಮೀಪದ ಗಜ್ಜಗಳಿ ಕುಟುಂಬದವರು ಅದರಲ್ಲಿ ಪರಿಣತಿ. ಅವರ ಕುಟುಂಬದವರೇ ಅರಮನೆಗೆ ಆಗಮಿಸಿ ಮರದ ದಿಮ್ಮಿಗಳನ್ನು ಇಟ್ಟು ಜೋಡಿಸುವುದರಲ್ಲಿ ಎಕ್ಸ್ಪರ್ಟ್ಸ್. ಇದಲ್ಲದೆ ಜೊತೆಗೆ ಜನಾನ್ ಸಮುಖದ ಪರಿಣತರೂ ಸೇರಿ ಸಿಂಹಾಸನವನ್ನು ಜೋಡಿಸುತ್ತಾರೆ.

0: ಕದನ ಕುತೂಹಲ ಈ ರಾಗ 29ನೇ ಶಂಕರಾಭರಣದಲ್ಲಿ ಜನ್ಯ. ಇದು ಉಪಾಂಗ ರಾಗ. ಸಮರಕ್ಕೆ ಸಜ್ಜಾಗಿ ನಿಂತಿರುವ ಸೈನ್ಯಕ್ಕೆ ಉತ್ಸಾಹ ತುಂಬುವ ರಾಗ ಕದನ ಕುತೂಹಲ. ದೇವಿಯ ಪುರಾಣ ಕಥಾನಕ ಹಾಗೂ ಕುತೂಹಲಕಾರಿಯಾದ್ದರಿಂದ ಇಲ್ಲಿ ಈ ಕದನ ಕುತೂಹಲ ರಾಗವನ್ನು ಕಥನ ಕುತೂಹಲವನ್ನಾಗಿಸಲೂಬಹುದು. ಕದನ ಎಂದಾಗ ದೇವಾಸುರರ ಯುದ್ಧ ಮೇಲ್ನೋಟಕ್ಕೆ ಕಂಡರೂ ಸೈಕಾಲಜಿ ಪ್ರಕಾರ ಮಾನವನ ಮನಸ್ಸಿನಲ್ಲಿ ಉಂಟಾಗುವ ಅಂತರ್ಯುದ್ಧದ ಬಗ್ಗೆ ಒಡೆಯರವರ ಕಲ್ಪನೆ ಸಾಗುತ್ತದೆ. ಅದಕ್ಕೆ ಹೊಂದಿಕೊಂಡಂತೆ ಇರುವ ಸಾಹಿತ್ಯ ಅಶ್ವ ಗಜ ಪದಾತಿ ಸಂಯುತ ಸೈನ್ಯ ಸಹಿತೆ ಎಂಬುದು ಪೂರಕವಾಗಿದೆ.
1: ಅಶ್ವತ್ಥ, ಅರಳಿ, ಪಿಪ್ಪಲ ಅಂದರೆ ಅತ್ತಿಮರ, ಬಿಲ್ವಪತ್ರೆ, ತುಳಸಿ ಬೆಳೆದಿರುವ ಕಾಡು. ಈ ಕಾಡು ಆ ಶಿವೇ ಶಿವಶಕ್ತಿಯ ಆವಾಸ ಸ್ಥಾನ. ಆಕೆ ಪ್ರಕೃತಿ ಮಾತೆ. ಅತ್ರಿ ವಸಿಷ್ಠಾದಿ ಮಹಾಮುನಿಗಳೆಲ್ಲ ಕಾಡನ್ನು ಕಾಪಾಡಿ ಪ್ರಕೃತಿ ಮಾತೆಯನ್ನು ಪೂಜಿಸಿದವರು ಎಂಬ ಉದಾಹರಣೆಯನ್ನು ಈ ಕೃತಿ ಸಾಹಿತ್ಯದಲ್ಲಿ ಮೂಡಿಸಿ, ಕಾಡು ಕಡಿಯದೆ ಹಸಿರನ್ನು ಬೆಳೆಸಿ ಪರಿಸರ ಉಳಿಸಿ ಎಂಬ ಜಾಗೃತಿ ಅಭಿಯಾನವನ್ನು ಒಡೆಯರವರ ಕಾಲದಿಂದಲೇ ಕೃತಿ ಸಾಹಿತ್ಯದ ಮೂಲಕ ಆರಂಭಿಸಿರುವುದನ್ನು ಇಲ್ಲಿ ಕಾಣಬಹುದು.

0: 51ನೇ ಮೇಳಕೃತ ರಾಗ ಕಾಮವರ್ಧಿನಿ ರಾಗದಲ್ಲಿ ಪಂಚಮ ಸ್ವರವನ್ನು ಬಿಟ್ಟು ಹಾಡಿದಾಗ ಮೂಡುವುದೇ ಈ ಭೋಗ ವಸಂತ ರಾಗ. ಭೋಗ ಎಂಬ ಪದ ಸುಖವನ್ನು, ವಸಂತ ಎಂಬ ಪದ ಎಲ್ಲೆಡೆಯ ಹರ್ಷ ಉಲ್ಲಾಸವನ್ನು ಪ್ರತಿನಿಧಿಸುತ್ತದೆ. ಒಡೆಯರವರು ಆ ರಾಜರಾಜೇಶ್ವರಿಯನ್ನು ವರ್ಣಿಸುವಾಗ ಉಂಟಾಗುವ ಅವರ್ಣನೀಯ ಅಲೌಕಿಕ ಸುಖ ಮತ್ತು ಆನಂದ ಈ ಭೋಗವಸಂತ ರಾಗದಲ್ಲಿ ಸಹಜವಾಗಿ ಮೂಡಿಬಂದಿದೆ.
1: ಶ್ರೀ ಲಲಿತಾ ತ್ರಿಶತಿಯಲ್ಲಿ ಬರುವ ಕಕಾರಾದಿ ನಾಮಗಳಲ್ಲಿ ಕಾಮೇಶ್ವರ ಮನೋಹರದಿಂದ ಕಾಮೇಶ್ವರಿ ಎಂಬ ನಾಮದವರೆವಿಗೆ 16 ನಾಮಗಳು ಕಾಮೇಶ್ವರ ಶಿವನಿಗೆ ಸಂಬಂಧಿಸಿದಂತೆ ದೇವಿಯ ಸಂಬಂಧವನ್ನು ವರ್ಣಿಸುತ್ತದೆ. ಕಾಮೇಶ್ವರನ ಪತ್ನಿ ಕಾಮೇಶ್ವರಿ. ಈ ನಾಮ ಸಂಬಂಧಿತ ಶಕ್ತಿಯ 7-8 ನಾಮಗಳು ಶ್ರೀ ಲಲಿತಾ ಸಹಸ್ರನಾಮದಲ್ಲಿದೆ. ಒಡೆಯರ್ ಕೃತಿ ಸಾಹಿತ್ಯದಲ್ಲಿ ಶಿವಶಕ್ತಿಯರ ಏಕತೆ, ಅವಿನಾಭಾವ ಸಂಬಂಧವನ್ನು ಸ್ಪಷ್ಟಗೊಳಿಸುತ್ತದೆ. ಇದು ಒಡೆಯರವರ ಕೃತಿ ರಚನೆಯ ಹಿರಿಮೆ.

ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 100.6 ನಿಲಯದ ನಾಳಿನ ಪ್ರಸಾರ ಕಾರ್ಯ ಮುಂಜಾನೆ 5:53 ಆರಂಭವಾಗುವುದು. ಇನ್ನು ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಸಹನ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.